ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 22ನೇ ದಿನ, ಅಂದರೆ 2026ನೇ ಇಸ್ವಿ ಜೂನ್ ತಿಂಗಳ 12ನೇ ತಾರೀಕು ಶುಕ್ರವಾರ. ನಿಲಗೆದ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋ ಹರ್ಟ್ಸ್. ಎಫ್ಎಂ ಕಂಪನಾಂಕ 103.5 ಹಾಗೂ 101.4. ಪ್ರೀತಿಯ ಕೇಳುಗರ ಬಳಗಕ್ಕೆ ನಾಗರಾಜ್ ವಸಿಷ್ಠ ಮಾಡುವ ಪ್ರೀತಿಯ ನಮಸ್ಕಾರ, ಹಾಗೆ ಶುಭೋದಯ. ಇಂದಿನ ಎಲ್ಲ ಕಾರ್ಯಗಳು ಮಂಗಳಕರವಾಗಿರಲಿ ಎಂದು ಮಂಗಳ ಧ್ವನಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ.

ಸಮಯ 6 ಗಂಟೆ ಕೇಳ್ತಾ ಇದ್ದೀರಾ ಎಫ್ಎಂ 103.5 101.4 ಮೀಡಿಯಂ ವೇವ್ 625 ಕಿಲೋಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಇದೀಗ ಇಂದು ನೆಲದಿಂದ ಪ್ರಸಾರವಾಗುವ ಕಾರ್ಯಕ್ರಮದ ವಿವರ. ಬೆಳಗ್ಗೆ 6:10 ಗೀತಾರಾಧನಾ ಕಾರ್ಯಕ್ರಮ, 6:30 ಚಿಂತನ, 6:35 ಕರುಣಾಳು ಬಾ ಬೆಳಕೆ ಡಾಕ್ಟರ್ ಗುರುರಾಜ್ ಕರ್ಜಗಿಯವರಿಂದ ಕರುಣಾಳು ಬಾ ಬೆಳಕೆ ಕಥನಗಳು. ಇಂದಿನ ಸಂಚಿಕೆ ವಿಶ್ವೇಶ್ವರಯ್ಯನವರ ಜೀವನ. 6:40 ನೇಗಿಲ ಮಡಿತ. ಇಂದಿನ ವಿಷಯ ಬೋಡೋ ದ್ರಾವಣ ತಯಾರಿಕೆ ಕುರಿತು ಮಾಹಿತಿ. ತಜ್ಞರಾದ ಡಾಕ್ಟರ್ ಬಿ ಗಂಗಾಧರ್ ನಾಯಕ್ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು. ಸಸ್ಯರೋಗಶಾಸ್ತ್ರ ವಿಭಾಗ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗ.

ಇವರಿಂದ ಮಾಹಿತಿ. 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಇಂದಿನ ವಿಷಯದ ಮಕ್ಕಳಲ್ಲಿ ಆಹಾರ ಕ್ರಮ. ಡಾಕ್ಟರ್ ಶಮಿತಾ ಅವರಿಂದ ಮಾಹಿತಿ. ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. 6:50 ಸುದ್ದಿ ಮಿಂಚು. 7:15 ಪ್ರಾಯೋಜಿತ ಕಾರ್ಯಕ್ರಮ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಭಾಗವಹಿಸುತ್ತಾರೆ ಡಾಕ್ಟರ್ ಎಸ್ಪಿ ರವಿಕುಮಾರ್, ಜಂಟಿ ಆಯುಕ್ತರು, ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ಇನ್ನು 7:45 ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಮಿಕ್ಸ್ ಮೆಲೋಡಿ ಕನ್ನಡ ಹಿಂದಿ ಚಿತ್ರಗೀತೆಗಳೊಂದಿಗೆ ದಿನದ ವಿಶೇಷ. 9:05 ಗೆಲುವಿನ ಗುಟ್ಟು ಪ್ರಾಯೋಜಿತ ಕಾರ್ಯಕ್ರಮ. ನೈಪುಣ್ಯತೆ, ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ಸಂವೇದನಾಶೀಲ ನೈಪುಣ್ಯತೆಯಿಂದ ಕಾರ್ಯಕ್ಷಮತೆ ಸಾಧಿಸುವ ಮಾರ್ಗ. ಈ ಕುರಿತು ಪಿಎಸ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ರಾಕೇಶ್ ಎಂಕೆ ಅವರಿಂದ ಮಾಹಿತಿ. ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. 9:20 ಗಾಂಧಿ ಸ್ಮೃತಿ. 9:30 ಸಿನಿತರಂಗ ಕಾರ್ಯಕ್ರಮದಲ್ಲಿ ಕಾಡು ಕುರಿತ ಚಿತ್ರಗಳು, ಇದರ ಬಗ್ಗೆ ಮಾತನಾಡುತ್ತಾರೆ ರಾಣಿ ಬಾಳೆಕೊಪ್ಪ. 10:00 ಹಾಡು ಮಾತಾಡು ಶುಕ್ರವಾರದ ವಿಶೇಷ ಕ್ಯಾಂಪಸ್ ಕಟ್ಟೆ. ಇವತ್ತಿನ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದಲ್ಲಿ ಪಿಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಶಿವಮೊಗ್ಗ, ಈ ಕಾಲೇಜಿನ ವಿದ್ಯಾರ್ಥಿಗಳಿಂದ ನೇರ ಪ್ರಸಾರದಲ್ಲಿ ಸಾಧಕರ ಪರಿಚಯ ಜೊತೆಯಾಗಲಿದ್ದಾರೆ ಆರ್ಜೆ ಬಸವರಾಜ್. 11:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆ ಕುಮಾರಸ್ವಾಮಿ ಅವರ ಸ್ಯಾಕ್ಸೋಫೋನ್ ವಾದನ. 11:30 ಸೇವಾ ಮಾಹಿತಿ. 11:45 ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಮದುವೆ ಪದ, ಭದ್ರಾವತಿ ತಾಲೂಕು ಬಾಳೆಮಾರ್ನಹಳ್ಳಿಯ ಶ್ರೀಮತಿ ಭಾಗ್ಯಮ್ಮ ಮತ್ತು ತಂಡದಿಂದ. 12:05 ವನಿತಾ ವಿಹಾರ. 12:35 ಹೆಲ್ತ್ ಪ್ರೋಗ್ರಾಂ ಕಾರ್ಯಕ್ರಮದಲ್ಲಿ ಸಂಧಿವಾತಕ್ಕೆ ಕಾರಣಗಳು ಮತ್ತು ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರಾಮರಾಜು ಬಿ ಸಹ ಪ್ರಾಧ್ಯಾಪಕರು, ರೋಗ ನಿಧಾನ ವಿಭಾಗ, ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜ್ ಚಿತ್ರದುರ್ಗ ಇವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. 11:00 ಪ್ರಗತಿ ಪಥ. ಪಿಎಂ ಸೂರ್ಯ ಘರ್ ಯೋಜನೆ ಕುರಿತು ಮಾಹಿತಿ. 12:20 ಚಿತ್ರಗೀತೆಗಳು. 2:40 ಭಾವಗೀತೆಗಳ ಕಾರ್ಯಕ್ರಮ. 4:00 ಚಿತ್ರಗೀತೆಗಳ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ. 5:00 ಚಿತ್ರಗೀತೆಗಳು 101.4 FM. ಸಂಜೆ 5:30 ಚಿತ್ರಗೀತೆಗಳ ಕಾರ್ಯಕ್ರಮ. 6:00 ಸೇವಾ ಮಾಹಿತಿ. 6:30 ಅವಲೋಕನ. 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆಯಲ್ಲಿ ಕೊಳೆ ರೋಗಗಳ ನಿರ್ವಹಣೆಯಲ್ಲಿ ಬೋಡೋ ದ್ರಾವಣದ ಮಹತ್ವದ ಕುರಿತು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುಬಕ್ಕಿ ನವಲೆ ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಶೃಂಗೇರಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಾ ಇರುವ ಡಾಕ್ಟರ್ ಸಂಜೀವ ಜಕಾತಿ ಮಠ್ ಇವರೊಂದಿಗೆ ಸಂದರ್ಶನ. ಕೃಷಿ ಅದಾದ ನಂತರ ಕೃಷಿ ಉಳಿಸಿ ಅಭಿಯಾನ ಈ ಕುರಿತು ಮಾಹಿತಿ. ಸಮಯ 6:05 ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಸಮಯ 6:10 ಆಗ್ತಾ ಇದೆ. ಕೇಳ್ತಾ ಇದ್ರೆ ಎಫ್ಎಂ 103.5 101.4 ಮೀಡಿಯಂ ವೇವ್ 625 ಕಿಲೋ ಹರ್ಟ್ಸ್ ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಇದೀಗ ಗೀತಾರಾಧನಾ ಕಾರ್ಯಕ್ರಮ. ಗೀತಾರಾಧನಾ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೋರ್ತಾ ಇರೋದು ನಿಮ್ಮ ಕಡೆಯ ನಾಗರಾಜ್ ವಸಿಷ್ಠ. ಇವತ್ತಿನ ಗೀತಾರಾಧನಾ ಕಾರ್ಯಕ್ರಮದ ವಿಶೇಷತೆ, ಅಫ್ಕೋರ್ಸ್ ಪ್ರತಿ ಶುಕ್ರವಾರ ಶಕ್ತಿಪೀಠಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ವಿ. ಇವತ್ತು ಹಾಗೆ ಒಂದು ವಿಶೇಷವಾದಂತಹ ಶಕ್ತಿಪೀಠದ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡಲಿದ್ದೇನೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಭಕ್ತಿಗೀತೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಪುರಂದರದಾಸರ ರಚನೆ, ಡಾಕ್ಟರ್ ವಸಂತ ಕುಮಾರಿ ಅವರ ದನಿಯಲ್ಲಿ.

ಸಮಯ 6:17 ಆಗ್ತಾ ಇದೆ. ಗೀತಾರಾಧನಾ ಕಾರ್ಯಕ್ರಮ ಸಾಗ್ತಾ ಇದೆ. ಇವತ್ತಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಶಕ್ತಿಪೀಠಗಳಲ್ಲಿ ಒಂದಾದಂತಹ ಸತೀದೇವಿಯ ಹೃದಯ ಬಿದ್ದಂತಹ ಜಾಗ ಇದು. ಈ ಜಾಗ ಗುಜರಾತ್ನ ಬನಸ್ಕಾಂತ ಜಿಲ್ಲೆಯಲ್ಲಿದೆ. ವಿಶೇಷ ಏನ್ ಗೊತ್ತಾ, ದೇವಾಲಯದ ಗರ್ಭಗುಡಿಯ ಒಳಗೆ ದೇವಿಯ ಮೂರ್ತಿ ಇಲ್ಲ, ಆದರೂ ಭಕ್ತರು ಹೋಗ್ತಾರೆ, ದರ್ಶನವನ್ನ ಮಾಡ್ತಾರೆ. ಹಾಗಾದ್ರೆ ಜಗನ್ಮಾತೆ ಯಾವ ರೂಪದಲ್ಲಿ ಇಲ್ಲಿ ದರ್ಶನ ಕೊಡ್ತಾ ಇದ್ದಾಳೆ, ಈ ಭಕ್ತಿಗೀತೆಯ ನಂತರ ತಿಳಿದುಕೊಳ್ಳೋಣ. ಪಾರ್ವತೀ ದೇವಿಯೇ ಪುಟ್ಟರಾಜ ಗವಾಯಿಗಳ ರಚನೆ, ನಿಷಾದ್ ಹರ್ಲಾಪುರ ಅವರ ದನಿಯಲ್ಲಿಯೇ.

ಸಮಯ 6:25 ಗೀತಾರಾಧನ ಕಾರ್ಯಕ್ರಮ ಸಾಗ್ತಾ ಇದೆ. ಗುಜರಾತ್ನ ಬನಸ್ಕಾಂತ ಜಿಲ್ಲೆಯಲ್ಲಿ ಇರುವಂತಹ ಅಂಬಾಜಿಯ ದೇವಾಲಯ ಇದು. ಸತಿಯ ಹೃದಯ ಬಿದ್ದಂತಹ ಸ್ಥಳ ಇದು. ಅಹಮದಾಬಾದ್ನಿಂದ 185 ಕಿಲೋಮೀಟರ್ ದೂರದಲ್ಲಿದೆ ಈ ಅಂಬಾಜಿ ದೇವಾಲಯ. ವಿಶೇಷ ಏನು ಗೊತ್ತಾ, ಈ ದೇವಾಲಯದಲ್ಲಿ ಯಾವುದೇ ಮೂರ್ತಿಯನ್ನ ಪೂಜೆ ಮಾಡುವುದಿಲ್ಲ, ಬದಲಿಗೆ ಶ್ರೀಯಂತ್ರ ಅಥವಾ ಶ್ರೀಚಕ್ರ, ಶ್ರೀಚಕ್ರದ ರೇಖಾಚಿತ್ರವನ್ನ ಇಟ್ಟು ಇಲ್ಲಿ ಪೂಜೆಯನ್ನ ಮಾಡಲಾಗುತ್ತೆ. ಆದರೂ ಕೂಡ ಶ್ರೀಯಂತ್ರವನ್ನ ಶ್ರೀಚಕ್ರವನ್ನ ಭಕ್ತಾದಿಗಳಿಗೆ ನೇರವಾಗಿ ದರ್ಶನವನ್ನ ಮಾಡೋದಕ್ಕೆ ಬಿಡುವುದಿಲ್ಲ. ಅದರ ಛಾಯಾಚಿತ್ರವನ್ನ ಅಂದರೆ ಒಂದು ಕನ್ನಡಿಯ ಮೂಲಕ ಯಂತ್ರವನ್ನು ನೋಡಿ ನಮಸ್ಕಾರ ಮಾಡಿ ದರ್ಶನವನ್ನು ಪಡೆದು ಹಿಂತಿರುಗಬೇಕು. ನವರಾತ್ರಿಯಲ್ಲಿ ಇಲ್ಲಿ ಬಹಳ ವಿಶೇಷವಾದಂತಹ ಪೂಜೆಯೆಲ್ಲ ನಡೆಯುತ್ತೆ. ಹಾಗೆ ಇಲ್ಲಿಯ ಪ್ರಸಾದ ಮೋಹಂತಲ್ ಪ್ರಸಾದಕ್ಕೆ ಬಹಳ ಹೆಸರುವಾಸಿ, ಬಹಳ ರುಚಿಕಟ್ಟಾದಂತಹ. ಇಲ್ಲಿ ಹೋದವರು ಆ ಮೋಹಂತಲ್ ಪ್ರಸಾದವನ್ನು ಸ್ವೀಕರಿಸಿಯೇ ಬರುತ್ತಾರೆ. ಬಹಳ ವಿಶೇಷವಾದಂತಹ ಪ್ರಸಾದ ಅಂತ ಹೇಳಲಾಗುತ್ತೆ. ಇನ್ನು

ಪ್ರತಿ ಹುಣ್ಣಿಮೆಗಳಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಇಲ್ಲಿ ಸಲ್ಲಿಸಲಾಗುತ್ತೆ. ಅನೇಕ ಕಡೆ ಅನೇಕ ರಾಜ್ಯದ ಅಥವಾ ಗುಜರಾತ್ನ ದೇಶದ ಎಲ್ಲ ಭಕ್ತರು ಇಲ್ಲಿಗೆ ಬಂದು ಜಗನ್ಮಾತೆಯ ದರ್ಶನವನ್ನು ಪಡೆಯುತ್ತಾರೆ. ಈ ಜಾಗದಲ್ಲಿ ಸತೀದೇವಿಯ ಹೃದಯ ಬಿದ್ದಂತಹ ಜಾಗ ಅಂತ ಹೇಳಿ ನಂಬಲಾಗುತ್ತೆ. ಇದು ಶಕ್ತಿಪೀಠಗಳಲ್ಲಿ ಒಂದು. ಇದಾಗಿತ್ತು ಇವತ್ತಿನ ಗೀತಾರಾಧನಾ ಕಾರ್ಯಕ್ರಮದ ವಿಶೇಷ ಶಕ್ತಿಪೀಠ. ಗುಜರಾತ್ಗೆ ಹೋದರೆ ಅಂಬಾಜಿ ದೇವಾಲಯವನ್ನ ನೋಡಿಕೊಂಡು ಬರೋದನ್ನ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಜೊತೆಗೆ ಮೊಹಾಂತಲ್ ಪ್ರಸಾದವನ್ನ ಕೂಡ ಸ್ವೀಕರಿಸಿ ಅಂತ ಹೇಳ್ತಾ ಇವತ್ತಿನ ಗೀತಾರಾಧನಾ ಕಾರ್ಯಕ್ರಮ ಮುಗಿಸ್ತಾ ಇರೋದು ನಿಮ್ಮ ಗೆಳೆಯ ನಾಗರಾಜ ವಸಿಷ್ಠ. ಕಡೆಯ ಭಕ್ತಿಗೀತೆಯಾಗಿ ನಡೆ ಚೆನ್ನ ನುಡಿ ಚೆನ್ನ ಬಸವೇಶ್ವರ ರಚನೆ, ಇದು ವೃಂದಗಾನ.

0: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
1: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
0: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
1: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
0: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
1: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ. ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
2: ಸಮಯ 6:30 ಆಗ್ತಾ ಇದೆ. ಮುಂದಿನ ಕಾರ್ಯಕ್ರಮ ಚಿಂತನ.

0: ಆಕಾಶವಾಣಿ ಚಿಂತನ ದಿವಾಕರ ಡೊಂಗ್ರೆ ಅವರಿಂದ.
1: ಬೆಟ್ಟದಲ್ಲಿರುವ ಎಲ್ಲ ಕಲ್ಲುಗಳು ದೇವರ ವಿಗ್ರಹಗಳಾಗುವುದಿಲ್ಲ. ಮೂರ್ತಿಯ ರಚನೆಗೆ ಬೇಕಾದ ಸಂಲಕ್ಷಣವಿರುವ ಕಲ್ಲಷ್ಟೇ ಗರ್ಭಗುಡಿಯ ಒಳಗಿನ ಆರಾಧನಾ ಮೂರ್ತಿಯಾಗಿ ಸ್ಥಾಪಿಸಲ್ಪಡುತ್ತದೆ. ಉಳಿದಂತೆ ಆ ಕಲ್ಲುಗಳು ಗರುಡಗಂಬವಾಗಿ, ದ್ವಾರಪಾಲಕರಾಗಿ, ತೀರ್ಥಮಂಟಪದ ಕಂಬಗಳಾಗಿ, ಗರ್ಭಗೃಹದ ಸುತ್ತಲ ಹಾಸುಕಲ್ಲುಗಳಾಗಿ, ದೇವಾಲಯದ ಬಳಿಯ ಪುಷ್ಕರಣಿಯ ಮೆಟ್ಟಲುಗಳಾಗಿ, ಗುಡಿಯ ಪ್ರವೇಶ ದ್ವಾರದ ಮೆಟ್ಟಲುಗಳಾಗಿಯೇ ಉಳಿಯಬಹುದು. ಹಾಗೆಂದು ಕಲ್ಲುಗಳು ತಮ್ಮ ಸ್ಥಿತಿಗೆ ಮರುಗಿವೆಯೇ? ಖಂಡಿತ ಇಲ್ಲ. ತಾವು ಈ ಪರೆಯಲ್ಲಾದರೂ ದೇವನ ಸೇವೆಗೆ ಒದಗಿ ಬಂದೆವಲ್ಲ ಅನ್ನುವ ಸಾರ್ಥಕ ಭಾವವನ್ನು ಅವು ಹೊಂದಿವೆ.

0: ಕಲ್ಲು ಗಾಳಿಯ ಹೊಡೆತಗಳನ್ನು ಸಹಿಸುತ್ತ ಅನಾಥವಾಗಿ ಬಿದ್ದ ಕಲ್ಲು ಶಿಲ್ಪಿಯ ಕಣ್ಣಿಗೆ ಬಿದ್ದಾಗ ಅದರ ಅದೃಷ್ಟ ಕುದುರಿತೆಂದೇ ಹೇಳಬೇಕು. ಅದು ದೇವಮೂರ್ತಿಯಾಗಿ ಗರ್ಭಗೃಹದಲ್ಲಿಯೇ ರಾರಾಜಿಸಲ್ಪಡುತ್ತದೆ, ದೇವಾಲಯಕ್ಕೆ ಬಂದ ಭಕ್ತರಿಂದ ವಂದಿಸಲ್ಪಡುತ್ತದೆ. ಒಂದು ಕ್ಷಣ ಸಾಮಾಜಿಕ ಬದುಕಿನಲ್ಲಿ ಹೇಗೆಲ್ಲ ಮನುಷ್ಯ ಒದಗಿ ಬರುತ್ತಾನೆ, ಹೇಗೆಲ್ಲ ಬಳಸಲ್ಪಡುತ್ತಾನೆ ಅನ್ನುವುದನ್ನು ಯೋಚಿಸಿದಾಗ ಕಲ್ಲಿನ ಬಳಕೆಯ ಉದಾಹರಣೆ ನಮಗೆಲ್ಲ ಅರ್ಥವಾಗಬೇಕು. ಕಲ್ಲಿನ ಮಾತು ಬಿಡಿ, ಅದು ತನ್ನ ಪ್ರಕೃತಿದತ್ತ ಗುಣವನ್ನು ಬದಲಿಸಲಾಗದು. ಆದರೆ ನಾವು ಮನುಷ್ಯರು ಹಾಗಲ್ಲವಲ್ಲ, ನಮ್ಮಲ್ಲಿ ವಿದ್ಯೆ ಇದೆ, ವಿವೇಕವಿದೆ, ವಿವೇಚನೆ ಇದೆ, ನಾವು ಏನಾಗಬೇಕು ಅನ್ನುವುದರ ನಿರ್ಧಾರವೂ ಇದೆ. ನಾವು ಮನಸ್ಸು ಮಾಡಿದರೆ ಮೆಟ್ಟಿಲು ಕಂಬ ದ್ವಾರಪಾಲಕರಾಗದೆ ಎಲ್ಲರೂ ಕೈ ಮುಗಿಯುವ ಮೂರ್ತಿ ರೂಪವಾಗಬಹುದು. ಏನಾಗಬೇಕೆಂಬುದು ನಮ್ಮ ವಿವೇಚನೆಗೆ ಬಿಟ್ಟ ವಿಚಾರ. ನಾವು ಏನೇ ಆದರೂ ಸಮಾಜ ರೂಪಿ ಭಗವಂತನ ಸೇವೆಗೆ ಹಿರಿದು ಕಿರಿದೆನ್ನದೆ ಅನುವಾಗೋಣ. ಶಿಲ್ಪಿ ಹೇಗೆ ಶಿಲೆಯ ಗುಣ ಸ್ವಭಾವಗಳನ್ನರಿತು ತನ್ನ ಚಾಣದಿಂದ ತನ್ನ ಕಲ್ಪನೆಯ ಆಕಾರವನ್ನು ಕೊಟ್ಟು ಅದನ್ನು ಒಂದು ಶಿಲ್ಪವಾಗಿ ಮಾಡುತ್ತಾನೋ, ಅಂತೆಯೇ ಗುರುವು ಕೂಡ ಶಿಷ್ಯನ ಗುಣ ಸ್ವಭಾವ, ಕಲಿಕೆಯ ಮೇಲಿನ ಆಸಕ್ತಿ, ಅವನಲ್ಲಿರುವ ವಿನಯ ವಿಧೇಯತೆಗಳನ್ನು ಗಮನಿಸಿ ಅವನನ್ನು ರೂಪಿಸುತ್ತಾನೆ. ಈ ನೆಲೆಯಲ್ಲಿ ಗುರುವೇ ನಮ್ಮನ್ನು ರೂಪಿಸುವ ಶಿಲ್ಪಿ. ಗುರುವಿನ ಬಗೆಗೆ ಸಂಸ್ಕೃತದಲ್ಲಿ ಹೀಗೊಂದು ಶ್ಲೋಕವಿದೆ: ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುವು ಅಜ್ಞಾನ ಅವಿವೇಕಗಳಿಂದ ಕುರುಡಾಗಿರುವ ನಮ್ಮ ಕಣ್ಣುಗಳನ್ನು ಸುಜ್ಞಾನ ವಿವೇಕಗಳೆಂಬ ಅಂಜನವನ್ನು ಹಚ್ಚಿ ತೆರೆಸುತ್ತಾನೆ. ದಾಸರು ಕೂಡ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಗುತಿ ಎಂದಿಲ್ಲವೇ? ಇನ್ನು ನಮ್ಮ ಬದುಕಿನಲ್ಲಿ ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನುವ ಕವಿತೆಯ ಸಾಲುಗಳೇ ಇವೆಯಲ್ಲ. ಎಳವೆಯಲ್ಲಿ ನಮ್ಮ ತೊದಲು ನುಡಿಗಳನ್ನು ತಿದ್ದಿ ತೀಡಿ ನಮಗೆ ಸಂಸ್ಕಾರವನ್ನು, ಬದುಕಿನ ಚೆಲು ನಡೆ ನುಡಿಗಳನ್ನು ಕಲಿಸಿದವಳು ನಮ್ಮ ಹೆತ್ತ ತಾಯಿ. ಮುಂದೆ ಗುರುವಾಗುವ ಸರದಿ ನಾವು ಬೆಳೆದಂತೆ ನಮ್ಮನ್ನು ಸಾಕಿ ಸಲಹಿ ವಿದ್ಯೆ ಇಟ್ಟು ಪೊರೆದ ತಂದೆಯದು. ಮುಂದೆ ಶಾಲಾ ಕಾಲೇಜುಗಳಲ್ಲಿ ಅಧ್ಯಾಪಕರ ಸರದಿ. ಈ ಕಾರಣಕ್ಕಾಗಿಯೇ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅನ್ನುವ ಮಾತು. ನಮ್ಮ ಬದುಕಿನ ಒಳ್ಳೆಯ ಮತ್ತು ಕೆಟ್ಟ ಅನುಭವಗಳು ಕೂಡ ಬದುಕಿನಲ್ಲಿ ಗುರುವೇ ಆಗುವುದಿದೆ. ಬದುಕಿನಲ್ಲಿ ನಾವು ಎಡವಿದೊಂದೊಂದು ಪರಿಯು ನಮ್ಮ ಗುರುವಾಗಿ ಜೀವನದ ಪಾಠವನ್ನು ನಮಗೆ ಕಲಿಸುತ್ತದೆ. ಬದುಕು ಮುಗಿಯದ ಕಲಿಕೆ. ಈ ಕಲಿಸುವಿಕೆಯಲ್ಲಿ ಗುರುಸ್ವರೂಪರಾದ ಎಲ್ಲರನ್ನೂ ಸ್ಮರಿಸುತ್ತ ಬಾಳ ಪಥವನ್ನು ಕ್ರಮಿಸೋಣ.
1: ಇದುವರೆಗೆ ದಿವಾಕರ ಢೋಂಗ್ರೆ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಸಮಯ 6:35 ಕೇಳ್ತಾ ಇದ್ದೀರಾ ಎಫ್ಎಂ 103.5, 101.4 ಮೀಡಿಯಂ ವೇವ್ 625 ಕಿಲೋ ಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು. ಮುಂದಿನ ಕಾರ್ಯಕ್ರಮ ಕರುಣಾಳು ಬಾ ಬೆಳಕೆ. ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕರುಣಾಳು ಬಾ ಬೆಳಕೆ ಕಥನ. ಇಂದಿನ ಸಂಚಿಕೆ ವಿಶ್ವೇಶ್ವರಯ್ಯನವರ ಜೀವನ.
3: ಆಕಾಶವಾಣಿ ಕರುಣಾಳು ಬಾ ಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
4: ಸರ್ ಎಂ ವಿಶ್ವೇಶ್ವರಯ್ಯನವರು ನಿಸ್ಪೃಹತೆಗೆ ಹೆಸರಾದವರು. ಯಾರಿಂದಲೂ ತಮಗಾಗಿ ಏನನ್ನೂ ಅಪೇಕ್ಷೆ ಮಾಡಿದವರಲ್ಲ. ಸರ್ಕಾರಿ ಕೆಲಸದಲ್ಲಿದ್ದಾಗ ಮಾತ್ರ ಸರ್ಕಾರಿ ಕಾರನ್ನು ಉಪಯೋಗಿಸೋದು, ಸ್ವಂತ ಕೆಲಸಕ್ಕೆ ತಪ್ಪಿ ಕೂಡ ಸರ್ಕಾರದ ವಸ್ತುಗಳನ್ನು ಬಳಸೋರಲ್ಲ. ತಾವೆಲ್ಲ ಕೇಳಿರಬೇಕು, ದಂತಕಥೆ ಆಗಿದ್ದವರು. ಮೆಣಬತ್ತಿ ಇಟ್ಟು ಉಪಯೋಗಿಸುವಾಗ ಸರ್ಕಾರಿ ಕೆಲಸವಾಗ ಒಂದು ಮೆಣಬತ್ತಿ, ಅದು ಮುಗಿದ ಮೇಲೆ ತಮ್ಮ ವೈಯಕ್ತಿಕ ಪತ್ರ ಬರೆಯೋ ಇನ್ನೊಂದು ಬೇರೆ ಮೆಣಬತ್ತಿ, ತಮ್ಮ ಖರ್ಚಿನ ತಂದದ್ದು, ಈ ಥರ ಇದ್ರು ಅಂತೆಲ್ಲ ಕೇಳಿದ್ದು ನಾವು. ಒಂದ್ಸಲ 1917 ರಜೆ ತಗೊಂಡು ಜಪಾನ್ ಮತ್ತು ಇದರ ದೇಶಕ್ಕೆ ಪ್ರಯಾಣಕ್ಕೆ ಹೋದರು. ಸ್ಟೇಷನ್ನಿಗೆ ಸ್ವಂತ ಕಾರಲ್ಲಿ ಬಂದರು. ಕಾರಿಂದ ಇಳಿದು ತಮ್ಮ ಸೂಟ್ ಕೇಸ್ ಅಂತ ತಾವೇ ಹೊತ್ತು ಪ್ಲಾಟ್ಫಾರ್ಮಿಗೆ ಬಂದರು. ಅವ್ರ ಕಾರ್ಯದರ್ಶಿ ಮತ್ತು ಅವ್ರ ಸೇವಕ ವಿಶ್ವೇಶ್ವರಯ್ಯನವ್ರ ಕೈಲಿದ್ದಂಥ ಪೆಟ್ಟಿಗೆ ತಗೋಬೇಕು ಅಂತ ಮುಂದಾದರು. ಅವ್ರು ಹೇಳಿದ್ದೇನು ಗೊತ್ತಾ, ಅವಾಗ ಈ ಪೆಟ್ಟಿಗೆ ನನ್ನ ಸ್ವಂತದ್ದು, ನಾನು ಈ ಕ್ಷಣದಲ್ಲಿ ದಿವಾನ ಅಲ್ಲ, ರಜೆಯಲ್ಲಿರುವಂಥ ಖಾಸಗಿ ಮನುಷ್ಯ, ನನ್ನ ಪೆಟ್ಟಿಗೆನ ನಾನೇ ಹೊರಬೇಕಾದದ್ದು ಸರಿ ಅಂತ ಹೊರಟೆ ಬಿಟ್ರು. ಇದು ನೆನೆಸ್ಕೋಬೇಕು ಸ್ವಾಮಿ. ದಿವಾನರಾಗಿದ್ದಂಥ

0: ಪಕ್ಷ ರಜೆಯಲ್ಲಿ ತಾನು ಖಾಸಗಿ ಮನುಷ್ಯ ಅಂತ ಕೆಲಸ ಮಾಡಿದಂಥದ್ದು. ಅವರು ದಿವಾನರಾಗಿದ್ದಾಗ ಇಲ್ಲಿ ಬಾಲಬ್ರೂಯಿ ಬಂಗ್ಲೆ ಇದೆಯಲ್ಲ ಅಲ್ಲಿದ್ದರು. ನಿವೃತ್ತರಾದ ಮೇಲೆ ಈ ಗಾಲ್ಫ್ ಮೈದಾನ ಪಕ್ಕ ಇದ್ದಂಥ ಅಪ್ಲೆಂಡ್ ಬಂಗ್ಲೆ ಅಂತ, ಅಪ್ಲೆಂಡ್ಸ್ ಬಂಗ್ಲೆ ಅಂತ ಅಲ್ಲಿರ್ತಿದ್ರು. ಆ ಮನೆ ವಾಯ್ದೆ ಮುಗಿದ ತಕ್ಷಣ ಬೇರೆ ಮನೆ ನೋಡ್ಕೋಬೇಕಲ್ಲ. ಆಗ ಸರ್ಕಾರದ ಹಿರಿಯ ಅಧಿಕಾರಿಗಳು ಅವ್ರ ಕಡೆ ಬಂದು, ಸರ್ ನೀವು ಬದಲಾಯಿಸಲೇಬೇಕಾಗಿದ್ರೆ ಮತ್ತೆ ಬಾಲಬ್ರೂಯಿ ಬಂಗ್ಲೆಗೆ ಬಂದ್ಬಿಡಿ, ತಾವು ಹೇಗಿದ್ರು ಅಲ್ಲಿ ವಾಸ ಆಗಿರೋದ್ರಿಂದ ನಿಮ್ಗೆ ಹೊಂದಿಕೊಳ್ಳೋ ತೊಂದರೆ ಇಲ್ಲ. ಅದಲ್ಲದೆ ತಾವು ದಿವಾನರಾಗಿದ್ದಾಗ ತಮ್ಮ ಅನುಕೂಲಗಳನ್ನು ನೋಡಿಕೊಂಡೇ ಬದಲಾವಣೆ ಮಾಡಿರೋದ್ರಿಂದ ನಿಮಗೆ ತುಂಬ ಸರಿ ಆಗ್ತದೆ ಅಂದರು. ಮತ್ತೊಬ್ಬರಾಗಿದ್ದರೆ ತಕ್ಷಣ ಒಪ್ಕೊಂಡ್ಬಿಡ್ಬೇಕು. ವಿಶ್ವೇಶ್ವರಯ್ಯನವರು ಹಾಗಲ್ಲ, ಅದಕ್ಕೆ ಅವ್ರು ದೊಡ್ಡವರಾದದ್ದು. ಅದಕ್ಕೆ ಪ್ರತಿಯಾಗಿ ಹೇಳಿದ್ರಂತೆ, ಹೌದಪ್ಪ ಸರಿ, ನಿಮ್ಮ ಸಲಹೆ ಕೃತಜ್ಞತೆಗಳನ್ನು. ಆದ ಬಾಲಬ್ರೂಯಿ ತುಂಬ ವಿಶಾಲವಾದಂಥ ಬಂಗ್ಲೆ, ನನ್ನ ಶಕ್ತಿ ಇರೋದು 150 ರೂಪಾಯಿ, ಅದಕ್ಕಿಂತ ಹೆಚ್ಚಿಗೆ ಬಾಡಿಗೆ ಕೊಡೋಕೆ ಶಕ್ತ ಅಲ್ಲ ನಾನು ಅಂದರು. ಅದು ಸರ್ಕಾರದ ಅಧಿಕಾರಿ, ಸರ್ ಈಗ ಬಾಲಬ್ರೂಯಿ ಬಂಗ್ಲೆ ಖಾಲಿ ಇದೆ, ಸರ್ಕಾರಕ್ಕೆ ಯಾವ ಬಾಡಿಗೆನೂ ಬರ್ತಾ ಇಲ್ಲ, ತಾವು ಅಲ್ಲೇ ಇದ್ದು 150 ರೂಪಾಯಿ ಕೊಟ್ಟರೆ ಅಲ್ಲಿ ತೋಟದ ಕಟ್ಟಡ ಖರ್ಚಾದರೂ ಬಂದಂತಾಗಿ ಸರ್ಕಾರಕ್ಕೆ ಸ್ವಲ್ಪ ಪುಟ್ಟುವಳಿ ಆಗ್ತದಲ್ಲ, ಇಲ್ಲದಿದ್ರೆ ಹೇಗೂ ಖಾಲಿ ಇರೋದ್ರಿಂದ ಅಷ್ಟು ಆದಾಯನೂ ತಪ್ಪಿ ಹೋಗ್ತದೆ, ತಾವು ಮನಸ್ಸು ಮಾಡಬೇಕು ಅಂತ ಕೇಳಿಕೊಂಡ್ರು. ಆ ವಿಶ್ವೇಶ್ವರಯ್ಯ ಹೇಳ್ತಾರೆ, ನಿಮ್ಗೆ ಅರ್ಥ ಆಗಲ್ಲಪ್ಪ, ಈ ಬಂಗ್ಲೆಗೆ ಹೆಚ್ಚು ಬಾಡಿಗೆ ಬರಬೇಕಾದದ್ದೇ, 150 ಬಹಳ ಕಮ್ಮಿ, ಅದಕ್ಕೆ ನಾನು ಕಡಿಮೆ ಬಾಡಿಗೆ ಕೊಟ್ಟರೆ ಸರ್ಕಾರಕ್ಕೆ ಅನ್ಯಾಯ ಮಾಡದಂತಾಗ್ತದೆ. ಈಗೇನೋ ಬಂಗ್ಲೆ ಖಾಲಿ ಇರ್ಬೋದು, ನಾಳೆ ಈ ಬಂಗ್ಲೆಗೆ ಮತ್ತೊಬ್ಬರು ದಿವಾನರು ಮತ್ತೊಬ್ಬ ಅಧಿಕಾರಿನೋ ಬಂದಾಗ ಹೆಚ್ಚಿನ ಬಾಡಿಗೆ ಬರೋದಿಲ್ವೇ? ನಾನು ಅಲ್ಲಿ ಆಗಲೇ ಸೇರ್ಕೊಂಡ್ಬಿಟ್ಟಿರೋದ್ರಿಂದ ನಿಮಗೆ ನಾನು ಬಿಡಿಸೋಕ್ಕೂ ಆಗೋದಿಲ್ಲ, ಹೆಚ್ಚಿನ ಆದಾಯವೂ ಬರೋಲ್ಲ, ಸರ್ಕಾರ ಮುಜುಗರಕ್ಕಾಗತ್ತೆ. ಮತ್ತಿನ್ನೊಂದು ಹೇಳ್ತೀನಿ, ನನ್ನಿಂದ ಸರ್ಕಾರಕ್ಕೆ ಯಾವ ಮುಜುಗರೂ ಆಗಬಾರ್ದು, ಯಾವ ಆದಾಯ ಗಳಿಕೆ ಕಮ್ಮಿನೂ ಆಗಬಾರ್ದು, ಅದರಿಂದ ನನ್ನಿಂದಾಗಿ ಕಮ್ಮಿ ಬಾಡಿಗೆ ಬರೋದು ಬೇಡ ಅಂತ ವಿನಯವಾಗಿ ಬಾಲಬ್ರೂಯಿ ಬಂಗ್ಲೆಗೆ ಹೋಗೋದನ್ನು ನಿರಾಕರಣೆ ಮಾಡಿ ಸಣ್ಣ ಮನೆಗೆ ಹೋದರು. ಇದು ವಿಶ್ವೇಶ್ವರಯ್ಯ ಬದುಕಿದಂಥ ರೀತಿ ಸ್ವಾಮಿ, ನಾವು ಗಮನಿಸಬೇಕು. ಸಣ್ಣ ಸಣ್ಣ ಅಧಿಕಾರದಲ್ಲಿರ್ತೇವೆ, ಸರ್ಕಾರದ ಎಲ್ಲ ಸವಲತ್ತುಗಳು ಬರಲಿ ಅಂತೇವೆ. ಸರ್ಕಾರದ ಸವಲತ್ತುಗಳು ಅಧಿಕಾರದಲ್ಲಿದ್ದಾಗಲ್ಲ, ರಜೆಯಲ್ಲಿದ್ದಾಗಲೂ ಬರಲಿ, ಯಾವಾಗಲೂ ಬರಲಿ, ಎಷ್ಟೋ ಸಲ ನಮ್ಮ ವೈಯಕ್ತಿಕ ಕೆಲಸಗಳೆಲ್ಲ ಸರ್ಕಾರಿ ಕೆಲಸದಲ್ಲಿ ಮಾಡ್ಕೊಂಡ್ಬಿಡ್ತೀವಲ್ಲ. ಈ ಸಾಮಾಜಿಕ ಬದ್ಧತೆಯ ಒಂದು ಅಂಶವಾದರೂ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಬಂದದ್ದಾದರೆ ಬಹುಶಃ ನಮ್ಮ ದೇಶ ಕಲಾಂ ಕಂಡಂಥ ಕನಸಿದೆಯಲ್ಲ, 2020 ಪ್ರಬುದ್ಧ ರಾಷ್ಟ್ರ ಆಗ್ತದೆ ಅಂತ, ಅದಕ್ಕಿಂತ ಮೊದಲೇ ಆಗಬಹುದು ಅಂತ ಅನಿಸುತ್ತೆ. ಅದಕ್ಕೆಲ್ಲ ನಾವೆಲ್ಲ ಪ್ರಯತ್ನ ಮಾಡಬೇಕಾಗತ್ತೆ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುಣಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಸಮಯ 6:40. ಮುಂದಿನ ಕಾರ್ಯಕ್ರಮ ನೇಗಿಲ ಮಿಡಿತ. ಇಂದಿನ ವಿಷಯ ಬೋಡೋ ದ್ರಾವಣ ತಯಾರಿಕೆ ಕುರಿತು ಮಾಹಿತಿ. ತಜ್ಞರಾದ ಡಾಕ್ಟರ್ ಬಿ ಗಂಗಾಧರ್ ನಾಯಕ್, ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಸಸ್ಯರೋಗ ಶಾಸ್ತ್ರ ವಿಭಾಗ, ಕೃಷಿ ಮಹಾವಿದ್ಯಾಲಯ, ಶಿವಮೊಗ್ಗ, ಇವರಿಂದ ಮಾಹಿತಿ.
4: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಹೂಡಲು ಮಾಹಿತಿ ಬೇಕು.
5: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಬಿ ಗಂಗಾಧರ್ ನಾಯಕ್, ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಸಸ್ಯರೋಗ ಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಬೋಡ ದ್ರಾವಣವನ್ನ ನಾವು ಯಾವ ರೀತಿ ನಾವು ಅದನ್ನ ತಯಾರಿಸಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಬೋಡ ದ್ರಾವಣ ತಯಾರು ಮಾಡೋದಕ್ಕೆ ನಿಮಗೆ ಮೈಲು ತುತ್ತ ಮತ್ತು ಸುಣ್ಣ ಬೇಕಾಗತ್ತೆ. ನಾವು ಅದೇನು ಕಾಪರ್ ಸಲ್ಫೇಟು ಮತ್ತು ಲೈಮ್ ಅಂತ ಹೇಳ್ತೀವಿ, ಹೈಡ್ರೇಟೆಡ್ ಲೈಮ್ ಅಂತ ಹೇಳ್ತೀವಿ. ಸೊ ನಾವು ಸಹಜವಾಗಿ ಈಗ ಮುಂಚೆ ನಾವು ಏನ್ ಹೇಳ್ತಾ ಇದ್ವಿ ಅಂತ ಅಂದ್ರೆ, 1 kg ಮೈಲು ತುತ್ತಕ್ಕೆ 1 kg ಸುಣ್ಣವನ್ನ 100 liter ನೀರಿನಲ್ಲಿ ಬೆರೆಸಿ ತಯಾರು ಮಾಡಬೇಕು, ಅದು 1% ಬೋರ್ಡೋ ದ್ರಾವಣ ಅಂತ ಹೇಳಿ. ಆದ್ರೆ ಇತ್ತೀಚಿನ ಅಧ್ಯಯನ ಏನ್ ಹೇಳ್ತಾ ಇದೆ ಅಂತ ಅಂದ್ರೆ, ಬೋರ್ಡೋ ದ್ರಾವಣ 1 liter ನೀವು ತಯಾರಿಸಬೇಕು ಅಂತ ತಿಳ್ಕೊಳ್ಳಿ. 1 liter ನೀವು ತಯಾರಿಸಬೇಕು ಅಂದ್ರೆ ಸಹಜವಾಗಿ ನಾವು ಹೇಳೋದೇನು ಅಂದ್ರೆ, ಪ್ಲಾಸ್ಟಿಕ್ ಡ್ರಮ್ಗಳನ್ನೇ ಆದಷ್ಟು ಉಪಯೋಗಿಸ್ರಿ, ಬೇರೆ ಯಾವುದು ಇದು ಬೇಡ, ಪ್ಲಾಸ್ಟಿಕ್ ಡ್ರಮ್ಗಳೇ ಯೂಸ್ ಮಾಡಿ. ಆ ಪ್ಲಾಸ್ಟಿಕ್ ಡ್ರಮ್ಗಳಲ್ಲಿ ಒಂದೇನ್ ಮಾಡಿ ಅಂದ್ರೆ, ಮೊದಲು 50 liter ನೀರು 1 drum ಅಲ್ಲಿ ತಗೊಂಡ್ಬಿಡಿ. ಆ ಡ್ರಮ್ ತಗೊಂಡ್ಬಿಟ್ಟು ಏನ್ ಮಾಡಿ, ಅದರಲ್ಲಿ 1 kg ಮೈಲು ತುತ್ತ, 1 kg ಮೈಲು ತುತ್ತವನ್ನ ಅದರಲ್ಲಿ ಕರಗಿಸ್ರಿ. ಸೊ ಎರಡನೇದು, ಇನ್ನೊಂದು 50 liter ನೀರಿನಲ್ಲಿ ಈ ನಿಮ್ಮ ಒಂದು ಲೈಮ್, ಈಗೇನು ನಾವು ಸುಣ್ಣ ಅಂತ ಹೇಳ್ತೀವಲ್ವಾ, ಆ ಸುಣ್ಣವನ್ನ ನೀವು ಕರಗಿಸಬೇಕಾಗತ್ತೆ. ಎಷ್ಟು ಅನ್ನೋದನ್ನ ಹೇಳ್ತೀವಿ ನೋಡಿ. 1 kg ಕಾಪರ್ ಸಲ್ಫೇಟ್ಗೆ ನೀವು ಪೌಡರ್ ಸುಣ್ಣ, ಪುಡಿ ಸುಣ್ಣವನ್ನ ನಾವು ಯೂಸ್ ಮಾಡ್ತಾ ಇದೀವಿ, ಚಿಪ್ ಸುಣ್ಣ ಅಂತ ಎಲ್ಲ ಹೇಳ್ತೀವಿ. ಅದಾದ್ರೆ ನಮ್ಮ ಅಧ್ಯಯನದ ಪ್ರಕಾರ 350-400 grams ಸಾಕು. 350 ಗ್ರಾಮ್ ಇಂದ

0: 400 ಗ್ರಾಮನ್ನ ದಾಟಿ ನೀವು ಸುಣ್ಣವನ್ನು ಹಾಕಿದ್ರಿ ಅಂತ ಅಂದ್ರೆ ಅದರದ ರಸಸಾರ 8-9ಕ್ಕೆ ಹೋಗ್ಬಿಡತ್ತೆ. ಆ 8-9ಕ್ಕೆ ಹೋಯ್ತು ಅಂತ ಅಂದ್ರೆ ಆ ಒಂದು ರಸಸಾರದಿಂದ ಅಥವಾ ಆ ಒಂದು ಔಷಧದಿಂದ ಈ ಶಿಲೀಂಧ್ರವನ್ನ ನಾವು ಸಾಯಿಸೋದು ಸುಲಭವಿಲ್ಲ. ಸೊ ಹಾಗಾಗಿ ನಮಗೆ ರಸಸಾರ 7-7.5 ರೇಂಜ್ ಇರಬೇಕಾಗತ್ತೆ. ಹಾಗಾಗಿ 1 ಕೆಜಿ ಮೈಲುತುತ್ತಕ್ಕೆ 350-400 ಗ್ರಾಂ ಈ ಪುಡಿ ಸುಣ್ಣ ಅಥವಾ ಚಿಪ್ ಸುಣ್ಣ ಸಾಕು, ಅದಕ್ಕಿಂತ ಹೆಚ್ಚಿಗೆ ಹಾಕ್ಕೊಡ್ದು. ನೀವೇನ್ ಮಾಡಬೇಕು ಅಂತ ಅಂದ್ರೆ, ಈಗ ಸಹಜವಾಗಿ ಏನಾದ್ರು ನೀವು ಜಾಸ್ತಿ, ಕೆಲವರು ನಾವು ಸುಣ್ಣವನ್ನು ಜಾಸ್ತಿ ಹಾಕೋಬೇಕು ಯಾಕಂದ್ರೆ ನಮಗೆ ಗೊಂಚಲ ಮೇಲೆ ಕಾಣಬೇಕು, ಕಲರ್ ಹತ್ರ ಬ್ಲೂ ಕಲರ್ ತುಂಬಾ ಚೆನ್ನಾಗಿ ಕಾಣಬೇಕು ಅಂದ್ರೆ ಲೈಮ್ ಹೆಚ್ಚಿಗೆ ಹಾಕ್ಬೇಕಾಗತ್ತೆ. ಸೊ ಇದ್ರಿಂದ ಏನಾಗತ್ತೆ, ರೋಗ ನಾವೇನೋ ಅಲ್ಲಿ ಬಣ್ಣವನ್ನು ತರ್ತಾ ಇದೀವಿ ಹೆಂಗಾರದ ಮೇಲೆ, ಆದ್ರೆ ನಮಗೆ ರೋಗ ಕಡಿಮೆ ಆಗ್ತಾ ಇಲ್ಲ. ಹಾಗಾಗಿ ನೀವೇನ್ ಮಾಡಿ ಅಂತ ಅಂದ್ರೆ, ಅಕಸ್ಮಾತ್ ನಿಮಗೆ ಏನಾದ್ರು ನಾವು ಹಳೆ ಪದ್ಧತಿಯನ್ನೇ ಯೂಸ್ ಮಾಡಿಕೊಂಡು 1 ಕೆಜಿ ಕಾಪರ್ ಸಲ್ಫೇಟ್ಗೆ 1 ಕೆಜಿ ಸುಣ್ಣವನ್ನೇ ಹಾಕೋಬೇಕು ಅನ್ನೋದೇನಾದ್ರು ಇತ್ತು ಅಂತ ಅಂದ್ರೆ, ನೀವೇನ್ ಮಾಡಿ ಕಾಪರ್ ಸಲ್ಫೇಟ್ ಮೊದಲು ಒಂದು 50 ಲೀಟರ್ ನೀರಿನಲ್ಲಿ ಒಂದು ಪ್ಲಾಸ್ಟಿಕ್ ಡ್ರಮ್ ಅಲ್ಲಿ ಹಾಕೊಂಡು ಕರಗಿಸ್ಬಿಡ್ರಿ. ನಂತರ ಸುಣ್ಣವನ್ನ ನಿಧಾನಕ್ಕೆ ಆ ಕಾಪರ್ ಸಲ್ಫೇಟ್ ದ್ರಾವಣಕ್ಕೆ ಆಡ್ ಮಾಡ್ಕೊಂತ ಹೋಗಿ. ಆ ಸಮಯದಲ್ಲಿ ಆ ಒಂದು ರಸಸಾರ 7 ಆಜುಬಾಜು ಬರ್ತಾ ಇದೆಯಾ ಅಂತ ನಮಗೆ ಯಾವ ರೀತಿ ಗೊತ್ತಾಗತ್ತೆ ಅಂತ ಅಂದ್ರೆ, ಒಂದು pH ಮೀಟರ್ ಅಂತ ಸಿಗತ್ತೆ. ಆ pH ಮೀಟರ್ಗಳನ್ನ ಅಂದ್ರೆ ಒಂದು ಕಾಗದದ ಶೀಟ್ಗಳು, ಅದು 50 ರೂಪಾಯಿಗೆ ಒಂದು ಬಂಡಲ್ ಸಿಗತ್ತದು, ಅಂಥವನ್ನ ನೀವು ತಗೊಂಬಂದು ಒಂದು 10-15 ಲೀಟರ್ ಸುಣ್ಣ ನೀರನ್ನು ಹಾಕಿದ್ದೀರಿ ಕಾಪರ್ ಸಲ್ಫೇಟ್ಗೆ, ಆಮೇಲೆ ಆ ಒಂದು ಚೀಟಿ ಏನ ಕಟ್ ಮಾಡಿಕೊಂಡು ಅದನ್ನ ಆ ದ್ರಾವಣದಲ್ಲಿ ಅದ್ದಿ ಒಂದು ಸ್ವಲ್ಪ ಹೊತ್ತು ಬಿಡ್ರಿ, ಡ್ರೈ ಆಗ್ಬೇಕದು. ಆ ಚೀಟಿ ಡ್ರೈ ಆಗ್ಲಿಲ್ಲ ಅಂತಂದ್ರೆ ಉಪಯೋಗ ಆಗಲ್ಲ. ಆಮೇಲೆ ಆ ಒಂದು pH ಪೇಪರ್ ಮೇಲ್ಗಡೆನೆ ಬೇರೆ ಬೇರೆ ಕಲರ್ ಕೊಟ್ಟಿರ್ತಾರೆ ಸ್ಟ್ರಿಪ್ಸ್, ಅದ್ರಲ್ಲಿ ಹಾಕಿರ್ತಾರೆ ಇದು 3, 4, 5 pH ಎಷ್ಟೆಷ್ಟು ರೇಂಜ್ದು ಯಾವ್ಯಾವ ಕಲರ್ ಅಂತ ಹೇಳಿ. ಆ ಚೀಟಿಯನ್ನ, ಈ ಕಲರ್ ಬಂದಿರೋ ಚೀಟಿಯನ್ನ ಇದಕ್ಕೆ ಹೊಂದಿಸ್ ನೋಡಬೇಕು. ಅದು ಇನ್ನೂ ನಮಗೆ ಒಂದಿಷ್ಟು ಹಳದಿ ಟೈಪ್ ಏನೋ ಕಾಣ್ತಾ ಇದೆ ಅಂದ್ರೆ ಅಲ್ಲಿ ಕಾಪರ್ ಸಲ್ಫೇಟು ಮೈಲುತುತ್ತದ ಅಂಶ ಜಾಸ್ತಿ ಇದೆ ಅಂತ ಹೇಳಿ ಮತ್ತೆ ನಾವು ಸುಣ್ಣ ಹಾಕೊಡ್ತಾ ಹೋಗ್ಬೇಕಾಗತ್ತೆ. ಸೊ ನಿಧಾನಕ್ಕೆ ಪ್ರತಿ 2-3 ಲೀಟರ್ ಸುಣ್ಣ ಹಾಕಿದ ನಂತರ ಆ ಚೀಟಿಯಿಂದ ನಾವು ಪರೀಕ್ಷೆ ಮಾಡಿ ಯಾವಾಗ ನಮಗೆ 7-7.5 ನಮಗೆ ಆ ಒಂದು ರಸಸಾರ ಬಂದಿದೆ ಅಂತ ಇದೆ ಆ ಸಮಯದಲ್ಲಿ ನಾವು ಅದನ್ನ ನಿಲ್ಲಿಸಬೇಕಾಗತ್ತೆ. ನಿಲ್ಲಿಸ್ಬಿಟ್ಟು ಅದನ್ನ ನಾವು ಸಿಂಪರಣೆಗೆ ಇಟ್ಕೋಬೇಕು. ಹೆಚ್ಚಿನ ಮಾಹಿತಿ ಏನಾದ್ರು ಬೇಕು ಅಂತ ಅಂದ್ರೆ ನನ್ನ ಒಂದು ಮೊಬೈಲ್ ನಂಬರ್ 9845394918 ಈ ಒಂದು ಮೊಬೈಲ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಕೂಡ ಪಡಿಬಹುದು. ಧನ್ಯವಾದಗಳು.
1: ಇದುವರೆಗೂ ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ಬೋಡೋ ದ್ರಾವಣ ತಯಾರಿಕೆ ಕುರಿತು ಮಾಹಿತಿಯನ್ನ ಕೇಳಿದಿರಿ. ತಜ್ಞರಾದ ಡಾಕ್ಟರ್ ಬಿ ಗಂಗಾಧರ್ ನಾಯಕ್, ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಸಸ್ಯರೋಗಶಾಸ್ತ್ರ ವಿಭಾಗ, ಕೃಷಿ ಮಹಾವಿದ್ಯಾಲಯ, ಶಿವಮೊಗ್ಗ, ಇವರಿಂದ ಮಾಹಿತಿಯಾಗಿತ್ತು. ಮುಂದಿನ ಕಾರ್ಯಕ್ರಮ ಹೆಲ್ತ್ ಹೆಂಡ್ಸ್, ಆರೋಗ್ಯ ಸೂತ್ರ ಕಾರ್ಯಕ್ರಮ. ಇಂದಿನ ವಿಷಯ ಮಕ್ಕಳಲ್ಲಿ ಆಹಾರ ಕ್ರಮ. ಡಾಕ್ಟರ್ ಶಮಿತಾ ಅವರಿಂದ ಮಾಹಿತಿ. ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. ಸಮಯ 6:45.
2: ಆಕಾಶವಾಣಿ ಭದ್ರಾವತಿ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ.
3: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಮಿತಾ, ಸರ್ಜಿ ಮಕ್ಕಳ ಮತ್ತು ತಾಯಿ ಆಸ್ಪತ್ರೆಯಲ್ಲಿ ಮಕ್ಕಳ ತಜ್ಞೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸಣ್ಣ ಮಕ್ಕಳಲ್ಲಿ ನಾವು ಪದೇ ಪದೇ ಇನ್ಫೆಕ್ಷನ್ಸ್ ಗಳನ್ನ ನೋಡ್ತಾ ಇರ್ತೀವಿ. ಅದರಲ್ಲೂ ಶೀತ, ಕೆಮ್ಮು, ಜ್ವರ ಅಂತೂ ಸಣ್ಣ ಮಕ್ಕಳಲ್ಲಿ ಕಾಮನ್ ಆಗಿ ಇದ್ದೇ ಇರತ್ತೆ. ವರ್ಷದಲ್ಲಿ ಒಂದು 5-6 ಸತಿ ಅಂತೂ ಬರತ್ತೆ. ಸೊ ಪೋಷಕರಾಗಿ ನೀವು ಇದನ್ನ ತಡೆಗಟ್ಟಲಿಕ್ಕೆ ಏನೇನ್ ಮಾಡಬಹುದು ಅನ್ನೋದು ಕೆಲವೊಂದಿಷ್ಟು ಮಾಹಿತಿಗಳನ್ನ ನೋಡೋಣ. ಒಂದು, ಮುಖ್ಯವಾಗಿ ಮಕ್ಕಳ ನ್ಯೂಟ್ರಿಷನ್, ಪೌಷ್ಟಿಕ ಆಹಾರ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಣ್ಣ ಮಕ್ಕಳಿಗೆ ಬ್ಯಾಲೆನ್ಸ್ಡ್ ಡಯಟ್ ತುಂಬಾ ಇಂಪಾರ್ಟೆಂಟ್. ಮಾಮೂಲಿ ನೀವು ಮನೇಲಿ ಮಾಡೋ ಅನ್ನ, ಚಪಾತಿ, ದೋಸೆ ಇದೆಲ್ಲ ತಿನ್ಸ್ತಾ ಇರ್ತೀರಾ, ಅದ್ರ ಜೊತೆಗೆ ಪ್ರೋಟೀನ್ ರಿಚ್ ಫುಡ್ಸ್ ಬೇಕಾಗತ್ತೆ. ಮೊಟ್ಟೆ ಇರ್ಬೋದು, ಹಾಲು, ಮೊಸರು, ಮೊಳಕೆ ಬರ್ಸಿದ ಕಾಳುಗಳು ಇದೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ಕೊಡ್ಬೇಕಾಗತ್ತೆ. ಅದ್ರ ಜೊತೆ ಸೊಪ್ಪು ತರಕಾರಿಗಳು ಕಂಪಲ್ಸರಿ ಡಯಟ್ ಅಲ್ಲಿ. ಈಗ ಒಂದಿನದಲ್ಲಿ ಅಟ್ಲೀಸ್ಟ್ 1 ಅಥವಾ 2 ರೀತಿ ಹಣ್ಣುಗಳು ಮತ್ತೆ 1 ಅಥವಾ 2 ರೀತಿ ತರಕಾರಿ ಪಲ್ಯಗಳನ್ನ ಡೆಫಿನೆಟ್ ಆಗಿ ಇನ್ಕ್ಲೂಡ್ ಮಾಡ್ಬೇಕಾಗತ್ತೆ. ಸೊ 1 ವರ್ಷದ ಒಳಗಿನ ಮಕ್ಕಳಿಗೆ ಕಂಪಲ್ಸರಿ ಬ್ರೆಸ್ಟ್ ಫೀಡಿಂಗ್ ಮಾಡ್ಬೇಕು. ಎದೆ ಹಾಲು ಉಣಿಸೋದ್ರಿಂದ ಎದೆ ಹಾಲಲ್ಲಿ ಇಮ್ಯುನಿಟಿ ಪವರ್ ಹೆಚ್ಚಾಗುವಂತಹ ಅಂಶಗಳು ಇರುತ್ತೆ. ಅದಕ್ಕೆ ಎಲ್ಲರೂ ಬ್ರೆಸ್ಟ್ ಫೀಡಿಂಗ್ ಗೆ ಆದ್ಯತೆ ಕೊಡ್ಬೇಕಾಗತ್ತೆ, ಎಸ್ಪೆಷಲಿ ಲೆಸ್ ದೆನ್ 6 ಮಂತ್ಸ್ ಮಕ್ಕಳಲ್ಲಿ. ಅದ್ರ ಜೊತೆಗೆ ಬ್ಯಾಲೆನ್ಸ್ ಡಯಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಪದೇ ಪದೇ ಶೀತ ಕೆಮ್ಮಾಗೋ ಮಕ್ಕಳಲ್ಲಿ ತುಂಬಾ ಜನ ಪೇರೆಂಟ್ಸ್ ಬಂದು ಹೇಳ್ತಾರೆ, ಬಾಳೆಹಣ್ಣು ಕೊಟ್ರೆ ಕಫ ಆಗತ್ತಾ ಡಾಕ್ಟ್ರೆ, ಕೊಡ್ಬೋದಾ, ಸೇಬು ಹಣ್ಣೆಲ್ಲ ಕೊಡ್ಬೋದಾ, ಮೊಸರು ತಿನ್ನಿಸ್ಬೋದಾ ಅಂತ. ಡೆಫಿನೆಟ್ಲಿ ತಿನ್ನಿಸ್ಬೋದು. ಹಾಲು, ಮೊಸರು, ಹಣ್ಣುಗಳಿಂದ ಯಾವತ್ತೂ ನಿಮ್ಮ ಮಕ್ಕಳಿಗೆ ಕೆಮ್ಮ ಅಥವಾ ಕಫ ಆಗೋದಿಲ್ಲ. ಬೆಚ್ಚಗಿನ ಹಾಲು, ಫ್ರಿಡ್ಜ್ ಅಲ್ಲಿ ಇಲ್ಲದೆ ಇರೋ ಮೊಸರು, ರೂಮ್ ಟೆಂಪರೇಚರ್ ಅಲ್ಲಿ ಇರೋಂತ ಮೊಸರು, ಮತ್ತೆ ಎಲ್ಲಾ ರೀತಿಯ ಹಣ್ಣು ತರಕಾರಿಗಳನ್ನ ಡೆಫಿನೆಟ್ ಆಗಿ ಕೊಡಿ. ಹಣ್ಣು ತರಕಾರಿ ಸೊಪ್ಪು ಕೊಡೋದ್ರಿಂದ ನಿಮ್ ಮಕ್ಳದ್ದು ಇಮ್ಯುನಿಟಿ ಚೆನ್ನಾಗತ್ತೆ ಹೊರತು ಅದರಿಂದ ಶೀತ ಕೆಮ್ಮು ಆಗಲ್ಲ. ಶೀತ ಕೆಮ್ಮೆಲ್ಲ ಆಗೋದು ವೈರಲ್ ಇನ್ಫೆಕ್ಷನ್ಸ್ ಇಂದ. ಇನ್ನೊಂದು, ಹ್ಯಾಂಡ್ ಹೈಜೀನ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಸಾಮಾನ್ಯವಾಗಿ ಹ್ಯಾಂಡ್ ಹೈಜೀನ್ ಅಂತ ಹೇಳಿದ್ರೆ, ಈಗ ದೊಡ್ಡವ್ರು ಇರ್ತಾರೆ ಮಕ್ಕಳಲ್ಲಿ, ಎಸ್ಪೆಷಲಿ ಲೆಸ್ ದೆನ್ ಒನ್ ಇಯರ್ ಮಕ್ಳು ಯಾರಾದ್ರೂ ಮನೇಲಿದ್ರೆ, ಶೀತ ಕೆಮ್ಮು ಇದ್ದಾಗ ಮಾಸ್ಕ್ ಹಾಕೊಳ್ಳಿ, ಮತ್ತೆ ಮಕ್ಕಳನ್ನ ಮುಟ್ಬೇಕಾದ್ರೆ ಸ್ಯಾನಿಟೈಸರ್ಸ್ ಅಥವಾ ಒಂದ್ಸತಿ ಹ್ಯಾಂಡ್ ವಾಶ್ ಮಾಡಿಬಿಟ್ಟು ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ತುಂಬಾ ಒಳ್ಳೇದು. ಇನ್ನೊಂದು, ವಾಶ್ರೂಮು ಟಾಯ್ಲೆಟ್ಸ್ ಗೆಲ್ಲ ಹೋದ್ಮೇಲೆ ಸೋಪ್ ಹಾಕಿ ಹ್ಯಾಂಡ್ ವಾಶ್ ಮಾಡಿಸಿ ಫುಡ್ ಕೊಡ್ಬೇಕಾಗತ್ತೆ. ಇನ್ನೊಂದು ಮುಖ್ಯವಾದದಂದ್ರೆ ವ್ಯಾಕ್ಸಿನೇಷನ್ಸ್. ಈಗ ಸುಮಾರಷ್ಟು ವ್ಯಾಕ್ಸಿನ್ಸ್ ಗೌರ್ಮೆಂಟ್ ಕಡೆಯಿಂದ ಕೊಡ್ತಾರೆ. ಒಂದೂವರೆ, ಎರಡೂವರೆ, ಮೂರುವರೆ ತಿಂಗಳಲ್ಲಿ ಡಿಪಿಟಿ ಇಂಜೆಕ್ಷನ್ಸ್, ನ್ಯೂಮೋಕೋಕಲ್ ವ್ಯಾಕ್ಸಿನ್ ಕೊಡ್ತಾರೆ. ಇದರಲ್ಲೂ ಕೂಡ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ನ ಪ್ರಿವೆಂಟ್ ಮಾಡೋ ವ್ಯಾಕ್ಸಿನ್ಸ್ ಇರುತ್ತೆ. ಡಿಫ್ತೀರಿಯಾ, ಪರ್ಟ್ಯೂಸಿಸ್, ನಾಯಿ ಕೆಮ್ಮು ಅಂತ ಹೇಳ್ತೀವಿ, ನ್ಯೂಮೋಕೋಕಲ್ ವ್ಯಾಕ್ಸಿನ್, ಇದೆಲ್ಲ ನಿಮ್ಮ ಮಕ್ಕಳಲ್ಲಿ ಕಫದ ರಿಲೇಟೆಡ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ನ ಕಡಿಮೆ ಮಾಡಂತ ವ್ಯಾಕ್ಸಿನ್ಸ್. ಡೆಫಿನೆಟ್ಲಿ ಇದು ಗೌರ್ಮೆಂಟ್ ಕಡೆನೆ ಇರೋದ್ರಿಂದ ಈ ವ್ಯಾಕ್ಸಿನ್ಸ್ ಅಂತೂ ಯಾರು ಮಿಸ್ ಮಾಡೋ ಹಾಗಿಲ್ಲ. ಇನ್ನೊಂದು, ಒಂಬತ್ತನೇ ತಿಂಗಳಲ್ಲಿ ಮೀಸಲ್ಸ್ ಇಂಜೆಕ್ಷನ್ ಬರುತ್ತೆ. ಸೊ ಮೀಸಲ್ಸ್ ಇಂಜೆಕ್ಷನ್ಸ್ MMR ವ್ಯಾಕ್ಸಿನ್ ಅಂತ ಕೊಡ್ತೀವಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಮಕ್ಕಳಿಗೆ ಮೀಸಲ್ಸ್ ಇನ್ಫೆಕ್ಷನ್ ಆಗೋದ್ರಿಂದ ಇಮ್ಯುನಿಟಿ ಕಡಿಮೆ ಆದಾಗ ಕಫ ನ್ಯೂಮೋನಿಯಾ ರಿಸ್ಕ್ ತುಂಬಾ ಜಾಸ್ತಿ ಆಗುತ್ತೆ. ಅದಕ್ಕೆ ಒಂಬತ್ತನೇ ತಿಂಗಳಲ್ಲಿ ಡೆಫಿನೆಟ್ ಆಗಿ MMR ಇಂಜೆಕ್ಷನ್ ಒಂದು ಹಾಕಿಸ್ಕೊಳ್ಳಿ. ಇನ್ನು ಗೌರ್ಮೆಂಟ್ ಅಲ್ಲಿ ಇಲ್ಲದೆ ಇರೋಂತ ಕೆಲವೊಂದಿಷ್ಟು ವ್ಯಾಕ್ಸಿನ್ಸ್ ಇರುತ್ತೆ, ಅದು ಶ್ವಾಸಕೋಶದ ರಿಲೇಟೆಡ್ ಅಂತ ಬಂದಾಗ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಅಂತ ಹಾಕ್ತಿವಿ. ಇದು ಆರನೇ ತಿಂಗಳು ಕಂಪ್ಲೀಟ್ ಆಗಿರೋ ಮಕ್ಕಳಲ್ಲಿ ಎರಡು ಡೋಸ್ ಅಲ್ಲಿ ಕೊಡ್ತೀವಿ, ಆರನೇ ತಿಂಗಳಿಗೊಂದು, ಏಳನೇ ತಿಂಗಳಿಗೊಂದು. ಇನ್ಫ್ಲೂಯೆನ್ಸಾ ಅನ್ನೋದೊಂದು ವೈರಲ್ ಇನ್ಫೆಕ್ಷನ್. ಈ ವೈರಲ್ ಇನ್ಫೆಕ್ಷನ್ ಇಂದ ಸುಮಾರು ಜನ ಮಕ್ಕಳಲ್ಲಿ ಕಫ ನ್ಯೂಮೋನಿಯಾ, ವೈರಲ್ ನ್ಯೂಮೋನಿಯಾಸ್ ಆಗಿ ತುಂಬಾ ಡೆತ್ಸ್ ಕೂಡ ನೋಡಿದ್ದೀವಿ. ಆ ಕಾರಣಕ್ಕೆ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಇದು ಆರು ತಿಂಗಳು ಮೇಲ್ಪಟ್ಟು ಎಲ್ಲಾ ಮಕ್ಕಳು ಅಪ್ ಟು 5 ಇಯರ್ಸ್ ತನಕ ಪ್ರತಿ ವರ್ಷಕ್ಕೆ ಒಂದೊಂದು ಡೋಸ್ ತರ ತಗೊಳ್ಳಿಕ್ಕೆ ಹೇಳ್ತೀವಿ. ಸೊ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಇದ್ರ ಜೊತೆಗೆ ಒಳ್ಳೆ ನಿದ್ದೆ, ಫಿಸಿಕಲ್ ಆಕ್ಟಿವಿಟಿ, ಅಟ್ಲೀಸ್ಟ್ ದಿನಕ್ಕೆ 1-2 ಗಂಟೆ ಹೊರಗಡೆ ಆಟ ಆಡೋದು, ಈ ಪ್ರಾಕ್ಟೀಸಸ್, ಮತ್ತೆ ಜಂಕ್ ಫುಡ್ಸ್ ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಜಂಕ್ ಫುಡ್ಸ್ ಅಂದ್ರೆ ಬೇಕರಿ ಐಟಮ್ಗಳು, ಬಿಸ್ಕೆಟು, ಬ್ರೆಡ್, ಮೈದಾ ಐಟಮ್ಸ್ಗಳು, ಈಗ ಪ್ಯಾಕೆಟ್ ಅಲ್ಲಿ ಬರೋ ಯಾವ್ದೇ ಫುಡ್ ಆಗ್ಲಿ ನಿಮ್ ಮಕ್ಳಿಗೆ ಒಳ್ಳೇದಲ್ಲ. ಇದು ತಿನ್ನೋದ್ರಿಂದ ನಿಮ್ ಮಕ್ಳಿಗೆ ದೇಹಕ್ಕೆ ಯಾವ್ದೇ ರೀತಿ ಉಪಯೋಗ ಅಂತೂ ಇಲ್ಲ, ಇನ್ನ ಹಾನಿನೇ ಜಾಸ್ತಿ. ಇದ್ರಲ್ಲಿ ಹಾಕಿರೋ ಪ್ರಿಸರ್ವೇಟಿವ್ಸ್, ಕಲರ್ಸ್ ಇಂದ, ಆ ಕ್ರೀಮ್ ಬಿಸ್ಕೆಟ್, ಕ್ರೀಮ್ ಕೇಕ್ಸ್ ಅಲ್ಲಿರೋ ಕಲರ್ಸ್ ಇಂದ ನಿಮ್ ಮಕ್ಳಿಗೆ ಅಲರ್ಜಿ ಟ್ರಿಗರ್ ಆಗ್ಬೋದು, ಪದೇ ಪದೇ ಕೆಮ್ಮ ಆಗ್ತಿರ್ಬೋದು. ಈ ತರ ಫುಡ್ ನ ಅವಾಯ್ಡ್ ಮಾಡ್ಬಿಟ್ಟು ನ್ಯಾಚುರಲ್ ಆಗಿ ಸಿಗುವಂತ ಹಣ್ಣು ಸೊಪ್ಪು ತರಕಾರಿಗಳನ್ನ ಜಾಸ್ತಿ ಕೊಡಿ. ಇದರಿಂದ ನಿಮ್ ಮಗು ಆರೋಗ್ಯ ಡೆಫಿನೆಟ್ಲಿ ಸುಧಾರಣೆ ಆಗುತ್ತೆ.
4: ಯಾಕ್ ಸವಿತಾ ಸಪ್ಗಿದೆಯಲ್ಲೇ?
5: ನಮ್ಮ ಯಜಮಾನರು ರಾತ್ರಿ ಇಡೀ ನಿದ್ದೆನೆ ಮಾಡಿಲ್ಲ, ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಮುದ್ದಾಡ್ತಿದ್ರು. ಮೂತ್ರಪಿಂಡದಲ್ಲಿ ಕಲ್ಲಿದೆ, ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ದಾರೆ.
4: ಟೆನ್ಷನ್ ಮಾಡ್ಕೋಬೇಡ, ನಮ್ಮ ಮಾವನವರಿಗೂ ಇದೇ ತರ ಆಗಿತ್ತು. ನಮ್ ಸಂಬಂಧಿಕರೊಬ್ರು ಶಿವಮೊಗ್ಗದ ಸರ್ಜಿ ಆಸ್ಪತ್ರೆ ಬಗ್ಗೆ ಹೇಳಿದ್ರು. ಸರ್ಜಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಅದೊಂದು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಒಳಗೊಂಡ ಸುಸಜ್ಜಿತವಾದ ಆಸ್ಪತ್ರೆ. ನಿಜಕ್ಕೂ ಇವತ್ತಿನ ಕಾಲಕ್ಕೆ ಹೋಲಿಸಿದ್ರೆ ಅತ್ಯಂತ ಕಡಿಮೆ ದರದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ಗುಣಮುಖ ಮಾಡಿದ್ರು. ಈಗ ನಮ್ಮ ಮಾವ ಆರಾಮಾಗಿದ್ದಾರೆ.
5: ಥ್ಯಾಂಕ್ಸ್ ಕಣಿ ಮಮತಾ.
6: ಹಿಂದೆ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ.
2: ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
7: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಎಲ್ಲವೂ ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು PS ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.

0: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
1: ಸಮಯ 6:52. ಇದೀಗ ಸುದ್ದಿ ಮಿಂಚು. ಶಿವಮೊಗ್ಗ ಗ್ರಾಮೀಣ ಮೆಸ್ಕಾಂ ಉಪವಿಭಾಗದ ಸಂತೆಕಡೂರು ವ್ಯಾಪ್ತಿಯಲ್ಲಿ ತ್ರೈಮಾಸಿಕ ನಿರ್ವಹಣೆ ಕಾಮಗಾರಿ ಹಮ್ಮಿಕೊಂಡಿದ್ದು, ಜೂನ್ 12 ಬೆಳಗ್ಗೆ 10 ಸಂಜೆ 6 ಸಂತೆಕಡೂರು, ಶ್ರೀರಾಮನಗರ, ರಾಂಪುರ, ಕೊರಲಹಳ್ಳಿ, ಕಾಚಿನಕಟ್ಟೆ, ಜ್ಯೋತಿನಗರ, ದೊಡ್ಡಿಬೀಳು, ವಿನಾಯಕನಗರ, ಲಕ್ಕಿನಕೊಪ್ಪ, ತೋಟದಕೆರೆ, ಹುರುಳಿಹಳ್ಳಿ, ಗಣೆದಾಳು, ಉಂಬ್ಳೆಬೈಲು, ಕಣಗಲಸರ, ಮರಾಠಿ ಕ್ಯಾಂಪ್, ಸಾಲಿಗೆರೆ, ಕೈದೊಟ್ಲು, ಸಿದ್ಧಮಾಜಿ, ಹೊಸೂರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ. ಸಮಯ 6:53.

ಸ್ನೇಹಿತರೆ, ಇಂದು ಬೆಳಗ್ಗೆ 2:15 ಪ್ರಾಯೋಜಿತ ಕಾರ್ಯಕ್ರಮ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಭಾಗವಹಿಸುತ್ತಾರೆ ಡಾಕ್ಟರ್ ಎಸ್ ಬಿ ರವಿಕುಮಾರ್, ಜಂಟಿ ಆಯುಕ್ತರು, ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ಇನ್ನು ಬೆಳಗ್ಗೆ 7:45 ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಮಿಕ್ಸ್ ಮೆಲೋಡಿ, ಕನ್ನಡ ಹಿಂದಿ ಚಿತ್ರಗೀತೆಗಳೊಂದಿಗೆ ದಿನದ ವಿಶೇಷ. ಬೆಳಗ್ಗೆ 9:05 ಗೆಲುವಿನ ಗುಟ್ಟು ಪ್ರಾಯೋಜಿತ ಕಾರ್ಯಕ್ರಮ, ನೈಪುಣ್ಯತೆ, ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ಸಂವೇದನಾಶೀಲ ನೈಪುಣ್ಯತೆಯಿಂದ ಕಾರ್ಯಕ್ಷಮತೆ ಸಾಧಿಸುವ ಮಾರ್ಗ, ಈ ಕುರಿತು ಪಿಎಸ್ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ರಾಕೇಶ್ ಎಂಕೆ ಅವರಿಂದ ಮಾಹಿತಿ. ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಇನ್ನು 9:20 ಗಾಂಧಿ ಸ್ಮೃತಿ, 9:30 ಸಿನಿ ತರಂಗ ಕಾರ್ಯಕ್ರಮದಲ್ಲಿ ಕಾಡು ಕುರಿತು ಚಿತ್ರಗಳು, ಈ ಕುರಿತು ಮಾತನಾಡುತ್ತಾರೆ ರಾಣಿ ಬಾಳೆಕೊಪ್ಪ. 10:00 ಹಾಡು ಮಾತಾಡು ಶುಕ್ರವಾರದ ವಿಶೇಷ ಕ್ಯಾಂಪಸ್ ಕಟ್ಟೆ. ಇಂದಿನ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದಲ್ಲಿ ಪಿಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಶಿವಮೊಗ್ಗ, ಈ ಕಾಲೇಜಿನ ವಿದ್ಯಾರ್ಥಿಗಳಿಂದ ನೇರ ಪ್ರಸಾರದಲ್ಲಿ ಸಾಧಕರ ಪರಿಚಯ, ಜೊತೆಯಾಗಲಿದ್ದಾರೆ ಆರ್ಜಿ ಬಸವರಾಜ್. ಸಮಯ 6:05 ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಸಾಧಕರ ಪರಿಚಯ. ಜೊತೆಯಾಗಲಿದ್ದಾರೆ ಆರ್ಜೆ ಬಸವರಾಜ್. ಸಮಯ 7:02 ಆಗ್ತಾ ಇದ್ದ ಕೆಲವೇ ಕ್ಷಣಗಳಲ್ಲಿ ಒಂದಷ್ಟು ವಾಣಿಜ್ಯ ಪ್ರಕಟಣೆಗಳು, ಅದಾದ ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಪುತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಜೂನ್ 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 7:15ಕ್ಕೆ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು, ನನಗೂ ಬಂದಿದೆ ಕಣೆ.
1: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
3: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
1: ಅಯ್ಯೋ, ನಿಂಗೂ ಬಂತ?
3: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
4: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
5: ಕತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
6: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ನೀತಿ ಆಯೋಗದ ಸಭೆ. ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನಕ್ಕಾಗಿ ಮುಖ್ಯಮಂತ್ರಿ ಕೇಂದ್ರಕ್ಕೆ ಮನವಿ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14ರಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಾಥಾನ್. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಪ್ರಸ್ತಾವ. ಇಂದು ಅಂತಾರಾಷ್ಟ್ರೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈಗ ವಾರ್ತೆಗಳ ವಿವರ. ಖಾಸಗಿ ವಲಯಕ್ಕೆ ಸಮಾನಾಂತರವಾಗಿ ಗುಣಮಟ್ಟದ ಶಿಕ್ಷಣ ನೀಡಲು ಸರ್ಕಾರಿ ಶಾಲೆಗಳು ಮತ್ತು ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನ ಒದಗಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಹೊಸದಿಲ್ಲಿಯ ರಾಷ್ಟ್ರಪತಿ ಸಾಂಸ್ಕೃತಿಕ ಭವನದಲ್ಲಿ ನಡೆದ ನೀತಿ ಆಯೋಗದ ಆಡಳಿತ ಮಂಡಳಿಯ 11ನೇ ಸಭೆಯಲ್ಲಿ ಮುಖ್ಯಮಂತ್ರಿಯವರು ವಿಕಸಿತ ಭಾರತ 2047ಕ್ಕೆ ಸಮಗ್ರ ಮಾನವ ಅಭಿವೃದ್ಧಿ ಕುರಿತ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಕರ್ನಾಟಕದಲ್ಲಿ 1 ಮತ್ತು 2ನೇ ತರಗತಿ

0: ಯಿಂದ ಕಂಪ್ಯೂಟರ್ ಶಿಕ್ಷಣವನ್ನು ಪರಿಚಯಿಸಲಾಗುತ್ತಿದೆ. 6ನೇ ತರಗತಿಯಿಂದ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯಗಳನ್ನು ಆಯ್ಕೆ ಮಾಡಲು ಪ್ರೋತ್ಸಾಹಿಸಲಾಗುತ್ತಿದೆ. ಕರ್ನಾಟಕ ಎಐ ವಿದ್ಯೆ ಮತ್ತು ಕರ್ನಾಟಕ ಎಐ ಪ್ರಬೋಧ ಎಂಬ ಕೃತಕ ಬುದ್ಧಿಮತ್ತೆ ಆಧಾರಿತ ಶಿಕ್ಷಣ ಮತ್ತು ಮೌಲ್ಯಮಾಪನ ವ್ಯವಸ್ಥೆಯನ್ನು ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿಯೊಂದಿಗೆ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಕೌಶಲ್ಯಾಭಿವೃದ್ಧಿ, ನವೋದ್ಯಮ ಹಾಗೂ ಬೆಂಗಳೂರಿನ ಮೂಲಸೌಕರ್ಯ ಅಭಿವೃದ್ಧಿಗಳ ಕುರಿತು ವಿವರಣೆ ನೀಡಿದ ಮುಖ್ಯಮಂತ್ರಿಯವರು ಕೇಂದ್ರದಿಂದ ವಿವಿಧ ಕ್ಷೇತ್ರಗಳಲ್ಲಿ ಹಣಕಾಸು ನೆರವಿಗಾಗಿ ಮನವಿ ಮಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಹೊಸದಿಲ್ಲಿಯಲ್ಲಿ ಭೇಟಿ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೂಲಸೌಕರ್ಯ, ನೀರಾವರಿ, ನಾವೀನ್ಯತೆ ಹಾಗೂ ಜನಕಲ್ಯಾಣ ಯೋಜನೆಗಳ ಬಗ್ಗೆ ರಚನಾತ್ಮಕ ಚರ್ಚೆ ನಡೆಸಿದ್ದಾಗಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆ, ಮೇಕೆದಾಟು, ಕಳಸಾ ಬಂಡೂರಿ, ಕೃಷ್ಣಾ ಸೇರಿದಂತೆ ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಿಗೆ ಸಕಾಲಿಕ ಅನುಮೋದನೆ ಮತ್ತು ಹಣಕಾಸು ಒದಗಿಸುವಂತೆ ಕೇಂದ್ರ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯಲ್ಲಿ ಮನವಿ ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ 12 ವರ್ಷಗಳಲ್ಲಿ ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಮುನ್ನುಡಿ ಬರೆದಿದೆ. ಕೇವಲ ಫಲಾಕಾಂಕ್ಷಿಯಾಗಿಸದೆ ಮಹಿಳೆಯರನ್ನು ರಾಷ್ಟದ ಅಭಿವೃದ್ಧಿಯ ಚಾಲಕರನ್ನಾಗಿ ಪರಿವರ್ತಿಸಿದೆ. ಹ್ಯಾಶ್ಟ್ಯಾಗ್ 12 ಇಯರ್ಸ್ ಆಫ್ ನಾರಿಶಕ್ತಿ ಯೊಂದಿಗೆ ಇಂದು ಮಹಿಳಾ ಸಬಲೀಕರಣ ಪ್ರಯಾಣದ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಈ ಮಧ್ಯೆ ಕೇಂದ್ರ ಪುರಸ್ಕೃತ ಸುಕನ್ಯಾ ಸಮೃದ್ಧಿ ಯೋಜನೆ ಸಾರ್ಥಕ 11 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಬೇಟಿ ಬಚಾವೋ ಬೇಟಿ ಪಢಾವೋ ಧ್ಯೇಯದೊಂದಿಗೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015ರಲ್ಲಿ ಜಾರಿಗೆ ತಂದ ಮಹತ್ವಾಕಾಂಕ್ಷಿ ಸುಕನ್ಯಾ ಸಮೃದ್ಧಿ ಯೋಜನೆ ವೈಶಿಷ್ಟ್ಯದ ಕುರಿತು ವಿಜಯಪುರ ಜಿಲ್ಲೆ ಅಂಚೆ ಅಧೀಕ್ಷಕ ಮಹಂತೇಶ್ ತೊಗರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸುಕನ್ಯಾ ಸಮೃದ್ಧಿ ಯೋಜನೆ, ಒಬ್ಬ ತಂದೆ ತಾಯಿಗೆ ಗರಿಷ್ಠ 2 ಜನ ಹೆಣ್ಣು ಮಕ್ಕಳದ್ದು ಈ ಖಾತೆಯನ್ನ ತೆರೀಬಹುದು. ಮಗಳ ವಯಸ್ಸು 10 ವರ್ಷ ದಾಟಿರಬಾರದು. ಖಾತೆ ತೆರೀಲಿಕ್ಕೆ ಕನಿಷ್ಠ ಮೊತ್ತ 250 ರೂಪಾಯಿಯಿಂದ ಪ್ರಾರಂಭ ಆಗುತ್ತೆ. ಒಂದು ಆರ್ಥಿಕ ವರ್ಷದಲ್ಲಿ ಅಂದ್ರೆ ಏಪ್ರಿಲ್ 1 ರಿಂದ ಮುಂದೆ ಬರುವ March 31ರವರೆಗೆ ಕನಿಷ್ಠ 1,000, ಗರಿಷ್ಠ 1.5 ಲಕ್ಷ ರೂಪಾಯಿ ಜಮಾ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ 2 ಮಕ್ಕಳ ಹೆಸರಲ್ಲಿ ನೀವು ಖಾತೆ ತೆರೆದಿದ್ರೆ ಅಲ್ಲಿ 1 ಮಗಳ ಹೆಸರಿನಲ್ಲಿ 75,000 ಗರಿಷ್ಠ ಜಮಾ ಮಾಡಬಹುದು. ಚಕ್ರಬಡ್ಡಿ ರೂಪದಲ್ಲಿ ಪ್ರತಿ ವರ್ಷ March 31ಕ್ಕೆ ನಿಮ್ಮ ಖಾತೆಯಲ್ಲಿ ಜಮಾ ಆಗುತ್ತೆ. ವಿದ್ಯಾಭ್ಯಾಸಕ್ಕಾಗಿ ಮಗಳು 10th ಮುಗಿಸಿದ ನಂತರ 1/2 ಅಮೌಂಟ್ನಷ್ಟು ವಿಡ್ರಾಲ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಇನ್ನು ಕ್ಲೋಸರ್ 2 ಹಂತದಲ್ಲಿ ಮಾಡಬಹುದು. ಮಗಳ ಮದುವೆ ಸಂದರ್ಭದಲ್ಲಿ ಮದುವೆ ದಿನಾಂಕ ನಿಗದಿಯಾದ 1 ತಿಂಗಳ ಮುಂಚೆ ಒಟ್ಟು ಮೊತ್ತವನ್ನು ವಿಡ್ರಾ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಖಾತೆ ತೆರೆದ ದಿನಾಂಕದಿಂದ 21 ವರ್ಷದವರೆಗೆ ಈ ಖಾತೆ ಚಾಲ್ತಿಯಲ್ಲಿದ್ದು ಕ್ಲೋಸ್ ಮಾಡಿಕೊಳ್ಳಬಹುದು.
0: ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14ರಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಥಾನ್ ಆಯೋಜಿತವಾಗಿದೆ. ರಾಯಚೂರು ಪತಂಜಲಿ ಯೋಗ ಸಮಿತಿ ನಾಡಿದ್ದು 14ರಿಂದ ಬೆಳಗ್ಗೆ 5:30ರಿಂದ 7:30ರವರೆಗೆ ನಗರದ ಎಲ್ವಿಡಿ ಕಾಲೇಜು ಮೈದಾನದಲ್ಲಿ, 21ನೇ ತಾರೀಕು ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ 8 ದಿನಗಳ ಕಾಲ ಉಚಿತ ಯೋಗ ಪ್ರಾಣಾಯಾಮ ಶಿಬಿರ ಆರಂಭಿಸಲಿದೆ ಎಂದು ಪತಂಜಲಿ ಯೋಗ ಸಮಿತಿ ಜಿಲ್ಲಾಧ್ಯಕ್ಷ ವಿಠೋಬ್ ರಾವ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಮಹತ್ವದ ಜೌಗು ಪ್ರದೇಶ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಸಂಬಂಧಿಸಿ ಸಮಗ್ರ ಸಂಶೋಧನಾ ವರದಿ ಹಾಗೂ ಪ್ರಸ್ತಾವವನ್ನು ಬಳ್ಳಾರಿ ಪ್ರಾದೇಶಿಕ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾ ಕೆಎನ್ ಬಸವರಾಜ್ ಅವರಿಗೆ ಸಲ್ಲಿಸಲಾಗಿದೆ. ಹೊಸೂರು ವನಮಿತ್ರ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಸಮದ್ ಕೊಟ್ಟೂರು ನೇತೃತ್ವದ ತಂಡ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ,

0: 1972 ಕಲಂ 36A ಅಡಿ ಧರೋಜಿ ಕೆರೆ ಹಾಗೂ ಅದರ ಸುತ್ತಲಿನ ಪ್ರದೇಶವನ್ನು ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶವಾಗಿ ಘೋಷಿಸುವಂತೆ ಮನವಿ ಮಾಡಿದೆ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯ ಕೆಲಸ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಆಚರಿಸಲಾಗುತ್ತಿದೆ. 2002 ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆ ವಿಶ್ವಾದ್ಯಂತ ಶೋಷಣೆಯ ಕೆಲಸಕ್ಕೆ ಒಳಗಾಗುತ್ತಿರುವ ಲಕ್ಷಾಂತರ ಮಕ್ಕಳ ದುಸ್ಥಿತಿಯ ಬಗ್ಗೆ ಜನಜಾಗೃತಿ ಮೂಡಿಸಲು ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಜಾರಿಗೆ ತಂದಿತು. ಬೆಂಗಳೂರಿನ ಶ್ರೀಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ 8:30 ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಅಂತಾರಾಷ್ಟೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಿದ್ದಾರೆ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ನವೋದ್ಯಮ ಹಾಗೂ ಜೀವನೋಪಾಯ ಧ್ಯೇಯದೊಂದಿಗೆ ಪರಿಣಿತರ ಮಾರ್ಗದರ್ಶನದೊಂದಿಗೆ ಸ್ವಯಂ ಉದ್ಯೋಗ ಕಂಡುಕೊಳ್ಳಲು ಅನುವಾಗುವಂತೆ ಜೆನ್ನೆಕ್ಸ್ಟ್ ಕೌಶಲ್ ಯಾನ್ ಎಂಬ ವಿನೂತನ ಉಚಿತ ವಸತಿ ಸಹಿತ 30 ದಿನಗಳ ತರಬೇತಿ ಶಿಬಿರ ಮೈಸೂರಿನ ಹೆಬ್ಬಾಳದ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ವಿಲೀಡ್ನಲ್ಲಿ ನಿರಂತರವಾಗಿ ನಡೆಯಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜೆನ್ನೆಕ್ಸ್ಟ್ ಕೌಶಲ್ ಯಾನ್ ಸಂಯೋಜಕ ಮೈಸೂರಿನ ಸಾಮಾಜಿಕೋದ್ಯಮಿ ಸಿ ಕನಕರಾಜು.
1: ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಇಂದ ಜೆನ್ನೆಕ್ಸ್ಟ್ ಕೌಶಲ್ಯಾನ್ ಎಂಬ ಒಂದು ಉದ್ಯೋಗ ವೃತ್ತಿ ಮತ್ತು ಉದ್ಯಮಕ್ಕೆ ಸಿದ್ಧಗೊಳಿಸುವುದಕ್ಕಾಗಿ ಒಂದು ತರಬೇತಿ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಇದು ಇನ್ಫೋಸಿಸ್ ಫೌಂಡೇಶನ್ ಅವರ ಸಹಕಾರದೊಂದಿಗೆ ನಡೆಯುತ್ತಿದೆ. ಪಿಯುಸಿ ಡಿಗ್ರಿ ಡಿಪ್ಲೊಮೋ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಉದ್ಯೋಗದ ಹುಡುಕಾಟದಲ್ಲಿರುವ 18-29 ವರ್ಷದ ಯುವಕ ಯುವತಿಯರು ಅರ್ಜಿ ಸಲ್ಲಿಸಬಹುದು. ಪ್ರತಿ ಬ್ಯಾಚ್ನಲ್ಲಿ 30 ಜನಕ್ಕೆ ಅವಕಾಶ ಇದೆ. ಇದು 30 ದಿನದ ವಸತಿ ಸಹಿತ ತರಬೇತಿ, ಸಂಪೂರ್ಣವಾಗಿ ಉಚಿತವಾದ ತರಬೇತಿ. ಇದು ತರಬೇತಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಉದ್ಯೋಗ ಪ್ಲೇಸ್ಮೆಂಟ್ ಮಾರ್ಗದರ್ಶನ ಸಹಾಯ ನೀಡಲಾಗುತ್ತದೆ. ಜೊತೆಗೆ 10 ದಿನದ ಉದ್ಯಮಕ್ಕೆ ಸಜ್ಜುಗೊಳಿಸುವ ತರಬೇತಿ ಕೂಡ ಇಲ್ಲಿ ನಡೀತಾ ಇದೆ. ಇದು ಮೈಸೂರಿನ ಹೆಬ್ಬಾಳದಲ್ಲಿರುವ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ವಿಲೀಡ್ ಇಲ್ಲಿ ನಡೆಯಲಿದೆ. ಜನತೆ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕೆಂದು ಕೋರಿಕೊಳ್ಳುತ್ತೇನೆ.
0: ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ರಾಹುಲ್ ದ್ರಾವಿಡ್, ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರೊಂದಿಗೆ ಮಹಾರಾಜ ಟ್ರೋಫಿ 2026 ಕಪ್ಪನ್ನು ಬೆಂಗಳೂರಿನಲ್ಲಿ ಅನಾವರಣಗೊಳಿಸಿದರು. ಮಹಾರಾಜ ಟ್ರೋಫಿ ಪಂದ್ಯಾವಳಿ ಈ ತಿಂಗಳ 20-22 ಹುಬ್ಬಳ್ಳಿ, ಮೈಸೂರು ಹಾಗೂ ಬೆಂಗಳೂರಿನಲ್ಲಿ ನಡೆಯಲಿದೆ. 6 ಫ್ರಾಂಚೈಸಿಗಳು ಒಟ್ಟು 34 ಪಂದ್ಯಗಳಲ್ಲಿ ಸ್ಪರ್ಧಿಸಲಿವೆ. ಉಡುಪಿ ಜಿಲ್ಲೆ ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಇಂದು ಮಧ್ಯಾಹ್ನ 3 ಗಂಟೆಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀತಿ ಆಯೋಗದ ಸಭೆ, ಸರ್ಕಾರಿ ಶಾಲೆ ಕಾಲೇಜುಗಳಿಗೆ 1 ಬಾರಿಯ ಮೂಲಸೌಕರ್ಯ ಅನುದಾನಕ್ಕಾಗಿ ಮುಖ್ಯಮಂತ್ರಿ ಕೇಂದ್ರಕ್ಕೆ ಮನವಿ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14 ಬೆಳಗ್ಗೆ 6:15 ಯೂಟ್ಯೂಬ್ ಯೋಗಥಾನ್. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಪ್ರಸ್ತಾವ. ಇಂದು ಅಂತಾರಾಷ್ಟೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಪ್ರಾಯೋಜಿತ ಸಂದರ್ಶನ.
3: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
2: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
3: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
2: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
3: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
2: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ. ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಸರ್ಕಾರ. ಈ ವಿಶೇಷ ಸಂದರ್ಭದಲ್ಲಿ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ ಡಾಕ್ಟರ್ ಎಸ್ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ.
2: ಪ್ರತಿ ವರ್ಷ ಜನರು

0: ಕಲ್ಪಿಸ್ಕೊಳ್ಳೋದಿಕ್ಕೆ ಒಂದು ಜಾಗೃತಿಯನ್ನ ಮೂಡಿಸೋದಿಕ್ಕೆ ಒಂದು ಘೋಷವಾಕ್ಯವನ್ನ ನೀಡಲಾಗ್ತಾ ಇದೆ. ಈ ವರ್ಷದ ಘೋಷವಾಕ್ಯ ಬಾಲ ಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಅಂದ್ರೆ ರೆಡ್ ಕಾರ್ಡ್ ಟು ಚೈಲ್ಡ್ ಲೇಬರ್. ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯ ಕೆಲಸ, ಇದನ್ನ ಸ್ವಲ್ಪ ವಿವರಿಸಬಹುದಾ ಸರ್?
1: ಐಎಲ್ಒ ಅಂದ್ರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಪ್ರತಿ ವರ್ಷ ಈ ರೀತಿಯ ಘೋಷವಾಕ್ಯಗಳನ್ನ ಅದು ಬಿಡುಗಡೆ ಮಾಡುತ್ತೆ. ಇದರಲ್ಲಿ ಬಹಳ ವಿಸ್ತಾರವಾಗಿದೆ. ಏನಂತಂದ್ರೆ ಬಾಲ ಕಾರ್ಮಿಕ ಪದ್ಧತಿಗೆ ರೆಡ್ ಕಾರ್ಡ್ ಅಂದ್ರೆ ಆ ಪದ್ಧತಿ ಇರಬಾರದು, ಸಂಪೂರ್ಣ ನಿಷೇಧ ಅನ್ನುವಂತ ಅರ್ಥ ಬರುತ್ತೆ. ಮತ್ತೆ ಮಕ್ಕಳಿಗೆ ದುಡಿಮೆಗಿಂತ ಹೆಚ್ಚಾಗಿ ಆಟ ಅನ್ನುವಂತದ್ದು, ಅಂದ್ರೆ ಯಾವಾಗ್ಲೂ ಆಟವಾಡುವಂತ ಆ ವಯಸ್ಸಿನಲ್ಲಿ ದುಡಿಮೆಗೆ ಆ ಮಕ್ಕಳನ್ನ ದೂಡಬಾರದು ಅನ್ನುವಂತದ್ದು. ಹಾಗೆ ಇಲ್ಲಿ ವಯಸ್ಕರಿಗೂ ಕೂಡ ಒಂದು ಅಂಶ ಇದೆ. ಇದರಲ್ಲಿ ಯಾವುದೇ ರೀತಿ ಶೋಷಣೆಗೆ ಒಳಗು ಮಾಡದ ಹಾಗೆ ಅವ್ರಿಗೆ ಯೋಗ್ಯ ರೀತಿಯಲ್ಲಿ ಅವರ ಸೇವೆಯನ್ನ ಪಡೆದುಕೊಳ್ಬೇಕು ಅನ್ನುವಂತದ್ದು ನಾವು ಕಾಣ್ತೇವೆ.
0: ಮೊದಲು ಬರೀ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ ಅಂತ ಆಚರಿಸ್ತಾ ಇದ್ವಿ, ಇವಾಗ ಕಳೆದ ವರ್ಷದಿಂದ ಕಿಶೋರ ಕಾರ್ಮಿಕ ಪದ್ಧತಿ ಅನ್ನೋದು ಕೂಡ ನಿಷೇಧ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ.
1: ಹೌದು, ಮೊದಲಿಗೆ ಕೇವಲ 14 ವರ್ಷದ ಒಳಗಿನ ಮಕ್ಕಳನ್ನ ಮಾತ್ರ ಕೆಲಸಕ್ಕೆ ತೊಡಗಿಸೋದನ್ನ ನಿಷೇಧಿಸುವಂತ ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಅಂತ ಇತ್ತು. ಆ ಕಾಯ್ದೆಗೆ ತಿದ್ದುಪಡಿಯನ್ನ ತಂದು ಬಾಲ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಅಂತೇಳಿ ಅದರ ಟೈಟಲ್ ಅನ್ನ ಚೇಂಜ್ ಮಾಡಲಾಯಿತು. 14 ವರ್ಷದಿಂದ 18 ವರ್ಷದ ವಯೋಮಾನದ ಆ ಮಕ್ಕಳಿಗೆ ನಾವು ಕಿಶೋರರು ಅಂತ ನಾವು ಕರಿತೀವಿ. ಅವರನ್ನು ಕೂಡ ಆ ಕಾಯ್ದೆಯ ವ್ಯಾಪ್ತಿಗೆ ತಂದು ಅವರ ಒಂದು ಮೇಲೆ ಏನು ಶೋಷಣೆ ಆಗ್ತಾ ಇತ್ತೋ ಅದನ್ನ ತಪ್ಪಿಸ್ಬೇಕು ಅಂತ ಹೇಳಿ ಆ ಕಾಯ್ದೆಯನ್ನ ಹೊಸದಾಗಿ ತಿದ್ದುಪಡಿ ಮಾಡಲಾಗಿದೆ. ಹಾಗಾಗಿ ಮೊದಲು ಏನು ಕೇವಲ ಬಾಲ ಕಾರ್ಮಿಕರು ಅಂತಿದ್ರು, ಈಗ ಬಾಲ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ವ್ಯವಸ್ಥೆಯನ್ನ ನಾವೀಗ ಅನುಷ್ಠಾನಗೊಳಿಸ್ತಾ ಇದೀವಿ ಅನ್ನುವಂತದ್ದು.
0: ಆದ್ರೆ ಇತ್ತೀಚೆಗೆ ನಾವು ನೋಡೋ ಹಾಗೆ ಎಷ್ಟೇ ಸರ್ಕಾರ ಕಾಯ್ದೆ ಕಾನೂನುಗಳನ್ನ ಮಾಡಿದ್ರು ಒಂದಲ್ಲ ಒಂದು ಕಡೆ ನಾವು ಈ ಬಾಲ ಕಾರ್ಮಿಕರನ್ನ ಕಿಶೋರ ಕಾರ್ಮಿಕರನ್ನ ನೋಡ್ತಾನೇ ಇದ್ದೀವಿ. ಈಗ ಎಲ್ಲ ಕಡೆ ಕಾಣೋ ಅಂಥದ್ದು ರಿಯಾಲಿಟಿ ಶೋಗಳು, ನಮ್ಮ ಮಕ್ಕಳು ಫೇಮಸ್ ಆಗ್ಬೇಕು ಅನ್ನೋದು ವ್ಯಾಪಕವಾಗಿ ಹರಡ್ತಾ ಇದೆ. ಇದು ಇದ್ರ ಕಾಯ್ದೆ ಅಡಿಯಲ್ಲಿ ಬರುತ್ತಾ?
1: ಖಂಡಿತ. 14 ವರ್ಷದ ಒಳಗಿನ ಮಕ್ಕಳು ಯಾವುದೇ ಕೆಲಸವನ್ನ ಮಾಡೋ ಹಾಗಿಲ್ಲ, ಸಂಪೂರ್ಣ ನಿಷೇಧವಿದೆ. ಆದ್ರೆ 14 ವರ್ಷದಿಂದ 18 ವರ್ಷದ ವಯೋಮಾನದ ಒಳಗಿನ ಕಿಶೋರ ಕಾರ್ಮಿಕರು ಅಪಾಯಕಾರಿ ಅಲ್ಲದ ಉದ್ಯಮಗಳಲ್ಲಿ ಕೆಲಸ ಮಾಡಬಹುದು. ಆದ್ರೆ ಅದಕ್ಕೂ ಕೂಡ ಕೆಲವು ಷರತ್ತುಗಳಿದೆ, ನಿಯಮಗಳಿದೆ. ಏನಂತ ಹೇಳಿದ್ರೆ ಅವರು 5 ಗಂಟೆಗಿಂತ ಹೆಚ್ಚು ಕೆಲಸ ಮಾಡೋ ಹಾಗಿಲ್ಲ ಅನ್ನುವಂತದ್ದು. ಮತ್ತೆ 3 ಗಂಟೆ ಕೆಲಸ ಮಾಡಿದ್ಮೇಲೆ ಅವ್ರಿಗೆ ವಿರಾಮವನ್ನ ಕೊಟ್ಟು ಮತ್ತೆ ಆ ಕೆಲಸವನ್ನ ಮುಂದುವರಿಸಬೇಕು ಅನ್ನುವಂತದ್ದು, ಕಲಿಕೆಗೆ ತೊಂದರೆ ಆಗದ ರೀತಿನಲ್ಲಿ ಕೆಲಸ ಮಾಡಿಸ್ಬೇಕು ಅನ್ನುವಂತದ್ದು, ಮತ್ತೆ ಹೆಚ್ಚು ಯಾವುದೇ ರೀತಿಯ ದೈಹಿಕವಾಗಿ ಮಾನಸಿಕವಾಗಿ ಆ ಮಕ್ಕಳಿಗೆ ಹೊರೆ ಆಗದೆ ಇರುವಂತ ರೀತಿನಲ್ಲಿ ಮಕ್ಕಳಿಗೆ ಕೆಲಸ ಮಾಡಿಸ್ಬೇಕು ಅನ್ನುವಂತದ್ದಿದೆ. ಅದು ಕಿಶೋರ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಇರುವಂತ ರಿಸ್ಟ್ರಿಕ್ಷನ್ಸ್. ಅದು ಆ ಮಕ್ಕಳಲ್ಲಿ ಏನು ಸುಪ್ತವಾಗಿರುವಂತ ಆ ಪ್ರತಿಭೆ ಅರಳೋದಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಆದ್ರೆ ಆ ಪ್ರತಿಭೆಗೆ ನಾವು ಅವಕಾಶ ಮಾಡಿಕೊಡುವಂತ ವೇದಿಕೆ ಅವರ ಶಿಕ್ಷಣಕ್ಕೆ ತೊಡಕಾಗಬಾರದು ಅನ್ನುವಂತದ್ದು. ನಾವು ಈ ಕಾಯ್ದೆನಲ್ಲೂ ಕೂಡ ಒಂದು ಅವಕಾಶ ಇದೆ, ಜೊತೆಗೆ ಒಂದು ಆದೇಶವನ್ನು ಕೂಡ ನಾವು ಸರ್ಕಾರದಿಂದ ಹೊರಡಿಸಿದ್ದೇವೆ. ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಮಗುವನ್ನ ಒಂದು ಸಿನಿಮಾ ಇರಬಹುದು ಅಥವಾ ಸೀರಿಯಲ್ಗೆ ಇರಬಹುದು ತೊಡಗಿಸಿಕೊಳ್ಬೇಕಾದ್ರೆ ಮೊದಲು ಅವರು ಆ ಒಂದು ವ್ಯಾಪ್ತಿಯ ಜಿಲ್ಲಾಧಿಕಾರಿಗಳಿಂದ ಅನುಮತಿಯನ್ನ ಪಡೆದುಕೊಳ್ಬೇಕು ಅನ್ನುವಂತದ್ದು. ಎರಡನೇದಾಗಿ, ಯಾವುದೇ ಮಗುಗೆ ಆ ಶಿಕ್ಷಣಕ್ಕೆ ತೊಡಕಾಗಬಾರದು ಅನ್ನುವಂತದ್ದು. ಮೂರನೇದು, 27 ದಿನಗಳಿಗಿಂತ ಹೆಚ್ಚು ದಿನಗಳು ಆ ಮಗುವನ್ನ ಆ ಒಂದು ಆ ನಟನೆಗೆ ಬಳಸ್ಕೊಳ್ಬಾರದು ಅನ್ನುವಂಥದ್ದು.
0: ತಿಂಗಳಲ್ಲ,
1: ನಿರಂತರವಾಗಿ 27 ದಿನ ಕೆಲಸ ಮಾಡೋದಿಕ್ಕೆ ಮಗುವನ್ನ ಬಳಸ್ಕೊಳ್ಬಾರದು ಅನ್ನುವಂಥದ್ದು. ಮತ್ತೆ ಆ ಮಗುಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಆ ಒಂದು ಸಂರಕ್ಷಿತ ಪ್ರದೇಶದಲ್ಲಿ ಆ ಮಗು ಇರೋ ಹಾಗೆ ನೋಡ್ಕೊಳ್ಬೇಕು. ಮತ್ತೆ ಅದಕ್ಕೆ ಪೌಷ್ಟಿಕ ಆಹಾರವನ್ನ ಒದಗಿಸುವಂತದ್ದಾಗ್ಬೇಕು. ಜೊತೆಗೆ ಆ ಮಗುಗೆ 5 ಗಂಟೆ ಮಾತ್ರ ಈ ನಟನೆ ಇದರಲ್ಲಿ ತೊಡಗಿಸ್ಬೇಕು ಅನ್ನುವಂತದ್ದಿರೋದು. 3 ಗಂಟೆ ತೊಡಗಿದ ನಂತರದಲ್ಲಿ ವಿರಾಮವನ್ನ ಆ ಮಗುಗೆ ಕೊಡಬೇಕು ಅನ್ನುವಂತದ್ದು. ಇದಲ್ಲದೆ ಆ ಮಗುವಿಗೆ ಏನು ಸಂಭಾವನೆ ಬರುತ್ತೋ ಅದರಲ್ಲಿ 20% ಅನ್ನ ಆ ಮಗುವಿನ ಅಕೌಂಟ್ಗೆ ಅವರು ಡೆಪಾಸಿಟ್ ಮಾಡಬೇಕು ಅನ್ನುವಂತದ್ದು. ಈ ತರದೆಲ್ಲ ರಿಸ್ಟ್ರಿಕ್ಷನ್ಸ್ ಇದೆ.
0: ಕರ್ನಾಟಕ ಸರ್ಕಾರ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದೆ, ಇಲಾಖೆ ಕೂಡ ಇದ್ರ ಬಗ್ಗೆ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದು ಈ

0: ಅನೇಕ ಗೊತ್ತಾಗ್ತಾ ಇದೆ. ಆದ್ರೆ ಇದು ಎಷ್ಟು ಮಟ್ಟಿಗೆ ಅನುಷ್ಠಾನದಲ್ಲಿ ಇದೆ, ಹೇಗೆ ಜನರು ಪಾಲನೆ ಮಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳೋದು ಹೇಗೆ?
1: ಇದಕ್ಕೆ ಹೆಚ್ಚಿನ ಅವೇರ್ನೆಸ್ ಬಹಳ ಮುಖ್ಯ. ಪೋಷಕರಿರಬಹುದು, ಮತ್ತೆ ಕೆಲಸಕ್ಕೆ ನೇಮಿಸಿಕೊಳ್ಳುವಂತ ಮಾಲೀಕರಿರಬಹುದು, ಸಾರ್ವಜನಿಕರಿರಬಹುದು, ಎಲ್ಲರಿಗೂ ಕೂಡ ಒಂದು ಅರಿವನ್ನು ಮೂಡಿಸುವಂತದ್ದು ಬಹಳ ಮುಖ್ಯ ಅಂತ ಭಾವಿಸ್ತೇನೆ. ಇದಕ್ಕೋಸ್ಕರ ನಾವು ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿಗಳನ್ನ ನಾವು ಸ್ಥಾಪನೆ ಮಾಡಿದ್ದೀವಿ. ಇದೊಂದು ಸಾಮಾಜಿಕ ಸಮಸ್ಯೆ ನನ್ನ ಪ್ರಕಾರ. ಈ ಸಾಮಾಜಿಕ ಸಮಸ್ಯೆಯನ್ನ ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ಇದು ಕೇವಲ ಯಾವುದು ಒಂದು ಇಲಾಖೆಯಿಂದ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಇತರ ಇಲಾಖೆಗಳ ಒಂದು ಸಹಕಾರ ಬೇಕಾಗುತ್ತೆ. ಈಗ ಉದಾಹರಣೆಗೆ ಪೊಲೀಸ್ ಇಲಾಖೆ ಇರಬಹುದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರಬಹುದು, ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರಬಹುದು, ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಇರಬಹುದು, ನಗರಾಭಿವೃದ್ಧಿ ಇಲಾಖೆ, ಕೈಗಾರಿಕಾ ಇಲಾಖೆ, ಹೀಗೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳ ಸಹಕಾರ ನಮ್ಗೆ ಬೇಕಾಗುತ್ತೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಒಂದು ಮಗು ನಮ್ಗೆ ಎಲ್ಲಾದ್ರೂ ಕೆಲಸ ಮಾಡ್ತಾ ಇರುವಂತದ್ದು ಕಂಡು ಬಂತು ಅಂತ ಹೇಳಿದ್ರೆ ಅದನ್ನ ರಕ್ಷಣೆ ಮಾಡುವಾಗ ನಮ್ಗೆ ಪೊಲೀಸರ ಸಹಕಾರ ಬೇಕಾಗ್ತದೆ. ಆ ಮಗುವಿನ ಶಿಕ್ಷಣದ ಮುಂದುವರಿಕೆಗೆ ನಾವು ಸಹಾಯ ಬೇಕು ಅಂದಾಗ ಶಿಕ್ಷಣ ಇಲಾಖೆಯ ಒಂದು ಸಹಕಾರ ನಮ್ಗೆ ಬೇಕಾಗುತ್ತೆ. ಮತ್ತೆ ಆ ಮಗುವಿಗೆ ತಕ್ಷಣದಲ್ಲಿ ಒಂದು ಆಶ್ರಯ, ಒಂದು ಪೋಷಣೆ ಬೇಕು ಅಂದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಕಾರ ಬೇಕಾಗ್ತದೆ. ಹೀಗೆ ಆ ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಎಲ್ಲ ಇಲಾಖೆಗಳ ಸಹಕಾರವನ್ನ ಪಡೆದುಕೊಳ್ಳೋದಿಕ್ಕೆ ನಾವು ಅವಕಾಶ ಇದೆ. ಅದಕ್ಕೆ ನಾವು ಕಾಯ್ದೆಯ ಸೆಕ್ಷನ್ 17 ನಲ್ಲಿ ನಾವು ಈ ಎಲ್ಲಾ ಇಲಾಖೆಯ ಅಧಿಕಾರಿಗಳನ್ನ ನಿರೀಕ್ಷಕರು ಅಂತೇಳಿ ನಾವು ಅವರನ್ನ ನೇಮಕ ಮಾಡಿದ್ದೀವಿ ಅನ್ನುವಂತ.
0: ಇನ್ನು ಈ ಜಾಗೃತಿ ಮೂಡಿಸೋದಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ, ಸಾಕಷ್ಟು ಇಲಾಖೆಗಳ ಸಹಕಾರವನ್ನ ನೀವು ಕೂಡ ಪಡ್ಕೊಳ್ತಾ ಇದ್ದೀರಾ. ಆದ್ರೆ ಈ ರೀತಿಯ ಒಂದು ಘಟನೆಗಳು ಅಥವಾ ಇಂಥ ಬಾಲ ಅಥವಾ ಕಿಶೋರ ಕಾರ್ಮಿಕರನ್ನ ನೇಮಿಸಿಕೊಳ್ಳಲಾಗಿದೆ, ಇಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಅಂತ ನಿಮಗೆ ಯಾರಾದ್ರೂ ದೂರನ್ನ ಕೊಟ್ರೆ ಮುಂದಿನ ಪ್ರೋಸೆಸ್ ಏನಿರುತ್ತೆ, ಯಾವ ರೀತಿ ನಡೆಯುತ್ತೆ?
1: ನಮ್ಗೆ ಮಕ್ಕಳ ಸಹಾಯವಾಣಿ 1098 ಇರಬಹುದು, ನಮ್ದು ಕಾರ್ಮಿಕ ಸಹಾಯವಾಣಿ ಇದೆ 155214, ಪೊಲೀಸ್ ಸಹಾಯವಾಣಿ 112 ಇದೆ. ಈ ರೀತಿ ಯಾವುದೇ ರೂಪದಲ್ಲಿ ನಮ್ಗೆ ದೂರುಗಳು ಸ್ವೀಕೃತ ಆದಂತ ನಂತರದಲ್ಲಿ ಪೊಲೀಸ್ ಇಲಾಖೆ, ಮತ್ತೆ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ನಮ್ಮ ಇಲಾಖೆ, ಹೀಗೆ ಒಂದು ತಂಡವನ್ನ ರಚನೆ ಮಾಡಿಕೊಂಡು ಆ ಒಂದು ಕೆಲಸ ಮಾಡ್ತಾ ಇರುವಂತ ಆ ಸಂಸ್ಥೆಗೆ ನಾವು ವಿಸಿಟ್ ಮಾಡಿ ಅದನ್ನೆಲ್ಲ ಗಮನಿಸ್ಕೊಳ್ತೀವಿ ಮೊದ್ಲೇನೆ. ಆಗ ಮಗು ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ನಮ್ಮ ವಶಕ್ಕೆ ತೆಗೆದುಕೊಳ್ತೀವಿ. ಆ ಮಗುವನ್ನ ರಕ್ಷಣೆ ಮಾಡುವಂತ ಆ ಸಂದರ್ಭದಲ್ಲಿ ಆ ಒರಟುತನ ಇರಬಾರದು. ಯಾಕೆ ಅಂತ ಹೇಳಿದ್ರೆ
0: ಮನಸ್ಸಿಗೆ
1: ಆಘಾತ ಆಗಬಾರದು, ಅದು ಬಹಳ ಮುಖ್ಯವಾದಂತಹದ್ದು. ಆ ಮಗುವಿನಿಂದ ಮಾಹಿತಿಯನ್ನ ಪಡೆದುಕೊಂಡು ನಾವು ಅದೆಲ್ಲವನ್ನು ಕೂಡ ನೋಟ್ ಮಾಡಿಕೊಳ್ತೀವಿ. ಹಾಗೆ ಮಾಲೀಕರಿಗೂ ಕೂಡ ಅವ್ರ ಮೇಲೆ ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಬೇಕಾಗ್ತದೆ. ಆಮೇಲೆ ಆ ಮಗುವನ್ನ ಅವರಿಂದ ನಾವು ರಕ್ಷಣೆ ಮಾಡಿಬಿಟ್ಟು ಏನಾದ್ರೂ ಆ ಶಿಕ್ಷಣವನ್ನ ಆ ಮೊಟಕುಗೊಳಿಸಿದ್ರೆ ನೇರವಾಗಿ ಆ ಶಾಲೆಗೆ ನಾವು ದಾಖಲು ಮಾಡಿ ಆ ಮಗುವನ್ನ ಅವ್ರ ಪೋಷಕರ ವಶಕ್ಕೆ ಕೊಡ್ತೀವಿ, ಇಲ್ಲಾಂದ್ರೆ CWC ಸೇರಿಸ್ತೀವಿ. ಈ ತರದ ಕ್ರಮಗಳಾಗ್ತದೆ.
0: ಕೆಲವು ಸರಿ ಏನಾಗುತ್ತೆ ಅಂತಂದ್ರೆ ಒಂದು ಊರಿನಿಂದ ಒಂದು ಊರಿಗೆ ವಲಸೆ ಬಂದಂತ ಮಕ್ಕಳು ಕೂಡ ಇರ್ತಾರೆ. ಸೊ ಆ ರೀತಿಯಲ್ಲಿ ಇದ್ದಾಗ ಅವರ ಪೋಷಕರನ್ನ ಭೇಟಿ ಮಾಡಿ ಅವರು ಎಲ್ಲಿದ್ದಾರೆ ಅಂತ ಹುಡುಕಿ ಅವರಿಗೆ ಸೇರಿಸುವಂತ ಕೆಲಸಗಳ ಕಾರ್ಯಗಳು ಏನಾದ್ರೂ ನಡೆಯುತ್ತಾ ಅಥವಾ ಇಲ್ಲೇ ಡಿಸಿಷನ್ ತಗೊಳಕಾಗತ್ತಾ?
1: ಅದು ಆ ಒಂದು ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಏನಿರುತ್ತೋ ಅವರು ಇದೆಲ್ಲವನ್ನು ಕೂಡ ತಾವೇನ್ ಹೇಳಿದ್ರೆ ಇದೆಲ್ಲವನ್ನು ಕೂಡ ಕೂಲಂಕಷವಾಗಿ ಆ ಸಮಿತಿ ಅಲ್ಲಿ ಚರ್ಚೆ ಮಾಡಿ ಒಂದು ಡಿಸಿಷನ್ ತಗೊಂಡು ಆಮೇಲೆ ಅವ್ರ ವಶಕ್ಕೆ ಕೊಡುವಂತದ್ದು. ಅದು
0: ಇಲ್ಲಿ ತಂದೆ ತಾಯಿಗಳ ಪರಿಸ್ಥಿತಿ ಹದಗೆಟ್ಟಿರೋದ್ರಿಂದ ಮನೆಗೆ ಮಗುವಿನ ಒಂದು ಏನು ಆದಾಯ ಆಧಾರವಾಗಿದೆ ಕುಟುಂಬಕ್ಕೆ ಅನ್ನೋದು ಏನಾದ್ರೂ ಕಂಡು ಬಂದ್ರೆ ಆ ರೀತಿ ಒಂದು ಸಿಚುವೇಶನ್ ಅಲ್ಲಿ ಏನು ಮಾಡಬಹುದು?
1: ಈಗ ಯಾವುದೇ ಪೋಷಕರಾದ್ರೂ ಕೂಡ ಅವರು ಯಾವ್ದಾದ್ರು ಒಂದು ದುಡಿಮೆನಲ್ಲಿ ತೊಡ್ಕೊಂಡಿರ್ತಾರೆ. ಆದ್ರೆ ಈ ಮಗು ದುಡಿಯೋದ್ರಿಂದ ಇನ್ನು ಸ್ವಲ್ಪ ಹೆಚ್ಚಿನ ಆದಾಯ ಬರುತ್ತೆ, ಒಂದು ಸಂಸಾರದ ನಿರ್ವಹಣೆ ಸುಲಭ ಆಗುತ್ತೆ ಅನ್ನುವಂತ ತಪ್ಪು ಭಾವನೆ ಅವ್ರಿಗೆ ಇರ್ತದೆ ಹೊರತು ಈ ಮಗುವಿನ ದುಡಿಮೆ ಇದ್ರೆ ಮಾತ್ರ ನಮ್ಗೆ ಜೀವನ ನಿರ್ವಹಣೆ ಸಾಧ್ಯ, ಇಲ್ಲ ಅಂದ್ರೆ ಇಲ್ಲ ಅನ್ನುವಂತದ ಪರಿಸ್ಥಿತಿ ಏನು ಇರೋದಿಲ್ಲ. ಹಾಗಾಗಿ ಅವ್ರಿಗೆ ಪೋಷಕರಿಗೆ ನಾವು ಅದ್ರ ಬಗ್ಗೆ ಅರಿವನ್ನ ಮಾಡಿಸ್ಕೊಡ್ಬೇಕಾಗ್ತದೆ, ಆ ಶಿಕ್ಷಣದ ಮಹತ್ವದ ಬಗ್ಗೆ ಹೇಳ್ಬೇಕು. ಇಲ್ಲ ಅಂತಂದ್ರೆ ಅವನು ಒಬ್ಬ ಆ ತಂದೆ ತಾಯಿ ಏನ್ ವೃತ್ತಿ ಮಾಡ್ತಾ ಇದಾರೋ ಆ ವೃತ್ತಿಯನ್ನೇ ಇವನು ಮಾಡ್ತಾನೆ ಹೊರತು ಆ ಮಗುವಿನ ಭವಿಷ್ಯದ ಬದುಕು ಉತ್ತಮವಾಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಪೋಷಕರಿಗೂ ಕೂಡ ನಾವು ತಿಳುವಳಿಕೆಯನ್ನ ಹೇಳ್ಬೇಕಾಗತ್ತೆ ಅನ್ನುವಂಥದ್ದು. ನೋಡಿ, ಅದಕ್ಕೆ 1986 ಕಾಯ್ದೆನಲ್ಲಿ ಪೋಷಕರಿಗೆ ನಾವು ಯಾವುದೇ ಒಂದು ಫೈನ್ ಆಗ್ತಾ ಇರಲಿಲ್ಲ. ಈ ಒಂದು ತಿದ್ದುಪಡಿ ಕಾಯ್ದೆನಲ್ಲಿ

0: ಪೋಷಕರು ಏನಾದ್ರೂ ಮತ್ತೆ ಪುನರಾವರ್ತಿತವಾಗಿ ಆ ಮಗುವನ್ನ ಈ ಕೆಲಸಕ್ಕೆ ತೊಡಗಿಸಿದ್ರು ಅಂತ ಹೇಳಿದ್ರೆ ಅವ್ರಿಗೂ ಕೂಡ 10,000 ವರೆಗೆ ಅವ್ರಿಗೆ ದಂಡ ವಿಧಿಸ್ಲಿಕ್ಕೆ ಈ ಕಾಯ್ದೆನಲ್ಲಿ ಅವಕಾಶ ಇದೆ ಅನ್ನುವಂಥದ್ದು.
1: ಈಗ ಪೋಷಕರ ಬಗ್ಗೆ ಹೇಳಿದ್ರೆ ಇದೇ ರೀತಿ ಮಾಲೀಕರು ಕಾರ್ಖಾನೆಯಲ್ಲಿ ಪುನರಾವರ್ತನೆ ಮಾಡಿದ್ರೆ
0: ಅವ್ರಿಗೂ ಇದೆ ಜೈಲು ಶಿಕ್ಷೆ ಮತ್ತೆ ಫೈನ್ ಕೂಡ ಇದೆ. ಏನಪ್ಪಾ ಅಂತ ಹೇಳಿದ್ರೆ ಯಾರಾದ್ರೂ ಈ ಒಂದು ಅಪರಾಧ ಮಾಡಿದ್ರೆ ಬಾಲಕಾರ್ಮಿಕ ಅಥವಾ ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ತೊಡಗಿಸುವಂತ ಇಂಥ ಅಪರಾಧದ ಕೃತ್ಯವನ್ನ ಮಾಡಿದ್ರೆ ಅವ್ರಿಗೆ 6 ತಿಂಗಳಿಂದ 2 ವರ್ಷದವರೆಗೆ ಜೈಲು ಶಿಕ್ಷೆ ಇದೆ ಮತ್ತೆ 20,000 ರಿಂದ 50,000 ವರೆಗೆ ದಂಡ ಇದೆ. ಇದೇನಾರ ಪುನರಾವರ್ತನೆ ಮಾಡಿದ್ರೆ ಪುನರಾವರ್ತಿತ ಅಪರಾಧಕ್ಕೆ ಮೊದಲು 6 ತಿಂಗಳಿಂದ 2 ವರ್ಷ ಇತ್ತು, ಈಗ 1 ವರ್ಷದಿಂದ 3 ವರ್ಷದವರೆಗೆ ಜೈಲು ಶಿಕ್ಷೆಯನ್ನ ವಿಧಿಸುವಂತ ಪ್ರಾವಧಾನಗಳು ಈ ಕಾಯ್ದೆನಲ್ಲಿ ಇದೆ ಅನ್ನುವಂತದ್ದು.
1: ಇಂತಹ ಘಟನೆಗಳು ಏನಾದ್ರೂ ಕಂಡು ಬಂದಿದೆಯಾ?
0: ಖಂಡಿತ ಬಂದಿದೆ. ಸಾಕಷ್ಟು ನಮ್ಮ ಇಲಾಖೆಯ ನಿರೀಕ್ಷಕರಿರಬಹುದು, ಅಧಿಕಾರಿಗಳಿರಬಹುದು, 1,000 ಮೊಕದ್ದಮೆಗಳನ್ನ ದಾಖಲಿಸಿದರೆ ತುಂಬಾ ಎಲ್ಲಾ ಪ್ರಕರಣದಲ್ಲೂ ಕೂಡ ಒಂದು ದಂಡವನ್ನು ಕೂಡ ವಿಧಿಸಲಾಗಿದೆ. ಕೆಲವು ಪ್ರಕರಣಗಳಲ್ಲಿ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಿರುವಂತ ಒಂದು ಉದಾಹರಣೆಗಳು ಕೂಡ ಇದೆ ಅನ್ನುವಂಥದ್ದು.
1: ಕೇಳಿದ್ರಲ್ಲ ಕೇಳುಗರೆ, ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿಯನ್ನ ನಿಷೇಧ ಮಾಡಲಿಕ್ಕೆ, ತೊಡೆದು ಹಾಕ್ಲಿಕ್ಕೆ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಕಾಯ್ದೆಗಳನ್ನ ಮಾಡಿದೆ. ಹಾಗೇನೆ ಮಕ್ಕಳ ಪ್ರತಿಭೆಯನ್ನ ಹೊರತರಲಿಕ್ಕೆ ಕೂಡ ಸಾಕಷ್ಟು ಸರಳವಾದ ನಿಯಮಗಳನ್ನ ಮಾಡಿದೆ. ಈ ಎಲ್ಲವನ್ನ ಅರ್ಥ ಮಾಡಿಕೊಳ್ಬೇಕು ನಮ್ಮ ಪೋಷಕರು, ನಾವುಗಳು ಅರ್ಥ ಮಾಡಿಕೊಳ್ಬೇಕು. ಸಮಾಜದಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಬೆಳೆಯೋದಿಕ್ಕೆ ನಾವು ಕೂಡ ಸಹಕಾರ ನೀಡಬೇಕು, ಇಲಾಖೆಗಳ ಜೊತೆಗೆ ಕೈ ಜೋಡಿಸ್ಬೇಕು. ಇನ್ನು ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ನೀವು ಖಂಡಿತವಾಗಿ ಮೌನವಾಗಿರಬಾರ್ದು, ಎಚ್ಚೆತ್ಕೊಳ್ಬೇಕು. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098ಕ್ಕೆ ಕಾಲ್ ಮಾಡಿ ದೂರನ್ನ ನೀಡಬಹುದು, ಅಥವಾ ಕಾರ್ಮಿಕ ಸಹಾಯವಾಣಿ 1552214ಕ್ಕೆ ಕರೆ ಮಾಡಬಹುದು, ಇಲ್ಲವೇ ಹತ್ತಿರದ ಪೊಲೀಸ್ ಠಾಣೆ ಕರೆ ಮಾಡಿ ಮಾಹಿತಿಯನ್ನ ನೀಡಬಹುದು. ನಿಮ್ಮ ಒಂದು ಕರೆ, ಒಂದು ಮಾಹಿತಿ ಮಗುವಿನ ಭವಿಷ್ಯವನ್ನ ನೀವು ಹಸನ ಮಾಡಬಹುದು. ಸೊ ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿ ನೀಡಿದ ಡಾಕ್ಟರ್ ಎಸ್ ಬಿ ರವಿಕುಮಾರ್ ಜಂಟಿ ಕಾರ್ಮಿಕ ಆಯುಕ್ತರಿಗೆ ಧನ್ಯವಾದಗಳು. ನಮಸ್ಕಾರ.
0: ಈ ಒಂದು ಸಂದರ್ಭದಲ್ಲಿ ಎಲ್ಲ ಒಂದು ಸಾರ್ವಜನಿಕರಿಗೆ, ಇತರ ಇಲಾಖೆ ಅಧಿಕಾರಿಗಳಿಗೆ ತಮ್ಮ ಆಕಾಶವಾಣಿ ಮೂಲಕ ಸಾಕಷ್ಟು ವಿಚಾರಗಳನ್ನ ಬಿತ್ತರ ಮಾಡೋದ್ರ ಮೂಲಕ ಒಂದು ಒಳ್ಳೆ ಅರಿವನ್ನ ತಾವು ಮೂಡಿಸೋದ್ರಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದೀರಾ, ತಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ.
2: ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಪ್ರಾಯೋಜಿತ ಸಂದರ್ಶನ ಇದುವರೆಗೂ ಮೂಡಿಬಂತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ಎಸ್ ಬಿ ರವಿಕುಮಾರ್ ಜಂಟಿ ಕಾರ್ಮಿಕ ಆಯುಕ್ತರು ಕರ್ನಾಟಕ ಸರ್ಕಾರ, ಇವರೊಂದಿಗೆ ನಿರ್ಮಲಾ ಎಸ್.
3: 14ರಿಂದ 18 ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ.
1: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
3: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ.
1: ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ.
3: ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ.
1: ಸುರಕ್ಷಿತ ಬಾಲ್ಯ, ಉಜ್ವಲ ಭವಿಷ್ಯ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಕಥೆಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ ಬಲ್ಲವರಾರು? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಕೊಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನ ಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನ ಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ.
1: ತಪ್ಪು ಮಾಡೋದು ಸಹಜ ಕಣ, ತಿದ್ದಿ ನಡೆಯೋನು ಮಲುಜ ಕಣ.
2: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.

ಕನ್ನಡ ಹಿಂದಿ ಚಿತ್ರಗೀತೆಗಳೊಂದಿಗೆ ದಿನದ ವಿಶೇಷ 9:05 ಗೆಲುವಿನ ಗುಟ್ಟು ಪ್ರಾಯೋಜಿತ ಕಾರ್ಯಕ್ರಮ. ನೈಪುಣ್ಯತೆ, ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ಸಂವೇದನಾಶೀಲ ನೈಪುಣ್ಯತೆಯಿಂದ ಕಾರ್ಯಕ್ಷಮತೆ ಸಾಧಿಸುವ ಮಾರ್ಗ, ಈ ಕುರಿತು ಪಿಎಸ್ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ರಾಕೇಶ್ ಎಂಕೆ ಅವರಿಂದ ಮಾಹಿತಿ. ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಇನ್ನು 9:20 ಗಾಂಧಿ ಸ್ಮೃತಿ, 9:30 ಸ್ಥಿನಿತರಂಗ ಕಾರ್ಯಕ್ರಮದಲ್ಲಿ ಕಾಡಿನ ಕುರಿತ ಚಿತ್ರಗಳು. ಮಾತನಾಡುತ್ತಾರೆ ರಾಣಿ ಬಾಳೆಕೊಪ್ಪ.

ಇನ್ನು 10 ಗಂಟೆಗೆ ಹಾಡು ಮಾತಾಡು ಶುಕ್ರವಾರದ ವಿಶೇಷ ಕ್ಯಾಂಪಸ್ ಕಟ್ಟೆ. ಇಂದಿನ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದಲ್ಲಿ ಪಿಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಶಿವಮೊಗ್ಗ ಈ ಕಾಲೇಜಿನ ವಿದ್ಯಾರ್ಥಿಗಳಿಂದ ನೇರ ಪ್ರಸಾರದಲ್ಲಿ ಸಾಧಕರ ಪರಿಚಯ. ಜೊತೆಯಾಗಲಿದ್ದಾರೆ ಆರ್ಜೆ ಬಸವರಾಜ್. ಇನ್ನು 11 ಗಂಟೆಗೆ ಶಾಸ್ತ್ರೀಯ ಸಂಗೀತ, 11:30 ಸೇವಾ ಮಾಹಿತಿ, 11:45 ಜನಪದ ಗೀತೆ ಕಾರ್ಯಕ್ರಮ. ಇದಿಷ್ಟು ಕಾರ್ಯಕ್ರಮಗಳು ನಿಮ್ಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಲ್ಲಿ ಸಾಲು ಸಾಲಾಗಿದೆ. ಸಮಯ 7:34, ಕೆಲವೇ ಕ್ಷಣಗಳಲ್ಲಿ ಒಂದಷ್ಟು ವಾಣಿಜ್ಯ ಪ್ರಕಟಣೆಗಳು, ಅದಾದ ನಂತರ ಕನ್ನಡದಲ್ಲಿ ವಾರ್ತೆಗಳು.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಪ್ರಗತಿ ವಿಶ್ವಕ್ಕೆ ಪ್ರೇರಣೆ, ಪ್ರಧಾನಿ ನರೇಂದ್ರ ಮೋದಿ. ಗಲ್ಫ್ ಜಲಪ್ರದೇಶದ ಬಿಕ್ಕಟ್ಟು, ಭಾರತೀಯ ನಾವಿಕರ ಸುರಕ್ಷತೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್. ಇಂದಿನಿಂದ 2 ದಿನಗಳ ಸ್ವಿಟ್ಜರ್ಲ್ಯಾಂಡ್ ಪ್ರವಾಸ ಕೈಗೊಳ್ಳಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಆರ್ಚರಿ ವಿಶ್ವಕಪ್ ಫೈನಲ್ಗೆ ಲಕ್ಕೇಟ ಭಾರತದ ಧೀರಜ್ ಕುಂಕುಮ್ ಜೋಡಿ, ದೇಶಕ್ಕೆ ಪದಕ ಖಚಿತ. ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ವಿಶ್ವ ಫಿಫಾ 2026ಕ್ಕೆ ಚಾಲನೆ. ಮೊದಲ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಮೆಕ್ಸಿಕೋಗೆ ಗೆಲುವು. ವಾರ್ತೆಗಳ ವಿವರ. ಹಲವು ಪ್ರಮುಖ ಆರ್ಥಿಕತೆಗಳು ಅಸ್ಥಿರತೆ ಎದುರಿಸುತ್ತಿರುವಂತಹ ಈ ಸಮಯದಲ್ಲಿ ಭಾರತದ ಅಭಿವೃದ್ಧಿ ಪಥ ಜಾಗತಿಕವಾಗಿ ಪ್ರೇರಣೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಇತಿಹಾಸದಲ್ಲೇ ಮೊದಲ ಬಾರಿಗೆ ದೇಶದ ಎಲ್ಲ 28 ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಶ್ರಮಿಸಬೇಕು ಮತ್ತು ಇಂಧನ ವಲಯದಲ್ಲಿ ಜಾಗತಿಕ ಉತ್ತಮ ಪದ್ದತಿಗಳನ್ನು ಅಳವಡಿಸಿಕೊಂಡು ದೇಶವನ್ನು ಸ್ವಾವಲಂಬನೆಯತ್ತ ಮುನ್ನಡೆಸಬೇಕು ಎಂದು ಕರೆ ನೀಡಿದ್ದಾರೆ. ಯುವಜನತೆ ಮತ್ತು ಎಂಎಸ್ಎಂಇ ವಲಯಕ್ಕೆ ಜಾಗತಿಕ ವ್ಯಾಪಾರ ಒಪ್ಪಂದಗಳ ಪ್ರಯೋಜನಗಳನ್ನು ತಲುಪಿಸಲು ಹಾಗೂ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಲು ರಾಜ್ಯಗಳು ಶ್ರಮಿಸಬೇಕು ಎಂದು ಹೇಳಿದ್ದಾರೆ. ಎಲ್ ನೀನು ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಜಲ ಸಂರಕ್ಷಣೆ ಮತ್ತು ಸಾವಯವ ಕೃಷಿಗೆ ಆದ್ಯತೆ ನೀಡುವಂತೆ ಕೋರಿದ ಅವರು, ಕೃಷಿ ಪ್ರಗತಿಗಾಗಿ ಆಕಾಂಕ್ಷಿ ಜಿಲ್ಲೆಗಳ ಮಾದರಿಯಲ್ಲಿ 100 ಜಿಲ್ಲೆಗಳನ್ನು ಗುರುತಿಸಲು ಸಲಹೆ ನೀಡಿದ್ದಾರೆ. ಇದೇ ವೇಳೆ ಸೈಬರ್ ವಂಚನೆ ಮತ್ತು ಮಾದಕ ವಸ್ತು ಮುಂತಾದ ಸಾಮಾಜಿಕ ಸವಾಲುಗಳ ವಿರುದ್ಧ ಜಂಟಿ ಹೋರಾಟಕ್ಕೆ ಕರೆ ನೀಡಿದ ಪ್ರಧಾನಿ, ಕೃತಕ ಬುದ್ದಿಮತ್ತೆ ಮತ್ತು ದತ್ತಾಂಶಗಳ ಕೇಂದ್ರಗಳ ಅವಕಾಶಗಳನ್ನು ಬಳಸಿಕೊಳ್ಳುವಂತೆ ಕೋರಿದ್ದಾರೆ.

0: ಿದ್ದಾರೆ. ಮುಂಬರುವ 52ನೇ G7 ಶೃಂಗಸಭೆಯಲ್ಲಿ ಭಾಗಿಯಾಗಲು ಪ್ರಧಾನಿ ನರೇಂದ್ರ ಮೋದಿಯವರು ಇದೇ 14ರಿಂದ 18ರವರೆಗೆ ಫ್ರಾನ್ಸ್ ಮತ್ತು ಸ್ಲೋವಾಕಿಯಾ ರಾಷ್ಟಗಳಿಗೆ ಭೇಟಿ ನೀಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ತಿಳಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರ ಆಹ್ವಾನದ ಮೇರೆಗೆ ಭಾರತವು ಪಾಲುದಾರ ದೇಶವಾಗಿ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದು ಜಾಗತಿಕ ನಾಯಕರ ಜೊತೆಗೆ ಭಾರತ ಮತ್ತು ಜಾಗತಿಕ ದಕ್ಷಿಣ ವಲಯದ ಪ್ರಮುಖ ವಿಷಯಗಳ ಕುರಿತು ಪ್ರಧಾನಿ ಚರ್ಚೆ ನಡೆಸಲಿದ್ದಾರೆ. ಇದು G7 ಶೃಂಗಸಭೆಯಲ್ಲಿ ಪ್ರಧಾನಿಯವರ ಸತತ 7ನೆಯ ಭಾಗವಹಿಸುವಿಕೆಯಾಗಿದೆ. ಇದೇ 16 ಮತ್ತು 17 ಶೃಂಗಸಭೆಯ ಜನಸಂಪರ್ಕ ಕಾರ್ಯಕ್ರಮಗಳಿಗೆ ಮೀಸಲಾಗಿದ್ದು ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಇತರ ಆಮಂತ್ರಿತ ರಾಷ್ಟಗಳೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವೇಳೆ ಅಂತಾರಾಷ್ಟೀಯ ಸಹಭಾಗಿತ್ವ, ಸಮತೋಲಿತ ಬೆಳವಣಿಗೆ ಹಾಗೂ ಕೃತಕ ಬುದ್ದಿಮತ್ತೆಯ ಪರಿಣಾಮಕಾರಿ ಅನುಷ್ಠಾನದ ಕುರಿತು ಚರ್ಚೆಗಳು ಜರುಗಲಿವೆ. ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿ ಜಂಟಿಯಾಗಿ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಪ್ಯಾರಿಸ್ನಲ್ಲಿ ನಡೆಯಲಿರುವ ಯುರೋಪಿನ ಪ್ರಮುಖ ತಂತ್ರಜ್ಞಾನ ಸಮಾವೇಶ ವಿವಾಟೆಕ್ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಮತ್ತೊಂದೆಡೆ ಇದೇ 14ರಿಂದ 16ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೋವಾಕಿಯಾಕ್ಕೆ ಭೇಟಿಯನ್ನು ನೀಡಲಿದ್ದು 1993ರಲ್ಲಿ ಆ ದೇಶ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಅಲ್ಲಿಗೆ ನೀಡುತ್ತಿರುವಂತಹ ಮೊದಲ ಐತಿಹಾಸಿಕ ಭೇಟಿ ಇದಾಗಿದೆ. ಪ್ರವಾಸದ ಅವಧಿಯಲ್ಲಿ ಸ್ಲೋವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಮತ್ತು ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಅವರೊಂದಿಗೆ ದ್ವಿಪಕ್ಷೀಯ ಬಾಂಧವ್ಯ ಹಾಗೂ ಆರ್ಥಿಕ ಸಂಬಂಧಗಳನ್ನು ವೃದ್ಧಿಸುವ ಕುರಿತು ಪ್ರಧಾನಿ ಉನ್ನತ ಮಟ್ಟದ ಮಾತುಕತೆಯನ್ನು ನಡೆಸಲಿದ್ದಾರೆ. ಗಲ್ಫ್ ಪ್ರದೇಶದ ಕಡಲ ಭದ್ರತಾ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಭಾರತೀಯ ನಾವಿಕರ ರಕ್ಷಣೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಸಂಘರ್ಷ ಪೀಡಿತ ಜಲಪ್ರದೇಶಗಳಲ್ಲಿ ಸಂಚರಿಸುವ ಹಡಗುಗಳಲ್ಲಿ ಇರುವಂತಹ ಭಾರತೀಯ ನಾವಿಕರು ತೀವ್ರ ಎಚ್ಚರಿಕೆ ವಹಿಸುವಂತೆ ಹಾಗೂ ಹಡಗು ಕಂಪನಿಗಳು ಭದ್ರತಾ ನಿಯಮಗಳ ಅನುಸಾರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಹಡಗು ಸಾರಿಗೆ ಮಹಾನಿರ್ದೇಶನಾಲಯ ಸೂಚನೆ ನೀಡಿದೆ. ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ಮಾತನಾಡಿ, ಗಲ್ಫ್ ಪರಿಸ್ಥಿತಿಯನ್ನು ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ನಾವಿಕರ ಸುರಕ್ಷತೆಗೆ ಬದ್ಧವಾಗಿದೆ ಎಂದು ಹೇಳಿದ್ದಾರೆ. ತುರ್ತು ನೆರವಿಗಾಗಿ ವಿವಿಧ ಸಚಿವಾಲಯಗಳು ಹಾಗೂ ರಾಯಭಾರ ಕಚೇರಿಗಳು ನಿಕಟ ಸಮನ್ವಯದೊಂದಿಗೆ ಕಾರ್ಯವನ್ನು ನಿರ್ವಹಿಸುತ್ತಿವೆ. ಇತ್ತೀಚಿನ ಘಟನೆಗಳಲ್ಲಿ ಮೃತಪಟ್ಟ ನಾವಿಕರ ಕುಟುಂಬಗಳಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡಲು ಆದೇಶಿಸಲಾಗಿದ್ದು ಸಂತ್ರಸ್ತರಿಗೆ ಸಹಾಯ ಮಾಡಲು ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ ತುರ್ತು ಸಹಾಯವಾಣಿಗಳನ್ನು ಆರಂಭ ಮಾಡಲಾಗಿದೆ ಎಂದು ಬಂದರು ಮತ್ತು ಹಡಗು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ವಿಶ್ವದ ವಿವಿಧೆಡೆ ನಡೆಯುತ್ತಿರುವಂತಹ ಸಂಘರ್ಷಗಳು ಜಾಗತಿಕವಾಗಿ ಭಾರೀ ಆರ್ಥಿಕ ಹೊರೆಯನ್ನು ಹೇರುತ್ತಿದ್ದು ಅಂತಾರಾಷ್ಟೀಯ ಸಮುದಾಯವು ರಾಜತಾಂತ್ರಿಕತೆಯ ಮೂಲಕ ಇವುಗಳ ದುಷ್ಪರಿಣಾಮಗಳನ್ನು ತಗ್ಗಿಸಲು ಶ್ರಮಿಸಬೇಕು ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಫಿನ್ಲ್ಯಾಂಡ್ನಲ್ಲಿ ನಡೆದಂತಹ ಕುಲ್ತಾರಂತ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭಾರತದ ಇಂಧನ ಖರೀದಿಯ ನಿರ್ಧಾರಗಳು ರಾಷ್ಟೀಯ ಹಿತಾಸಕ್ತಿ ಮತ್ತು ಕೈಗೆಟಕುವ ದರ ಆಧರಿಸಿ ಮುಂದುವರಿಯಲಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಗಲ್ಫ್ ವಲಯದ ಜೊತೆಗಿನ ಬಾಂಧವ್ಯವನ್ನು ಶ್ಲಾಘಿಸಿದ ಅವರು, ಬದಲಾಗುತ್ತಿರುವಂತಹ ಯುದ್ದ ತಂತ್ರಜ್ಞಾನಗಳು ಭಾರತ ಐರೋಪ್ಯ ಒಕ್ಕೂಟ ನಡುವಿನ ರಕ್ಷಣಾ ಸಹಕಾರಕ್ಕೆ ನೂತನ ಅವಕಾಶಗಳನ್ನು ತೆರೆದಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಫಿನ್ಲ್ಯಾಂಡ್ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ ಅವರನ್ನು ಭೇಟಿ ಮಾಡಿದ ಸಚಿವರು ಅಸ್ಥಿರ ಜಾಗತಿಕ ವಾತಾವರಣದಲ್ಲಿ ರಾಜತಾಂತ್ರಿಕತೆಯ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ. ಡಿಜಿಟಲೀಕರಣ ಮತ್ತು ಸುಸ್ಥಿರತೆ ವಲಯದಲ್ಲಿ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಮುನ್ನಡೆಸಲು ಸಚಿವರು ಬದ್ದತೆ ವ್ಯಕ್ತಪಡಿಸಿದ್ದಾರೆ. ಪ್ರವಾಸದ ಅಂಗವಾಗಿ ಯುಎಇ ಸಹಾಯಕ ವಿದೇಶಾಂಗ ಸಚಿವೆ ಲಾನಾ ನುಸೈಬೆ ಅವರನ್ನು ಭೇಟಿಯಾದ ಸಚಿವರು ಭಾರತ ಯುಎಇ ನಡುವಿನ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆಯ ಪ್ರಗತಿಯನ್ನು ಪರಾಮರ್ಶಿಸಿ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 2 ದಿನಗಳ ಕಾಲ ಸ್ವಿಟ್ಜರ್ಲೆಂಡ್ಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಪ್ರವಾಸದ ಅವಧಿಯಲ್ಲಿ ಅವರು ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್, ಆರ್ಥಿಕ ವ್ಯವಹಾರಗಳ ರಾಜ್ಯ ಕಾರ್ಯದರ್ಶಿ ಹೆಲೆನ್ ಬುಡ್ಲಿಗರ್, ಆರ್ಟಿಡಾ ಮತ್ತು ಅಲ್ಲಿನ ಪ್ರಮುಖ ಔಷಧೋದ್ಯಮದ ನಾಯಕರನ್ನು ಭೇಟಿಯಾಗಲಿದ್ದಾರೆ. ಈ ಭೇಟಿಯು ಭಾರತ ಸ್ವಿಟ್ಜರ್ಲ್ಯಾಂಡ್ ಆರ್ಥಿಕ ಬಾಂಧವ್ಯವನ್ನು ಬಲಪಡಿಸಲಿದ್ದು ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದ ಅನುಷ್ಠಾನ ಕಾರ್ಯಾಚರಣೆಯ ಸಮಸ್ಯೆಗಳ ಪರಿಹಾರ ಹಾಗೂ ದ್ವಿಪಕ್ಷೀಯ ಹೂಡಿಕೆ ಹೆಚ್ಚಳದ ಕುರಿತು ಚರ್ಚಿಸಲು ನೆರವಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ಜ್ಯೂರಿಚ್ನಲ್ಲಿ ಸ್ವಿಸ್ ಕಂಪನಿಗಳು ಹಾಗೂ ಹೂಡಿಕೆದಾರರನ್ನು ಭೇಟಿ ಮಾಡಲಿರುವ ಸಚಿವರು ಉಭಯ ದೇಶಗಳ ನಡುವಿನ ಆರ್ಥಿಕ ಸಹಯೋಗವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಭಾರತವು ಮಹತ್ವಾಕಾಂಕ್ಷಿ ಹಾಗೂ ಬದ್ಧತೆಯುಳ್ಳ ದೃಢವಾದ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜವಾಬ್ದಾರಿಯುತ ಹಾಗೂ ಅಂತರ್ಗತ ನಾಯಕತ್ವ ಅಂತಾರಾಷ್ಟೀಯ ವೇದಿಕೆಗಳಲ್ಲಿ ಭಾರತದ ಧ್ವನಿ ಪ್ರಬಲವಾಗಿ ಮೊಳಗುವಂತೆ ಮಾಡಿದೆ. ಕೋವಿಡ್ 19 ಬಿಕ್ಕಟ್ಟಿನ ಸಮಯದಲ್ಲಿ ಭಾರತ ಆರಂಭಿಸಿದ ಲಸಿಕಾ ಮೈತ್ರಿ ಯೋಜನೆಯಡಿ 99 ದೇಶಗಳಿಗೆ 30.12 ಕೋಟಿಗೂ ಹೆಚ್ಚು ಡೋಸ್ ಲಸಿಕೆಗಳನ್ನು ಪೂರೈಸುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಮಾನವೀಯ ರಾಜತಾಂತ್ರಿಕತೆಯನ್ನು ಪ್ರದರ್ಶಿಸಿತು. ಈ ಯೋಜನೆಯಡಿ ತನ್ನ ನೆರೆಹೊರೆ ಮೊದಲು ನೀತಿಯ ಅನ್ವಯ ಬಾಂಗ್ಲಾದೇಶ ಸೇರಿದಂತೆ ನೆರೆಯ ರಾಷ್ಟಗಳಿಗೆ ಭಾರತ ಸಕಾಲದಲ್ಲಿ ನೆರವನ್ನು ನೀಡಿದೆ. ಇದರ ಜೊತೆಗೆ ನವೆಂಬರ್ 2025ರಲ್ಲಿ ಶ್ರೀಲಂಕಾಕ್ಕೆ ಅಪ್ಪಳಿಸಿದ ದಿತ್ವ ಚಂಡಮಾರುತದ ಸಂಕಷ್ಟಕ್ಕೆ ತಕ್ಷಣವೇ ಸ್ಪಂದಿಸಿದ ಭಾರತ ಆಪರೇಷನ್ ಸಾಗರ್ ಬಂಧು ರಕ್ಷಣಾ ಕಾರ್ಯಾಚರಣೆಯನ್ನು ಕೈಗೊಂಡಿತು. ಭಾರತೀಯ ಸಶಸ್ತ್ರ ಪಡೆಗಳು ಮತ್ತು ವಿಪತ್ತು ನಿರ್ವಹಣಾ ತಂಡಗಳು ಜಂಟಿಯಾಗಿ ಕಾರ್ಯವನ್ನು ನಿರ್ವಹಿಸಿ 1,000 ಟನ್ಗೂ ಹೆಚ್ಚು ಪರಿಹಾರ ಸಾಮಗ್ರಿ, 4.5 ಟನ್ ಔಷಧಿಗಳು ಹಾಗೂ ತುರ್ತು ಮೂಲಸೌಕರ್ಯ ಪುನರ್ ನಿರ್ಮಾಣಕ್ಕಾಗಿ 14 ಬೈಲಿ ಸೇತುವೆಗಳನ್ನು ಶ್ರೀಲಂಕಾಕ್ಕೆ ತಲುಪಿಸಿದವು. ಈ ಮೂಲಕ ಅಲ್ಲಿ ಸಿಲುಕಿದ್ದಂತಹ 2,500 ಹೆಚ್ಚು ಭಾರತೀಯರನ್ನು ರಕ್ಷಿಸುವ ಜೊತೆಗೆ ನೆರೆಯ ರಾಷ್ಟದ ಪುನಶ್ಚೇತನಕ್ಕೆ ಭಾರತ ಮಹತ್ತರ ಕೊಡುಗೆಯನ್ನು ನೀಡಿದೆ. ಟರ್ಕಿಯ ಅಂಟಾಲಿಯಾದಲ್ಲಿ ನಡೆದಿರುವಂತಹ ಆರ್ಚರಿ ವಿಶ್ವಕಪ್ನಲ್ಲಿ ಭಾರತದ ಬಿ ಧೀರಜ್ ಮತ್ತು ಕುಂಕುಮ್ ಮೊಹೋದ್ ಅವರ ರಿಕರ್ ಮಿಶ್ರ ತಂಡ ಜೋಡಿಯು ಉತ್ತಮ ಪ್ರದರ್ಶನದೊಂದಿಗೆ ಫೈನಲ್ ತಲುಪಿದ್ದು ದೇಶಕ್ಕೆ ಪದಕವೊಂದನ್ನು ಖಚಿತಪಡಿಸಿವೆ. ಮೆಕ್ಸಿಕೋ ನಗರದ ಅಜೆಕ್ಟಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ಫಿಫಾ ವಿಶ್ವಕಪ್ 2026ಕ್ಕೆ ಅಧಿಕೃತ ಚಾಲನೆ ದೊರೆತಿದೆ. ಆತಿಥೇಯ ಮೆಕ್ಸಿಕೋ ತಂಡವು ಉದ್ಘಾಟನಾ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ 2-0 ಗೋಲುಗಳ ಅಂತರದಿಂದ ಜಯವನ್ನು ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಪ್ರಗತಿ ವಿಶ್ವಕ್ಕೆ ಪ್ರೇರಣೆ, ಪ್ರಧಾನಿ ನರೇಂದ್ರ ಮೋದಿ. ಗಲ್ಫ್ ಜಲಪ್ರದೇಶದ ಬಿಕ್ಕಟ್ಟು, ಭಾರತೀಯ ನಾವಿಕರ ಸುರಕ್ಷತೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್. ಇಂದಿನಿಂದ 2 ದಿನಗಳ ಸ್ವಿಟ್ಜರ್ಲ್ಯಾಂಡ್ ಪ್ರವಾಸ ಕೈಗೊಳ್ಳಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಆರ್ಚರಿ ವಿಶ್ವಕಪ್ ಫೈನಲ್ಗೆ ಲಗ್ಗೆಯಿಟ್ಟ ಭಾರತದ ಧೀರಜ್ ಕುಂಕುಮ್ ಜೋಡಿ, ದೇಶಕ್ಕೆ ಪದಕ ಖಚಿತ. ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ಫಿಫಾ ವಿಶ್ವಕಪ್ 2026ಕ್ಕೆ ಚಾಲನೆ. ಮೊದಲ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಮೆಕ್ಸಿಕೋಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ, ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಸಮಯ 7:46 ಕೇಳ್ತಾ ಇದ್ದೀರಾ ಎಫ್ಎಂ 103.5, 101.4 ಮೀಡಿಯಂ ವೇವ್, 625 ಕಿಲೋ ಹರ್ಟ್ಸ್ ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ವಾಣಿ ಜಯರಾಮ್ ಹಾಗೂ SP ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಮಲಯ ಮಾರುತ ಚಿತ್ರದಿಂದ ಈ ಚಂದದ ಗೀತೆ, ನಿಮಗಾಗಿ ನಿಮ್ಮ ಮುಂಜಾವಿಗಾಗಿ.

ಸಮಯ 7:53 ಆಗ್ತಾ ಇದೆ. ಕೇಳ್ತಾ ಇದ್ರೆ FM 103.5, 101.4 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮಗಳನ್ನ ಚಿತ್ರಗೀತೆಗಳ ಕಾರ್ಯಕ್ರಮ ಸಾಗ್ತಾ ಇದೆ. ಸ್ನೇಹಿತರೆ, ಇಂದು ಬೆಳಗ್ಗೆ 9:05 ಗೆಲುವಿನ ಗುಟ್ಟು, ನೈಪುಣ್ಯತೆ ಕೌಶಲ್ಯ ಹಾಗೂ ವಿಶ್ವಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು, ಸಂವೇದನಾಶೀಲ ನೈಪುಣ್ಯತೆಯಿಂದ ಕಾರ್ಯಕ್ಷಮತೆ ಸಾಧಿಸುವ ಮಾರ್ಗ, ಈ ಕುರಿತು ಪಿಎಸ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ರಾಕೇಶ್ ಎಂಕೆ ಅವರಿಂದ ಮಾಹಿತಿ. ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಇನ್ನು 9:20 ಗಾಂಧಿ ಸ್ಮೃತಿ, 9:30 ಸಿನಿ ತರಂಗ ಕಾರ್ಯಕ್ರಮದಲ್ಲಿ ಕಾಡಿನ ಕುರಿತ ಚಿತ್ರಗಳು ಮಾತನಾಡುತ್ತಾರೆ ರಾಣಿ ವಾಳೆಕೊಪ್ಪ. 10:00 ಹಾಡು ಮಾತಾಡು ಶುಕ್ರವಾರದ ವಿಶೇಷ ಕ್ಯಾಂಪಸ್ ಕಟ್ಟೆ. ಇಂದಿನ ಕ್ಯಾಂಪಸ್ ಕಟ್ಟೆಯಲ್ಲಿ ಪಿಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಶಿವಮೊಗ್ಗ ಈ ಕಾಲೇಜಿನ ವಿದ್ಯಾರ್ಥಿಗಳಿಂದ ನೇರ ಪ್ರಸಾರದಲ್ಲಿ ಸಾಧಕರ ಪರಿಚಯ ಜೊತೆಯಾಗಲಿದ್ದಾರೆ ಆರ್ಜೆ ಬಸವರಾಜ್. ಸಮಯ 7:54:45 ಆಗ್ತಾ ಇದೆ. ಇನ್ನೊಂದು ಗೀತೆಯೊಂದಿಗೆ ಇವತ್ತಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಸ್ತಾ ಇರೋದು ನಿಮ್ಮ ಗೆಳೆಯ ನಾಗರಾಜು ವಸಿಷ್ಠ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಳಿ ಕೇಳಿಸ್ತಾ ಇರಿ ಅಂತ ಹೇಳ್ತಾ ಸರಿಯಾಗಿ 8:00 ಸಮಾಚಾರ ಪ್ರಭಾತ್ ದೆಹಲಿ ಕೇಂದ್ರದಿಂದ.

ಹಾಟೆಸ್ಟ್ ಸಾಂಗ್. 8:36 ಕೇಳ್ತಾ ಇದ್ರ ಎಫ್ಎಂ 103.5 ಮೀಡಿಯಂ ವೇವ್ 125 ಕಿಲೋಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಮಿಕ್ಸ್ ಮುನ್ನುಡಿ ಕಾರ್ಯಕ್ರಮ ಸಾಗ್ತಾ ಇದೆ. ಇವತ್ತು ಜೂನ್ 12 ಅಲ್ವಾ, ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವನ್ನ ಆಚರಿಸಲಾಗುತ್ತೆ. ಇವತ್ತು ಬಾಲಕಾರ್ಮಿಕ ಪದ್ಧತಿಯನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ತುರ್ತು ಅಗತ್ಯದ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು ಮತ್ತು ಮಕ್ಕಳ ರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ILO 2002 ಈ ದಿನವನ್ನ ಘೋಷಣೆ ಮಾಡಿತು. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಮಹತ್ವಗಳು ಏನು ಅಂದ್ರೆ, ಇವತ್ ಈ 2026 ಧ್ಯೇಯವಾಕ್ಯ ರೆಡ್ ಕಾರ್ ಟು ಚೈಲ್ಡ್ ಲೇಬರ್, ಫೇರ್ ಪ್ಲೇ ಫಾರ್ ಚಿಲ್ಡ್ರನ್, ಡಿಸೆಂಟ್ ವರ್ಕ್ ಫಾರ್ ಅಡಲ್ಟ್ಸ್ ಈ ವರ್ಷದ ಧ್ಯೇಯವಾಕ್ಯ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಸಂಕೇತವನ್ನು ತೋರಿಸಿ ಮಕ್ಕಳಿಗೆ ಶಿಕ್ಷಣ ಮತ್ತು ವಯಸ್ಕರಿಗೆ ಯೋಗ್ಯ ಉದ್ಯೋಗ ದೊರೆಯಬೇಕು ಎಂಬ ಉದ್ದೇಶ ಇದೆ ಈ ವರ್ಷ. ಲಕ್ಷಾಂತರ ಮಕ್ಕಳು ಶಿಕ್ಷಣ, ಆರೋಗ್ಯ ಮತ್ತು ಮೂಲಭೂತ ಹಕ್ಕುಗಳಿಂದ ವಂಚಿತರಾಗಿ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ. ಈ ದಿನ ಪ್ರತಿಯೊಬ್ಬ ಮಗುವಿಗೂ ಸುರಕ್ಷಿತ ಬಾಲ್ಯವನ್ನು ಒದಗಿಸುವ ಜವಾಬ್ದಾರಿಯನ್ನು ಸರ್ಕಾರ, ಸಂಘಟನೆ ಮತ್ತು ಸಮಾಜಕ್ಕೆ ನೆನಪಿಸುವಂತದ್ದಾಗಿರುತ್ತದೆ. ನಮ್ಮ ಜವಾಬ್ದಾರಿ ಏನು ಹಾಗಾದ್ರೆ ಅಂತ ಕೇಳ್ತೀರಾ? ಬಾಲಕಾರ್ಮಿಕ ಪದ್ಧತಿಯನ್ನ ತಡೆಯುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ನಿಮ್ಮ ಸುತ್ತಮುತ್ತಲಿನ ಯಾವುದೇ ಸ್ಥಳದಲ್ಲಿ ಮಕ್ಕಳಿಂದ ಬಲವಂತದ ದುಡಿತ ಅಥವಾ ದುಡಿಮೆ ಮಾಡಿಸುತ್ತಿರುವುದನ್ನ ಗಮನಿಸಿದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಮಕ್ಕಳ ರಕ್ಷಣೆಗೆ ಕೈಜೋಡಿಸಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ, ಮನೆಯಲ್ಲಿ ಬಡತನವೋ ಅಥವಾ ಕಷ್ಟದ ಪರಿಸ್ಥಿತಿಗೋ ಒಂದಷ್ಟು ಜನ ಮಕ್ಕಳು ಒಂದ್ ಸ್ವಲ್ಪ ಓದುತ್ತಾ ಹಾಗೆ ಜೊತೆ ಕೆಲಸವನ್ನ ಮಾಡ್ತಾ ಇರ್ತಾರೆ, ಮನೆಗೆ ಅಪ್ಪನಿಗೂ ಅಮ್ಮನಿಗೂ ಸಹಾಯ ಆಗಲಿ ಅಂತ.

ಅಂಥವರಿದ್ರೆ ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡಿ ಆದಷ್ಟು ವಿದ್ಯೆಗೆ ಕಡೆ ಗಮನವನ್ನು ಕೊಡುವಂತಹದ್ದು ಆಗಬೇಕು. ಒಂದಷ್ಟು ಕಡೆ ವಿದ್ಯೆಯನ್ನು ಓದದೆ ಶಾಲೆಗೆ ಹೋಗದೆ ಬೇರೆ ಬೇರೆ ಕಾರ್ಮಿಕರಾಗಿ ಕೆಲಸ ಮಾಡಲು ಆರಂಭ ಮಾಡಿಬಿಟ್ಟಿರ್ತಾರೆ. ಅಂಥವರನ್ನು ಗುರುತಿಸಿ ಅವರಿಗೆ ಅವರ ತಂದೆ ತಾಯಿಗಳಿಗೆ ಸರಿಯಾದಂತಹ ಮಾಹಿತಿ ನೀಡಿ ಅವರಿಗೆ ಒಂದು ಒಳ್ಳೆ ಕಡೆ ಶಿಕ್ಷಣವನ್ನು ಕೊಡಿಸುವಂತಹ ಪ್ರಯತ್ನ ನಮ್ಮದಾಗಬೇಕು. ಅದನ್ನು ಬಿಟ್ಟು ಅವ್ರ ಮೇಲೆ ದೌರ್ಜನ್ಯ ಮಾಡೋದಾಗಲಿ, ಅವ್ರನ್ನ ಕೆಟ್ಟ ರೀತಿಯಲ್ಲಿ ನಡೆಸ್ಕೊಳ್ಳೋದಾಗಲಿ, ಇದು ಯಾವುದನ್ನೂ ಮಾಡಬಾರ್ದು. ಸೊ ನಮ್ಮ ಜವಾಬ್ದಾರಿ ಏನು ಅಂದರೆ, ಎಲ್ಲೇ ಈ ಥರ ಕಂಡು ಬಂದರೂ ಆ ಮಗುವನ್ನು ಕರ್ಕೊಂಡು ಅವರ ತಂದೆ ತಾಯಿ ಹತ್ರ ಹೋಗಿ ಮಾಹಿತಿಯನ್ನು ಕೇಳಿ ಯಾಕೆ ಈ ಥರ ಆಗ್ತಾ ಇದೆ ಅಂತ ತಿಳ್ಕೊಂಡು ಅದಕ್ಕೆ ಏನು ಸಪೋರ್ಟ್ ಮಾಡಬೇಕು ಅದನ್ನು ಮಾಡಿ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷಣವನ್ನು ಕೊಡಿಸುವಂತಹ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರ ಮೇಲೂ ಇರುತ್ತದೆ. 8:39 ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಬ್ರಾಟ್ ಚಿತ್ರದಿಂದ ಒಂದು ಅದ್ಭುತವಾದಂತಹ ಗೀತೆ ನಿಮಗಾಗಿ ನಿಮ್ಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಒಂದೇ ಸಾಂಗ್, ಸೋಲುವೆ ನಾನು ಪ್ರೀತಿಯ ಮುಂದೆ ಇಡದೆ ಯಾವ ಲೆಕ್ಕಾನೆ. ಈ ಗೀತೆಯ ಬಗ್ಗೆ ಒಂದು ವಿಷಯ ಹೇಳಬೇಕು ನಿಮಗೆ. ಈ ಗೀತೆ ಆನ್ ದ ಸ್ಪಾಟ್ ರೆಡಿ ಆಗಿದ್ದು, ಮ್ಯೂಸಿಕ್ ಎಲ್ಲ ರೆಡಿ ಆಗಿ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಜನ್ಯಾಜಿ ಬರೆದಿರೋದು, ಜನ್ಯಾಜಿ ಅಂದರೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ದು. ಅವರಿಬ್ಬರು ಕಾನ್ವರ್ಸೇಷನ್ ಬಹಳ ಅದ್ಭುತವಾಗಿದೆ. ಮ್ಯೂಸಿಕ್ ರೆಡಿ ಆಗಿದೆ, ಇದನ್ನು ಸಾಂಗ್ ಬರೀಬೇಕು ಇವಾಗ. ಎಷ್ಟು ಬೇಗ ಒಂದು ಅರ್ಧ ಗಂಟೆಯೊಳಗೆ ಈ ಅದ್ಭುತ ಗೀತೆಯನ್ನು ರಚಿಸಿದ್ದಾರೆ. ಅದ್ಭುತ ಕಂಪೋಸಿಷನ್, ಅದರೊಳಗೂ ಲಹರಿ ವಾಯ್ಸ್ ಮಾತ್ರ ವಾ. ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಹಿಟ್ಟಾದಂತಹ ಸಾಂಗ್ ಇದು. 8:44 ಮಿಕ್ಸ್ ಪರಡಿ ಕಾರ್ಯಕ್ರಮ ಸಾಕ್ತಾ ಇದೆ. ಬೆಳಗಿನಿಂದ ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದಾರೆ. ಯಾರೆಲ್ಲ ಕಳಿಸಿದ್ದಾರೆ ನೋಡೋದಾದ್ರೆ, ಶುಭ ಮುಂಜಾನೆ ಶುಭವ ತರಲಿ, ಹೊನ್ನೂರಲ್ಲಿ ಹನುಮಂತಪುರ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಇವತ್ತು ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ, ಅದರ ಬಗ್ಗೆ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಕೈವಲ್ಯ ಸಾಹಿತಿ ಬೋಪಾ ವೆಂಕಟೇಶ್, ಬಾಲ್ಯ ಅನ್ನೋದು ದೇವರು ಕೊಟ್ಟ ವರ, ಆ ಪುಟ್ಟ ಕೈಗಳು ದುಡಿದು ಸಂಸಾರ ಸಲಹುವ ಹೊರೆಯನ್ನ ಹೊರಬಾರದು. ಮಕ್ಕಳನ್ನ ಶಾಲೆಗೆ ಕಳಿಸೋಣ, ಅವರ ಕನಸುಗಳಿಗೆ ರೆಕ್ಕೆ ಕಟ್ಟೋಣ, ಬಾಲಕಾರ್ಮಿಕ ಮುಕ್ತ ಸಮಾಜಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಎಕ್ಸಾಕ್ಟ್ಲಿ ಹೌದು. ಪ್ರೀತಿ ಆಕಾಶವಾಣಿಗೆ ಮುಂಜಾನೆಯ ಶುಭಾಶಯಗಳು. ಗಂಗಾವತಿ ಈರಣ್ಣ ಕಿಷ್ಕಿಂಧಾ ನಗರದಿಂದ. ಶುಭೋದಯ ಆಕಾಶವಾಣಿಗೆ ಇವತ್ತಿನ ಗೀತಾರಾಧನೆಯಲ್ಲಿ ಗುಜರಾತಿನ ಸತೀದೇವಿಯ ಹೃದಯ ಭಾಗ ಬಿದ್ದಿರುವ ಅಂಬಾಜಿ ದೇವಸ್ಥಾನದ ಬಗ್ಗೆ ಮಾಹಿತಿ, ಕರ್ಜಗೆ ಅವರ ಕಥಾನಕದಲ್ಲಿ ವಿಶ್ವೇಶ್ವರಯ್ಯನವರ ಸಾಮಾಜಿಕ ಬದುಕಿನ ಬದ್ಧತೆಯ ಬಗ್ಗೆ ತಿಳಿಸಿದ್ರು, ಚೆನ್ನಾಗಿತ್ತು ಧನ್ಯವಾದಗಳು ಅಂತ ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ರೆ. ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್ ಸಂದೇಶವನ್ನು ಕಳಿಸಿದ್ದಾರೆ. ಇಂದು ಮಕ್ಕಳ ಬಾಲ್ಯ ಕಾರ್ಮಿಕ ವಿರೋಧಿ ದಿನ, ಮಕ್ಕಳ ಜವಾಬ್ದಾರಿಯಿಂದ ಬೆಳೆಸಬೇಕು, ಅವರ ಜ್ಞಾನದ ಜೊತೆಗೆ ಒಳ್ಳೆಯ ಭವಿಷ್ಯವುಳ್ಳ ಹಿತನುಡಿಗಳನ್ನು ತಿಳಿಸಿ ಬೆಳೆಸಬೇಕು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಎಕ್ಸಾಕ್ಟ್ಲಿ. ಜೊತೆಗೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು. ಒಂದು ಕಡೆ ಬಾಲಕಾರ್ಮಿಕರ ಪರಿಸ್ಥಿತಿ ಇದ್ದರೆ, ಇನ್ನೊಂದು ಕಡೆ ಮನೆಗಳಲ್ಲಿ ನಾವು ತುಂಬ ಈಸಿಯಾಗಿ ಇವತ್ತು ಹ್ಯಾಂಡ್ಸೆಟ್ಗಳನ್ನು ಮೊಬೈಲ್ಗಳನ್ನು ಕೊಟ್ಟು ಮಕ್ಕಳನ್ನು ಕೂರಿಸ್ಬಿಡ್ತೀವಿ. ಮಕ್ಕಳಿಗೆ ವಿದ್ಯೆ ಸಿಗ್ತಾ ಇದೆ, ಒಳ್ಳೆ ಎಜುಕೇಷನ್ ಸಿಗ್ತಾ ಇದೆ, ಟೆಕ್ನಾಲಜಿ ಇದೆ, ಒಳ್ಳೊಳ್ಳೆ ಕಾಲೇಜ್ಗಳಿದೆ, ಯೂನಿವರ್ಸಿಟಿಗಳಿದೆ, ಅದ್ಭುತವಾಗಿ ಮಕ್ಕಳು ಪಾಠವನ್ನು ಕಲಿತಾರೆ. ಮುಂದೆ ಒಂದು ಹಂತ ಆದ ನಂತರ ಚೆನ್ನಾಗಿ ದುಡಿಯೋದನ್ನು ಕಲಿತಾರೆ, ದುಡಿತಾರೆ ಕೂಡ. ಆದರೆ ಎಲ್ಲೋ ಒಂದು ಕಡೆ ಸಂಸ್ಕಾರದ ಕತೆ, ಹಾಗೆ ಒಳ್ಳೆ ಗುಣಗಳದ ಅಭಾವ, ಅಥವಾ ಅದರ ಬಗ್ಗೆ ಅವರಿಗೆ ಸರಿಯಾದಂತಹ ನಾಲೆಡ್ಜ್, ನಮ್ಮ ಹಿರಿಯರಿಂದ ಬಂದಂತಹ ನಾಲೆಡ್ಜ್ ಹಾಗೇ ಟ್ರಾನ್ಸ್ಫರ್ ಆಗ್ತಾ ಇಲ್ಲ. ತುಂಬ ರಫ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಒಂದಷ್ಟು ಸ್ಟ್ರಾಟಜಿ ಅಥವಾ ರಿಸರ್ಚ್ ಕೂಡ ಅದನ್ನು ಹೇಳ್ತಾ ಇದೆ. ಮಕ್ಕಳಲ್ಲಿ ಭಾವನೆಗಳು ಕಡಿಮೆ ಆಗ್ತಾ ಇದೆ, ಎಮೋಷನ್ಸ್ ಕಡಿಮೆ ಆಗ್ತಿದೆ. ಅದು ಕಡಿಮೆ ಆಗಿಬಿಟ್ರೆ ಎಕ್ಸಾಂಪಲ್ ಹೆಂಗಾಗ್ತಿದೆ ಅಂದರೆ, ಮೊನ್ನೆ ಮಕ್ಕಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ, ನೀವು ನಮ್ಮನ್ನು ಬೋರ್ಡಿಂಗ್ ಸ್ಕೂಲಿಗೆ ಹಾಕಿದ್ದೀರಾ, ಹಾಸ್ಟ್ಲಿಗೆ ಹಾಕಿದ್ದೀರಾ, ನಾವ್ಯಾಕೆ ನಿಮಗೆ ವೃದ್ಧಾಶ್ರಮಕ್ಕೆ ಸೇರಿಸಬಾರ್ದು? ದಟ್ ಈಸ್ ದ ಕ್ವೆಶನ್. ಈ ಕ್ವೆಶನ್ಗೆ ತಂದೆ ತಾಯಿ ಹತ್ರ ಆನ್ಸರ್ ಇಲ್ಲ. ರೈಟ್ ಕ್ವೆಶನ್ ನ ಕೇಳಿದ್ರು ಅಂತ ಕೆಲವೊಂದ್ಸಲಿ ಡೀಪ್ ಆಗಿ ಯೋಚನೆ ಮಾಡಿದ್ರೆ ಅನ್ಸುತ್ತೆ. ಬಟ್ ಅದ್ ಯಾಕೆ ಹಂಗೆ ಕ್ವೆಶನ್ ಬಂತು ಅಂದ್ರೆ, ಮಕ್ಕಳಲ್ಲಿ ಬಾಲ್ಯದಲ್ಲಿ ನಾವು ಏನನ್ನ ಹೇಳಿಕೊಡಬೇಕು, ಏನನ್ನ ಅವರಿಗೆ ಹೇಳಿ ಅವರನ್ನ ಬೆಳೆಸಬೇಕು, ಎಕ್ಸ್ಪೆಷಲಿ ಸಂಸ್ಕಾರಗಳು, ಒಳ್ಳೆಯ ಗುಣಗಳು, ಒಳ್ಳೆಯ ಸ್ವಭಾವಗಳು, ಸಂಬಂಧಗಳ ಬಗ್ಗೆ ಇನ್ಫಾರ್ಮೇಶನ್, ಇದನ್ನೆಲ್ಲ ಹೇಳಿದಾಗ ಮಾತ್ರ ದೊಡ್ಡವರಾದ್ಮೇಲೆ ಅದನ್ನು ಅವರು ರೂಢಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. 30 ವರ್ಷ, 40 ವರ್ಷ, 50 ವರ್ಷ ಆದಮೇಲೆ ಏನೋ ಹೊಸ ಗುಣಗಳನ್ನು, ಹೊಸ ಸಂಸ್ಕಾರಗಳನ್ನು ಕಲಿಸೋ ಪ್ರಯತ್ನ ಮಾಡಿದ್ರೆ ಖಂಡಿತ ಅವ್ರ ತಲೆಗೆ ಹೋಗೋದಿಲ್ಲ, ಅವರು ಅದರಂತೆ ನಡೆದುಕೊಳ್ಳೋದು ಇಲ್ಲ. ಅದಕ್ಕೆ ಬೆಳೆಯುವ ಸಸಿ ಮೊಳಕೆಯಲ್ಲಿ ಅಥವಾ ಬೆಳೆಯುವ ಮರ ಮೊಳಕೆಯಲ್ಲಿ ಯಾಕೆ ಹೇಳ್ತಾರೆ ಅಂದರೆ, ಇದೇ ಕಾರಣಕ್ಕೆ ನಾವು ಏನು ಆ ಸಮಯಕ್ಕೆ ಎಕ್ಸ್ಪೆಷಲಿ ಒಂದು 5 ವರ್ಷದಿಂದ 20 ವರ್ಷ ಅಥವಾ 18 ವರ್ಷ ತನಕ ಅವರಿಗೆ ಫೀಡ್ ಮಾಡ್ತೀವಿ, ಅದು ಅವ್ರನ್ನ ಮುಂದಕ್ಕೆ ಒಳ್ಳೆ ದಾರಿಯಲ್ಲಿ ಕರೆದುಕೊಂಡು ಹೋಗುತ್ತೆ. ಸೊ ಆ ಟೈಮಲ್ಲಿ ಅವ್ರಿಗೆ ನಾವು ಏನನ್ನ ಕಲಿಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಸೊ ಎಲ್ಲವುದನ್ನ ಕಲಿಸ್ತಾ ಇದ್ದೀವಿ, ಆದರೆ ಗುಣಗಳು, ಸ್ವಭಾವಗಳು, ಎಮೋಷನ್ಸ್ ಅಂತ ಬಂದಾಗ

ಅವರಿಗೆ ಸರಿಯಾದ ಮಾಹಿತಿಯ ಕೊರತೆ ಆಗ್ತಾ ಇದೆಯೇನು ಅನ್ನೋದು ಅನೇಕ ರಿಸರ್ಚ್ಗಳಿಂದ ತಿಳಿದಿರುವಂತಹ ಮಾಹಿತಿ. ಸೊ ಬಿ ಕೇರ್ಫುಲ್ ದಟ್ ಅಂತ ಹೇಳ್ತಾ ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ ವಿಶ್ವ ಬಾಲಕಾರ್ಮಿಕ ನಿರ್ಮೂಲ ದಿನದ ಅಂಗವಾಗಿ ಮೂಡಿಬಂದ ಸಂಬಂಧಿಸಿದ ಇಲಾಖೆಯ ಅಧಿಕಾರಿ ಅವರೊಂದಿಗಿನ ಸಂದರ್ಶನ ಕಾರ್ಯಕ್ರಮದಲ್ಲಿ ಬಾಲಕಾರ್ಮಿಕರ ಸ್ಥಿತಿಗತಿ ಹಾಗೂ ಅವರ ಕಲ್ಯಾಣಕ್ಕಾಗಿ ಕೈಗೊಂಡ ಕಾರ್ಯಕ್ರಮಗಳ ಕುರಿತು ಅನೇಕ ಮಾಹಿತಿ ದೊರಕಿತು. 7:45ಕ್ಕೆ ಮೂಡಿಬಂದ ಶಾಸ್ತ್ರೀಯ ಸಂಗೀತ ಆಧಾರ ಚಲನಚಿತ್ರ ಗೀತೆಗಳು ಮನಸ್ಸಿಗೆ ತುಂಬಾ ಮುದ ನೀಡಿತು. ಆರಂಭವಾಗಿರುವ ಚಿತ್ರಗೀತೆಗಳ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮೊದಲ ಹಾಡು ಸುಹಾನಲ್ಲ ನನಗೆ ತುಂಬಾ ಹಿಡಿಸ್ತು, ಮತ್ತಷ್ಟು ಹಾಡನ್ನು ಕೇಳಲು ಹಾಗೆ ಮುಂದಿನ ಕಾರ್ಯಕ್ರಮಗಳಿಗೆ ಕಾಯ್ತಾ ಇದ್ದಾನೆ. ಎಲ್ರಿಗೂ ನನ್ನ ವಂದನೆಗಳು, ಶುಭ ದಿನ ಅಂತ ಬ್ರಹ್ಮಾನಂದ ರಾನಡೆ ವಿದ್ಯಾನಗರದ ಶಿವಮೊಗ್ಗ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೆಳಗಿನ ಶುಭೋದಯ ವಸಿಷ್ಠ ಸರ್, ಗೀತಾರಾಧನದಲ್ಲಿ ಭಕ್ತಿಗೀತೆಗಳು, 7:45ಕ್ಕೆ ಪ್ರಸಾರವಾದ ಚಿತ್ರಗೀತೆ ಸೊಗಸಾಗಿ ಮೂಡಿ ಬಂತು ಅಂತ ರೂಪಾ ಹೆಚ್ KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿ ಸರ್ಕಲ್ ಇಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಸಾಕಷ್ಟು ಸಂದೇಶಗಳು ಬಂದಿದೆ, ಆ ಎಲ್ಲ ಸಂದೇಶಗಳನ್ನು ಓದೋಣ ಈ ಗೀತೆಯ ನಂತರ. SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ದನಿಯಲ್ಲಿ ಕಂಠಿ ಚಿತ್ರದಿಂದ ಚಂದದ ಗೀತೆ ನಿಮಗಾಗಿ, ಕೇಳಿ ಆನಂದಿಸಿ.

ಎಂಟು ಗಂಟೆ 53 ನಿಮಿಷ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಸಾಕ್ತಾ ಇದೆ. ಅದ್ಭುತವಾದ ಗೀತೆಯನ್ನ ಕೇಳ್ಕೊಂಡು ಬಂದ್ರಿ. ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ನೋಡೋದಾದ್ರೆ, ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ನಮಸ್ಕಾರ ವಸಿಷ್ಠ ಸರ್, ನಮಸ್ಕಾರ, ಹೇಗಿದ್ದೀರಾ, ಬೆಳಗಿನ ಶುಭೋದಯ ನಿಮಗೂ ಕೂಡ. ಗೀತಾರಾಧನ ಭಕ್ತಿಗೀತೆಯ ಹಾಡುಗಳು ಇಷ್ಟ ಆಯಿತು ಇವತ್ತು, ಬೆಳಗಿನ ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಅರ್ಥಪೂರ್ಣವಾಗಿ ಪ್ರಸಾರ ಆಗ್ತಾ ಇದೆ, ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ ನಿಮಗೂ ಕೂಡ. ಶುಕ್ರವಾರದ ವಂದನೆಗಳು ನಾಗರಾಜ್ ಸರ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಹೆಲ್ತ್ ಟಿಪ್ಸ್, ಚಿತ್ರಗೀತೆ, ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಇಷ್ಟ ಆಯ್ತು. ಶ್ರೀಶೈಲ ಕುಮಾರ್ AR ಲೇಔಟ್ ಶಿವಮೊಗ್ಗ ಸಂದೇಶವನ್ನ ಕಳಿಸಿದ್ದಾರೆ, ಧನ್ಯವಾದಗಳು. ಸತ್ಯನಾರಾಯಣ್ JH ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ಇಂದಿನ ಎಲ್ಲಾ ಕಾರ್ಯಕ್ರಮಗಳು ಸೂಪರ್ ಎಂಬ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾಗರಾಜ್ ಸರ್ ನಮಸ್ಕಾರ, ಸೂಪರ್ ಪ್ರೋಗ್ರಾಮ್. ಸತಿ ಹೃದಯ ಬಿದ್ದ ದೇವಸ್ಥಾನದ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು. ಮಕ್ಕಳಿಗೆ ಹೇಳಿಕೊಡಬೇಕಾದ ಸಂಸ್ಕೃತಿಯ ಬಗ್ಗೆ ನೀವು ಹೇಳಿದ ಮಾತುಗಳು ಮನಮುಟ್ಟುವ ಹಾಗೆ ಇತ್ತು, ಧನ್ಯವಾದಗಳು ಅಂತ ಗೀತಾ ಮಲಗೊಪ್ಪದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದಗಳು. ಕನ್ನಡತಿ ರೇಖಾ ಗಣೇಶ್ ಶುಭೋದಯ, ಓಟಿ ರಸ್ತೆ ಸಿಗೆಯಟಿಯಿಂದ, ಬೆಳಗಿನ ಎಲ್ಲಾ ಕಾರ್ಯಕ್ರಮ ತುಂಬಾ ಸೊಗಸಾಗಿತ್ತು, ನೀತಿ ಪಾಠ ತುಂಬಾ ಚೆನ್ನಾಗಿತ್ತು. ಗೌರಮ್ಮ ಹಾವೇರಿಯಿಂದ, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಕಂಠಿ ಚಿತ್ರದ ಹಾಡು ಸೂಪರ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಕಲ್ಲಳ್ಳಿ ಶಿವಮೊಗ್ಗದಿಂದ ಪದ್ಮಾ, ರಾಜಪ್ಪ, ಯಶಸ್ವಿನಿ, ಚಿರಂಜೀವಿ, ಕುಸುಮಶ್ರೀ, ಯುವರಾಜ್, ಎಲ್ಲಾ ಕಾರ್ಯಕ್ರಮಗಳು ಮುಂಜಾನೆಯಿಂದ ಆಲಿಸ್ತಾ ಇದ್ದೇವೆ, ಒಳ್ಳೆಯ ಮಾಹಿತಿ ಹಾಗೆ ಹಾಡು ಕೂಡ ಪ್ರಸಾರ ಆಗ್ತಾ ಇದೆ, ಖುಷಿಯಾಯಿತು, ಧನ್ಯವಾದಗಳು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಂದೇಶವನ್ನ ಕಳಿಸಿದ್ದಕ್ಕೆ ಅಂತ ಹೇಳ್ತಾ 8:55 ಮುಂದಿನ ಗೀತೆ ಬಾಂಬೆ ಜಯಶ್ರೀ ಅವರ ದನಿಯಲ್ಲಿ ಈ ಗೀತೆ ನಿಮಗಾಗಿ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಕೇಳಿ ಆನಂದಿಸಿ.

ಸಮಯ 9 ಗಂಟೆ. ಎಲ್ಲಾ ಹಾಡುಗಳು ಸೂಪರ್ ಆಗಿ ಮೂಡಿ ಬಂತು ಇವತ್ತು ಮಿಕ್ಸ್ ನೋಡಿ ಕಾರ್ಯಕ್ರಮದಲ್ಲಿ. ಸಂತೋಷ ಆಗ್ತಾ ಇದೆ ಅಂತ ಸಿದ್ಧಾರೂಢ ನಗರದಿಂದ ಭದ್ರಾವತಿ ವನಿತಾ ದೀಕ್ಷಾ ಮಿಥುನ್ ಸಂದೇಶವನ್ನು ಕಳಿಸಿದ್ದಾರೆ. ಇದರೊಂದಿಗೆ ಇವತ್ತಿನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಮುಗಿಸ್ತಾ ಇರೋದು ನಿಮಗಳೆಯ ನಾಗರಾಜ್ ವಸಿಷ್ಠ. 9:05 ಪ್ರಾಯೋಜಿತ ಕಾರ್ಯಕ್ರಮ ಗೆಲುವಿನ ಗುಟ್ಟು, ನೈಪುಣ್ಯತೆ ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು, ಸಂವೇದನಾಶೀಲ ನೈಪುಣ್ಯತೆಯಿಂದ ಕಾರ್ಯಕ್ಷಮತೆ ಸಾಧಿಸುವ ಮಾರ್ಗ, ಈ ಕುರಿತು ಪಿಎಸ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ರಾಕೇಶ್ ಎಂಕೆ ಅವರಿಂದ ಮಾಹಿತಿ. ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಇನ್ನು 9:20 ಗಾಂಧಿ ಸ್ಮೃತಿ, 9:30 ಸಿನಿತರಂಗ ಕಾರ್ಯಕ್ರಮದಲ್ಲಿ ಇವತ್ತು ನೀವು ಕಾಡಿನ ಕುರಿತ ಚಿತ್ರಗಳ ಮಾಹಿತಿಯನ್ನ ಪಡೆಯಬಹುದು. ಮಾತನಾಡ್ತಾರೆ ರಾಣಿ ಬಾಳೆಕೊಪ್ಪ. 10 ಗಂಟೆಗೆ ಹಾಡು ಮಾತಾಡು ಶುಕ್ರವಾರದ ವಿಶೇಷ, ಎಕ್ಸಾಕ್ಟ್ಲಿ ಕ್ಯಾಂಪಸ್ ಕಟ್ಟೆ. ಇವತ್ತಿನ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದಲ್ಲಿ ಪಿಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಶಿವಮೊಗ್ಗ ಈ ಕಾಲೇಜಿನ ವಿದ್ಯಾರ್ಥಿಗಳಿಂದ ನೇರ ಪ್ರಸಾರದಲ್ಲಿ ಸಾಧಕರ ಪರಿಚಯ ಜೊತೆಯಾಗಲಿದ್ದಾರೆ ನಮ್ಮ ಆರ್ಜೆ ಬಸವರಾಜ್. ಮಿಸ್ ಮಾಡದೆ ಕೇಳಿ 10 ಗಂಟೆಗೆ ಕ್ಯಾಂಪಸ್ ಕಟ್ಟೆ. ಸದ್ಯಕ್ಕೆ ಒಂದು ಗೀತೆ, ಗೀತೆಯ ನಂತರ ಗೆಲುವಿನ ಗುಟ್ಟು.

0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
2: ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 155214, ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
3: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು. ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ಆಕಾಶವಾಣಿ

0: ನೈಪುಣ್ಯ ಕೌಶಲ್ಯ ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
1: ಸಂವೇದನಾಶೀಲ ನೈಪುಣ್ಯತೆಯಿಂದ ಕಾರ್ಯಕ್ಷಮತೆ ಸಾಧಿಸುವ ಮಾರ್ಗ, ಈ ಕುರಿತು ಪಿಇಎಸ್ ಐಟಿಎಂನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ರಾಕೇಶ್ ಎಂಕೆ ಅವರಿಂದ ಮಾಹಿತಿ.
2: ನಮಸ್ಕಾರ, ನಾನು ರಾಕೇಶ್, ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕ. ಸಂವೇದನಾಶೀಲ ನೈಪುಣ್ಯತೆಯಿಂದ ಕಾರ್ಯಕ್ಷಮತೆ ಸಾಧಿಸುವುದು ಹೇಗೆ ಎನ್ನುವ ವಿಚಾರವಾಗಿ ನನ್ನ ಅನುಭವ ಮತ್ತು ಅಭಿಪ್ರಾಯವನ್ನ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಕ್ಷಮತೆ. ಕ್ಷಮತೆ ಅಂದ್ರೆ ಸಮರ್ಪಕವಾಗಿ ಅಥವಾ ಪರಿಣಾಮಕಾರಿಯಾಗಿ ಅನ್ನುವ ಸಂಬಂಧ ಬರುತ್ತೆ. ಕ್ಷಮತೆ ಅಂದ ಕೂಡಲೇ ಇದು ವೈಯಕ್ತಿಕ ವಿಚಾರ. ವ್ಯಕ್ತಿಗತವಾಗಿ ಒಬ್ಬ ವ್ಯಕ್ತಿ ಒಂದು ಕೆಲಸ ಅಥವಾ ಜವಾಬ್ದಾರಿಯನ್ನ ಎಷ್ಟು ಸಮರ್ಪಕವಾಗಿ ಅಥವಾ ಎಷ್ಟು ಪರಿಣಾಮಕಾರಿಯಾಗಿ ಮಾಡಬಹುದು ಅನ್ನೋದು ಕ್ಷಮತೆ. ಇದನ್ನ ನಾವು ಇಂಡಿವಿಜುವಲ್ ಎಫಿಷಿಯನ್ಸಿ ಅಂತ ಕರಿತೀವಿ. ಕಾರ್ಯಕ್ಷಮತೆ ಅಂತ ಬಂದಾಗ ಒಂದು ಕೆಲಸ ಅಥವಾ ಒಂದು ಜವಾಬ್ದಾರಿ ಎಷ್ಟು ಅಚ್ಚುಕಟ್ಟಾಗಿ ಪೂರ್ಣಗೊಂಡಿದೆ ಅನ್ನುವಂಥದ್ದು ಕಾರ್ಯಕ್ಷಮತೆ. ಇದನ್ನ ನಾವು ವರ್ಕ್ ಎಫಿಷಿಯನ್ಸಿ ಅಂತ ಕರಿತೀವಿ. ಈ ಇಂಡಿವಿಜುವಲ್ ಎಫಿಷಿಯನ್ಸಿ ಹಾಗೂ ವರ್ಕ್ ಎಫಿಷಿಯನ್ಸಿ ಅಥವಾ ವೈಯಕ್ತಿಕ ಕ್ಷಮತೆ ಹಾಗೂ ಕಾರ್ಯಕ್ಷಮತೆಗೆ ಬಹಳ ಸಂಬಂಧ ಇದೆ. ವೈಯಕ್ತಿಕ ಕ್ಷಮತೆ ಹೆಚ್ಚಾದಷ್ಟು ಕಾರ್ಯಕ್ಷಮತೆ ಸಹಜವಾಗಿಯೇ ಹೆಚ್ಚಾಗುತ್ತದೆ. ಸಂವೇದನಾಶೀಲ ನೈಪುಣ್ಯತೆ ಅಂದ್ರೆ ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ಜ್ಞಾನ ಮತ್ತು ಅನುಭವವನ್ನ ಬಳಸಿಕೊಂಡು ಎಷ್ಟು ಒಳ್ಳೆಯ ನಿರ್ಧಾರಗಳನ್ನು ಮಾಡಬಹುದು, ಹಾಗೆಯೇ ಒಂದು ಕೆಲಸವನ್ನ ಎಷ್ಟು ಸಮರ್ಪಕವಾಗಿ ಪರಿಣಾಮಕಾರಿಯಾಗಿ ಮಾಡಬಹುದು ಅನ್ನೋದು ಸಂವೇದನಾಶೀಲ ನೈಪುಣ್ಯತೆ. ಈ ವಿಚಾರವಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನನ್ನ ವಿಶ್ಲೇಷಣೆ ಎರಡು ಕಾಲಘಟ್ಟಕ್ಕೆ ಸಂಬಂಧಪಟ್ಟಿರೋದಾಗಿರುತ್ತದೆ. ಮೊದಲನೇದಾಗಿ ಒಬ್ಬ ವಿದ್ಯಾರ್ಥಿ ಅಥವಾ ಯಾವುದೇ ವ್ಯಕ್ತಿ ಎಲ್ಲಾ ನಿರ್ಧಾರಗಳನ್ನು ಸಂಪೂರ್ಣ ಸ್ವತಂತ್ರದಿಂದ ತೆಗೆದುಕೊಳ್ಳಲು ಆಗದೇ ಇರುವಂತಹ ಸಂದರ್ಭ. ಇನ್ನೊಂದು, ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ನಿರ್ಧಾರಗಳನ್ನ ಸಂಪೂರ್ಣ ಸ್ವತಂತ್ರವಾಗಿ ತೆಗೆದುಕೊಳ್ಳುವಂತಹ ಸಂದರ್ಭ. ಯಾಕೆ ಈ ಎರಡು ಕಾಲಘಟ್ಟ ಪ್ರಮುಖ ಆಗುತ್ತೆ ಅನ್ನೋದಾದ್ರೆ, ಈ ಕಾರ್ಯಕ್ಷಮತೆ ಅನ್ನೋದು ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳ ಮೇಲೆ ಅವಲಂಬಿತ ಆಗಿರುತ್ತದೆ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿ ಕಾಲೇಜ್ ಆಯ್ಕೆ ಮಾಡುವಾಗ ಅಥವಾ ಕೋರ್ಸ್ ಆಯ್ಕೆ ಮಾಡುವಾಗ ಸಂಪೂರ್ಣ ಸ್ವತಂತ್ರದಿಂದ ನಿರ್ಧಾರ ತಗೊಳ್ಳೋದಿಕ್ಕಾಗುದಿಲ್ಲ. ಪೋಷಕರು, ಶಿಕ್ಷಕರು, ಹಿತೈಷಿಗಳು ಕೊಡುವ ಸಲಹೆ ಮೇಲೆ ನಿರ್ಧಾರ ಮಾಡಬೇಕಾಗತ್ತೆ. ಹಾಗೆಯೇ ಒಬ್ಬ ವಿದ್ಯಾರ್ಥಿ ಜೀವನದಿಂದ ವೃತ್ತಿ ಜೀವನಕ್ಕೆ ಪರಿವರ್ತನೆ ಆಗುವ ಸಂದರ್ಭದಲ್ಲಿ ಕೆಲವು ನಿರ್ಧಾರಗಳನ್ನ ಸ್ವತಂತ್ರವಾಗಿಯೇ ತೆಗೆದುಕೊಳ್ಳಬೇಕಾಗತ್ತೆ. ವೃತ್ತಿ ಜೀವನದಲ್ಲಿ ವ್ಯಕ್ತಿ ಬಹಳಷ್ಟು ನಿರ್ಧಾರಗಳನ್ನ ಸ್ವತಂತ್ರವಾಗಿ ತೆಗೆದುಕೊಳ್ಳಬೇಕಾಗತ್ತೆ. ಹಾಗೆಯೇ ಸ್ವಂತ ಉದ್ಯೋಗ ಇದ್ದಾಗ ಎಲ್ಲಾ ನಿರ್ಧಾರಗಳನ್ನು ಸ್ವತಂತ್ರವಾಗಿ ತೆಗೆದುಕೊಳ್ಳಬೇಕಾಗತ್ತೆ. ಈ ಕಾರ್ಯಕ್ಷಮತೆ ಅನ್ನೋದು ನಿರ್ಧಾರಗಳ ಮೇಲೆ ಅವಲಂಬನೆ ಆಗಿರೋದ್ರಿಂದ ಈ ಕಾಲಘಟ್ಟದ ಅರಿವು ಬಹಳ ಮುಖ್ಯ ಆಗುತ್ತೆ. ಕಾರ್ಯಕ್ಷಮತೆ ಅಂತ ಬಂದಾಗ ಅದರಲ್ಲಿ ಬಹಳಷ್ಟು ವಿಚಾರಗಳಿದೆ. ಮೊದಲನೇದಾಗಿ ಉದ್ದೇಶ. ಯಾವುದೇ ಒಂದು ಕೆಲಸ ಅಥವಾ ಜವಾಬ್ದಾರಿ ಅದರ ಹಿಂದಿನ ಉದ್ದೇಶದ ಅರಿವಿದ್ದಾಗ ಮಾತ್ರ ಕಾರ್ಯಕ್ಷಮತೆ ಸಾಧಿಸಲು ಸಾಧ್ಯವಾಗುತ್ತದೆ. ಉದ್ದೇಶಗಳ ಅರಿವಿದ್ದಾಗ ನಮ್ಮ ಪ್ರಯತ್ನಗಳು ಮತ್ತು ಪರಿಶ್ರಮಗಳು ಆ ಉದ್ದೇಶದ ಸಾರ್ಥಕತೆಗಾಗಿ ಇರುತ್ತದೆ. ಹಾಗೆಯೇ ಅದರಿಂದ ಕಾರ್ಯಕ್ಷಮತೆ ಸಾಧಿಸಲು ಅನುಕೂಲವಾಗುತ್ತದೆ. ನಾವು ಉದಾಹರಣೆ ತಗೊಳ್ಳೋದಾದ್ರೆ, ಒಂದು ವಿದ್ಯಾರ್ಥಿಯ ಶಾಲಾ ಕೊಠಡಿಯಲ್ಲಿನ ಉಪಸ್ಥಿತಿಯ ಹಿಂದಿನ ಉದ್ದೇಶ ಕಲಿಕೆ ಆಗಿರಬೇಕು. ಬರೀ ಉಪಸ್ಥಿತಿಯಿಂದ ಯಾವುದೇ ಪ್ರಯೋಜನ ಇರೋದಿಲ್ಲ. ಕಲಿಕೆಯ ಉದ್ದೇಶದಿಂದ ವಿದ್ಯಾರ್ಥಿ ಶಾಲಾ ಕೊಠಡಿಯಲ್ಲಿ ಇದ್ದಾಗ ಏಕಾಗ್ರತೆ ಇರುತ್ತದೆ. ಏಕಾಗ್ರತೆಯಿಂದ ಜ್ಞಾನಾರ್ಜನೆಗೆ ಸಹಾಯ ಆಗುತ್ತದೆ. ಜ್ಞಾನಾರ್ಜನೆಯಿಂದ ಸಹಜವಾಗಿಯೇ ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ. ಹಾಗಾಗಿ ಉದ್ದೇಶ ಬಹಳ ಮುಖ್ಯ ಆಗುತ್ತೆ. ಇನ್ನೊಂದು ಉದಾಹರಣೆ ನೋಡೋದಾದ್ರೆ, ಒಬ್ಬ ವಿದ್ಯಾರ್ಥಿ ಒಂದು ಕೆಲಸಕ್ಕೆ ಅರ್ಜಿ ಸಲ್ಲಿಸುವ ಸಂದರ್ಭ. ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಕೆಲಸ ಪಡೆಯಬೇಕು ಎನ್ನುವ ಉದ್ದೇಶದಿಂದ ಅರ್ಜಿ ಸಲ್ಲಿಸಿದರೆ ಅದಕ್ಕೆ ಪಡುವ ಪರಿಶ್ರಮವೇ ಬೇರೆಯದ್ದಾಗಿರುತ್ತದೆ. ಬರೀ ಅವಕಾಶ ಇದೆ ಅನ್ನುವ ಕಾರಣಕ್ಕೆ ಅರ್ಜಿ ಸಲ್ಲಿಸಿದಾಗ ಆ ಪರಿಶ್ರಮ ಕಡಿಮೆ ಇರುತ್ತದೆ, ಅದರಿಂದ ಕಾರ್ಯಕ್ಷಮತೆ ಕೂಡ ಕಡಿಮೆ ಆಗುತ್ತದೆ. ಹಾಗೆಯೇ ವೃತ್ತಿ ಬದುಕಿಗೆ ಪಾದಾರ್ಪಣೆ ಮಾಡಿದಾಗ ಕೂಡ ಒಂದು ಸಂಸ್ಥೆಯ ದೂರದೃಷ್ಟಿ, ದೃಷ್ಟಿಕೋನ ಮತ್ತು ಉದ್ದೇಶಗಳನ್ನು ಅರ್ಥಕೊಂಡಾಗ ನಮ್ಮ ಎಲ್ಲಾ ಪ್ರಯತ್ನಗಳನ್ನ ಆ ದೃಷ್ಟಿಕೋನಕ್ಕೆ ಅನುಕೂಲವಾಗುವ ಹಾಗೆ ನಾವು ಮಾಡಬಹುದು. ಇಲ್ಲಿ ಕೂಡ ಉದ್ದೇಶ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಕಾರ್ಯಕ್ಷಮತೆಗೆ ಮೊದಲ ಆದ್ಯತೆ ಉದ್ದೇಶ. ಉದ್ದೇಶನ ಅರ್ಥಕೊಂಡು ಕೆಲಸ ಮಾಡಿದಾಗ ಕಾರ್ಯಕ್ಷಮತೆ ಸಾಧಿಸಬಹುದು. ಎರಡನೇದಾಗಿ ಸಮಯ ಪ್ರಜ್ಞೆ. ಯಾವುದೇ ಒಂದು ಕೆಲಸ ಅಥವಾ ಜವಾಬ್ದಾರಿಯನ್ನ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತೀವಿ ಅನ್ನೋದು ಎಷ್ಟು ಮುಖ್ಯನೋ, ಇರುವ ನಿಯಮಿತ ಸಮಯದಲ್ಲಿ ಮಾಡಬೇಕಾಗಿರೋದು ಕೂಡ ಅಷ್ಟೇ ಮುಖ್ಯ.

ಆ ಸಮಯದಲ್ಲಿ ಆ ಕೆಲಸ ಪರಿಪೂರ್ಣತೆಗೊಂಡಾಗ ಮಾತ್ರ ಅದು ಕಾರ್ಯಕ್ಷಮತೆಯ ಚೌಕಟ್ಟಿನಲ್ಲಿ ಬರುತ್ತೆ, ಇಲ್ಲ ಅಂದ್ರೆ ಅದು ಕಾರ್ಯಕ್ಷಮತೆಯ ಚೌಕಟ್ಟಿನಲ್ಲಿ ಬರೋದಿಲ್ಲ. ನಾವು ಉದಾಹರಣೆ ನೋಡೋದಾದ್ರೆ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಹೋಗಬೇಕು, ಪರೀಕ್ಷೆ ಪ್ರಾರಂಭವಾಗೋದಕ್ಕೆ ಒಂದು ನಿಗದಿತ ಸಮಯ ಇರುತ್ತೆ, ಆ ಸಮಯದೊಳಗಡೆ ಪರೀಕ್ಷಾ ಕೊಠಡಿಗೆ ವಿದ್ಯಾರ್ಥಿ ಹಾಜರಾತಿ ಇರಬೇಕು. ಇಲ್ಲಿ ಸಮಯ ಪ್ರಜ್ಞೆ ಬಹಳ ಮುಖ್ಯ ಆಗುತ್ತೆ. ಹಾಗೆಯೇ ಪರೀಕ್ಷೆಯನ್ನ ಪೂರ್ಣಗೊಳಿಸಲು ಒಂದು ಸಮಯಾವಕಾಶ ಇರುತ್ತೆ, ಸಾಮಾನ್ಯವಾಗಿ 3 ಗಂಟೆಯ ಪರೀಕ್ಷೆ. ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದೆ ಅಥವಾ ಎಷ್ಟು ವಿಸ್ತೃತವಾಗಿ ಉತ್ತರಗಳನ್ನು ಬರೀಬಹುದು ಅನ್ನೋದು ಎಷ್ಟು ಮುಖ್ಯನೋ, 3 ಗಂಟೆಯ ಕಾಲಾವಧಿಯಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಆ ಪ್ರಶ್ನೆಗಳ ಅಂಕಗಳ ಅನುಸಾರವಾಗಿ ಎಷ್ಟು ಸೂಕ್ತವಾಗಿ ಉತ್ತರವನ್ನ ಪ್ರಕಟಿಸಬಹುದು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಸಮಯ ಕಾರ್ಯಕ್ಷಮತೆ ಎರಡು ಒಂದಕ್ಕೊಂದಕ್ಕೆ ಸಂಬಂಧ ಇರುವಂತಹ ವಿಚಾರ. ಹಾಗೆಯೇ ವೃತ್ತಿ ಜೀವನದಲ್ಲೂ ಅಷ್ಟೇ, ಸಂಸ್ಥೆಯಿಂದ ಯಾವುದಾದ್ರೂ ಕೆಲಸ ಅಥವಾ ಜವಾಬ್ದಾರಿ ಕೊಟ್ಟಾಗ ಅದಕ್ಕೆ ಕೂಡ ಒಂದು ಸಮಯದ ಚೌಕಟ್ಟಿರುತ್ತೆ. ನಮ್ಮ ಯೋಜನೆಗಳನ್ನ ಆ ಸಮಯದ ಚೌಕಟ್ಟಿನೊಳಗಡೆ ಮುಗಿಸಿದರೆ ಮಾತ್ರ ಅದು ಕಾರ್ಯಕ್ಷಮತೆ ಆಗುತ್ತೆ, ಇಲ್ಲ ಅಂದ್ರೆ ಆ ಕೆಲಸಕ್ಕೆ ಅಥವಾ ಜವಾಬ್ದಾರಿಗೆ ಕಾರ್ಯಕ್ಷಮತೆ ಇರೋದಿಲ್ಲ. ಉದ್ದೇಶ ಹಾಗೆಯೇ ಸಮಯ ಪ್ರಜ್ಞೆ, ಈ ಎರಡರ ಜೊತೆಗೆ ಬಹಳ ಮುಖ್ಯವಾಗಿರೋ ವಿಚಾರ ಸಂವೇದನಾಶೀಲ ನೈಪುಣ್ಯತೆ. ಸಂವೇದನಾಶೀಲ ನೈಪುಣ್ಯತೆ ಅಂದ್ರೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಮನಸ್ಥಿತಿಗನುಗುಣವಾಗಿ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು. ಒಬ್ಬ ವಿದ್ಯಾರ್ಥಿ ಅಥವಾ ಯಾವುದೇ ವ್ಯಕ್ತಿ ಒಂದು ಸಂಸ್ಥೆಯ ಅಂಗವಾಗಿ ಅಥವಾ ಒಂದು ಸಮಾಜದ ಭಾಗವಾಗಿ ಇರ್ತೀವಿ. ಒಂದು ಸಂಸ್ಥೆಯ ಅಥವಾ ಸಮಾಜದ ಭಾಗವಾಗಿ ಇದ್ದಾಗ ಅಲ್ಲಿನ ಪರಿಸ್ಥಿತಿಗಳು ಮತ್ತು ಅಲ್ಲಿರುವ ಜನರ ಮನಸ್ಥಿತಿಗಳು ಅದನ್ನ ಅರಿತು ಕೆಲಸ ಮಾಡಬೇಕಾಗಿರೋದು ಬಹಳ ಮುಖ್ಯ ಆಗುತ್ತೆ. ಈಗ ನೈಪುಣ್ಯತೆ ಅಂದ್ರೆ ಏನು? ನೈಪುಣ್ಯತೆ ಅಂದ್ರೆ ಜ್ಞಾನ ಮತ್ತು ಅನುಭವದ ಮಿಶ್ರಣ. ಸಂವೇದನಾಶೀಲ ನೈಪುಣ್ಯತೆ ಅಂದ್ರೆ ಒಂದು ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡುತ್ತಿರುವ ಜನರ ಮನಸ್ಥಿತಿಗೆ ಅನುಗುಣವಾಗಿ ಮಾಡಿಕೊಳ್ಳಬೇಕಾಗಿರುವಂತಹ ಬದಲಾವಣೆಗಳೇನಿದೆ ಅದು ಸಂವೇದನಾಶೀಲ ನೈಪುಣ್ಯತೆ. ಇಲ್ಲಿ ಬಹಳ ಮುಖ್ಯವಾಗಿರುವ ಒಂದು ವಿಚಾರ ಏನು ಅಂದ್ರೆ, ನಾವು ಬದಲಾವಣೆ ಮಾಡಿಕೊಳ್ಳಬೇಕಾಗಿರುವಂತಹ ಸಂದರ್ಭದಲ್ಲಿ ಉದ್ದೇಶ ಮತ್ತು ಸಮಯ ಪ್ರಜ್ಞೆಯನ್ನು ಕೂಡ ಲೆಕ್ಕಕ್ಕೆ ತಗೊಂಡೇ ಮಾಡಬೇಕಾಗತ್ತೆ. ಉದ್ದೇಶ ಮತ್ತು ಸಮಯ ಪ್ರಜ್ಞೆಯನ್ನು ಬಿಟ್ಟು ಬದಲಾವಣೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ನೈಪುಣ್ಯತೆಯಲ್ಲಿ ಕೆಲವಷ್ಟು ಬಗೆಯ ನೈಪುಣ್ಯತೆ ಇದೆ. ಒಂದು ವಿಷಯಾಧಾರಿತ ನೈಪುಣ್ಯತೆ, ಇನ್ನೊಂದು ತಾಂತ್ರಿಕ ನೈಪುಣ್ಯತೆ, ಹಾಗೆಯೇ ವ್ಯಾವಹಾರಿಕ ನೈಪುಣ್ಯತೆ. ವಿಷಯಾಧಾರಿತ ನೈಪುಣ್ಯತೆ ಅಂದ್ರೆ ನಾವು ಸಬ್ಜೆಕ್ಟ್ ನಾಲೆಡ್ಜ್ ಅಂತ ಜನರಲ್ ಆಗಿ ಕರಿತೀವಿ. ಈ ವಿಷಯಾಧಾರಿತ ನೈಪುಣ್ಯತೆ ಅಂದ್ರೆ ಯಾವ್ದಾದ್ರೂ ಒಂದು ವಿಷಯದಲ್ಲಿ ಗಟ್ಟಿಯಾದ ನಿರ್ಧಾರ ಅಥವಾ ದೃಢವಾದ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಇದಕ್ಕೆ ಬಹಳಷ್ಟು ಜ್ಞಾನದ ಅವಶ್ಯಕತೆ ಇರುತ್ತದೆ. ತಾಂತ್ರಜ್ಞಾನಿಕ ನೈಪುಣ್ಯತೆ ಅಂದ್ರೆ ಸಾಮಾನ್ಯವಾಗಿ ನಾವು ಟೆಕ್ನಿಕಲ್ ಸ್ಕಿಲ್ಸ್ ಅಂತ ಕರಿತೀವಿ. ಯಾವುದೇ ಒಂದು ಕೆಲಸವನ್ನ ಕಡಿಮೆ ಸಮಯದಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡೋದಕ್ಕೆ ಈ ತಾಂತ್ರಿಕ ನೈಪುಣ್ಯತೆ ಬೇಕಾಗುತ್ತೆ. ಯಾವುದಾದ್ರೂ ಸಾಫ್ಟ್ವೇರ್ ಬಳಕೆ ಮಾಡಿದಾಗ ಅಥವಾ AI ಟೂಲ್ ಬಳಕೆ ಮಾಡಿದಾಗ ಅದು ತಂತ್ರಜ್ಞಾನದಿಂದ ಕೂಡಿರುತ್ತದೆ. ಇದರ ಬಳಕೆ ಮಾಡಿದಾಗ ನಾವು ಕಡಿಮೆ ಸಮಯದಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡಬಹುದು, ಆಗ ಕಾರ್ಯಕ್ಷಮತೆ ಸಹಜವಾಗಿಯೇ ಹೆಚ್ಚಾಗುತ್ತದೆ. ಮೂರನೇದಾಗಿ ವ್ಯಾವಹಾರಿಕ ನೈಪುಣ್ಯತೆ. ವ್ಯಾವಹಾರಿಕ ನೈಪುಣ್ಯತೆ ಅಂದ್ರೆ ಇಂಟರ್ಪರ್ಸನಲ್ ಸ್ಕಿಲ್ಸ್ ಅಂತ ಕರಿತೀವಿ. ನಾವು ಮಾಡಿರುವ ಕೆಲಸವನ್ನ ಬೇರೆಯವರಿಗೆ ಪ್ರಕಟಿಸುವುದು ಅಥವಾ ಬೇರೆಯವರಿಗೆ ಕಮ್ಯುನಿಕೇಟ್ ಮಾಡುವುದು ಬಹಳ ಮುಖ್ಯ ಆಗುತ್ತೆ. ಅದರಲ್ಲಿ ಕೂಡ ಕಾರ್ಯಕ್ಷಮತೆ ಅವಶ್ಯಕತೆ ಇರುತ್ತೆ. ಉದ್ದೇಶ, ಸಮಯ ಪ್ರಜ್ಞೆ ಹಾಗೂ ನೈಪುಣ್ಯತೆ, ಇದರ ಜೊತೆಗೆ ಮತ್ತೊಂದು ವಿಚಾರ ಬಹಳ ಮುಖ್ಯ, ಅದು ಸುಧಾರಣೆ. ಸುಧಾರಣೆ ಮತ್ತು ನಿರಂತರ ಸುಧಾರಣೆ, ಈ ಎರಡೂ ವಿಚಾರಗಳಲ್ಲಿ ವ್ಯತ್ಯಾಸ ತಿಳ್ಕೊಳ್ಳೋದು ಬಹಳ ಮುಖ್ಯ. ಸುಧಾರಣೆ ಅಂದ್ರೆ ಕ್ಷಮತೆಯನ್ನು ಹೆಚ್ಚಿಸುವುದು. ನಿರಂತರ ಸುಧಾರಣೆ ಅಂದ್ರೆ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಅಂತ ಕರಿತೀವಿ. ಯಾವುದೇ ಸಂದರ್ಭದಲ್ಲಿ ಇರುವ ಕ್ಷಮತೆಗಿಂತ ಕಡಿಮೆ ಆಗದೇ ಇರುವಂತದ್ದು ನಿರಂತರ ಸುಧಾರಣೆ. ಈ ನಿರಂತರ ಸುಧಾರಣೆಯಿಂದ ನಾವು ಕ್ಷಮತೆಯನ್ನು ಅಥವಾ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳಲು ಸಾಧ್ಯವಾಗುತ್ತೆ. ಈ ನಿರಂತರ ಸುಧಾರಣೆ ಹೇಗೆ ಸಾಧ್ಯ ಅಂದ್ರೆ, ತಾಳ್ಮೆ, ಶ್ರದ್ಧೆ, ಶಿಸ್ತು, ಈ ಮೂರು ಬಹಳ ಮುಖ್ಯ. ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಕೆಲಸ ಅಥವಾ ಜವಾಬ್ದಾರಿಯನ್ನು ವಹಿಸಿಕೊಂಡಾಗ ತಾಳ್ಮೆಯಿಂದ ಕೆಲಸ ಮಾಡುವುದು ಬಹಳ ಮುಖ್ಯ ಆಗುತ್ತೆ. ತಾಳ್ಮೆಯಿಂದ ಕ್ಷಮತೆ ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಶ್ರದ್ಧೆ, ಒಂದು ಕೆಲಸದ ವಿಚಾರದಲ್ಲಿ ಅದಕ್ಕೆ ಬೇಕಾಗಿರುವ ಶ್ರದ್ಧೆ, ಆ ಕೆಲಸದ ಮಹತ್ವವನ್ನು ಅರ್ಥ ಮಾಡಿಕೊಂಡು ಮಾಡಬೇಕಾಗಿರುವಂಥದ್ದು ಬಹಳ ಮುಖ್ಯ. ಆ ಕೆಲಸದ ಉದ್ದೇಶ ಅರ್ಥ ಆದಾಗ, ಶ್ರದ್ಧೆಯಿಂದ ಕೆಲಸ ಮಾಡಿದಾಗ ಕ್ಷಮತೆ ಹೆಚ್ಚಾಗುತ್ತದೆ. ಹಾಗೆಯೇ ಶಿಸ್ತು, ಒಂದು ಕೆಲಸದ ಸಂಪೂರ್ಣತೆಗೆ ಶಿಸ್ತು ಬಹಳ ಮುಖ್ಯ. ಆ ಕೆಲಸದಿಂದ ಯಾರಿಗೆ ಪ್ರಯೋಜನ ಆಗಬೇಕು ಅಥವಾ ಯಾವ ಉದ್ದೇಶದ ಸಾರ್ಥಕತೆ ಆಗಬೇಕು ಅಂತ ಗೊತ್ತಿದ್ದಾಗ ಆ ಶಿಸ್ತಿನಿಂದ ಕೆಲಸ ಮಾಡಿದಾಗ ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ. ಸೊ ನಿರಂತರ ಸುಧಾರಣೆಯಿಂದ ಕಾರ್ಯಕ್ಷಮತೆ ಹೆಚ್ಚಿಸಬಹುದು. ನಾನು ಸಾರಾಂಶ

0: ಸಾರಾಂಶವಾಗಿ ಹೇಳೋದಾದ್ರೆ, ಉದ್ದೇಶದ ಅರಿವಿದ್ದು ಸಮಯ ಪ್ರಜ್ಞೆಯಿಂದ ಕೆಲಸ ಮಾಡಿ ಪರಿಸ್ಥಿತಿಗೆ ಅನುಗುಣವಾಗಿ ನಿರ್ಧಾರಗಳನ್ನು ತೆಗೆದುಕೊಂಡು ನೈಪುಣ್ಯತೆಯನ್ನು ಹೆಚ್ಚಿಸಿಕೊಂಡ್ರೆ ಸಹಜವಾಗಿಯೇ ನಾವು ಮಾಡುವ ಎಲ್ಲ ಕೆಲಸಗಳಲ್ಲಿ ಕ್ಷಮತೆ ಇರುತ್ತದೆ ಹಾಗೂ ಕಾರ್ಯಕ್ಷಮತೆಯನ್ನು ಸಾಧಿಸಬಹುದು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ. ನಮಸ್ಕಾರ.
1: ಇದುವರೆಗೂ ಸಂವೇದನಾಶೀಲ ನೈಪುಣ್ಯತೆಯಿಂದ ಕಾರ್ಯಕ್ಷಮತೆ ಸಾಧಿಸುವ ಮಾರ್ಗ, ಈ ಕುರಿತು ಪಿಇಎಸ್ ಐಟಿಎಂನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ರಾಕೇಶ್ ಎಂಕೆ ಅವರಿಂದ ಮಾಹಿತಿಯನ್ನ ಕೇಳಿದಿರಿ.
2: ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ. ಪಿಇಎಸ್ ಕಾಲೇಜಿನಲ್ಲಿ ಬಿಬಿಎ, ಬಿಕಾಂ, ಬಿಎಸ್ಸಿ, ಬಿಸಿಎ, ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್, ಬಿಬಿಎ ಹಾಸ್ಪಿಟಾಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ 8147730384 ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು.
3: ಇದುವರೆಗೆ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಲಿಡಿಯಾ, ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.

ಕೇಳುವರಿಗೆಲ್ಲ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳಿದ್ರೆ, ಮಹಾತ್ಮ ಗಾಂಧೀಜಿರವರು ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಅಲ್ಲಿ ಟಾಲ್ಸ್ಟಾಯ್ ಫಾರ್ಮ್ ಎಂಬ ಆಶ್ರಮವೊಂದನ್ನು ಕಟ್ಟಿ ನಡೆಸ್ತಾ ಇರ್ತಾರೆ. ಈ ಆಶ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಅವರು ಶಿಕ್ಷಣ ನೀಡುವಲ್ಲಿ ನಡೆಸಿದಂತಹ ಅನೇಕ ಪ್ರಯೋಗಗಳ ಕುರಿತು ಬರೆದದ್ದನ್ನು ಕೇಳಿದ್ರಿ. ಈ ಘಟ್ಟದಿಂದ ಮುಂದೆ ಮಹಾತ್ಮ ಗಾಂಧೀಜಿರವರು ತಮ್ಮ ಆತ್ಮಚರಿತ್ರೆಯಲ್ಲಿ ಬರೆದಿರೋದು ಹೀಗೆ: ವಿದ್ಯಾರ್ಥಿಗಳ ಆಧ್ಯಾತ್ಮಿಕ ಶಿಕ್ಷಣ ಅವರ ದೈಹಿಕ ಮತ್ತು ಬೌದ್ಧಿಕ ಶಿಕ್ಷಣಕ್ಕಿಂತ ಹೆಚ್ಚು ಕಠಿಣವಾಗಿದ್ದಿತು. ಆಧ್ಯಾತ್ಮ ಶಿಕ್ಷಣದಲ್ಲಿ ನಾನು ಧಾರ್ಮಿಕ ಗ್ರಂಥಗಳ ಮೇಲೆ ಬಹಳವಾಗಿ ಅವಲಂಬಿಸಲಿಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ತನ್ನ ಧರ್ಮದ ಮೂಲ ತತ್ವ ತಿಳಿದಿರಬೇಕೆಂಬುದು, ತನ್ನ ಮತದ ಧಾರ್ಮಿಕ ಗ್ರಂಥಗಳ ಸಾಮಾನ್ಯ ಪರಿಚಯವನ್ನು ಹೊಂದಿರಬೇಕೆಂಬುದು ನನ್ನ ನಂಬಿಕೆಯಾಗಿದ್ದಿತು. ಆದುದರಿಂದ ವಿದ್ಯಾರ್ಥಿಗಳಿಗೆ ಆ ಜ್ಞಾನ ದೊರಕಲು ನನ್ನ ಕೈಯಲ್ಲಾದ ಉತ್ತಮವಾದ ಏರ್ಪಾಡುಗಳನ್ನು ನಾನು ಮಾಡಿದೆನು. ನನ್ನ ಅಭಿಪ್ರಾಯದಲ್ಲಿ ಅದು ಸಹ ಬೌದ್ಧಿಕ ಶಿಕ್ಷಣದ ಭಾಗವೇ ಆಗಿದ್ದಿತು. ಟಾಲ್ಸ್ಟಾಯ್ ಫಾರಂನ ವಿದ್ಯಾರ್ಥಿಗಳ ಶಿಕ್ಷಣದ ಭಾರವನ್ನು ನಾನು ವಹಿಸಿಕೊಳ್ಳುವುದಕ್ಕೆ ಅನೇಕ ದಿನಗಳ ಹಿಂದೆಯೇ ಆಧ್ಯಾತ್ಮ ಶಿಕ್ಷಣವೇ ಬೇರೆ ಒಂದು ವಿಶಿಷ್ಟವಾದ ವಿಷಯ ಎಂದು ನಾನು ಮನಗಂಡಿದ್ದೆನು. ಆತ್ಮವನ್ನು ವಿಕಾಸಗೊಳಿಸಿಕೊಳ್ಳುವುದು ಎಂದರೆ ಚಾರಿತ್ರ್ಯವನ್ನು ಬೆಳೆಸಿಕೊಂಡು ಆತ್ಮಸಿದ್ಧಿ ಮತ್ತು ಪರಮಾತ್ಮನ ಜ್ಞಾನಕ್ಕಾಗಿ ಪರಿಶ್ರಮ ಪಡುವುದು. ಈ ಆತ್ಮಜ್ಞಾನ ಸಂಪಾದನೆ ಬಾಲಕರ ಶಿಕ್ಷಣದ ಪ್ರಮುಖ ಭಾಗ. ಆತ್ಮ ಸಂಸ್ಕೃತಿ ಇಲ್ಲದ ಶಿಕ್ಷಣದಿಂದ ಪ್ರಯೋಜನವಿಲ್ಲ, ಅದರಿಂದ ಕೆಡುಕು ಉಂಟಾದರೂ ಆಗಬಹುದು ಎಂಬುದು ನನ್ನ ಅಭಿಪ್ರಾಯವಾಗಿದ್ದಿತು. ಆತ್ಮಜ್ಞಾನ ಪ್ರಾಪ್ತಿ ನಾಲ್ಕನೆಯ ಅಥವಾ ಸನ್ಯಾಸಾಶ್ರಮದಲ್ಲಿ ಮಾತ್ರ ಸಾಧ್ಯವೆಂಬ ಮೂಢನಂಬಿಕೆ ಇರುವುದು ನನಗೆ ಗೊತ್ತು. ಈ ಅಮೌಲ್ಯವಾದ ಅನುಭವಕ್ಕೆ ಸಿದ್ಧತೆಯನ್ನು ತಮ್ಮ ಕೊನೆಗಾಲದವರೆಗೆ ತಳ್ಳುವವರು ಆತ್ಮಜ್ಞಾನವನ್ನು ಹೊಂದುವುದಿಲ್ಲ. ಅವರು ಹೊಂದುವುದು ಕರುಣಾಜನಕವಾದ ಎರಡನೆಯ ಶೈಶವದಂತಿರುವ ಭೂಮಿಗೆ ಭಾರವಾದ ಮುಪ್ಪನ್ನು. ನಾನು ಉಪಾಧ್ಯಾಯನಾಗಿ ಶಿಕ್ಷಣವನ್ನು ಕೊಡುತ್ತಿದ್ದಾಗಲು, ಅಂದರೆ 1911-12 ಸಹ, ನನ್ನ ಅಭಿಪ್ರಾಯ ಇದೇ ಇದ್ದಿತೆಂಬುದು ನನಗೆ ಚೆನ್ನಾಗಿ ನೆನಪಿದೆ, ಗೊತ್ತು. ಹಾಗಾದ ಮೇಲೆ ಈ ಆತ್ಮಶಿಕ್ಷಣವನ್ನು ಕೊಡುವುದು ಹೇಗೆ? ಬಾಲಕರಿಗೆ ಭಜನೆಗಳನ್ನು ಕಲಿಸಿದೆನು, ನೀತಿ ಪಾಠದ ಪುಸ್ತಕಗಳನ್ನು ಓದಿ ಹೇಳಿದೆನು. ಆದರೆ ಇಷ್ಟರಿಂದ ನನಗೆ ತೃಪ್ತಿಯಾಗಲಿಲ್ಲ. ಅವರೊಂದಿಗೆ ನನ್ನ ಸಂಪರ್ಕ ಹೆಚ್ಚು ನಿಕಟವಾದಂತೆ ಆತ್ಮಜ್ಞಾನವನ್ನು ಪುಸ್ತಕಗಳ ಮೂಲಕ ಕಲಿಸುವುದು ಸಾಧ್ಯವಿಲ್ಲವೆಂಬುದು ನನಗೆ ಚೆನ್ನಾಗಿ ಗೊತ್ತಾಯಿತು. ದೈಹಿಕ ಶಿಕ್ಷಣವನ್ನು ದೈಹಿಕ ವ್ಯಾಯಾಮದ ಮೂಲಕ ಮತ್ತು ಬೌದ್ಧಿಕ ಶಿಕ್ಷಣವನ್ನು ಆತ್ಮ ವ್ಯಾಯಾಮದ ಮೂಲಕ ಮಾತ್ರ ಕಲಿಸಲು ಸಾಧ್ಯ. ಆತ್ಮದ ಈ ವ್ಯಾಯಾಮ ಉಪಾಧ್ಯಾಯನ ಜೀವನ ಚಾರಿತ್ರ್ಯ ಇವುಗಳ ಮೇಲೆಯೇ ಪೂರ್ಣವಾಗಿ ಅವಲಂಬಿಸಿರುತ್ತದೆ. ಉಪಾಧ್ಯಾಯ ವಿದ್ಯಾರ್ಥಿಗಳ ಜತೆ ಇರಲಿ ಅಥವಾ ಬೇರೆ ಎಲ್ಲಿಯಾದರೂ ಇರಲಿ, ತನ್ನ ಆಚರಣೆ ನಡತೆ ಇವುಗಳ ವಿಷಯದಲ್ಲಿ ಬಹಳ ಜಾಗರೂಕನಾಗಿರಬೇಕು. ಅನೇಕ ಮೈಲಿಗಳ ದೂರದಲ್ಲಿ ವಾಸಿಸುತ್ತಿರುವ ಉಪಾಧ್ಯಾಯ ತನ್ನ ಆಚರಣೆಯಿಂದಲೇ ತನ್ನ ಶಿಷ್ಯರ ಆತ್ಮವನ್ನು ವಿಕಾಸಗೊಳಿಸುವುದು ಸಾಧ್ಯ. ನಾನು ಸುಳ್ಳುಗಾರನ್ನಾಗಿದ್ದುಕೊಂಡು ನನ್ನ ವಿದ್ಯಾರ್ಥಿಗಳಿಗೆ ಸತ್ಯವನ್ನೇ ಹೇಳಿ ಎಂದು ಬೋಧಿಸಿದರೆ ಪ್ರಯೋಜನವಾಗುವುದಿಲ್ಲ. ಹೇಡಿಯಾದ ಉಪಾಧ್ಯಾಯ ತನ್ನ ವಿದ್ಯಾರ್ಥಿಗಳನ್ನು ಧೀರರನ್ನಾಗಿ ಮಾಡುವುದರಲ್ಲಾಗಲಿ, ಆತ್ಮ ಸಂಯಮವಿಲ್ಲದ ಉಪಾಧ್ಯಾಯ ವಿದ್ಯಾರ್ಥಿಗಳಿಗೆ ಸಂಯಮವನ್ನು ಕಲಿಸುವುದಾಗಲಿ ಇದರಲ್ಲಿ ಜಯಶಾಲಿಯಾಗಲಾರನು. ಆದುದರಿಂದ ನನ್ನ ಜತೆಯಲ್ಲಿ ವಾಸಿಸುತ್ತಿರುವ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿನಿಯರಿಗೂ ನಾನು ಯಾವಾಗಲೂ ಆದರ್ಶನಾಗಿರುವುದು ಅವಶ್ಯಕವೆಂಬುದನ್ನು ಕಂಡೆನು. ಹೀಗೆ ಅವರು ನನಗೆ ಉಪಾಧ್ಯಾಯರಾದರು. ಅವರಿಗಾಗಿಯಾದರೂ ನಾನು ಒಳ್ಳೆಯವನು ರುಜು ಮಾರ್ಗದವನೂ ಆಗಿರುವುದನ್ನು ಕಲಿತೆನು. ಟಾಲ್ಸ್ಟಾಯ್ ಫಾರ್ಮ್ನಲ್ಲಿ ನನ್ನ ಮೇಲೆ ನಾನು ಬರಬರುತ್ತಾ ಹೊರಿಸಿಕೊಂಡ ಹೆಚ್ಚಾದ ಶಿಸ್ತು ಮತ್ತು ಸಂಯಮ ನನ್ನ ಆ ಶಿಷ್ಯರಿಗೋಸ್ಕರವಾಗಿಯೇ ಎಂದು ಹೇಳಬಹುದು. ಅವರ ಪೈಕಿ ಒಬ್ಬ ಮನಸ್ಸಿಗೆ ಬಂದಂತೆ ನಡೆಯುವವನು, ಅಂಕೆಗೆ ಮೀರಿದವನು, ಸುಳ್ಳು ಹೇಳುವವನು, ಜಗಳಗಂಟನು ಆಗಿದ್ದನು. ಒಂದು ದಿನ ಅವನ ಚೇಷ್ಟೆ ಎಲ್ಲೆ ಮೀರಿತು, ನನ್ನ ಸಹನೆ ಮೀರಿತು. ನಾನು ಯಾವಾಗಲೂ ವಿದ್ಯಾರ್ಥಿಗಳನ್ನು ಶಿಕ್ಷಿಸುತ್ತಿರಲಿಲ್ಲ, ಆದರೆ ಅಂದು ನನಗೆ ಬಹಳ ಕೋಪ ಬಂದಿತು. ನಾನು ಅವನಿಗೆ ವಿವೇಕವನ್ನು ಹೇಳಲು ಪ್ರಯತ್ನಿಸಿದೆ.
ಅವನ ಮೊಂಡುತನ ಕಡಿಮೆಯಾಗಲೇ ಇಲ್ಲ. ಅವನು ನನ್ನ ಕಣ್ಣಿಗೇ ಮಣ್ಣರಚಲು ಪ್ರಯತ್ನಿಸಿದನು. ಕೊನೆಗೆ ನಾನು ಒಂದು ರೋಲರನ್ನು, ಅಂದರೆ ರೂಲು ದೊಣ್ಣೆ ತೆಗೆದುಕೊಂಡು ಅವನ ತೋಳಿನ ಮೇಲೆ ಒಂದು ಏಟನ್ನು ಕೊಟ್ಟೆನು. ಅವನನ್ನು ಹೊಡೆಯುವಾಗ ನಾನೇ ನಡುಗಿದೆನು. ಇದನ್ನು ಅವನು ನೋಡಿರಬೇಕು. ಇದು ಅವರಿಗೆಲ್ಲ ಒಂದು ಹೊಸ ಅನುಭವವಾಗಿದ್ದಿತು. ಹುಡುಗನು ಅತ್ತು ಕ್ಷಮಾಪಣೆ ಬೇಡಿದನು. ಅವನು ಅತ್ತುದ್ದು ನನ್ನ ಏಟಿನಿಂದ ಅವನಿಗೆ ಬಹಳ ನೋವಾಯಿತು ಎಂದಲ್ಲ, ಅವನು ಮನಸ್ಸು ಮಾಡಿದ್ದರೆ ನನ್ನ ಏಟನ್ನು ನನಗೇ ಹಿಂದಿರುಗಿಸಬಹುದಾಗಿದ್ದಿತು. ಅವನು 17 ವರ್ಷದ ಪುಷ್ಟನಾದ ಯುವಕನಾಗಿದ್ದನು. ನಾನು ಈ ಹಿಂಸಾಯುತ ಸಾಧನವನ್ನು ಉಪಯೋಗಿಸಬೇಕಾಗಿ ಬಂದುದರಿಂದ ನನಗುಂಟಾದ ನೋವನ್ನು ಅವನು ಅರಿತನು. ಈ ಘಟನೆ ನಡೆದ ನಂತರ ಅವನು ಎಂದೂ ನನ್ನ ಮಾತನ್ನು ಮೀರಲಿಲ್ಲ. ಆದರೆ ನಾನು ಮಾಡಿದ ಆ ಹಿಂಸೆಯಿಂದ ನನಗೆ ಇಂದಿಗೂ ಪಶ್ಚಾತ್ತಾಪವಾಗುತ್ತಿದೆ. ಆ ದಿನ ನಾನು ಅವನೆದುರು ತೋರಿಸಿದುದು ನನ್ನ ಆತ್ಮದ ಸಾತ್ವಿಕತೆಯಷ್ಟೇ ನನ್ನ ಪಶು ಸ್ವಭಾವ ಎಂಬುದು ನನ್ನ ಅಭಿಪ್ರಾಯ. ಹೊಡೆಯುವುದು ಮುಂತಾದ ದಂಡನೆಗಳಿಗೆ ನಾನು ಯಾವಾಗಲೂ ವಿರೋಧಿ. ನನ್ನ ಮಕ್ಕಳ ಪೈಕಿ ಒಬ್ಬನನ್ನು ಒಂದು ಸಲ ಮಾತ್ರ ಹೊಡೆದುದು ನನ್ನ ಜ್ಞಾಪಕ. ಆದುದರಿಂದ ನಾನು ರುಳ್ಳು ದೊಣ್ಣೆಯನ್ನು ಉಪಯೋಗಿಸುವುದು ಸರಿಯೇ ತಪ್ಪೇ ಎಂಬುದನ್ನು ಇಂದಿನವರೆಗೂ ನಿರ್ಣಯಿಸಲು ನನಗೆ ಸಾಧ್ಯವಾಗಿಲ್ಲ. ಬಹುಶಃ ಅದು ಅನುಚಿತವಾಗಿದ್ದಿತು, ಏಕೆಂದರೆ ಅದು ಕೋಪದಿಂದ ಶಿಕ್ಷಿಸುವ ಮನೋಭಾವದಿಂದಲೂ ಪ್ರೇರಿತವಾಗಿದ್ದಿತು. ಅದು ನನ್ನ ದುಃಖದ ಪ್ರದರ್ಶನ ಮಾತ್ರವಾಗಿದ್ದಿದ್ದರೆ ನಾನು ಮಾಡಿದುದು ಸರಿ ಎಂದು ಭಾವಿಸಿಕೊಳ್ಳಬಹುದಾಗಿದ್ದಿತು. ಈ ಪ್ರಸಂಗ ನಾನು ಆಳವಾಗಿ ಯೋಚಿಸುವಂತೆ ಮಾಡಿ ವಿದ್ಯಾರ್ಥಿಗಳನ್ನು ತಿದ್ದಲು ಇನ್ನೂ ಉತ್ತಮವಾದ ಮಾರ್ಗಗಳನ್ನು ನನಗೆ ಕಲಿಸಿತು. ಕೇಳುಗರೆ, ಇದುವರೆಗೂ ತಾವೆಲ್ಲ ಮಹಾತ್ಮ ಗಾಂಧೀಜಿರವರು ಬರೆದಿರುವ ಅವರ ಆತ್ಮಕಥೆ ನನ್ನ ಸತ್ಯಾನ್ವೇಷಣೆ, ಇದರಲ್ಲಿ ಮಹಾತ್ಮ ಗಾಂಧೀಜಿರವರು ಬರೆದಿರುವಂತೆಯೇ ಅವರ ಜೀವನಗಾಥೆಯನ್ನ ತಿಳಿದುಕೊಳ್ತಾ ಇದ್ರಿ. ಇದು ಇಂದಿನ ಗಾಂಧಿ ಸ್ಮೃತಿ.

0: ಚಿತ್ರಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ ಚಿತ್ರತರಂಗ.
1: ನಮಸ್ಕಾರ ಕೇಳುಗರೆ, ಚಿತ್ರತರಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಣಿ ಬಾಳೆಕೊಪ್ಪ. ಇವತ್ತು ನಾವು ಕಾಡು, ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಯ ಮಹತ್ವವನ್ನ ಸಾರ್ತಕ್ಕಂತ ನಮ್ಮ ಕನ್ನಡದ ಒಂದಷ್ಟು ಪ್ರಮುಖ ಚಲನಚಿತ್ರಗಳ ಬಗ್ಗೆ ಹೇಳ್ತೀನಿ. ಅವುಗಳಲ್ಲಿ ಬಹಳಷ್ಟು ಪ್ರಮುಖ ಇರ್ತಕ್ಕಂಥ ಚಿತ್ರಗಳ ಬಗ್ಗೆ ವಿವರವನ್ನ ನಾನು ನಿಮ್ಗೆ ಕೊಡ್ತೀನಿ. ಇವತ್ತಿನ ಚಿತ್ರತರಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ಹಾಗೆ ಈ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದವರು ಈ ಚಿತ್ರಗಳನ್ನ ಹೊರತುಪಡಿಸಿ ಬೇರೆ ಯಾವ್ದಾದ್ರು ಅರಣ್ಯದ ಕುರಿತಾದ ಚಿತ್ರಗಳು ನಿಮ್ಗೆ ಗೊತ್ತಿದ್ರೆ ಖಂಡಿತ ನಮ್ಗೆ ಮೆಸೇಜ್ ಮಾಡಬಹುದು. ಈಗ ನಾನು ನಿಮ್ಗೆ ಒಂದಷ್ಟು ಚಿತ್ರಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಕನ್ನಡದಲ್ಲಿ ಕಾಡು ಇದ್ರೆ ನಾಡು ಎಂಬ ಸಂದೇಶವನ್ನ ಸಾರ್ತಕ್ಕಂತ ಸಾಕಷ್ಟು ಚಿತ್ರಗಳು ಬಂದಿವೆ. ಇನ್ನು ಸಿನಿಮಾ ಮೂಲಕ ಜನರಿಗೆ ಕಾಡಿನ ಮಹತ್ವ ಸಾರುವ ಕೆಲಸವನ್ನ ಕನ್ನಡ ಚಿತ್ರರಂಗ ಮಾಡ್ತಾನೆ ಬಂದಿದೆ. ಕಾಡಿದ್ರೆ ನಾಡು ಎಂಬುದು ಕೇವಲ ಮಾತಿಗಷ್ಟೇ ಸೀಮಿತ ಆಗದೆ ಸರ್ಕಾರ ಅರಣ್ಯ ಕಾಪಾಡುವ ನಿಟ್ಟಿನಲ್ಲಿ ಹಲವು ಯೋಜನೆಯನ್ನ ಜಾರಿಗೊಳಿಸಿದೆ. ಅದೇ ರೀತಿ ಕನ್ನಡ ಚಿತ್ರರಂಗವು ಕೂಡ ಅರಣ್ಯ ಕಾಪಾಡುವ ನಿಟ್ಟಿನಲ್ಲಿ ತನ್ನದೇ ಆದಂತಹ ಕೊಡುಗೆಯನ್ನ ನೀಡಿದೆ. ಕನ್ನಡದಲ್ಲಿ ಕಾಡು ಇದ್ರೆ ನಾಡು ಎಂಬ ಸಂದೇಶ ಸಾರುವ ಸಾಕಷ್ಟು ಚಿತ್ರಗಳಿವೆ. ಹಾಗೆ ಸಿನಿಮಾ ಮೂಲಕ ಜನರಿಗೆ ಕಾಡಿನ ಮಹತ್ವವನ್ನ ಸಾರುವ ಕೆಲಸವನ್ನ ಕನ್ನಡ ಚಿತ್ರರಂಗ ಮಾಡಿದೆ. ಆ ನಿಟ್ಟಿನಲ್ಲಿ ಕಾಡಿದ್ರೆ ನಾಡು ಎಂಬ ಸಂದೇಶ ಸಾರುವ ಚಿತ್ರಗಳತ್ತ ಕಣ್ಣಾಡಿಸ್ತಾ ಹೋದ್ರೆ ಮೊದಲಿಗೆ ಬರೋದೇ ನಮ್ಗೆಲ್ರಿಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರ್ತಕ್ಕಂತ ಸೂಪರ್ ಹಿಟ್ ಹಾಗೆ ಸೂಪರ್ ಡೂಪರ್ ಚಿತ್ರ ಗಂಧದ ಗುಡಿ ಅರಣ್ಯದ ಮಹತ್ವ ಸಾರಿದ ಚಿತ್ರ ಅಂತಾನೆ ಹೇಳ್ಬೋದು. ಇನ್ನು ಈ ಚಿತ್ರದಲ್ಲಿ ಅಣ್ಣವರು ಫಾರೆಸ್ಟ್ ಆಫೀಸರ್ ಪಾತ್ರದಲ್ಲಿ ನಟಿಸ್ತಾರೆ. ಈ ಚಿತ್ರದಲ್ಲಿ ಮನುಷ್ಯ ತನ್ನ ದುರಾಸೆಯಿಂದ ಅರಣ್ಯವನ್ನ ಯಾವ ರೀತಿ ನಾಶ ಮಾಡ್ತಾನೆ ಹಾಗೂ ಅರಣ್ಯ ನಾಶದಿಂದ ಆಗುವ ಸಮಸ್ಯೆಗಳ ಬಗ್ಗೆ ಹೇಳಲಾಗುತ್ತೆ. ಇನ್ನು ವಿಶೇಷ ಅಂತ ಹೇಳಿದ್ರೆ ಈ ಚಿತ್ರದಲ್ಲಿ ಖಳನಾಯಕನ ಪಾತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ನಟಿಸ್ತಾರೆ. ಅಲ್ಲದೆ ಈ ಚಿತ್ರವನ್ನ ಪ್ರಾಣಿ ಪ್ರಿಯ ಎಂಪಿ ಶಂಕರ್ ಪ್ರಮುಖ ಪಾತ್ರದಲ್ಲಿ ನಟಿಸೋದರ ಜೊತೆಗೆ ನಿರ್ಮಾಣ ಮಾಡ್ತಾರೆ. ಇನ್ನು ಈ ಚಿತ್ರದಲ್ಲಿ ಕಲ್ಪನಾ ಅವರು ನಾಯಕಿಯಾಗಿ ನಟಿಸಿದ್ದಾರೆ. ಹಾಗಾದ್ರೆ ಈ ಚಿತ್ರದಲ್ಲಿ ಯಾವೆಲ್ಲ ತಿರುಳುಗಳಿದೆ, ಫಾರೆಸ್ಟ್ ಆಫೀಸರ್ ಆಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಗೆ ಅಭಿನಯಿಸಿದ್ದಾರೆ, ಹಾಗೆ ಖಳನಾಯಕನ ಪಾತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಹೇಗೆ ಗರ್ಜಿಸಿದ್ದಾರೆ, ಇದನ್ನ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಖಂಡಿತ ಕಾಡಿನ ರಕ್ಷಣೆ ಕುರಿತಾದ ಸಿನಿಮಾ ಗಂಧದ ಗುಡಿಯನ್ನ ನೀವೊಮ್ಮೆ ನೋಡ್ಲೇಬೇಕು. ಈಗ ಗಂಧದ ಗುಡಿ ಚಿತ್ರದ ನಾವಾಡುವ ನುಡಿಯೇ ಕನ್ನಡ ನುಡಿ ಈ ಗೀತೆ ಕೇಳಿ ಆನಂದಿಸಿ.

ಬಗ್ಗೆ ನಾನು ನಿಮ್ಗೆ ಹೇಳಿದೆ. ಈಗ ಇದಾದ ನಂತರ 1985 ಟೈಗರ್ ಪ್ರಭಾಕರ್ ಅಭಿನಯದ ಕಾಡಿನ ರಾಜ ಚಿತ್ರ ಕೂಡ ಜನರಲ್ಲಿ ಅರಣ್ಯ ಸಂರಕ್ಷಣೆಯ ಮಹತ್ವವನ್ನ ಸಾರತ್ತೆ. ಈ ಚಿತ್ರವನ್ನ ಎ.ಟಿ. ರಘು ನಿರ್ದೇಶನ ಮಾಡ್ತಾರೆ. ನಾಯಕಿಯಾಗಿ ದೀಪಾ ನಟಿಸಿದ್ರೆ ಸುಧೀರ್ ಖಳನಾಯಕನ ಪಾತ್ರದಲ್ಲಿ ಮಿಂಚುತ್ತಾರೆ. ಕಾಡಿನ ರಾಜ 1985 ಬಿಡುಗಡೆ ಆಗತ್ತೆ. ಒಂದು ಜನಪ್ರಿಯ ಕನ್ನಡ ಸಾಹಸಮಯ ಚಿತ್ರ ಅಂತಾನೆ ಹೇಳಬಹುದು. ಇನ್ನು ಇದು ಕನ್ನಡದ ಮೊದಲ ಟಾರ್ಜನ್ ಮಾದರಿಯ ಸಾಹಸಮಯ ಚಿತ್ರ ಅಂತ ಕೂಡ ಪರಿಗಣಿಸಲಾಗುತ್ತೆ. ಇದರ ಕಥಾವಸ್ತು ಅಂತ ಹೇಳಿದ್ರೆ ಕಾಡಿನ ಹಿನ್ನೆಲೆಯಲ್ಲಿ ನಡೆಯುವ ಈ ಚಿತ್ರವು ಸಾಹಸ ಮತ್ತು ಆಕ್ಷನ್ ದೃಶ್ಯಗಳಿಂದ ಕೂಡಿದೆ. ಇನ್ನು ಟೈಗರ್ ಪ್ರಭಾಕರ್ ಅವರು ಕಾಡಿನ ಅಧಿಪತಿಯಾಗಿ ಅಂದ್ರೆ ಟಾರ್ಜನ್ ಮಾದರಿಯಲ್ಲಿ ನಟಿಸಿದ್ದಾರೆ. ಈ ಚಿತ್ರವನ್ನ ಎಂಪಿ ಶಂಕರ್ ಅವರು ನಿರ್ಮಿಸಿದ್ದು. ಅವರು ವನ್ಯಜೀವಿ ಮತ್ತು ಸಾಹಸಮಯ ಚಿತ್ರಗಳಿಗೆ ಹೆಸರುವಾಸಿಯಾಗಿದ್ದವರು ಅಂತಾನೆ ಹೇಳ್ಬೋದು. ಇನ್ನು ಈ ಚಿತ್ರದ ವಿಶೇಷತೆ ಅಂತ ಹೇಳಿದ್ರೆ ಈ ಚಿತ್ರವು ಆ ಕಾಲದಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ರಿಗೂ ಇಷ್ಟವಾಗಿದ್ದ ಜನಪ್ರಿಯ ಆಕ್ಷನ್ ಚಿತ್ರ ಅಂತ ಹೇಳ್ಬೋದು. ಇದರಲ್ಲಿ ಕಾಡಿನ ಕುರಿತಾದ ಮಾಹಿತಿ ಕೂಡ ಇದೆ, ಆಕ್ಷನ್ ಇದೆ, ಥ್ರಿಲ್ಲಿಂಗ್ ಇದೆ, ಮಕ್ಕಳಿಂದ ದೊಡ್ಡವರವರೆಗೂ ಇಷ್ಟ ಆಗತ್ತೆ ಅಂತ ಹೇಳಿದ್ರೆ, ಯಾರಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ಈ ಚಿತ್ರವನ್ನ ಖಂಡಿತ ನೋಡಿ. ಇದರಲ್ಲಿ ಕಾಡಿನ ಕುರಿತಾದ ಒಂದಷ್ಟು ಮಾಹಿತಿಗಳಿದೆ, ಎಂಟರ್ಟೈನಿಂಗ್ ಕೂಡ ಸಿಗತ್ತೆ. ಈಗ ಇದೇ ಚಿತ್ರದ ಅಂದ್ರೆ ಕಾಡಿನ ರಾಜ ಸಿನಿಮಾ ಇಂದ ಆನಂದವೇನು ಅನುರಾಗವೇನು ಈ ಗೀತೆ ಕೇಳಿ ಆನಂದಿಸಿ.

ಕಾಡಿನ ರಾಜ ಹೇಳ್ದಲ್ವಾ, ಈ ಕಾಡಿನ ರಾಜ ಹೊರತಾಗಿಯೂ ಕೂಡ ಕನ್ನಡದಲ್ಲಿ ವಿಭಿನ್ನ ಪ್ರಯತ್ನಗಳ ಚಿತ್ರಗಳನ್ನ ಮಾಡಿ ಸೈ ಅನಿಸಿಕೊಂಡಿದ್ದ ಕರ್ನಾಟಕದ ಕುಳ್ಳ ಅಂದ್ರೆ, ಕರ್ನಾಟಕದ ಕುಳ್ಳ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ, ಕರ್ನಾಟಕದ ಕುಳ್ಳ ದ್ವಾರ್ಕಿಶ್ 1986 ಆಫ್ರಿಕಾದಲ್ಲಿ ಶೀಲಾ ಎಂಬ ಚಿತ್ರವನ್ನ ನಿರ್ದೇಶನ ಮಾಡುವುದರ ಜೊತೆಗೆ ನಿರ್ಮಾಣ ಕೂಡ ಮಾಡ್ತಾರೆ. ಇನ್ನು ಈ ಚಿತ್ರದಲ್ಲಿ ಚರಣ್ ರಾಜ ಹಾಗೆ ಶಕೀಲಾ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ರು. ಪುಟ್ಟ ಮಗುವೊಂದು ಕಳೆದು ಹೋಗಿ ಕಾಡಿನ ಪ್ರಾಣಿಗಳ ಕೈಗೆ ಸಿಲುಕಿ ಆ ಪ್ರಾಣಿಗಳು ಆ ಮಗುವನ್ನ ಹೇಗೆ ಪೋಷಣೆ ಮಾಡ್ತಾವೆ ಅನ್ನೋದನ್ನ ತೋರಿಸಲಾಗಿದೆ. ಪ್ರಾಣಿಗಳಲ್ಲಿ ಮಾನವರಿಗಿಂತಲೂ ಹೆಚ್ಚಿನ ಮಾನವೀಯತೆ ಇರುತ್ತೆ ಎಂಬ ಅಂಶವನ್ನ ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಇನ್ನು ಈ ಚಿತ್ರವು ಹಾಲಿವುಡ್ ನ ಶೀನಾ ಕ್ವೀನ್ ಆಫ್ ದಿ ಜಂಗಲ್ ಚಲನಚಿತ್ರದಿಂದ ಪ್ರೇರಿತ ಆಗಿದೆ ಅಂತ ಕೂಡ ಹೇಳ್ಬೋದು. ಇನ್ನು ಡಾಕ್ಟರ್ ರಾಮು ಅನ್ನೋರು ಆಫ್ರಿಕಾದ ಕಾಡಿನ ಬುಡಕಟ್ಟು ಜನಾಂಗಕ್ಕೆ ಸಹಾಯ ಮಾಡುವುದಕ್ಕೆ ತಮ್ಮ ಪತ್ನಿಯೊಂದಿಗೆ ಹೋಗ್ತಾರೆ. ದುರಾದೃಷ್ಟವಶಾತ್ ದಂಪತಿಗಳು ಅಲ್ಲಿ

ಕೊಲ್ಲಲ್ಪಡ್ತಾರೆ. ಅವರ ಸಣ್ಣ ಮಗು ಕಾಡಲ್ಲಿ ಪ್ರಾಣಿಗಳೊಂದಿಗೆ ಬೆಳೆದು ಶೀಲಾ ಎಂಬ ಕಾಡು ಹುಡುಗಿಯಾಗಿ ಬೆಳೀತಾಳೆ, ಅಂದ್ರೆ ಜಂಗಲ್ ಗರ್ಲ್ ಆಗಿ ಅಲ್ಲಿ ಬೆಳೀತಾಳೆ. ನಂತರ ರಾಮು ಅವರ ತಂದೆ ತನ್ನ ಮಗನನ್ನ ಹುಡುಕೋದಕ್ಕೆ ಒಂದು ತಂಡವನ್ನ ಆಫ್ರಿಕಾಕ್ಕೆ ಕಳಿಸ್ತಾರೆ. ಆ ತಂಡದ ದುರುದ್ದೇಶಗಳು ಮತ್ತು ಶೀಲಾ ಆ ತಂಡವನ್ನ ಹೇಗೆ ಎದುರಿಸ್ತಾಳೆ ಅನ್ನೋದು ಆ ಚಿತ್ರದ ಕಥಾವಸ್ತು. ಇನ್ನು ಈ ಚಿತ್ರವನ್ನ ಆಫ್ರಿಕಾದ ಕಾಡಿನಲ್ಲಿ ಅದ್ಧೂರಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಆದ್ರೆ ಈ ಚಿತ್ರ ನಿರೀಕ್ಷಿತ ಮಟ್ಟದಲ್ಲಿ ಸಕ್ಸಸ್ ಕಾಣಲಿಲ್ಲ ಅನ್ನೋದೇ ನಿಜವಾಗ್ಲೂ ಬೇಸರದ ಸಂಗತಿ ಅಂತ ಹೇಳ್ಬೋದು. ಇದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ಇನ್ ಕೇಸ್ ಯಾರಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ಖಂಡಿತ ನೋಡಿ. ಈಗ ಇದೇ ಚಿತ್ರದ ಆಫ್ರಿಕಾದಲ್ಲಿ ಶೀಲಾ ಚಿತ್ರದಿಂದ ಶೀಲಾ ಓ ಮೈ ಶೀಲಾ ಈ ಗೀತೆ ಕೇಳಿ ಆನಂದಿಸಿ.

ಇನ್ನು ಮತ್ತೊಂದು ಸಿನಿಮಾ ಬಗ್ಗೆ ಹೇಳೋದಾದ್ರೆ 1987 ಸಾಹಸ ಸಿಂಹ ವಿಷ್ಣುವರ್ಧನ್ ಫಾರೆಸ್ಟ್ ಆಫೀಸರ್ ಪಾತ್ರದಲ್ಲಿ ನಟಿಸಿದ ಜಯಸಿಂಹ ಚಿತ್ರ. ಹೌದು, ಜಯಸಿಂಹ ಚಿತ್ರ ಕೂಡ ಕಾಡಿನ ಹಿನ್ನೆಲೆಯುಳ್ಳ ಕಥೆಯಲ್ಲಿ ಬಂದಂತ ಸಿನಿಮಾ. ಅರಣ್ಯ ಹಾಗೂ ಪ್ರಾಣಿ ಪಕ್ಷಿಗಳ ಮಹತ್ವ ಹಾಗೂ ಸಂರಕ್ಷಣೆ ಬಗ್ಗೆ ಸಿನಿ ಪ್ರಿಯರಿಗೆ ಮನವರಿಕೆ ಮಾಡಿಕೊಡತ್ತೆ. ಈ ಚಿತ್ರದಲ್ಲಿ ಸಾಹಸ ಸಿಂಹನ ಜೊತೆ ವರಲಕ್ಷ್ಮಿ ನಾಯಕಿಯಾಗಿ ಮಿಂಚಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ಸ್ಪೆಷಲ್ ಡೈರೆಕ್ಟರ್ ಪಿ ವಾಸು ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಇನ್ನು ಕಾಡಿನ ರಕ್ಷಕನಾಗಿ ವಿಷ್ಣುವರ್ಧನ್ ಅವರು ಜಯಸಿಂಹ ಎಂಬ ಪ್ರಾಮಾಣಿಕ ಅರಣ್ಯ ಅಧಿಕಾರಿಯಾಗಿ ಅಂದ್ರೆ ಫಾರೆಸ್ಟ್ ಆಫೀಸರ್ ಆಗಿ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಅವರು ತಮ್ಮ ಕರ್ತವ್ಯಕ್ಕೆ ತುಂಬಾ ಬದ್ಧರಾಗಿರ್ತಾರೆ. ಇನ್ನು ಈ ಚಿತ್ರದಲ್ಲಿ ಖಳನಾಯಕನ ಸಂಚು ಇದ್ದೇ ಇದೆ. ವಜ್ರಮುನಿ ಅವರು ಕಾಡುಗಳ್ಳರ ಮುಖ್ಯಸ್ಥನಾಗಿ ನಟಿಸಿದ್ದಾರೆ.

ಹೋಗ್ತಾರೆ, ಜಯಸಿಂಹನ ಕಾರ್ಯಗಳಿಗೆ ಅಡ್ಡಿಪಡಿಸ್ತಾನೆ ಹೋಗ್ತಾರೆ ಮತ್ತು ಕಾಡನ್ನ ನಾಶ ಮಾಡೋದಕ್ಕೆ ಸಂಚನ್ನ ರೂಪಿಸ್ತಾರೆ. ಹಾಗೆ ಪ್ರಾಣಿಗಳ ಮೇಲಿನ ಪ್ರೀತಿ ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಆನೆಗಳೊಂದಿಗೆ ಜಯಸಿಂಹನ ಬಾಂಧವ್ಯವನ್ನ ಬಹಳ ಎಮೋಷನಲ್ ಆಗಿ ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಇನ್ನು ಹಾತಿ ಮೇರಿ ಸಾತಿ ಚಿತ್ರದ ಛಾಯೆ ಇಲ್ಲಿ ನೀವು ನೋಡಬಹುದು. ಈ ಚಿತ್ರದ ಪರಿಣಾಮ ಹೇಗಿರುತ್ತೆ ಅಂತ ಹೇಳಿದ್ರೆ, ಕಾಡುಗಳ್ಳರ ವಿರುದ್ಧದ ಹೋರಾಟದಲ್ಲಿ ಜಯಸಿಂಹನಿಗೆ ಮತ್ತು ಅವನ ಕುಟುಂಬಕ್ಕೆ ಏನೆಲ್ಲ ತೊಂದರೆ ಉಂಟಾಗತ್ತೆ, ಆದ್ರೆ ಕೊನೆಗೆ ಜಯಸಿಂಹ ಎಲ್ಲರನ್ನ ಸೋಲಿಸಿ ಕಾಡನ್ನ ಮತ್ತು ಪ್ರಾಣಿಗಳನ್ನ ಹೇಗೆ ರಕ್ಷಣೆ ಮಾಡ್ತಾನೆ. ಈ ಚಿತ್ರದಲ್ಲಿ ಮಹಾಲಕ್ಷ್ಮಿ ನಾಯಕಿಯಾಗಿ ನಟಿಸಿದ್ದು ಪಿ ವಾಸು, ನಿರ್ದೇಶನ ಮತ್ತು ಸಂಗೀತ ಈ ಚಿತ್ರದ ಪ್ರಮುಖ ಆಕರ್ಷಣೆ ಅಂತ ಹೇಳ್ಬೋದು. ಇದರಲ್ಲಿ ವಜ್ರಮುನಿ ಅವರು ವೆಲನ್ ಅಂತ ಹೇಳಿದ್ರೆ ಕಳನಾಯಕನ ಪಾತ್ರಕ್ಕೆ ಯಾವುದು ಕೊರತೆ ಇಲ್ಲ. ನಮ್ಮ ವಿಷ್ಣುವರ್ಧನ್ ಸರ್ ಅವರು ನಾಯಕ ಅಂತ ಹೇಳಿದ್ರೆ ಹೀರೋಯಿಸಂಗೇನು ಕಮ್ಮಿ ಇರುವುದಿಲ್ಲ. ಬಹಳಷ್ಟು ಸೊಗಸಾದ ಸಿನಿಮಾ ಅಂತ ಹೇಳ್ಬಹುದು. ಇನ್ ಕೇಸ್ ಯಾರಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ಖಂಡಿತ ನೋಡಿ. ಈಗ ಇದೇ ಚಿತ್ರದ ನಗುವಾಗ ಹೂವಂತೆ ಈ ಗೀತೆ ಕೇಳಿ ಆನಂದಿಸಿ.

ಮತ್ತೊಂದು ಸಿನಿಮಾ ಬಗ್ಗೆ ಹೇಳೋದಾದ್ರೆ ಮೃಗಾಲಯ. ಹೌದು, ಇನ್ನು ಹಿರಿಯರ ಹಾದಿಯಲ್ಲೇ ಸಾಗಿದ ರೆಬಲ್ ಸ್ಟಾರ್ ಅಂಬರೀಶ್ ಕೂಡ 1986 ಮೃಗಾಲಯ ಎಂಬ ಅರಣ್ಯ ಹಾಗೂ ಪ್ರಾಣಿ ಪಕ್ಷಿಗಳ ಮಹತ್ವ ಸಾರುವ ಚಿತ್ರದಲ್ಲಿ ಝೂ ಆಫೀಸರ್ ಪಾತ್ರದಲ್ಲಿ ಮಂಚುತ್ತಾರೆ. ಈ ಚಿತ್ರದಲ್ಲಿ ಮಾನವ ತನ್ನ ದುರಾಸೆಗೆ ಪ್ರಾಣಿ ಪಕ್ಷಿಗಳು ಹಾಗೂ ಅರಣ್ಯವನ್ನ ಹೇಗೆ ದುರುಪಯೋಗ ಮಾಡಿಕೊಳ್ತಾನೆ ಎಂಬುದರ ಸುತ್ತ ಕಥೆಯನ್ನ ಹೆಣೆಯಲಾಗಿದೆ. ಚಿತ್ರಕ್ಕೆ ವಿ ಸೋಮಶೇಖರ್ ಆಕ್ಷನ್ ಕಟ್ ಹೇಳಿದ್ದಾರೆ. ಚಿತ್ರದಲ್ಲಿ ಅಂಬಿ ಜೊತೆ ಗೀತಾ ಡ್ಯೂಟ್ ಆಡಿದ್ರು. ಇನ್ನು ಚಿತ್ರದಲ್ಲಿ ಎಂಪಿ ಶಂಕರ್, ಸುಧೀರ್, ಸುಂದರ್, ಕೃಷ್ಣ ಪ್ರಮುಖ ಪಾತ್ರಗಳನ್ನ ನಿಭಾಯಿಸಿದ್ದಾರೆ. ಇನ್ನು ಮೃಗಾಲಯದ ಹಿನ್ನೆಲೆಯಲ್ಲಿ ನಡೆಯೋ ಕತೆ ಇದು. ವಿಜಯ್ ಕುಮಾರ್ ಅಂದ್ರೆ ಅಂಬರೀಶ್ ಅವರು ಮೃಗಾಲಯದಲ್ಲಿ ಕೆಲಸ ಮಾಡುವ ಪ್ರಾಮಾಣಿಕ ಅಧಿಕಾರಿ. ಮೃಗಾಲಯದ ಆಡಳಿತದಲ್ಲಿ ನಡೆಯುವ ಅಕ್ರಮಗಳು ಮತ್ತು ವನ್ಯಜೀವಿಗಳ ಕಳ್ಳ ಸಾಗಣೆಯನ್ನ ಪತ್ತೆ ಹಚ್ಚುವ ಜವಾಬ್ದಾರಿಯನ್ನ ನಾಯಕ ವಹಿಸಿಕೊಳ್ತಾನೆ. ಪ್ರಾಣಿಗಳನ್ನ ರಕ್ಷಣೆ ಮಾಡೋದಕ್ಕೆ ಮತ್ತು ಅಕ್ರಮ ದಂಧೆಕೋರರ ವಿರುದ್ಧ ಹೋರಾಡೋದಕ್ಕೆ ನಾಯಕ ಅಂಬರೀಶ್ ಅವರು ನಡೆಸುವ ಸಾಹಸಮಯ ಹೋರಾಟವೇ ಈ ಚಿತ್ರದ ಹೂರಣ. ಇನ್ನು ಚಿತ್ರದ ಕೊನೆಯ 20-25 ನಿಮಿಷಗಳು ಅತ್ಯಂತ ರೋಮಾಂಚನಕಾರಿ ಅಂತಾನೆ ಹೇಳ್ಬೋದು. ಮೃಗಾಲಯದಿಂದ ಪ್ರಾಣಿಗಳು ತಪ್ಪಿಸಿಕೊಂಡು ನಗರಕ್ಕೆ ಬರುವ ದೃಶ್ಯಗಳು ಮತ್ತು ಅವುಗಳನ್ನ ಹಿಡಿಯುವ ದೃಶ್ಯಗಳು ಪ್ರೇಕ್ಷಕರನ್ನ ಹಿಡಿದಿಡುತ್ತೆ. ಈ ಚಿತ್ರವು ಪ್ರಾಣಿ ಪ್ರೇಮ ಹಾಗೆ ಕಾಡಿನ ಸಂರಕ್ಷಣೆಯ ಸಂದೇಶವನ್ನ ನೀಡುವ ಆಕ್ಷನ್ ಡ್ರಾಮಾ ಅಂತಾನೆ ಹೇಳ್ಬಹುದು. ಈಗ ಇದೇ ಚಿತ್ರದ ಒಂದು ಅದ್ಭುತವಾದ ಗೀತೆ ಕೇಳಿ ಆನಂದಿಸಿ.

ಇದೇ ಸಂಸ್ಕೃತಿಯಲ್ಲೇ ಮುಂದುವರೆದು ಬಂದದ್ದು ಗಂಧದ ಗುಡಿ ಭಾಗ ಎರಡು. ಹೌದು, 1994 ಅಣ್ಣವರು ನಟಿಸಿದ ಗಂಧದ ಗುಡಿ ಚಿತ್ರದ ಮುಂದುವರೆದ ಭಾಗವಾಗಿ ಗಂಧದ ಗುಡಿ ಭಾಗ ಎರಡು ಚಿತ್ರವನ್ನ ಎಂಪಿ ಶಂಕರ್ ಅವರೇ ನಿರ್ಮಾಣ ಮಾಡ್ತಾರೆ. ಆದ್ರೆ ಚಿತ್ರದಲ್ಲಿ ನಾಯಕನಾಗಿ ಅಣ್ಣವರಾಜ್ ಆಗಿ

ಅವರ ಮಗ ಶಿವರಾಜ್ಕುಮಾರ್ ನಟಿಸಿ ಸೈ ಅನ್ನಿಸ್ಕೊಳ್ತಾರೆ. ಚಿತ್ರದಲ್ಲಿ ಟೈಗರ್ ಪ್ರಭಾಕರ್ ಕೂಡ ಪ್ರಮುಖ ಪಾತ್ರವನ್ನ ನಿಭಾಯಿಸಿದ್ರು. ಅಲ್ಲದೆ ಅಣ್ಣವರು ಈ ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ಶಿವರಾಜ್ಕುಮಾರ್, ಟೈಗರ್ ಪ್ರಭಾಕರ್, ವಿಜಯಲಕ್ಷ್ಮಿ, ಚರಣ್ ರಾಜ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಅತಿಥಿ ಪಾತ್ರದಲ್ಲಿ ಅಭಿನಯಿಸುತ್ತಾರೆ. ಇನ್ನು ಈ ಚಿತ್ರವು ಗಂಧದ ಗುಡಿ ಅಂದ್ರೆ 1973 ಮುಂದುವರೆದ ಭಾಗ ಅಂತಾನೆ ಹೇಳ್ಬೋದು. ರೇಂಜ್ ಫಾರೆಸ್ಟ್ ಆಫೀಸರ್ ಕುಮಾರ್ ಅಂದ್ರೆ ಶಿವರಾಜ್ ಕುಮಾರ್ ಅವರು ತಮ್ಮ ತಂದೆಯ ಹಾದಿಯಲ್ಲಿ ಬಂದು ಅರಣ್ಯ ಸಂಪತ್ತನ್ನ ರಕ್ಷಿಸುವ ಜವಾಬ್ದಾರಿಯನ್ನ ಹೊರತಾರೆ. ಈ ಚಿತ್ರ 1994 ಮಾರ್ಚ್ 17 ಬಿಡುಗಡೆಯಾಗಿ ಬೆಂಗಳೂರಿನ ಕಲ್ಪನಾ ಚಿತ್ರ ಮಂದಿರದಲ್ಲಿ 100 ಪ್ರದರ್ಶನ ಕಾಣುತ್ತೆ. ಇನ್ನು 2022 ಪುನೀತ್ ರಾಜ್ಕುಮಾರ್ ಅವರು ಅಭಿನಯದ ಗಂಧದ ಗುಡಿ ಎಂಬ ಡಾಕ್ಯುಮೆಂಟರಿ ಕೂಡ ಬಿಡುಗಡೆಯಾಗುತ್ತೆ. ಇದು ಕರ್ನಾಟಕದ ವನ್ಯಜೀವಿ ಮತ್ತು ಪ್ರಕೃತಿಯನ್ನ ಅನಾವರಣಗೊಳಿಸುವ ಪ್ರಯಾಣ ಆಗಿದೆ ಅಂತಾನೆ ಕೂಡ ಹೇಳ್ಬೋದು. ಈಗ ಗಂಧದ ಗುಡಿ ಭಾಗ 2 ಚಿತ್ರದಿಂದ ನಿನ್ನೆ ತನಕ ಎಲ್ಲೋಗಿದ್ದೆ ಈ ಗೀತೆ ಕೇಳಿ ಆನಂದಿಸಿ.

ಇನ್ನು ಮತ್ತೊಂದು ಸಿನಿಮಾ ಬಗ್ಗೆ ಹೇಳೋದಾದ್ರೆ ಮಾಸ್ತಿ ಗುಡಿ 2017 ಬಿಡುಗಡೆ ಆದಂತಹ ಚಿತ್ರ. ನಾಗಶೇಖರ್ ನಿರ್ದೇಶನದ ದುನಿಯಾ ವಿಜಯ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಕನ್ನಡದ ಆಕ್ಷನ್ ಚಲನಚಿತ್ರ ಅಂತಾನೆ ಹೇಳ್ಬೋದು. ಈ ಚಿತ್ರವು ಮುಖ್ಯವಾಗಿ ಕಾಡು ವನ್ಯಜೀವಿ ಸಂರಕ್ಷಣೆ ಮತ್ತು ಹುಲಿ ಬೇಟೆ ಆಡುವವರ ವಿರುದ್ಧದ ಹೋರಾಟದ ಸುತ್ತ ಸುತ್ತತೆ. ಇನ್ನು ದುನಿಯಾ ವಿಜಯ್ ಅವರು ಮಾಸ್ತಿ ಎಂಬ ಅರಣ್ಯ ರಕ್ಷಕನ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಅವರು ಕಾಡಿನ ಪ್ರಾಣಿಗಳನ್ನ ಅದರಲ್ಲೂ ವಿಶೇಷವಾಗಿ ಹುಲಿಗಳನ್ನ ಪ್ರೀತಿಸ್ತಾರೆ ಮತ್ತು ಸಂರಕ್ಷಿಸುತ್ತಾರೆ. ಕಾಡಿನಲ್ಲಿ ಹುಲಿಗಳನ್ನ ಕೊಲ್ಲುವ ಬೇಟೆಯಾಡುವ ಕಳ್ಳ ಬೇಟೆಗಾರರ ವಿರುದ್ಧ ಮಾಸ್ತಿ ಹೋರಾಡ್ತಾನೆ. ವನ್ಯಜೀವಿಗಳಿಗೆ ತೊಂದರೆ ಕೊಡೋರನ್ನ ತಡೆಯೋದು ಆತನ ಗುರಿಯಾಗಿರುತ್ತೆ. ಇನ್ನು ಚಿತ್ರವು ಪ್ರೀತಿ ಮತ್ತು ಸಾವು ಒಳಗೊಂಡಂತೆ ಕೆಲ ಭಾವನಾತ್ಮಕ ತಿರುವುಗಳನ್ನ ಹೊಂದುತ್ತೆ. ಇನ್ನು ಮಾಸ್ತಿ ತನ್ನ ಪ್ರೇಮಿಯನ್ನ ಕಳೆದುಕೊಳ್ತಾನೆ, ನಂತರದ ಜೀವನದಲ್ಲಿ ಬೇರೆ ತಿರುವುಗಳನ್ನ ಸಹ ಎದುರಿಸ್ತಾನೆ. ಅಂತಿಮವಾಗಿ ಕಾಡಿನ ರಕ್ಷಕನಾಗಿ ಕಳ್ಳ ಬೇಟೆಗಾರರನ್ನ ಹೇಗೆ ಮಟ್ಟ ಹಾಕ್ತಾನೆ ಅನ್ನೋದು ಚಿತ್ರದ ಕ್ಲೈಮ್ಯಾಕ್ಸ್. ಇನ್ನು ವಿಶೇಷತೆಗಳು ಅಂತ ಹೇಳಿದ್ರೆ ಈ ಚಿತ್ರದ ಬಗ್ಗೆ ದುನಿಯಾ ವಿಜಯ್ ಅವರೇ ಬರೆದಿದ್ದಾರೆ ಈ ಚಿತ್ರವನ್ನ. ಚಿತ್ರವು ಅರಣ್ಯದ ದೃಶ್ಯಗಳು ಮತ್ತು ಆಕ್ಷನ್ ದೃಶ್ಯಗಳಿಗೆ ಹೆಸರುವಾಸಿ ಅಂತಾನೆ ಹೇಳ್ಬೋದು. ನೀವು ಏನಾದ್ರೂ ಇನ್ ಕೇಸ್ ಈ ಸಿನಿಮಾ ನೋಡಿಲ್ಲ ಅಂದ್ರೆ ಖಂಡಿತ ನೋಡಿ, ತುಂಬಾ ಸೊಗಸಾದ ಸಿನಿಮಾ ಅಂತ ಹೇಳ್ಬೋದು. ಈಗ ಮಾಸ್ತಿಗುಡಿ ಚಿತ್ರದಿಂದ ಚಿಪ್ಪಿನೊಳಗಡೆ ಗೀತೆ ಕೇಳಿ.

ಇನ್ನು ಮತ್ತೊಂದು ಸಿನಿಮಾ ಬಗ್ಗೆ ಹೇಳೋದಾದ್ರೆ ನಾಗರಹೊಳೆ 1977 ಬಿಡುಗಡೆಯಾದ ಒಂದು ಜನಪ್ರಿಯ ಕನ್ನಡ ಮಕ್ಕಳ ಸಾಹಸಮಯ ಚಲನಚಿತ್ರ. ಈ ಚಿತ್ರವನ್ನ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್, ಕ್ಯಾಪ್ಟನ್ ಕುಮಾರ್ ಅಂತ, ಹಾಗೆ ಭಾರತಿ ವಿಷ್ಣುವರ್ಧನ್ ಅವರು, ಮಧು ಮತ್ತು ಅಂಬರೀಶ್ ಆಂಟನಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಶಾಲಾ ಪ್ರವಾಸಕ್ಕಾಗಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನಕ್ಕೆ ಹೋದಾಗ ಶಿಕ್ಷಕಿ ಮಧು ಮತ್ತು ಅವರ ವಿದ್ಯಾರ್ಥಿಗಳು ಕಾಡಿನಲ್ಲಿ ದಾರಿ ತಪ್ಪಿ ಅಪಾಯಕ್ಕೆ ಸಿಲುಕ್ತಾರೆ. ಹಾಗೆ ಕ್ಯಾಪ್ಟನ್ ಕುಮಾರ್ ಮತ್ತು ಬಸ್ ಚಾಲಕ ಆಂಟನಿ ಮಕ್ಕಳನ್ನ ರಕ್ಷಿಸುವ ಸಾಹಸಮಯ ಕತೆ ಇದಂತ ಹೇಳ್ಬಹುದು. ಇನ್ನು ಅರಣ್ಯದ ಹಿನ್ನೆಲೆಯಲ್ಲಿ ತೆಗೆದ ಅಪರೂಪದ ಸಾಹಸಮಯ ಚಿತ್ರ ಇದು. ಈ ಚಿತ್ರದ ದೃಶ್ಯಗಳು ನಾಗರಹೊಳೆ ವನ್ಯಜೀವಿ ಧಾಮದ ಸೌಂದರ್ಯವನ್ನ ಬಹಳ ಸೊಗಸಾಗಿ ಚಿತ್ರಿಸಿವೆ. ಈ ಚಿತ್ರದ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಎಂಬ ಹಾಡು ತುಂಬಾ ಪ್ರಸಿದ್ಧ ಅಂತಾನೆ ಹೇಳ್ಬಹುದು. ಈ ಹಾಡಿನಲ್ಲಿ ಅಂಬರೀಶ್ ಅವರು ಸಹ ಅಭಿನಯಿಸಿದ್ದಾರೆ. ಹಾಗೆ ಈ ಚಲನಚಿತ್ರ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಅತ್ಯುತ್ತಮ ಮಕ್ಕಳ ಚಿತ್ರ ವಿಭಾಗದಲ್ಲಿ ಪಡೆದುಕೊಳ್ಳುತ್ತೆ. ಈಗ ಇದೇ ಚಿತ್ರದ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಎಂಬ ಹಾಡನ್ನ ಕೇಳಿ ಆನಂದಿಸಿ.

ಕೇಳಿದ್ರಲ್ಲ, ಕನ್ನಡದಲ್ಲಿ ಅರಣ್ಯ ಸಂರಕ್ಷಣೆಯ ಬಗ್ಗೆ ಕುರಿತಾದ ಬಂದಂತಹ ಚಿತ್ರಗಳು ಯಾವ್ಯಾವು, ಅದರ ಹೂರಣ ಹೇಗಿತ್ತು? ಇನ್ ಕೇಸ್ ನೀವು ಯಾರಾದ್ರೂ ಈ ಸಿನಿಮಾಗಳನ್ನ ನೋಡಿಲ್ಲ ಅಂತ ಹೇಳಿದ್ರೆ ಖಂಡಿತ ನೋಡಿ, ಸಾಹಸಮಯವಾಗಿರತ್ತೆ, ಥ್ರಿಲ್ಲಿಂಗ್ ಆಗಿರತ್ತೆ. ಹಾಗೆ ಕೇಳುಗರು ಈ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರೆ ಇದಲ್ಲದೆ ಹೊರತಾಗಿ ಬೇರೆ ಇನ್ಯಾವುದಾದ್ರು

0: ಚಿತ್ರಗಳು ಕಾಡಿನ ಕುರಿತಾಗಿರದಿದ್ರೆ ನಮ್ಗೆ ಮೆಸೇಜ್ ಮಾಡಬಹುದು. ಇದೇ ರೀತಿ ಕನ್ನಡದಲ್ಲಿ ಅರಣ್ಯ ಸಂಪತ್ತಿನ ಮಹತ್ವ ಸಾರುವ ಚಿತ್ರಗಳು ಬಹಳಷ್ಟಿವೆ, ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ ಚಿತ್ರತರಂಗ. ಸದಾ ಕೇಳ್ತಾ ಇರಿ ಭದ್ರಾವತಿ ಆಕಾಶವಾಣಿ.
1: ಇದುವರೆಗೂ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಚಿತ್ರತರಂಗ ಪ್ರಸಾರವಾಯಿತು. ನಿರ್ವಹಣೆ ಎಸ್ಆರ್ ಭಟ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.
2: ಜೂನ್ 12 ವಿಶ್ವ ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ವಿರೋಧಿ ದಿನ,
3: ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನ,
2: ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯ ದೊರಕಬೇಕು,
3: ಬಾಲಕಾರ್ಮಿಕತೆ ರಹಿತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ.
2: ಮಕ್ಕಳ ಕನಸುಗಳು ಅರಳಿದಾಗ
3: ದೇಶದ ಭವಿಷ್ಯ ಬೆಳಗುತ್ತದೆ.
4: ಬಾಲ್ಯ ಉಳಿಸಿ ಭವಿಷ್ಯ ಬೆಳಗಿಸಿ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರ. ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುಕ್ತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
3: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
2: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
3: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
2: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
3: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
2: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ. ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ. ಪ್ರಕಟಣೆ ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರ.
3: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
2: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
3: ಕಾನೂನು ಉಲ್ಲಂಘಿಸಿದವರಿಗೆ 6-2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000-50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನು ವಿಧಿಸಲಾಗಬಹುದು.
2: ಬನ್ನಿ ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
4: ಕಾನೂನು ಪಾಲಿಸಿ ಮಕ್ಕಳ ಭವಿಷ್ಯ ಉಳಿಸಿ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರ.

ಸಮಯ 10:02 ಆಗ್ತಾ ಇದೆ. ಕೇಳ್ತಾ ಇದ್ರೆ ಎಫ್ಎಂ 103.5 101.4 ಮೀಡಿಯಂ ವೇವ್ 625 ಕಿಲೋ ಹರ್ಟ್ಸ್ ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಹಾಡು ಮಾತಾಡು ಕಾರ್ಯಕ್ರಮ. ಶುಕ್ರವಾರದ ವಿಶೇಷ ಕ್ಯಾಂಪಸ್ ಕಟ್ಟೆ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೋರ್ತಾ ಇರೋದು ನಿಮ್ಮ ಗೆಳೆಯ ನಾಗರಾಜ್ ವಸಿಷ್ಠ. ಇವತ್ತಿನ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದಲ್ಲಿ ಪಿಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜಿನ ವಿದ್ಯಾರ್ಥಿಗಳು ನೇರ ಪ್ರಸಾರದಲ್ಲಿ ಬಂದು ಸಾಧಕರನ್ನ ಪರಿಚಯ ಮಾಡಿಕೊಡ್ತಾರೆ, ಜೊತೆಯಾಗ್ತಾರೆ ನಮ್ಮ ಆರ್ಜೆ ಬಸವರಾಜ್. ತಡ ಮಾಡೋದು ಬೇಡ, ಕಾರ್ಯಕ್ರಮ ಶುರು ಮಾಡೋಣ. ಮೊದಲೇ ಒಂದು ಚಂದದ ಗೀತೆ ನಿಮಗಾಗಿ ನಿಮ್ಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಅದಾದ ನಂತರ ನಮ್ಮ ನಿಮ್ಮ ಪಯಣ ಕಾಲೇಜಿನ ಕ್ಯಾಂಪಸ್ಸಿನ ಕಟ್ಟೆಯ ಕಡೆಗೆ.

0: ಎಸ್ ಮ್ಯೂಸಿಕಲಿ ಯೋರ್ಸ್ ಎಫ್ ಎಂ 103.5 101.4 ಮೀಡಿಯಂ ವೇವ್ 625 ಕಿಲೋಹರ್ಟ್ಸ್ ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಈಗ ನಮ್ಮ ನಿಮ್ಮ ಪಯಣ ಕ್ಯಾಂಪಸ್ಸಿನ ಕಟ್ಟೆ ಕಡೆಗೆ. ಆರ್ ಜೆ ಬಸವರಾಜ್ ಈಗಾಗಲೇ ಕಾಲೇಜಿನಲ್ಲಿ ಕ್ಯಾಂಪಸ್ಸಿನ ಕಟ್ಟೆಯ ಮೇಲೆ ವಿದ್ಯಾರ್ಥಿಗಳೊಂದಿಗೆ ಜೊತೆಯಾಗಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ಕಾರ ಬಸವರಾಜ್.
1: ನಮಸ್ತೆ ವಸಿತ ನಾಗರಾಜ್ರೆ. ಆತ್ಮೀಯ ಕೇಳುಗರೆಲ್ಲ, ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು PS ಆಫ್ ಏನು ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಇಲ್ಲಿಯ ವಿದ್ಯಾರ್ಥಿಗಳು ಅನೇಕ ಸಾಧಕರನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ವಸಿಷ್ಠ ಅವರೇ.
0: ಎಸ್ ಬಸವರಾಜ್,
1: ನಿಮ್ಮ ಭೇಟಿ ಬಹಳ ದಿನಗಳಾಯ್ತು ಅಂತ ಅನ್ಕೊಂಡಿದ್ದೀನಿ.
0: ಹೌದು ಬಸವರಾಜ್, ಹೇಗಿದ್ದೀರಾ, ಏನ್ ಸಮಾಚಾರ?
1: ಆರಾಮಿದೆ. ಹೇಗಿದ್ದೀರಿ?
0: ನಾನು ಬಹಳ ಚೆನ್ನಾಗಿದ್ದೀನಿ ಬಸವರಾಜ್. ಕಾಫಿ ತಿಂಡಿ ಎಲ್ಲ ಆಯ್ತೆ?
1: ಆಯ್ತು.
0: ವಿದ್ಯಾರ್ಥಿಗಳೆಲ್ಲ ರೆಡಿ ಆಗಿದಾರಾ ಕಾಫಿ ತಿಂಡಿ ಎಲ್ಲ ಮುಗಿಸ್ಕೊಂಡು?
1: ಖಂಡಿತ ಸಿದ್ಧವಾಗಿದ್ದಾರೆ. ನೀವು ಆಯ್ಕೆ ಮಾಡುವ ವಿದ್ಯಾರ್ಥಿಗಳಿಗೆ ಮಾತನಾಡಲಿಕ್ಕೆ ತುದಿಗಳಲ್ಲಿ ನಿಂತಿದ್ದಾರೆ.
0: ಆಶ್ರಿತ ಸಿದ್ಧರಿದ್ದಾರಾ?
1: ಖಂಡಿತ ಆಶ್ರಿತ ಅವರಿಗೆ ಮೈಕನ್ನು ಕೊಡ್ತಿದ್ದೀನಿ.
0: ಎಸ್,
2: ಎಲ್ಲರಿಗೂ ನಮಸ್ಕಾರಗಳು.
0: ನಮಸ್ಕಾರ ಆಶ್ರಿತ.
2: ನಮಸ್ಕಾರ.
0: ಹೇಗಿದ್ದೀರಾ ಆಶ್ರಿತ?
2: ಆರಾಮಾಗಿದ್ದೀನಿ.
0: ನೀವು ಏನ್ ಓದ್ತಾ ಇರೋದು ಸದ್ಯಕ್ಕೆ?
2: ನಾನು PS ಕಾಲೇಜಲ್ಲಿ MBA ಪ್ರಥಮ ವರ್ಷದ ವಿದ್ಯಾರ್ಥಿನಿ.
0: ಓಕೆ ಓಕೆ. ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್.
2: ಹೌದು.
0: ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ? ಇನ್ನೇನ್ ಇರುತ್ತೆ ಸರ್, ಜಾಬ್ ಮಾಡ್ಬೇಕು ಅಂತ ಅಲ್ವಾ?
2: ಜಾಬ್ ಮಾಡ್ಬೇಕು, ಆಮೇಲೆ ಬಿಸ್ನೆಸ್ ಮಾಡ್ಬೇಕು.
0: ಬಿಸ್ನೆಸ್ ಮಾಡ್ಬೇಕು ಅಂತ ಇಷ್ಟ ಇದೆಯಾ?
2: ಹೌದು.
0: ವೆರಿ ಗುಡ್ ಆಶ್ರಿತ, ಇಂಟ್ರೆಸ್ಟಿಂಗ್. ಯಾವ್ದಾದ್ರು ಈಗಲೇ ಅನ್ಕೊಂಡಿದ್ದೀರಾ ಯಾವ್ದ್ರ ಮೇಲೆ ಬಿಸ್ನೆಸ್ ಮಾಡ್ಬೇಕು ಅಂತ?
2: ಹೋಮ್ ಸ್ಟೇ ಇದೆ ನಮ್ದು ಆಲ್ರೆಡಿ, ಸೊ ಅದನ್ನ ಕಂಟಿನ್ಯೂ ಮಾಡ್ಬೇಕು, ಆ ಚೈನ್ ಕಂಟಿನ್ಯೂ ಮಾಡ್ಬೇಕು ಅಂತ ಇದೀವಿ.
0: ಓ ವೆರಿ ಗುಡ್, ವೆರಿ ಗುಡ್. ಬೆಸ್ಟ್ ಆಫ್ ಲಕ್. ಈ ತರ ಇನ್ನೋವೇಟಿವ್ ಐಡಿಯಾಸ್ ಬೇಕು ನಮ್ಗೆ. ಎಲ್ಲರೂ ಕಾಲೇಜಿಗೆ ಓದಿ ಅದಾದ ನಂತರ ಜಾಬ್ ಮಾಡೋದು ಇದ್ದೇ ಇರುತ್ತೆ ಅಲ್ವಾ ಆಶ್ರಿತ? ಸೊ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ಯೋಚನೆ ಮಾಡಬೇಕು. ಎನಿವೇ ಗುಡ್ ಲಕ್ ಆಶ್ರಿತ. ಯಾರನ್ನ ಪರಿಚಯ ಮಾಡ್ಕೊಡ್ತೀರಾ ಇವತ್ತು?
2: ನಾನು ಇಂದು ಸ್ವಿಗ್ಗಿಯ ಸಹ ಸಂಸ್ಥಾಪಕರಾದ ಶ್ರೀಹರ್ಷ ಮೆಜಿಟ್ ಅವರ ಬಗ್ಗೆ ಮಾತನಾಡ್ತಿದ್ದೇನೆ.
0: ಸ್ವಿಗ್ಗಿ?
2: ಹೌದು ಸರ್.
0: ಎಸ್ ಪ್ಲೀಸ್.
2: ಹಸಿವಾದಾಗ ನಾವು ಮೊಬೈಲ್ ನಲ್ಲಿ ಒಂದು ಬಟನ್ ಒತ್ತುತ್ತೇವೆ, ಕೆಲವೇ ನಿಮಿಷಗಳಲ್ಲಿ ನಮ್ಮ ಮನೆಯ ಬಾಗಿಲ ಮುಂದೆ ಊಟ ತಲುಪಿರುತ್ತದೆ. ಆದರೆ ಈ ಸರಳ ಅನುಭವದ ಹಿಂದೆ ಒಬ್ಬ ಯುವಕನ ಕನಸು, ವೈಫಲ್ಯ, ಧೈರ್ಯ ಮತ್ತು ಅಸಾಧಾರಣ ದೂರದೃಷ್ಟಿ ಅಡಗಿದೆ. ಆ ಯುವಕನೇ ಶ್ರೀಹರ್ಷ ಮೆಜಿಟಿ. ಶ್ರೀಹರ್ಷ ಮೆಜಿಟಿ ಅವರು ಮೂಲತಃ ಆಂಧ್ರಪ್ರದೇಶದವರು. ಇವರು ಉದ್ಯಮಶೀಲತೆ ಮತ್ತು ವೃತ್ತಿಪರ ಹಿನ್ನೆಲೆಯ ಕುಟುಂಬದಿಂದ ಬಂದವರು. ಇವರ ತಂದೆ ರೆಸ್ಟೋರೆಂಟ್ ನ ಮಾಲೀಕರಾಗಿದ್ದು ಇವರು ಯಾವಾಗಲೂ ಆಹಾರ ಉದ್ಯಮಕ್ಕೆ ಮೊದಲ ಆದ್ಯತೆಯನ್ನ ನೀಡಿದ್ದರು. ಇನ್ನು ಇವರ ತಾಯಿ ವೈದ್ಯಕೀಯ ವೃತ್ತಿಪರರಾಗಿದ್ದರು. ಶ್ರೀಹರ್ಷರವರು ತಮ್ಮ ಪೋಷಕರಂತೆ ಶಿಸ್ತುಬದ್ಧ ಜೀವನ ಶೈಲಿಯನ್ನ ಹೊಂದಿದ್ರು. ಇದು ಇವರ ವೃತ್ತಿ ಜೀವನದ ಹಾದಿಯಲ್ಲಿ ಯಶಸ್ವಿಯಾಗಿ ಸಾಗಲು ಸಹಾಯಕವಾಯಿತು. ಮೆಜಿಟಿ ಅವರ ಶೈಕ್ಷಣಿಕ ಪ್ರಯಾಣವು ಅವರ ಭವಿಷ್ಯದ ವೃತ್ತಿ ಜೀವನಕ್ಕೆ ಅಡಿಪಾಯವೆಂದೇ ಹೇಳಬಹುದು. ತನ್ನ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ರಾಜಸ್ಥಾನದ ಪಿಲಾನಿಯಲ್ಲಿರುವ ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಸೈನ್ಸ್ ನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಡೆದರು. ಮೆಜಿಟಿ ಅವರ ಓದು ಬರೀ ಅವರ ಇಂಜಿನಿಯರಿಂಗ್ ಪದವಿಗೆ ಸೀಮಿತವಾಗಲಿಲ್ಲ. ಭೌತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಗಳಿಸುವ ಮೂಲಕ ಮತ್ತು ಚಾರ್ಟೆಡ್ ಫಿನಾನ್ಷಿಯಲ್ ಅನಾಲಿಸ್ಟ್ ಕಾರ್ಯಕ್ರಮದ ಎರಡನೇ ಹಂತವನ್ನು ತಲುಪಿಸುವ ಮೂಲಕ ತಮ್ಮ ಶೈಕ್ಷಣಿಕ ಅನ್ವೇಷಣೆಯನ್ನ ಮುಂದುವರಿಸಿದರು. ದೇಶದ ಉನ್ನತ ವ್ಯಾಪಾರ ಶಾಲೆಗಳಲ್ಲಿ ಒಂದಾದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕಲ್ಕತ್ತಾದಲ್ಲಿ ಶಿಕ್ಷಣವನ್ನು ಪಡೆದರು. ಭಾರತಕ್ಕೆ ಮರಳಿದ ನಂತರ ಶ್ರೀಹರ್ಷ ಮೆಜಿಟಿ ಉದ್ಯಮಶೀಲತೆಯತ್ತ ಗಮನ ಹರಿಸಿದರು. ಇವರು ಕೊರಿಯರ್ ಸೇವೆಗಳ ಸಂಗ್ರಾಹಕ ಬಂಡಲ್ ಅನ್ನು ಸಹ ಸ್ಥಾಪಿಸಿದರು. ಸಾಕಷ್ಟು ತಾಂತ್ರಿಕ ಮೂಲ ಸೌಕರ್ಯದ ಕೊರತೆಯಿಂದಾಗಿ ಬಂಡಲ್ ಹಲವಾರು ಸವಾಲುಗಳನ್ನು ಎದುರಿಸಬೇಕಾಯಿತು. 2014 ಇವರ ಸಹ ಸಂಸ್ಥಾಪಕರಾದ ನಂದನ್ ರೆಡ್ಡಿ ಬಂಡಲ್ ಅನ್ನು ಮರು ಬ್ರಾಂಡ್ ಮಾಡಿದರು. ಅದನ್ನು ಆಹಾರ ವಿತರಣಾ ಕ್ಷೇತ್ರಕ್ಕೆ ಬದಲಾಯಿಸಿ ಸ್ವಿಗ್ಗಿಯನ್ನು ಪ್ರಾರಂಭಿಸಿದರು. 2014 ಪ್ರಾರಂಭವಾದ ನಂತರ ಸ್ಥಳೀಯ ರೆಸ್ಟೋರೆಂಟ್ಗಳೊಂದಿಗೆ ಗ್ರಾಹಕರನ್ನು ಜೋಡಿಸುವ ಮೂಲಕ ಪ್ರಸಿದ್ಧಿಯನ್ನು ಹೊಂದುತ್ತಾ ಹೋಯಿತು. 2022 ವೇಳೆಗೆ ಸ್ವಿಗ್ಗಿಯು $10.7 billion ಅಂದರೆ ಸುಮಾರು $87,500 crore ಮೌಲ್ಯವನ್ನು ತಲುಪಿತು. ಸ್ವಿಗ್ಗಿಯು ಮೆಜಿಟಿ ಅವರ ಉದ್ಯಮವನ್ನು ಮಾತ್ರವಲ್ಲದೆ ಅವರ ವೈಯಕ್ತಿಕ ಆರ್ಥಿಕ ಪ್ರೊಫೈಲ್ ಅನ್ನು ಕೂಡ ಬಹಳ ಬದಲಾಯಿಸಿದೆ. ಅಂದಾಜು $1,400 crore ವಾರ್ಷಿಕ ಆದಾಯವನ್ನು ಹೊಂದುವ ಮೂಲಕ ಮೆಜಿಟಿ ಈಗ ಭಾರತದಲ್ಲಿ ಅತ್ಯಂತ ಯಶಸ್ವಿಯಾದ ಉದ್ಯಮಿಗಳಲ್ಲಿ ಒಬ್ಬರಾಗಿದ್ದಾರೆ. ಮೆಜಿಟಿ ಅವರ ಕಥೆ ಅವರ ಧೈರ್ಯ, ಹೊಂದಿಕೊಳ್ಳುವ ಸಾಮರ್ಥ್ಯ ಮತ್ತು ಆವಿಷ್ಕಾರಕ ಚಿಂತನೆಯ ಶಕ್ತಿಯನ್ನು ಉದಾಹರಿಸುತ್ತದೆ. ಅವರ ಯಶಸ್ಸಿನ ಈ ಪ್ರಯಾಣ ಈಗಿರುವ ಹೊಸ ಉದ್ಯಮಿಗಳಿಗೆ ಮಾದರಿಯಾಗಿದೆ. ಅವರ ಜೀವನ ನಮಗೆ ಹೇಳುವ ಒಂದು ಮಹತ್ವದ ಸತ್ಯವೇನೆಂದರೆ ವೈಫಲ್ಯವು ಯಶಸ್ಸಿನ ವಿರುದ್ಧ ಪದವಲ್ಲ, ಯಶಸ್ಸಿನತ್ತ ಕರೆದೊಯ್ಯುವ ಮೊದಲ ಮೆಟ್ಟಿಲು. ನನಗೆ ಈ ದಿನ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಆಕಾಶವಾಣಿ

0: ಭದ್ರಾವತಿಯ ಕೇಂದ್ರಕ್ಕೂ ಹಾಗೂ PSITM ಕಾಲೇಜಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಅಶ್ರಿತಾ. ಒಂದೇ ಒಂದು ಕ್ವಶನ್ ಇತ್ತು ನಿಮ್ಗೆ. ಈ ತರ ಇನ್ನೋವೇಟಿವ್ ಐಡಿಯಾಸ್ ಬಂದಾಗ ಇದಲ್ಲದೆ ಸ್ವಿಗ್ಗಿ, ಜೊಮ್ಯಾಟೊ ಅಥವಾ ಬೇರೆ ಬೇರೆ ನಮ್ಮನ್ನ ಕನೆಕ್ಟಿಂಗ್ ಮಾಡುವಂತಹ ಸಾಕಷ್ಟು ಟೆಕ್ನಾಲಜಿ ನಮ್ಮ ಮುಂದೆ ಇದೆ. ನಿಮಗೆ ಈ ತರದ ಯಾವ್ದಾರ ಒಂದು ಇನ್ನೋವೇಟಿವ್ ಐಡಿಯಾಸ್ ಬಂದಿದೆಯಾ? ನನಗೆ ಹೇಳಲೇಬೇಕು ಅಂತಿಲ್ಲ, ಜಸ್ಟ್ ಫಾರ್ ನಿಮ್ಮ ನನ್ನ ನಾಲೆಡ್ಜ್ಗೋಸ್ಕರ ಕೇಳ್ತಾ ಇದ್ದೀನಿ. ಡೋಂಟ್ ಶೇರ್ ಇಟ್. ಇಫ್ ಇನ್ ಕೇಸ್ ನೀವು ಈ ತರದ ಏನಾದರೂ ಒಂದು ಐಡಿಯಾಸ್ ಇದ್ರೆ ದಯವಿಟ್ಟು ಅದನ್ನು ಕಂಟಿನ್ಯೂ ಮಾಡಿ, ಅಂಡ್ ಇಟ್ ಈಸ್ ಬಿಕಮ್ ಎ ಗ್ರೇಟ್ ಇನ್ನೋವೇಟ್ ಆಗಬಹುದು ಅಂತ, ಜಸ್ಟ್ ಫಾರ್ ಥಾಟ್ ಅಷ್ಟೇ.
0: ಹೌದು ಸರ್, ನನಗೆ ಒಂದ್ ಎರಡು ಮೂರು ತಲೆಯಲ್ಲಿ ಐಡಿಯಾ ಇದೆ, ನೋಡ್ಬೇಕು ಏನಾಗುತ್ತೆ ಅಂತ. MBA ಮುಗಿದ ನಂತರ ನಾನು ಅದ್ರ ಬಗ್ಗೆ ಗಮನ ಹರಿಸಬೇಕಂತ ಇದ್ದೇನೆ.
1: ಎಸ್ ಪ್ಲೀಸ್, ಅದ್ರ ಮೇಲೆ ಫೋಕಸ್ ಮಾಡಿ, ಯಾಕೆಂದ್ರೆ ಈ ತರದ್ದು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಾ ಒಂದೇ ತರ ಲೈನಲ್ಲಿ ಹೋದ್ರೆ ಚೆನ್ನಾಗಿರಲ್ಲ. ಸೊ ಈ ತರದ ಇನ್ನೋವೇಟಿವ್ ಮಾಡಿದ್ರೇನೆ ಓಕೆ, ಸಡನ್ ಆಗಿ ಕ್ಲಿಕ್ ಆಗ್ಬೋದು. ಅಂಡ್ ಕೆಲವೊಂದ್ಸರಿ ಈ ತರ ಇನ್ನೋವೇಟಿವ್ ಆಡಿಯೋ ತುಂಬಾ ಇಮ್ಮಿಡಿಯೇಟ್ ಆಗಿ ಗ್ರೇಟ್ ಸಕ್ಸಸ್ ಅನ್ನ ನಮಗೆ ಕೊಡುತ್ತೆ. ಅಫ್ಕೋರ್ಸ್ ದಾರಿ ಹಾದಿಯಲ್ಲಿ ಕಷ್ಟಗಳಿರುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಈ ತರ ಐಡಿಯಾಸ್ ಬಂದ್ರೆ ಸಮಥಿಂಗ್ ಇಸ್ ಡಿಫ್ರೆಂಟ್, ರೈಟ್? ಎಸ್. ಥ್ಯಾಂಕ್ ಯು ಅಶ್ರಿತಾ, ಥ್ಯಾಂಕ್ ಯು ಸೋ ಮಚ್.
2: ಈಗ ಮುಂದಿನ ಅಭ್ಯರ್ಥಿ ಕರೀತಾ ಇದ್ದಾರೆ.
1: ಅನುಷಾ ಸಿದ್ಧರಿದ್ದಾರಾ?
2: ಖಂಡಿತ, ಅನುಷಾ ಅವ್ರಿಗೆ ಮೈಕ್ ಕೊಡ್ತಾ ಇದ್ದೇನೆ.
1: ಓಕೆ,
3: ನಮಸ್ತೆ ಸರ್.
1: ನಮಸ್ತೆ ಅನುಷಾ ಅವರೇ, ಹೇಗಿದ್ದೀರಾ?
3: ಆರಾಮಿದ್ದೀವಿ ಸರ್.
1: ಭಯ ಆಗ್ತಾ ಇದೆಯಾ ಮಾತಾಡ್ತಾ ಇರೋದು?
3: ಇಲ್ಲ ಇಲ್ಲ, ಹಾಗೇನಿಲ್ಲ.
1: ಆರಾಮಿದ್ದೀರಾ ತಾನೇ?
3: ಫುಲ್ ಆರಾಮ್.
1: ಫುಲ್ ಆರಾಮಿದ್ದೀರಾ ತಾನೇ? ಏನ್ ತಿಂಡಿ ತಿಂದ್ರಿ ಬೆಳಗ್ಗೆ?
3: ಚಿತ್ರಾನ್ನ.
1: ಚಿತ್ರಾನ್ನ ಸ್ಪೆಷಲ್? ಮನೆಯಿಂದ ಮಾಡ್ಕೊಂಡ್ ಬಂದಿದ್ರ ಅಥವಾ ಹಾಸ್ಟೆಲ್ ಅಲ್ಲ?
3: ಅಮ್ಮ ಮಾಡಿದ ಸ್ಪೆಷಲ್.
1: ಅಮ್ಮ ಮಾಡಿದ ಚಿತ್ರಾನ್ನ?
3: ಹೌದು.
1: ಅಮ್ಮ ಈಗ ರೇಡಿಯೋನಲ್ಲಿ ಕಾರ್ಯಕ್ರಮ ಕೇಳ್ತಾ ಇದ್ರೆ ಫುಲ್ ಖುಷಿ ಪಟ್ಬಿಟ್ಟಿರ್ತಾರೆ.
3: ಅಪ್ಪಾ ಖಂಡಿತ ಸರ್.
1: ಓಕೆ, ನೀವೇನ್ ಮಾಡ್ತಾ ಇರೋದು ಅನುಷಾ?
3: ಸರ್, ನಾನು ಇಂದು ಡಾಕ್ಟರ್ BN ಸುರೇಶ್ ಅವರ ಬಗ್ಗೆ ಮಾತನಾಡಿ.
1: ನೀವು ಅದು ಅವ್ರು ಸರಿ, ನೀವು ಏನ್ ಓದ್ತಾ ಇದ್ದೀರಾ?
3: ನಾನು MBA ಫಸ್ಟ್ ಇಯರ್.
1: ಫಸ್ಟ್ ಇಯರ್, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಿದ್ದೀರಾ?
3: ನೆಕ್ಸ್ಟ್ ಸರ್ ಜಾಬ್ ಮಾಡ್ಬೇಕು ಅಂಡ್ ಹೋಟೆಲ್ ಬಿಸ್ನೆಸ್ ಮಾಡ್ಬೇಕಂತ ಐಡಿಯಾ ಇದೆ.
1: ಓಕೆ ಸರ್. ಎಸ್, ಮನೆಯಲ್ಲಿ ಅಡಿಗೆ ಮಾಡ್ತೀರಾ ಚೆನ್ನಾಗಿ? ಅಮ್ಮಂಗೆಲ್ಲ ಹೆಲ್ಪ್ ಮಾಡ್ತೀರಾ? ಬಿಕಾಸ್ ನೀವು ಹೋಟೆಲ್ ಬಿಸ್ನೆಸ್ ಮಾಡ್ಬೇಕು ಅಂತ ಇರೋದ್ರಿಂದ ಕೇಳ್ತಾ ಇದ್ದೀನಿ ಪ್ರಶ್ನೆ. ಅಡಿಗೆ ಮಾಡೋದ್ರೆ ನಿಮ್ಗೆ ಇಷ್ಟನಾ?
3: ವೆರಿ ಗುಡ್.
1: ಓಕೆ ಅನುಷಾ, ಯಾರನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀರಾ?
3: ಡಾಕ್ಟರ್ BN ಸುರೇಶ್ ಅವರ ಬಗ್ಗೆ.
1: ಎಸ್ ಪ್ಲೀಸ್.
3: ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಅನುಷಾ ಹೆಲ್, PSITM ಕಾಲೇಜಿನಲ್ಲಿ ಮೊದಲ ವರ್ಷದ MBA ವಿದ್ಯಾರ್ಥಿನಿ. ನಾನು ಇಂದು ಡಾಕ್ಟರ್ BN ಸುರೇಶ್ ಅವರ ಬಗ್ಗೆ ಮಾತನಾಡಲಿದ್ದೇನೆ. ಡಾಕ್ಟರ್ BN ಸುರೇಶ್ ಭಾರತದ ಅಂತರಿಕ್ಷ ಕಾರ್ಯಕ್ರಮದ ದೂರದರ್ಶಿ ವಿಜ್ಞಾನಿ ಮತ್ತು ವಿಶಿಷ್ಟ ನಾಯಕ. ಡಾಕ್ಟರ್ ಭೈರಪ್ಪ ನಾಗಪ್ಪ ಸುರೇಶ್ ಡಾಕ್ಟರ್ BN ಸುರೇಶ್ ಅವರು ಭಾರತದ ಅತ್ಯಂತ ಗೌರವಾನ್ವಿತ ಅಂತರಿಕ್ಷ ವಿಜ್ಞಾನಿಗಳಲ್ಲಿ ಒಬ್ಬರು. ತಮ್ಮ ಅಸಾಧಾರಣ ಪ್ರತಿಭೆ, ಸಮರ್ಪಣೆ ಮತ್ತು ದೂರದೃಷ್ಟಿಯ ನಾಯಕತ್ವದ ಮೂಲಕ ಅವರು ಭಾರತದ ಅಂತರಿಕ್ಷ ಕಾರ್ಯಕ್ರಮದ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಭಾರತದ ಉಡಾವಣೆ ವಾಹನ ತಂತ್ರಜ್ಞಾನ ಅಭಿವೃದ್ಧಿಗೆ ಅವರು ನೀಡಿದ ಕೊಡುಗೆಗಳು ದೇಶವನ್ನು ಜಾಗತಿಕ ಅಂತರಿಕ್ಷ ಕ್ಷೇತ್ರದಲ್ಲಿ ಪ್ರಮುಖ ಸ್ಥಾನಕ್ಕೆ ತಲುಪಿಸಲು ನೆರವಾಗಿದೆ. ಪ್ರಾರಂಭಿಕ ಜೀವನ ಮತ್ತು ಶೈಕ್ಷಣಿಕ ಹಿನ್ನೆಲೆ. ಡಾಕ್ಟರ್ ಸುರೇಶ್ ಅವರು 1943 ನವೆಂಬರ್ 12 ಕರ್ನಾಟಕದಲ್ಲಿ ಜನಿಸಿದರು. ಗ್ರಾಮೀಣ ಹಿನ್ನೆಲೆಯಿಂದ ರಾಷ್ಟ್ರದ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರಾಗಿ ಬೆಳೆದ ಅವರ ಜೀವನಗಾಥೆ ಯುವ ಜನತೆಗೆ ಸ್ಫೂರ್ತಿದಾಯಕವಾಗಿದೆ. ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕನ್ನಡದ ಮಾಧ್ಯಮದಲ್ಲಿ ಪೂರ್ಣಗೊಳಿಸಿದ್ದರು. ನಂತರ ಮೈಸೂರು ವಿಶ್ವವಿದ್ಯಾಲಯದಿಂದ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಪದವಿ ಪಡೆದರು. ಭಾರತೀಯ ತಾಂತ್ರಿಕ ಸಂಸ್ಥೆ ಮದ್ರಾಸ್ನಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದರು. 1969 ಡಾಕ್ಟರ್ ಸುರೇಶ್ ಅವರು ಭಾರತೀಯ ಅಂತರಿಕ್ಷ ಸಂಶೋಧನೆ ಸಂಸ್ಥೆಗೆ ಸೇರ್ಪಡೆಯಾದರು. ಸುಮಾರು 4 ಕಾಲ ಅವರು ಸಂಸ್ಥೆಯ ವಿವಿಧ ಮಹತ್ವದ ಯೋಜನೆಗಳಲ್ಲಿ ಸೇವೆ ಸಲ್ಲಿಸಿದ್ದರು. ಅವರ ಪರಿಜ್ಞತೆ ಕ್ಷೇತ್ರಗಳು ಉಡಾವಣಾ ವಾಹಕಗಳ ವಿಜ್ಞಾನ ಮತ್ತು ಅಭಿವೃದ್ಧಿ, ಮಾರ್ಗದರ್ಶನ, ನ್ಯಾವಿಗೇಷನ್ ಮತ್ತು ನಿಯಂತ್ರಣ ವ್ಯವಸ್ಥೆಗಳು, ಮಾದರೀಕರಣ ಮತ್ತು ಸ್ಟಿಮ್ಯುಲೇಷನ್. ಅಂತರಿಕ್ಷ ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಅವರ ಭಾರತದ

0: ಪ್ರಮುಖ ಉಡಾವಣಾ ವಾಹನಗಳ ಯೋಜನೆಗಳಾದ ಸೆಟಲೈಟ್ ಲಾಂಚ್ ವೆಹಿಕಲ್, ಆಗ್ಮೆಂಟೆಡ್ ಸೆಟಲೈಟ್ ಲಾಂಚ್ ವೆಹಿಕಲ್, ಪೋಲಾರ್ ಸೆಟಲೈಟ್ ಲಾಂಚ್ ವೆಹಿಕಲ್ ಇವುಗಳ ಅಭಿವೃದ್ಧಿಯಲ್ಲಿ ಮಹತ್ವದ ಪ್ರಾರಂಭ ವಹಿಸಿದರು. ಈ ಯೋಜನೆಗಳು ಭಾರತವನ್ನು ಸ್ವಾವಲಂಬಿತ ಅಂತರಿಕ್ಷ ರಾಷ್ಟ್ರವನ್ನಾಗಿ ರೂಪಿಸಲು ಪ್ರಮುಖವಾದದ್ದು. ಡಾಕ್ಟರ್ ಸುರೇಶ್ ಅವರು ವಿಕ್ರಮ್ ಸಾರಾಭಾಯಿ ಅಂತರಿಕ್ಷ ಕೇಂದ್ರದ ನಿರ್ದೇಶಕರಾಗಿ 2003 ರಿಂದ 2007 ರವರೆಗೆ ಸೇವೆ ಸಲ್ಲಿಸಿದ್ದರು. ಇಸ್ರೋಯ ಉಡಾವಣಾ ವಾಹಕ ಅಭಿವೃದ್ಧಿಯ ಪ್ರಮುಖ ಕೇಂದ್ರವಾದ VSSCಯಲ್ಲಿ ಅವರು ಅನೇಕ ತಾಂತ್ರಿಕ ಸಾಧನೆಗಳಿಗೆ ಮಾರ್ಗದರ್ಶನ ನೀಡಿದ್ದರು ಮತ್ತು ಇವರು ಪಡೆದ ಪ್ರಮುಖ ಪ್ರಶಸ್ತಿಗಳು ಪದ್ಮಶ್ರೀ 2002ರಲ್ಲಿ, ಪದ್ಮಭೂಷಣ 2013ರಲ್ಲಿ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ಗೌರವಗಳು ಇವರಿಗೆ ಮೂಡಿಬಂದಿದೆ. ಸಾರಾಂಶವಾಗಿ ಡಾಕ್ಟರ್ ಬಿಎನ್ ಸುರೇಶ್ ಅವರು ಭಾರತದ ಅಂತರಿಕ್ಷ ಕಾರ್ಯಕ್ರಮ, ವಿಜ್ಞಾನಿ ಸಂಶೋಧನೆ ಮತ್ತು ಉನ್ನತ ಶಿಕ್ಷಣ ಕ್ಷೇತ್ರಗಳಿಗೆ ನೀಡಿದ ಅಪಾರ ಕೊಡುಗೆಗಳು ಸದಾ ಸ್ಮರಣೆಯಾಗಿವೆ. ಅವರ ಜೀವನಗಾದೆ ಮುಂದಿನ ಪೀಳಿಗೆಯ ವಿಜ್ಞಾನಿಗಳು ಮತ್ತು ವಿದ್ಯಾರ್ಥಿಗಳಿಗೆ ಶಾಶ್ವತ ಪ್ರೇರಣೆಯಾಗಿದೆ. ಇಂದು ನನಗೆ ಈ ದಿನ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೂ ಹಾಗೂ ಪೆಸಿಟಿಎಂ ಕಾಲೇಜ್ಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು.
1: ಧನ್ಯವಾದಗಳು.
2: ಅನುಷ್ ಅವರು ಡಾಕ್ಟರ್ ಸುರೇಶ್ ಅವ್ರ ಬಗ್ಗೆ ತುಂಬಾ ಚಂದವಾಗಿ ಪರಿಚಯ ಮಾಡಿಕೊಟ್ರು.
1: ಎಸ್, ನಮ್ಮ ಮುಂದಿನ ತಯಾರಿ ಆದಿತ್ಯ ಸಿದ್ಧರಿದ್ದಾರಾ?
2: ಖಂಡಿತ, ಆದಿತ್ಯ ಅವರು ಸಿದ್ಧವಾಗಿದ್ದಾರೆ. ಈಗಾಗಲೇ 8 ಗಂಟೆ ಆಗಿದೆ, ಆದಿತ್ಯ ಅವರು ಬಂದಾಗಿದೆ.
1: ಆದಿತ್ಯನಾ?
2: ಅಲ್ಲ, ಆದಿತ್ಯನೇ ಅಂದ್ರೆ ಸೂರ್ಯನ ಬಗ್ಗೆ ಹೇಳಿದೆ ಅಷ್ಟೇ ನಾನು.
1: ಓಕೆ ಓಕೆ, ಆ ಸೂರ್ಯನ ಬಗ್ಗೆ ಹೇಳಿದ್ರ ನೀವು?
2: ಹೌದು, ಆದಿತ್ಯ ಅಂದ್ರೆ ಅಲ್ಲ ಅದಕ್ಕೆ.
1: ಎಸ್ ಬಸವರಾಜ್, ಮಳೆಗಾಲದಲ್ಲಿ ಸೂರ್ಯ ಬೇಗ ಬಂದಿದ್ದಾರೆ ಇವತ್ತು.
2: ಹೌದೌದೌದು.
1: ಎಸ್,
3: ನಮಸ್ತೆ ಸರ್.
1: ನಮಸ್ತೆ ಆದಿತ್ಯ ಅವರೇ.
3: ನಮಸ್ತೆ ಸರ್.
1: ನೀವ್ ಏನ್ ಮಾಡ್ತಾ ಇರೋದು?
3: ಸರ್, ನಾನು MBA ಮಾಡ್ತಿದ್ದೀನಿ ಸರ್, ಪೆಸಿಟ್ ಕಾಲೇಜ್ ಅಲ್ಲಿ.
1: ಹೌದಾ, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಿದ್ದೀರಾ?
3: ನಾನು ಲೆಕ್ಚರರ್ ಆಗ್ಬೇಕಂತ ಇದ್ದೀನಿ ಸರ್.
1: ವೆರಿ ಗುಡ್. ನನ್ನೊಂದು ಸಣ್ಣ ಪ್ರಶ್ನೆ ಇದೆ, ಇಫ್ ಯು ಡೋಂಟ್ ಮೈಂಡ್. ಈಗ ಆದಿತ್ಯ ಅಂತ ನಾನು ಫಸ್ಟಿಗೆ ನಿನ್ನೆ ಕಳಿಸಿದಾಗ ಆದಿತ್ಯ ಆದಿತ್ಯ ಹೆಸರಿತ್ತು, ಫೋಟೋ ನಿಮ್ದಿತ್ತು. ನಾನು ಒಂದ್ಸರಿ ಬಸವರಾಜ್ ಏನಾದ್ರು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ರಾ ಅಂತ ಅನ್ಕೊಂಡ್ಬಿಟ್ಟೆ. ಈಗ್ಲೂ ಕನ್ಫ್ಯೂಸ್ ಆಯ್ತು ನನ್ಗೆ. ಈ ತರ ಕನ್ಫ್ಯೂಸ್ ಬೇರೆಯವರಿಗೆ ಆಗಿ ನಿಮ್ಮ ಹತ್ರ ಬಂದು ಎಕ್ಸ್ಪ್ರೆಸ್ ಮಾಡಿದಾರ ಅನ್ನೋದು ನನ್ನ ಪ್ರಶ್ನೆ. ಹೌದಾ, ಏನ್ ಅನ್ಸತ್ತೆ ಆದಿತ್ಯ? ಇಟ್ ಈಸ್ ಓಕೆ ಫಾರ್ ಯು? ಕನ್ಫ್ಯೂಷನ್ ಏನಿಲ್ಲ ಈ ತರ, ನಂಗೆ ಈ ತರ ಹೆಸರು ಹಿಂಗ್ ಕರಿತಾ ಇದಾರಲ್ಲ ಅಂತ ಏನು ಬೇಜಾರಿಲ್ಲ ತಾನೆ? ಪ್ರೌಡ್ ಫೀಲ್ ಇದೆಯಾ? ವೆರಿ ಗುಡ್ ಆದಿತ್ಯ, ನಾನು ಅದನ್ನೇ ಕೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಓಕೆ, ಯಾರನ್ನ ಪರಿಚಯ ಮಾಡ್ಕೊಡ್ತಾ ಇದೀರಾ?
3: ನಿತಿನ್ ಕಾಮತ್ ಅವ್ರ ಬಗ್ಗೆ ಪರಿಚಯ ಮಾಡಿ.
1: ಎಸ್ ಪ್ಲೀಸ್.
3: ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಆದಿತ್ಯ ವೆಂಕಟೇಶ್, ಪೆಸಿಟ್ ಕಾಲೇಜಿನಲ್ಲಿ ಮೊದಲನೇ ವರ್ಷದ MBA ವಿದ್ಯಾರ್ಥಿನಿ. ಇಂದು ನಾವು ನಮ್ಮ ಕರ್ನಾಟಕದ ಮಣ್ಣಿನಲ್ಲಿ ಹುಟ್ಟಿ ಭಾರತದ ಆರ್ಥಿಕತೆಯನ್ನೇ ಬದಲಾಯಿಸಿದ ಒಂದು ಅದ್ಭುತ ವ್ಯಕ್ತಿಯ ಬಗ್ಗೆ ಮಾತನಾಡುತ್ತಿದ್ದೇನೆ. ಅವರ ಹೆಸರು ನಿತಿನ್ ಕಾಮತ್. ನಿತಿನ್ ಕಾಮತ್ ಅವರು October 5, 1979 ನಮ್ಮ ಶಿವಮೊಗ್ಗದಲ್ಲಿ ಜನಿಸಿದರು. ಭದ್ರಾವತಿಗೆ ಬಹಳ ಹತ್ತಿರವಾದ ಈ ಊರಿನಲ್ಲಿ ಹುಟ್ಟಿದ ಇವರು ಕನ್ನಡದ ಯುವಕರಿಗೆ ಇಂದು ದೊಡ್ಡ ಪ್ರೇರಣೆಯಾಗಿದ್ದಾರೆ. ಅವರ ತಂದೆ UR ಕಾಮತ್ ಅವರು ಕೆನರಾ ಬ್ಯಾಂಕಿನಲ್ಲಿ ಅಧಿಕಾರಿಯಾಗಿದ್ದರು ಹಾಗೂ ತಾಯಿ ರೇವತಿ ಕಾಮತ್ ಅವರು ವೀಣೆ ಶಿಕ್ಷಕಿಯಾಗಿದ್ದರು. ಪದವಿ ನಂತರ ನಿತಿನ್ ಕಾಮತ್ ಅವರು ಸ್ಟಾಕ್ ಮಾರ್ಕೆಟ್ನಲ್ಲಿ ಆಸಕ್ತಿ ಬೆಳೆಸಿಕೊಂಡಿದ್ದರು. 17ನೇ ವಯಸ್ಸಿನಲ್ಲಿ ಟ್ರೇಡಿಂಗ್ ಪ್ರಾರಂಭಿಸಿದ ಅವರು ಆರಂಭದಲ್ಲಿ ಬಹಳಷ್ಟು ನಷ್ಟಗಳನ್ನು ಅನುಭವಿಸಿದರು. ಒಮ್ಮೆ ಸಾಲ ಮಾಡಿ ಟ್ರೇಡ್ ಮಾಡಿ ತಮ್ಮ ಖಾತೆಯನ್ನು ಕಳೆದುಕೊಂಡಿದ್ದರು. ಆದರೆ ಅವರು ಹಿಂಜರಿಯಲಿಲ್ಲ. ಬೆಂಗಳೂರಿನಲ್ಲಿ ಕಾಲ್ ಸೆಂಟರ್ನಲ್ಲಿ ತಿಂಗಳಿಗೆ 8,000 ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡುತ್ತಾ ರಾತ್ರಿ ಸಮಯದಲ್ಲಿ ಟ್ರೇಡಿಂಗ್ ಕಲಿಯುತ್ತಾ ಹೋದರು. ಇವರು ತಮ್ಮ ತಮ್ಮ

ಬೆಳೆಸಿಕೊಂಡಿದ್ದರು. 17ನೇ ವಯಸ್ಸಿನಲ್ಲಿ ಟ್ರೇಡಿಂಗ್ ಪ್ರಾರಂಭಿಸಿದ ಅವರು ಆರಂಭದಲ್ಲಿ ಬಹಳಷ್ಟು ನಷ್ಟಗಳನ್ನು ಅನುಭವಿಸಿದರು. ಒಮ್ಮೆ ಸಾಲ ಮಾಡಿ ಟ್ರೇಡ್ ಮಾಡಿ ತಮ್ಮ ಖಾತೆಯನ್ನು ಕಳೆದುಕೊಂಡಿದ್ದರು. ಆದರೆ ಅವರು ಹಿಂಜರಿಯಲಿಲ್ಲ. ಬೆಂಗಳೂರಿನಲ್ಲಿ ಕಾಲ್ ಸೆಂಟರ್ನಲ್ಲಿ ತಿಂಗಳಿಗೆ 8,000 ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡುತ್ತಾ ರಾತ್ರಿ ಸಮಯದಲ್ಲಿ ಟ್ರೇಡಿಂಗ್ ಕಲಿಯುತ್ತಾ ಹೋದರು. ಇವರು ತಮ್ಮ

0: ಖಂಡಿತ ಅದು ರೀಚ್ ಅಲ್ಲಿ ಎಲ್ಲ ಆಗ್ಬೇಕು ಅಲ್ಲ ಹಾಗೆ ಆಗುತ್ತೆ. ಎಸ್,
1: ಈಗ ನಮ್ಮ ಕೇಳುಗರು ಕಾಯ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ.
0: ಹೌದು, ಪ್ರಶ್ನೆಯನ್ನ ಕೇಳಿ ನಾಗರಾಜ್ ಅಂತ ಕಾಯ್ತಾ ಇದ್ದಾರೆ. ನಾನು ಅವ್ರನ್ನ ಪ್ರಶ್ನೆ ಕೇಳಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಬಸವರಾಜ್.
1: ಖಂಡಿತ, ಈಗ ಕಾಲೇಜಿನ ಆವರಣದಿಂದ ನಾವು ಹೊರಟೋಗ್ತೀವಿ.
0: ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಪ್ರಶ್ನೆಯನ್ನ ಕೇಳುವಂತಹ ಹೊತ್ತು ಪ್ರಶ್ನೆ ಏನಪ್ಪಾ ಅಂದ್ರೆ ಬಹಳ ಸಿಂಪಲ್ ಇದೆ. ಸ್ವಿಗ್ಗಿ ಸಂಸ್ಥಾಪಕರ ಹೆಸರು ಏನು? ಸ್ವಿಗ್ಗಿಯನ್ನ ಸಂಸ್ಥಾಪನೆ ಮಾಡಿದವರು ಯಾರು? ಅವರ ಹೆಸರು ಬೇಕು ನನಗೆ. ಹೆಸರು ಗೊತ್ತಾದ್ರೆ ಬಹಳ ಸಿಂಪಲ್, ಮೊದಲಿಗೆ ನಿಮ್ಮ ಹೆಸರು, ಅದಾದ ನಂತರ ಉತ್ತರ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572602079 5 7 2 6 0 0.

0: Yes, Professor Raj.
1: Madam, is one of the things that you can say that if you more point, I can't have more on the point, not a comment.
0: ಸಿಮ್ರಾನ್ ಬಾನು ಇದ್ದಾರಾ?
1: ಖಂಡಿತ ಸಿಮ್ರಾನ್ ಬಾನು ಅವರಿಗೆ ಮೈಕ್ ಕೊಡ್ತಾ
0: ಇದ್ದೀನಿ. ಎಸ್
2: ನಮಸ್ತೆ ಸರ್.
0: ನಮಸ್ತೆ ಸಿಮ್ರಾನ್ ಬಾನು ಅವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೇನು ಓದ್ತಾ ಇರೋದು? ಫಸ್ಟ್ ಇಯರಾ ಸೆಕೆಂಡ್ ಇಯರಾ?
2: ನಾನು ಸಿಮ್ರಾನ್ ಬಾನು, ನಾನು ಪಿಎಸ್ ಐಟಿಎಂ ಕಾಲೇಜಿನ ಪ್ರಥಮ ವರ್ಷದ ಎಂಬಿಎ ವಿದ್ಯಾರ್ಥಿನಿ.
0: ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಇಷ್ಟ ಆಯ್ತಾ ನಿಮ್ಗೆ?
2: ಸರ್, ನಾನು ಆಡಿಟಿಂಗ್ ಕೋರ್ಸ್ ಮಾಡಿದ್ದೀನಿ.
0: ಓಕೆ,
2: ಸೊ ನಂದು ಒಂದು ಕಂಪನಿ ಕಂಪ್ಯೂಟರ್ ಸೆಂಟರ್ ಓಪನ್ ಮಾಡ್ಬೇಕಂತ ಇಷ್ಟ.
0: ಓ, ವೆರಿ ಗುಡ್, ಗುಡ್ ಲಕ್ ಸಿಮ್ರಾನ್ ಅವರೇ. ಯಾರನ್ನ ಪರಿಚಯ ಮಾಡ್ಕೊಡ್ತೀರಾ ನೀವು?
2: ಇಂದು ನಾನು ಇನ್ಫೋಸಿಸ್ ಸಂಸ್ಥೆಯ ಸಿಇಒ ಆಗಿರುವ ಸಲೀಲ್ ಪಾರಿಕ್ ಅವರ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ.
0: ಎಸ್ ಪ್ಲೀಸ್.
2: ಸಲೀಲ್ ಪಾರಿಕ್ ಅವರು ಭಾರತದ ಯಶಸ್ವಿ ಉದ್ಯಮ ನಾಯಕರಲ್ಲಿ ಒಬ್ಬರು. ಅವರು 2018ರಲ್ಲಿ ಇನ್ಫೋಸಿಸ್ ಸಂಸ್ಥೆಯ ಸಿಇಒ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಆಯ್ಕೆಯಾದರು. ಅವರು ಮಹಾರಾಷ್ಟ್ರದ ಮುಂಬೈನಲ್ಲಿ ಜನಿಸಿದ್ದರು. ಅವರು ಉತ್ತಮ ಶಿಕ್ಷಣ ಪಡೆದು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಪದವಿ ಪಡೆದಿದ್ದಾರೆ. ನಂತರ ಹಲವು ವರ್ಷಗಳ ಕಾಲ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಅನುಭವ ಮತ್ತು ನಾಯಕತ್ವದಿಂದ ಇನ್ಫೋಸಿಸ್ ಸಂಸ್ಥೆಗೆ ಉತ್ತಮ ಬೆಳವಣಿಗೆ ಹೊಸ ದಿಕ್ಕನ್ನು ನೀಡಿದರು. ಅವರ ನಾಯಕತ್ವದಲ್ಲಿ ಇನ್ಫೋಸಿಸ್ ಡಿಜಿಟಲ್ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಕಸ್ಟಮರ್ ಸರ್ವಿಸ್ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ. ಇಂದು ಇನ್ಫೋಸಿಸ್ ವಿಶ್ವದ ಹಲವು ದೇಶಗಳಲ್ಲಿ ತನ್ನ ಸೇವೆಯನ್ನು ಸಲ್ಲಿಸಿದ್ದಾರೆ. ಸಲೀಲ್ ಪಾರಿಕ್ ಅವರು ತುಂಬಾ ಸರಳ ಮತ್ತು ವಿನಯಶೀಲ ವ್ಯಕ್ತಿ. ಅವರು ತಮ್ಮ ಉದ್ಯಮಗಳಿಗೆ ಬೆಂಬಲ ನೀಡುತ್ತಾರೆ ಮತ್ತು ಹೊಸ ಕೌಶಲ್ಯಗಳನ್ನು ಪ್ರೋತ್ಸಾಹಿಸುತ್ತಾರೆ. ಅವರು ಯಾವಾಗಲೂ ಹಾರ್ಡ್ ವರ್ಕ್, ಡಿಸಿಪ್ಲಿನ್ ಮತ್ತು ಟೀಮ್ ವರ್ಕ್ಗೆ ಹೆಚ್ಚಿನ ಮಹತ್ವ ನೀಡುತ್ತಾರೆ. ಒಬ್ಬ ಉತ್ತಮ ನಾಯಕ ಹೇಗಿರಬೇಕು ಎಂಬುದಕ್ಕೆ ಅವರು ಉತ್ತಮ ಉದಾಹರಣೆ. ಅವರು ಉದ್ಯೋಗಿಗಳ ಜೊತೆ ಉತ್ತಮ ಸಾಧನೆಯನ್ನು ಹೊಂದಿದ್ದರು. ಸಂಸ್ಥೆಯ ಬೆಳವಣಿಗೆಯ ಜೊತೆಗೆ ಉದ್ಯೋಗಿಗಳ ಬೆಳವಣಿಗೆಯು ಮುಖ್ಯ ಎಂದು

0: ಆತ್ಮ ವಿಶ್ವಾಸ ಮತ್ತು ನಿರಂತರ ಕಲಿಕೆಯ ಮಹತ್ವವನ್ನು ತಿಳಿಯಬಹುದು. ವಿದ್ಯಾರ್ಥಿಗಳಿಗೆ ನಾವು ಅವರಿಂದ ನಾಯಕತ್ವ, ಸಮಯ ನಿವಾರಣೆ, ನಿರ್ಧಾರ ತೆಗೆದುಕೊಳ್ಳುವುದು ಮತ್ತು ಸಮಸ್ಯೆ ಪರಿಹರಿಸುವ ಕೌಶಲ್ಯಗಳು ಕಲಿಯಬಹುದು. ಈ ಗುಣಗಳು ನಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸು ಪಡೆಯಲು ಸಹಾಯವಾಗುತ್ತದೆ. ಸಾಲಿಮ್ ಪಾರಿಕ್ ಅವರು ಸಾಧನೆಗಳು ಭಾರತಕ್ಕೆ ಹೆಮ್ಮೆ ತರುವಂತವೆ. ಅವರು ಇನ್ಫೋಸಿಸ್ ಸಂಸ್ಥೆಯ ಜಾಗತಿಕ ಮಟ್ಟದಲ್ಲಿ ಇನ್ನಷ್ಟು ಯಶಸ್ವಿಗೊಳಿಸಿದ್ದಾರೆ. ಅದರಿಂದ ಅವರು ಇಂದಿನ ಯುವಕರಿಗೆ ಒಂದು ಮಾದರಿ ಆಗಿದ್ದಾರೆ. ಕೊನೆಗೆ ಸಾಲಿಲ್ ಪಾರಿಕ್ ಅವರು ಯಶಸ್ವಿ ಸಿಇಒ ಮಾತ್ರವಲ್ಲ, ಲಕ್ಷಾಂತರ ಯುವಕರಿಗೆ ಮಾದರಿಯಾದ ನಾಯಕರು. ಅವರ ಜೀವನ ಮತ್ತು ಸಾಧನೆಗಳು ನಮ್ಮ ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ. ಧನ್ಯವಾದಗಳು.
1: ನಾರಾಯಣ ಮೂರ್ತಿ ಅವರು ಮತ್ತು ಸುಧಾಮೂರ್ತಿ ಅವರು, ಆದ್ರೆ ಅವರ ಕೆಳಗೆ ಕೆಲಸ ಮಾಡಿದಂತ ಮಹಿಳೆಯರು ಮತ್ತು ಇಸ್ತಾರೆ ಅನ್ನೋದು ಬಹಳ ಹೆಮ್ಮೆಯ ವಿಚಾರ.
2: ಎಕ್ಸಾಕ್ಟ್ಲಿ ಬಸವರಾಜ್. ನಮ್ಮ ಮುಂದಿನ ತಯಾರಿ ಶುಭಶ್ರೀ ಸಿದ್ಧರಿದ್ದಾರಾ?
1: ಖಂಡಿತ, ಶುಭಶ್ರೀ ಅವರು ಸಿದ್ಧರಾಗಿದ್ದರೆ ಮೈಕ್ ಕೊಡ್ತಾ ಇದ್ದೀನಿ.
3: ನಮಸ್ತೆ ಸರ್.
2: ನಮಸ್ತೆ ಶುಭಶ್ರೀ ಅವರೇ, ನೀವು ಯಾವ ಊರ್ನವರು, ಏನ್ ಕತೆ, ಏನ್ ಓದ್ತಾ ಇದ್ದೀರಾ?
3: ಭದ್ರಾವತಿ ಅವರು ಸರ್.
2: ಓ, ಭದ್ರಾವತಿ ಅವರಾ? ಬಸವರಾಜ್ ಸಿಕ್ಕಾಪಟ್ಟೆ ಮಾತಾಡ್ಸಿರ್ತಾರೆ ನಿಮ್ಮನ್ನ, ಭದ್ರಾವತಿಯವರು ಭದ್ರಾವತಿಯವರು ಅಂತ ಅಲ್ವಾ? ಭದ್ರಾವತಿಯಿಂದ ದಿನ ಅಪ್ ಅಂಡ್ ಡೌನ್ ಮಾಡ್ತೀರಾ? ಹೌದಾ? ಏನ್ ಎಷ್ಟನೇ ಇದ್ರೊಳಗೆ, ಎಷ್ಟನೇ ಇಯರ್, ಫಸ್ಟ್ ಇಯರಾ, ಸೆಕೆಂಡ್ ಇಯರಾ, ಫೈನಲ್ ಇಯರಾ?
3: ಫಸ್ಟ್ ಇಯರ್ ಸರ್.
2: ಫಸ್ಟ್ ಇಯರಾ, ಏನ್ ಮಾಡ್ಬೇಕು ಅಂತಿದ್ದೀರಾ ನೆಕ್ಸ್ಟ್?
3: ನೆಕ್ಸ್ಟ್ ನಂದೇ ಒಂದು ಪೆಟ್ಸ್ ಎನ್ಜಿಒ ಓಪನ್ ಮಾಡೋಣ ಅಂತ ಇದ್ದೀನಿ ಸರ್.
2: ವೈ ಎನ್ಜಿಒ?
3: ಲೈಕ್ ಈಗ ಬೀದಿ ಬೀದಿಯಲ್ಲಿ ನಾಯಿಗಳು ಮತ್ತೆ ಬೆಕ್ಕುಗಳು ಎಲ್ಲ ಸಾಯ್ತಾ ಇರೋದ್ರಿಂದ ಅದನ್ನ ಅದಕ್ಕೂ ಒಂದು ಹೋಮ್ ಇರುತ್ತೆ ಅಂತ ಮಾಡೋಣ ಅಂತ ಸರ್.
2: ಅದು ಬೀದಿನೇ ಹೋಮ್ ಅಲ್ವಾ ಅದ್ರದ್ದು? ಅಲ್ಲ,
3: ಬೀದಿನೇ ಹೋಮ್ ಇರ್ಬೋದು ಸರ್. ಪಾಪ ಅವು ಪ್ರಾಣಿಗಳಲ್ವಾ ಸರ್, ಅದಕ್ಕೂ ಜೀವ ಎಲ್ಲ ಇರತ್ತಲ್ಲ
2: ಸರ್. ಹೋದ್ರೆ ಸಿಕ್ಕಾಪಟ್ಟೆ ಆಗತ್ತಲ್ಲ ಶುಭಶ್ರೀ. ಇಟ್ ಈಸ್ ಅನ್ಬಿಲೀವಬಲ್.
3: ಅಲ್ಲ ಸರ್, ಭದ್ರಾವತಿ ಸುತ್ತಮುತ್ತದಲ್ಲಿ ಎಲ್ಲರ ಈ ತರ ಇದ್ರೆ, ಸೊ ಯಾರ್ಗಾರು ಸಿಕ್ಕಿದ್ರೆ ತಗೊಂಬಂದಿ ನಮ್ ಎನ್ಜಿಒದಲ್ಲಿ ಬಿಟ್ರೆ ನಾವು ಸಾಕೋತೀವಿ ಸರ್. ಲೈಕ್ ಆತರ ಬೇಡ,
2: ಆತರ ಸಾಕೊಳ್ಬೇಕು ಅಂತ. ಬೀದಿ ನಾಯಿಗಳು ಮತ್ತೆ ಬೆಕ್ಕು ಇತ್ಯಾದಿಗಳು ಪೆಟ್ಸ್? ನೀವು ಪೆಟ್ಸ್ ಲವರ್? ಹಾ,
3: ಪೆಟ್ಸ್ ಲವರ್.
2: ತುಂಬಾ ಇಷ್ಟ ನನಗೆ ಪೆಟ್ಸ್ ಅಂದ್ರೆ.
3: ಎಸ್ ಸರ್.
2: ಓಕೆ, ಸೊ ನಿಮ್ಮ ಇಂಟ್ರೆಸ್ಟ್ ವಿಷಯನೇ ಅದನ್ನ ಡೆವಲಪ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಒಳ್ಳೆ ಗುಡ್ ಕಾಸ್ ಇದು, ಸೀರಿಯಸ್ಲಿ ಗುಡ್ ಕಾಸ್, ತುಂಬಾ ಒಳ್ಳೆಯ ಆಸಕ್ತಿ.
3: ನಿಮ್
2: ಜೊತೆಗೆ ಇನ್ನೊಂದಷ್ಟು ಜನ ಹ್ಯಾಂಡ್ಸ್ ಜೊತೆಗೆ ಸೇರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ.
3: ನಮ್ ಬ್ರದರ್ಗೂ ಇಷ್ಟ ಸರ್, ಇದು ನಮ್ ಬಿಗರ್ ಬ್ರದರ್ಗೆ ಇದು ತುಂಬಾ ಇಷ್ಟ ಈ ತರ ಮಾಡೋದ ಅಂತ.
2: ಓಕೆ,
3: ಹಾ ಸರ್,
2: ಸೂಪರ್ ಸೂಪರ್. ನಿಮ್ ಜೊತೆ ಇನ್ನೊಂದಷ್ಟು ಜನ ಕೈ ಸೇರಿಸಿ ಅದ್ಭುತ ಕಾರ್ಯ ನಡೀಲಿ ಅಂತ ನಾನು ಇಷ್ಟಪಡ್ತೀನಿ. ಒಳ್ಳೆ ಐಡಿಯಾ, ಸೀರಿಯಸ್ ತುಂಬಾ ಒಳ್ಳೆ ಐಡಿಯಾ. ಎಕ್ಸ್ಪೆಷಲಿ ಮೈನ್ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ, ರಸ್ತೆಯಲ್ಲಿ ಹೋಗ್ಬೇಕಾದ್ರೆ, ಕೆಲವೊಮ್ಮೆ ರಾತ್ರಿ ಟೈಮಲ್ಲಿ ನಮ್ಮಿಂದ ಅವುಗಳಿಗೋ ಅಥವಾ ಅವುಗಳಿಂದ ನಮಗೋ ಮನುಷ್ಯರಿಗೂ ತುಂಬಾ ಕೆಲವೊಂದ್ಸರಿ ಅವಕ್ಕೆ ಏನಾಗುತ್ತೆ ಅಂದ್ರೆ, ರಾತ್ರಿ ಹೊತ್ತಿನಲ್ಲಿ ಇವ್ರು ಬೆಳಗ್ಗೆನಂತೂ ನಮಗೆ ಓಡಾಡಕ್ ಬಿಡಲ್ಲ, ರಾತ್ರಿನೂ ನಮಗೆ ಓಡಾಡಕ್ ಬಿಡಲ್ವಲ್ಲ ಅಂತ ಅವುಗಳಿಗೆ. ನಮಗೆ ಸಮಯ ಸಿಗಲ್ವಲ್ಲ ಅಂತ ಇವ್ರು ರಾತ್ರಿ ಓಡಾಡ್ತಿರ್ತಾರೆ. ಕೆಲವೊಂದ್ಸರಿ ಕಾರ್ಗಳಿಗೆ ಅಥವಾ ವೆಹಿಕಲ್ಗಳಿಗೆ ಅಥವಾ ಬೈಕ್ಗಳಿಗೆ ಸಿಕ್ಕಾಕೊಳ್ಳೋದು, ಅವ್ರನ್ನ ಓಡಿಸ್ಕೊಂಡು ಬರೋದು ಎಲ್ಲ ನಡೀತಾ ಇರುತ್ತೆ. ಸಣ್ಣ ಸಣ್ಣ ಮಕ್ಕಳನ್ನ ಕೆಲವೊಂದ್ಸರಿ ಎಳ್ಕೊಂಡು ಹೋಗಿದ್ದ ಸುದ್ದಿಗಳನ್ನ ಕೂಡ ನಾವು ನೋಡ್ತಾ ಇರ್ತೀವಿ. ಆ ದೃಷ್ಟಿಯಿಂದ ಎಲ್ಲ ಯೋಚನೆ ಮಾಡಿದ್ರೆ ನಿಮ್ದು ಒಳ್ಳೆ ಥಾಟ್, ಆಕ್ಚುಲಿ ಗುಡ್ ಥಾಟ್. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಶುಭಶ್ರೀ. ಯಾರನ್ನ ಪರಿಚಯ ಮಾಡ್ಕೊಡ್ತೀರಾ?
3: ನಾನು ಮಾಮಾ ಕೋ ಫೌಂಡರ್ ಆದ ಗಜಲ್ ಅಲ್ಲಾರ್ ಅವರ ಬಗ್ಗೆ ಸ್ವಲ್ಪ ಮಾತನಾಡಲು ಇಚ್ಛಿಸುತ್ತಿದ್ದೇನೆ.
2: ಎಸ್ ಪ್ಲೀಸ್.
3: ಇಂದು ನಾನು ಭಾರತದ ಯಶಸ್ವಿ ಮಹಿಳಾ ಉದ್ಯಮಿಗಳಲ್ಲಿ ಒಬ್ಬರಾದ ಗಜಲ್ ಅಲ್ಲಾರ್ ಅವರ ಬಗ್ಗೆ ಮಾತನಾಡಲು ಇಚ್ಛಿಸುತ್ತಿದ್ದೇನೆ. ಗಜಲ್ ಅಲ್ಲಾರ್ ಅವರು ಮಾಮಾ ಅರ್ತ್ ಕಂಪನಿಯ ಸಹಸಂಸ್ಥಾಪಕರಾಗಿದ್ದಾರೆ. ಅವರು 2016 ತಮ್ಮ ಪತಿ ವರುಣ್ ಅಲ್ಲಾರ್ ಅವರೊಂದಿಗೆ ಈ ಕಂಪನಿಯನ್ನು ಆರಂಭಿಸಿದರು. ತಮ್ಮ ಮಗುವಿಗೆ ಸುರಕ್ಷತೆ ಮತ್ತು ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಹುಡುಕುವಾಗ ಮಾರುಕಟ್ಟೆಯಲ್ಲಿ ಅಂತಹ ಉತ್ಪನ್ನಗಳ ಕೊರತೆ ಇದೆ ಎಂದು ಅವರು ಗಮನಿಸಿದರು. ಅದಕ್ಕೆ ಪರಿಹಾರವಾಗಿ ಮಾಮಾ ಅರ್ತ್ ಕಂಪನಿಯ ಪ್ರಾರಂಭಿಸಿದರು. ಇದು ಮಾಮಾ ಅರ್ತ್ ಭಾರತದಲ್ಲಿನ ಪ್ರಮುಖ ಕಂಪನಿ ಒಂದಾಗಿದೆ. ಬೆಜಲಲ್ಲಾರವರ ಕೆಲವು ಉದ್ಯಮಿ ಕೇವಲ ಉದ್ಯಮಿಗಳ ಆಗದೆ ಒಬ್ಬ ಸೃಜನಾತ್ಮಕ ವ್ಯಕ್ತಿಯು ಆಗಿದ್ದಾರೆ. ಅವರ ಪರಿಶ್ರಮ, ಹೊಸ ಆಲೋಚನೆ ಮತ್ತು ಆತ್ಮವಿಶ್ವಾಸದಿಂದ ಅವರು ಅನೇಕ ಯುವಕ ಮತ್ತು ಯುವತಿಯರಿಗೆ ಪ್ರೇರಣೆಯಾಗಿದ್ದಾರೆ. ಒಳ್ಳೆಯ ಆಲೋಚನೆ, ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮ ಇದ್ದರೆ ಯಶಸ್ಸು ಸಾಧಿಸಬಹುದು ಎಂದು ಅವರು ತೋರಿಸಿದ್ದಾರೆ. ಅವರು ಶಾರ್ಕ್ ಟ್ಯಾಂಕ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಹೂಡಿಕೆದಾರರಾಗಿ ಭಾಗವಹಿಸಿ ಹೊಸ ಉದ್ಯಮಿಗಳಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಅವರ ಜೀವನದಿಂದ ನಾವು ಕಲಿಯುವ ಪ್ರಮುಖ ಪಾಠವೇನೆಂದರೆ ಪ್ರತಿಯೊಂದು ಸಂಸ್ಥೆಯಲ್ಲಿಯೂ ಒಂದು ಅವಕಾಶ ಇರುತ್ತದೆ. ಕಷ್ಟಪಟ್ಟು ಕೆಲಸ ಮಾಡಿದರೆ ಮತ್ತು ನಮ್ಮ ಗುರಿಯ ಮೇಲೆ ನಂಬಿಕೆ ಇಟ್ಟರೆ ಯಶಸ್ಸು ಖಂಡಿತ ಸಿಗುತ್ತದೆ ಎಂದು ಗಜಲಲ್ಲಾರವರು ಲಕ್ಷಾಂತರ ಜನರಿಗೆ ಸ್ಫೂರ್ತಿದಾಯಕರಾಗಿದ್ದಾರೆ. ಅವರ ಸಾಧನೆ ನಮ್ಮ ದೊಡ್ಡ ಕನಸು ಕಾಣಲು ಮತ್ತು ಅದನ್ನು ನನಸಾಗಿಸಲು ಪ್ರೇರಣೆ ನೀಡುತ್ತದೆ. ಧನ್ಯವಾದಗಳು. ನನಗೆ ಈ ದಿನ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೂ ಹಾಗೂ ಪೆಸಿಟಿಎಂ ಕಾಲೇಜಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು.
2: ಥ್ಯಾಂಕ್ ಯು.
1: ನಮಗೆ ತಿಳಿಯದ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಅವರ ಸಾಧನೆಗಳು ನಮಗೆ ಸ್ಫೂರ್ತಿ ಅಂತ ಭಾವಿಸ್ತೇವೆ.
2: ಖಂಡಿತ ಬಸವರಾಜ್. ನಮ್ಮ ಮುಂದಿನ ತಯಾರಿ ಆಸಿಮಾ ತಸ್ಲಿಮಾ
1: ಇದ್ದಾರೆ, ಅವರಿಗೆ ಮೈಕ್ ಕೊಡ್ತಾ ಇದ್ದೇನೆ.
4: ಹಲೋ ಸರ್,
2: ನಮಸ್ಕಾರ. ಆಸ್ಲಿಮಾ ಅವರೇ, ಹೇಗಿದ್ದೀರಾ?
4: ನಾನ್ ತುಂಬಾ ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ?
2: ನಾನ್ ಚೆನ್ನಾಗಿದ್ದೀನಿ. ಯಾವ ಪ್ಲೇಸ್ ನಿಮ್ದು, ಭದ್ರಾವತಿನೇನ, ಶಿವಮೊಗ್ಗನ ಅಥವಾ ಶಿವಮೊಗ್ಗದ ಬೇರೆ ಕಡೆ ಊರ?
4: ಇಲ್ಲ ಸರ್, ನಾನು ಶಿಕಾರಿಪುರದಿಂದ.
2: ಓ, ಶಿಕಾರಿಪುರ. ಓಕೆ, ಶಿವಮೊಗ್ಗದಲ್ಲೇ ಸ್ಟೇ ಮಾಡಿದ್ರಾ ಅಥವಾ ಅಪ್ ಅಂಡ್ ಡೌನ್ ಮಾಡ್ತೀರಾ ದಿನ?
4: ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೀನಿ ಸರ್.
2: ಓಕೆ, ಸೊ ಕಾಲೇಜಿಂದ ಹೋಗಿ ಬರೋದಕ್ಕೆ ವ್ಯವಸ್ಥೆ ಇದೆಯಾ ಅಥವಾ ಬೇರೆ ಪ್ರೈವೇಟ್ ಬಸ್ಸಿಗೆ ಹೋಗ್ಬೇಕಾ?
4: ಹಾ, ಪ್ರೈವೇಟ್ ಬಸ್ಸಿಗೆ ಬರ್ತಾ ಹೋಗ್ತಾ ಇರ್ತೀನಿ ಸರ್.
2: ಓಕೆ ಓಕೆ, ಡನ್. ಏನ್ ಮಾ ಓದ್ತಾ ಇರೋದು ಅಸ್ಲಿಮಾ, ಎಷ್ಟನೇ ಇಯರ್ ಈಗ?
4: ನಾನ್ MBA ಫಸ್ಟ್ ಇಯರ್ ಸರ್.
2: ಓಕೆ, ಇನ್ನು 2 ಇಯರ್ಸ್ ಇದೆ, ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಇದ್ದೀರಾ?
4: ನಾನ್ ಇಂಟರ್ನ್ಯಾಷನಲ್ ಆಂಟರ್ಪ್ರಿನರ್ ಆಗಬೇಕು ಅಂತ ತುಂಬಾ ವಿಷ್ ಇದೆ ಸರ್, ಅದ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ.
2: ಓ, ವೆರಿ ಗುಡ್ ಗುಡ್, ಇಂಟರ್ನ್ಯಾಷನಲ್ ಲೆವೆಲ್. ಎಸ್, ಗುರಿ ಅಂದ್ರೆ ಹೀಗಿರ್ಬೇಕು, ಹೊಡೆದ್ರೆ ಆನೇನೆ ಹೊಡಿಬೇಕು ಅನ್ನೋ ತರ.
4: ಎಸ್ ಸರ್, ನಾವು ಕರ್ನಾಟಕಕ್ಕೆ ಪ್ರೂವ್ ಮಾಡಬೇಕು ಅಲ್ಲ ಸರ್.
2: ಎಕ್ಸಾಕ್ಟ್ಲಿ ಅಸ್ಲಿಮಾ, ಖುಷಿ ಆಯ್ತು. ಯಾರನ್ನ ಪರಿಚಯ ಮಾಡ್ಕೊಡ್ತೀರಾ ಈಗ?
4: ನಾನು ಮಾಲ್ಗಿಕಾ ಹೆಕ್ಡೆ. ಎಲ್ಲರಿಗೂ ಶುಭೋದಯ. ಇಂದು ನಾನು ಭಾರತದ ಅತ್ಯಂತ ಪ್ರೇರಣಾದಾಯಕ ಮಹಿಳಾ ಉದ್ಯಮಗಳಲ್ಲಿ ಒಬ್ಬರಾದ ಮಾಳವಿಕಾ ಹೆಗಡೆ ಅವರ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಮಾಳವಿಕಾ ಹೆಗಡೆ ಅವರು cafecoffeeday.com ಸಂಸ್ಥೆಯ ಮುಖ್ಯ ಕಾರ್ಯ ನಿರ್ವಾಹಕ ಅಧಿಕಾರಿ CEO ಆಗಿದ್ದಾರೆ. ಈ ಸಂಸ್ಥೆಯ ಭಾರತದ ಪ್ರಸಿದ್ಧ ಕಾಫಿ ಸರಣಿಯನ್ನು ನಿರ್ವಹಿಸುತ್ತದೆ. ಅವರ ಪತಿ ಬಿಜಿ ಸಿದ್ಧಾರ್ಥ ಅವರು ಭಾರತದ ಕಾಫಿ ಸಂಸ್ಕೃತಿಗೆ ಹೊಸ ರೂಪ ನೀಡಿದ ಗಣದೃಷ್ಟಿಯ ಉದ್ಯಮಿಯಾಗಿದ್ದರು. 2019 ಅವರ ಪತಿ ಅಕಾಲಿಕ ನಿಧನದ ನಂತರ ಆ ಕಂಪನಿಗೆ ತುಂಬಾ ಸಮಸ್ಯೆ ಬಂತು, ತುಂಬಾ ಸಾಲ ಇತ್ತು, ಜನ ಎಲ್ಲರೂ ಕಂಪನಿ ಮುಚ್ಚಿ ಹೋಗುತ್ತೆ ಅಂತ ಹೇಳಿದರು. ಆದರೆ ಇಂತಹ ಕಠಿಣ ಸಮಯದಲ್ಲಿ ಮಾಳವಿಕಾ ಹೆಗಡೆ ಅವರು ಹಿಂದೆ ಸರಿಯದೆ ಧೈರ್ಯದಿಂದ ನಾಯಕತ್ವವನ್ನು ವಹಿಸಿಕೊಂಡರು. ಅವರು ಸಂಸ್ಥೆಯ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸು ನಿರಂತರವಾಗಿ ಶ್ರಮಿಸಿದ್ದರು. ಸಾಲವನ್ನು ಕಡಿಮೆ ಮಾಡುವುದು, ಹೂಡಿದಾರರು ವಿಶ್ವಾಸವಾಗಿ ಮರುಥಾಪಿಸುವುದು ಹಾಗೂ ಉದ್ಯಮಗಳ ಮನೋಬಲವನ್ನು ಹೆಚ್ಚಿಸುವುದು ಅವರ ಪ್ರಮುಖ ಗುರಿಯಾಗಿತ್ತು. ಅವರ ದೃಢ ನಿರ್ಧಾರ ಮತ್ತು ಸಂಪನ್ನೆಯಿಂದ ಕಂಪನಿಯು ಮತ್ತೆ ಚೇತರಿಕೆಯ ಹಾದಿಯಲ್ಲಿ ಸಾಗಲು ಸಾಧ್ಯವಾಯಿತು. ಮಾಳವಿಕಾ ಹೆಗಡೆ ಅವರ ಯಶಸ್ಸು ಕೇವಲ ವೈವಾರಿಕ ಸಾಧನೆಯಲ್ಲಿ ಅವರ ಮಹಿಳೆಯರ ಯಾವುದು ಕ್ಷೇತ್ರದಲ್ಲಿ ನಾಯಕತ್ವ ವಹಿಸಬಹುದು ಎಂಬುದನ್ನು ಸಾಬೀತುಪಡಿಸಿದ್ದರು. ಅವರ ಕಥೆ ನಮ್ಗೆ ಸಂಕಷ್ಟಗಳನ್ನು ಬಂದಾಗ ಹೆದರದೆ ಅವುಗಳನ್ನು ಅವಕಾಶಗಳಾಗಿ ಪರಿವರ್ತಿಸಿಕೊಳ್ಳಬೇಕು ಎಂಬ ಪಾಠವನ್ನು ಕಲಿಸುತ್ತದೆ. ಅವರ ಜೀವನದಿಂದ ನಾವು ಮೂರು ಪ್ರಮುಖ ಮೌಲ್ಯಗಳನ್ನು ಕಲಿಸಬಹುದು: ಧೈರ್ಯ, ಕಷ್ಟ ಸಮಯದಲ್ಲಿ ದೃಢವಾಗಿ ನಿಲ್ಲುವುದು, ಜವಾಬ್ದಾರಿ, ಕುಟುಂಬ, ಉದ್ಯೋಗಿಗಳ ಮತ್ತು ಸಂಸ್ಥೆಯ ಮೇಲಿನ ಕರ್ತವ್ಯವನ್ನು ನಿಭಾಯಿಸುವುದು.

0: ಪರಿಶ್ರಮ ಮತ್ತು ಸಂಕಲ್ಪ ಯಾವುದೇ ಗುರಿಯನ್ನು ಸಾಧಿಸಲು ನಿರಂತರ ಪ್ರಯತ್ನ ಮಾಡುವುದು. ವಿದ್ಯಾರ್ಥಿಗಳಾದ ನಾವು ಅವರ ಜೀವನದಿಂದ ಪ್ರೇರಣೆ ಪಡೆದ ನಮ್ಮ ಗುರಿಗಳಾದ ಶ್ರಮಿಸಬೇಕು. ಯಶಸ್ವಿ ಒಂದು ದಿನದಲ್ಲಿ ಸಿಗುವುದಿಲ್ಲ, ಅದು ನಿರಂತರ ಪ್ರಯತ್ನ, ಸಹನೆ ಮತ್ತು ಆತ್ಮವಿಶ್ವಾಸ ಸಾಧ್ಯವಾಗುತ್ತದೆ ಎಂಬುದನ್ನು ಅವರು ತೋರಿಸಿದ್ದಾರೆ. ಧನ್ಯವಾದಗಳು.
1: ಧನ್ಯವಾದಗಳು.
2: ಏನು ಇನ್ನೇನು ಕಂಪನಿ ಮುಳುಗಿತು ಅನ್ನೋ ಸಂದರ್ಭದಲ್ಲಿ ಅವರು ತಮ್ಮದೇ ಆದ ವಿಶಿಷ್ಟತೆಯನ್ನ ರೂಪಿಸಿಕೊಂಡಿದ್ದನ್ನ ತುಂಬಾ ಸಂಪೂರ್ಣ ಪರಿಚಯ ಮಾಡಿಕೊಟ್ಟಿದ್ದಾರೆ.
1: ಎಸ್ ಬಸವರಾಜ್ ಅದ್ಭುತವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈಗಲೂ ಕೂಡ. ನಾವೆಲ್ಲ ಒಂದು ಹಂತದಲ್ಲಿ ಈ ಕಂಪನಿ ಆಯ್ತು ಅಂತಾನೆ ಅನ್ಕೊಂಡಿದ್ವಿ ಒಂದು ಹಂತದಲ್ಲಿ ಓ ಅಂತ. ಈಗ ನಿಜವಾಗ್ಲೂ ತುಂಬಾ ಕೆಲಸ ಮಾಡಿದ್ದಾರೆ ಮಾಳವಿಕಾ ಹೆಗಡೆ ಅವರು, ಅದು ಗೊತ್ತೇ ಆಗ್ತಾ ಇಲ್ಲ ಅವ್ರು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಮತ್ತೆ ಮೇಲ್ ತರೋದಕ್ಕೆ ಅಂತ. ಇತ್ತೀಚೆಗೆ ಮತ್ತೆ ಅದು ತನ್ನ ಅಸ್ತಿತ್ವವನ್ನ ಉಳಿಸ್ಕೊಡೋದಲ್ಲಿ ಬಹಳ ಪ್ರಯತ್ನವನ್ನ ಮಾಡಿ ಮುಂದುವರಿತಾ ಇದೆ ಕೂಡ. ಸೊ ಅದ್ಭುತವಾದಂತಹ ಮಾಹಿತಿಯನ್ನ ನೀಡಿದಂತಹ ಆಸೀಮ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಪ್ರಶ್ನೆಯನ್ನ ಕೇಳುವಂತಹ ಹೊತ್ತು. ಪ್ರಶ್ನೆಯನ್ನ ಕೇಳಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಬಸವರಾಜ್. ಥ್ಯಾಂಕ್ ಯು ಬಸವರಾಜ್. ಪ್ರಶ್ನೆಯನ್ನ ಕೇಳುವಂತಹ ಹೊತ್ತು. ಪ್ರಶ್ನೆ ಬಹಳ ಸಿಂಪಲ್ ಆಗಿದೆ. ಕೆಫೆ ಕಾಫಿ ಡೇ ಯ ಈಗಿನ ಸಿಇಒ ಹೆಸರು ಏನು? ಕೆಫೆ ಕಾಫಿ ಡೇನ ಈಗಿನ ಸಿಇಒ ಹೆಸರು ಏನು? ಉತ್ತರ ಗೊತ್ತಾದ್ರೆ ಬಹಳ ಸಿಂಪಲ್. ಮೊದಲಿಗೆ ನಿಮ್ಮ ಹೆಸರು, ಅದಾದ ನಂತರ ಉತ್ತರ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572600 9481275207.

ಸಮಯ 10:47 ಆಗ್ತಾ ಇದೆ ಸ್ನೇಹಿತರೆ. ಕೇಳ್ತಾ ಇದ್ರೆ ಎಫ್ಎಂ 103.5 ಮೀಡಿಯಂ ವೇವ್, 625 ಕಿಲೋಹರ್ಟ್ಸ್ ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಸದ್ಯಕ್ಕೆ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ ಸಾಗ್ತಾ ಇದೆ. ಪ್ರಶ್ನೆ ಕೇಳಿದ್ದೆ, ಕೆಫೆ ಕಾಫಿ ಡೇ ಯ ಈಗಿನ ಸಿಇಒ ಹೆಸರು ಏನು ಅಂತ ಯಾರೆಲ್ಲ ಉತ್ತರವನ್ನು ಕಳಿಸಿದ್ರೆ ನೋಡೋಣ. ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ಹಂಪಣ್ಣ ನ್ಯಾಮತಿ, ಹಾಬಿಲ್ ರಾಘವೇಂದ್ರ ಅಪರ್ ಹುತ್ತ ಭದ್ರಾವತಿ, ಅಜಯ್ ವನ್ಕರ್ ಲೋಯರ್ ಹುತ್ತ ಭದ್ರಾವತಿ, ಆಶ್ರಿತಾ ಬಿ ಎಸ್ ಚಿಕ್ಕಮಗಳೂರಿನಿಂದ, ಹೇಮಂತ್ ಶಿವಮೊಗ್ಗ, ವರುಣ್ ವಾಲಿ ಫ್ರಮ್ ಶಿವಮೊಗ್ಗ, ರೂಪಾ ಎಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿ ಸರ್ಕಲ್, ನಳಿನಿ ಗಿರಿಜಾ ರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡ, ಸೇವಂತಿ ಪಿ ಕೆ ಕಾಣದಗಟ್ಟೆ ಚನ್ನಗಿರಿ ತಾಲೂಕು, ಲತಾ ಕುಂಬಾರ್ ಬೀದಿ ಓಲ್ಡ್ ಟೌನ್ ಭದ್ರಾವತಿಯಿಂದ, ವಿಠಲ್ ರಾವ್ ಬಿವಿಕೆ ತಂಡದ ಆಟಗಾರರು ಹುತ್ತ ಕಾಲೋನಿ ಭದ್ರಾವತಿ, ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕು, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ, ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಪಟ್ಗೋರೆ ಮಂಡಗದ್ದೆ ಹೋಬಳಿ, ಇಷ್ಟು ಜನ. ಗೌತಮಿ ಫ್ರಮ್ ಮಲಗುಪ್ಪ, ಇಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಆಗಿತ್ತು ಮಾಳವಿಕಾ ಹೆಗಡೆ, ಸರಿಯಾದ ಉತ್ತರವನ್ನು ಕಳಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ನಮ್ಮ ನಿಮ್ಮ ಪಯಣ ಕಾಲೇಜಿನ ಕ್ಯಾಂಪಸ್ಸಿನ ಕಡೆಗೆ ಬನ್ನಿ ಹೋಗೋಣ.

0: ನಮಸ್ತೆ ಬಸವರಾಜ್.
1: ನಮಸ್ತೆ, ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಪತ್ರಿಕಾವತಿ ಶಿವಮೊಗ್ಗದಿಂದ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮವನ್ನು ನಾವಿವತ್ತು ಪಿಎಸ್ ನ ಕಾಲೇಜಲ್ಲಿ ಇದ್ದೀವಿ, ಮ್ಯಾನೇಜ್ಮೆಂಟ್ ನ ವಿಭಾಗದಲ್ಲಿ. ಇವತ್ತು ಉದ್ಯಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹನೀಯರ ಪರಿಚಯ ಮಾಡಿಕೊಡ್ತಾ ಇದ್ರೆ ಕೊನೆಯ ಹಂತದಲ್ಲಿ ಇದ್ದೇವೆ ನಾವು.
0: ಎಸ್, ತೇಜು ಸಿದ್ಧರಿದ್ದಾರಾ?
1: ಖಂಡಿತ, ತೇಜು ಅವರಿಗೆ ಮೈಕ್ ಅನ್ನ ಕೊಡ್ತಾ ಇದ್ದೀನಿ.
2: ಗುಡ್ ಮಾರ್ನಿಂಗ್ ಸರ್.
0: ನಮಸ್ತೆ ತೇಜು ಅವರೇ, ಹೇಗಿದ್ದೀರಾ? ನೀವೇನ್ ಮಾಡ್ತಾ ಇರೋದು?
2: MBA ಫಸ್ಟ್ ಇಯರ್.
0: ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಇದೆಯಾ, ಇಂಟ್ರೆಸ್ಟ್ ಇದೆ?
2: ನೆಕ್ಸ್ಟ್ ನನಗೆ ಲೀಡರ್ ಆಗಬೇಕು ಅಂತ.
0: ಲೀಡರ್ ಆಗಬೇಕು ಅಂತ ಪರ್ಟಿಕಲಿಯಾ?
2: ಎಸ್ ಸರ್.
0: ವಾ ವಾವ್, ಇದು ಸಬ್ಜೆಕ್ಟ್ ಹೆಂಗಿದೆ, ಇಂಟ್ರೆಸ್ಟ್ ಹೆಂಗಿದೆಯಲ್ಲ, ಇದು ಹೆಂಗೆ
2: ಆಗುತ್ತೆ? ಎಲ್ಲ
0: ಆಗುತ್ತಾ? ಎಸ್, ಇಂಡಿಯಾದಲ್ಲಿ ಎಲ್ಲ ಪಾಸಿಬಲ್ ಸರ್, ನೀವೇನ್ ಹಿಂಗ್ ಹೇಳ್ತಾ ಇದ್ದೀರಾ ಅಂತನಾ? ಅಥವಾ ಜಸ್ಟ್ ನಾಲೆಡ್ಜ್ ಫರ್ಗೆ ಎಜುಕೇಶನ್ ಮುಗಿಸ್ಕೊಂಡು ಆಮೇಲೆ ಪೊಲಿಟಿಕ್ಸ್ ಬರೋಣ ಅಂತ?
2: ನಾಲೆಡ್ಜ್ ಫರ್ಗೆ ಎಜುಕೇಶನ್ ಮುಗಿಸ್ಕೊಂಡು ಆಮೇಲೆ ನಮ್ಮನ್ನ ನಾವು ಐಡೆಂಟಿಫೈ ಮಾಡ್ಕೊಳ್ಳೋಣ.
0: ವೈ ಪೊಲಿಟಿಕ್ಸ್?
2: ಎಲೆವೇಟಿಂಗ್ ಜಸ್ಟಿಸ್ ಟು ಫಾಸ್ಟರ್ ದನ್ ಬ್ಲಿಂಕೇಜ್.
0: ಓ, ಸೋ ಹಂಗಾಗಿ ಪೊಲಿಟಿಕ್ಸ್? ಆ,
2: ಎಸ್ ಸರ್.
0: ಓಕೆ, ಆಲ್ ದಿ ಬೆಸ್ಟ್. ಒಳ್ಳೆ ನಾಯಕರಾಗಬೇಕು ತೇಜು. ನಾಯಕರಾಗೋದಲ್ಲ, ಬರೀ ಒಳ್ಳೆ ನಾಯಕರಾಗಿದ್ರೆ ಯೂಸ್ ಇಲ್ಲ, ಒಳ್ಳೆ
2: ನಾಯಕರಾಗ್ಬೇಕು.
0: ಎಸ್, ಈ ಹಿಂದೆ ಒಳ್ಳೆ ಅನ್ನೋ ಶಬ್ದ ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಯಾರನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀರಾ?
2: ಸರ್, ಬಿಸಿ ರಮೇಶ್.
0: ಎಸ್ ಪ್ಲೀಸ್. ಎಸ್ ಎಸ್ ಪ್ಲೀಸ್ ಹೇಳಿ.
2: ಬಿಸಿ ರಮೇಶ್ ಅವರು ಚನ್ನಪಟ್ಟಣದ ಸಂಪ್ಲೆಗೆರೆಯಲ್ಲಿ ಜನಿಸಿದವರು. ಇವರ ತಂದೆ ಚಿಕ್ಕಬೋರೇಗೌಡ ಹೆಸರಾಂತ ದಕ್ಷ ಪೊಲೀಸ್ ಅಧಿಕಾರಿ ಆಗಿದ್ದರು. ಇಂಥವರ ಮಗನಾಗಿ ಜನಿಸಿದ ಬಿಸಿ ರಮೇಶ್ ಅವರು ಕರ್ನಾಟಕದ ಪ್ರಸಿದ್ಧ ಕಬಡ್ಡಿ ಆಟಗಾರರಾಗಿ ತರಬೇತಿಗಾರರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇವರು ಬಾಲ್ಯದಿಂದಲೇ ಕಬಡ್ಡಿ ಆಟದ ಮೇಲೆ ಬಹಳ ಆಸಕ್ತಿ ಹೊಂದಿದ್ದರು. ರಮೇಶ್ ಅವರು ಕಠಿಣ ಪರಿಶ್ರಮ ಮತ್ತು ನಿರಂತರ ಅಭ್ಯಾಸದ ಮೂಲಕ ಭಾರತೀಯ ಕಬಡ್ಡಿ ತಂಡದಲ್ಲಿ ಸ್ಥಾನ ಪಡೆದಿದ್ದರು. ಇವರು ಭಾರತದ ಪರವಾಗಿ ಅನೇಕ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾಗವಹಿಸಿ ದೇಶಕ್ಕೆ ಚಿನ್ನದ ಪದಕವನ್ನು ತಂದುಕೊಟ್ಟಿದ್ದಾರೆ. 1998 ಬ್ಯಾಂಕಾಕ್ ಏಷ್ಯನ್ ಗೇಮ್ಸ್ ನಲ್ಲಿ ಭಾರತವನ್ನು ಪ್ರತಿನಿಧಿಸಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಮತ್ತು 2002 ಬುಸಾನ್ ಏಷ್ಯನ್ ಗೇಮ್ಸ್ ನಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿ ಅಂದು ಕೂಡ ಚಿನ್ನದ ಪದಕವನ್ನು ತಂದುಕೊಟ್ಟಿದ್ದಾರೆ. ಕರ್ನಾಟಕದ ಕಬಡ್ಡಿ ಕ್ಷೇತ್ರದಲ್ಲಿ ಇವರ ಅತ್ಯುತ್ತಮ ಸಾಧನೆಯನ್ನು ಗುರುತಿಸಿ 2001 ಭಾರತ ಸರ್ಕಾರವು ಪ್ರತಿಷ್ಠಿತ ಅರ್ಜುನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಬಿಸಿ ರಮೇಶ್ ಅವರು ಆಟಗಾರರಾಗಿ ನಿವೃತ್ತಿಯಾದ ನಂತರ ಯಶಸ್ವಿ ತರಬೇತಿಗಾರರಾಗಿ ಹೊಸ ಜವಾಬ್ದಾರಿಯನ್ನು ಸ್ವೀಕರಿಸಿದರು. ಪ್ರೊ ಕಬಡ್ಡಿ ಲೀಗ್ ನಲ್ಲಿ ಬೆಂಗಾಲ್ ವಾರಿಯರ್ಸ್, ಬೆಂಗಳೂರು ಬುಲ್ಸ್ ಮತ್ತು ಪುನೀರಿ ಪೈಟನ್ಸ್ ತಂಡಗಳಿಗೆ ತರಬೇತಿಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಮಾರ್ಗದರ್ಶನದಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡವು ಪ್ರೊ ಕಬಡ್ಡಿ ಲೀಗ್ ನಲ್ಲಿ ಪ್ರಶಸ್ತಿಯನ್ನು ಗೆದ್ದು ಇತಿಹಾಸ ನಿರ್ಮಿಸಿದರು. ಬಿಸಿ ರಮೇಶ್ ಅವರು ಯುವ ಕ್ರೀಡಾಪಟುಗಳಿಗೆ ಪ್ರೇರಣೆಯಾಗಿದ್ದಾರೆ. ಇವರ ಶಿಸ್ತು ನಾಯಕತ್ವದ ಗುಣ, ತಂಡವನ್ನು ಮುನ್ನಡೆಸುವ ಸಾಮರ್ಥ್ಯ ಮತ್ತು ಕ್ರೀಡೆಯ ಮೇಲಿನ ಸಮರ್ಪಣೆ ಅವರನ್ನು ವಿಶೇಷ ವ್ಯಕ್ತಿಯಾಗಿ ಮಾಡಿದೆ. ಕರ್ನಾಟಕದಲ್ಲಿ ಕಬಡ್ಡಿ ಕ್ರೀಡೆಯ ಬೆಳವಣಿಗೆಯಲ್ಲಿ ಇವರ ಪಾತ್ರ ಮಹತ್ವವಾಗಿದೆ. ಇವರ ಸಾಧನೆಗಳು 1998 ಏಷ್ಯನ್ ಗೇಮ್ಸ್ ಚಿನ್ನದ ಪದಕ, 2002 ಏಷ್ಯನ್ ಗೇಮ್ಸ್ ಚಿನ್ನದ ಪದಕ, 2001 ಅರ್ಜುನ ಪ್ರಶಸ್ತಿ ಪುರಸ್ಕಾರ, ಪ್ರೊ ಕಬಡ್ಡಿ ಲೀಗ್ ನಲ್ಲಿ ಯಶಸ್ವಿ ತರಬೇತಿಗಾರ, 2016 ಕಬಡ್ಡಿ ವಿಶ್ವಕಪ್ ನಲ್ಲಿ ಅರ್ಜೆಂಟೀನಾ ತಂಡದ ತರಬೇತಿಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. 2015 ರಾಷ್ಟ್ರೀಯ ಕ್ರೀಡೆಯಲ್ಲಿ ಕರ್ನಾಟಕ ತಂಡದ ತರಬೇತಿಗಾರರಾಗಿ ಬೆಳ್ಳಿ ಪದಕವನ್ನು ಗೆಲ್ಲಿಸಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಬಿಸಿ ರಮೇಶ್ ಅವರ ಬಗ್ಗೆ ಇಂಟ್ರೊಡಕ್ಷನ್ ಅನ್ನು ಕೊಡಲು ಅವಕಾಶ ಮಾಡಿಕೊಟ್ಟದ್ದು ಪಿಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಶಿವಮೊಗ್ಗ. ಇವರಿಗೆ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಒಬ್ಬ ವ್ಯಕ್ತಿಯನ್ನ ಪರಿಚಯ ಮಾಡಿಕೊಟ್ಟು ಆಟಗಾರನ ಕ್ರೀಡಾಪನ್ನ.
0: ಎಸ್,
1: ಈಗ ಕೊನೆ ಅಭ್ಯರ್ಥಿ ಕಾಯ್ತಾ ಇದ್ದಾರೆ ಮಾತನಾಡಲಿಕ್ಕೆ.
0: ಸಾನ್ವಿ ಸಿದ್ಧರಿದ್ದಾರಾ?
1: ಹಾ, ಸಾನ್ವಿ ಅವರು ಸಿದ್ಧರಾಗಿದ್ದಾರೆ, ಮೈಕ್ ಕೊಡ್ತಾ ಇದ್ದೀನಿ.
0: ಎಸ್,
3: ನಮಸ್ತೆ ಸರ್.
0: ನಮಸ್ತೆ ಸಾನ್ವಿ ಅವರೇ, ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ ಸರ್, ನೀವು?
0: ನಾನು ಚೆನ್ನಾಗಿದ್ದೀನಿ. ನೀವು ಎಷ್ಟನೇ ಇಯರ್ ಓದ್ತಾ ಇರೋದು, ಫಸ್ಟ್ ಇಯರ್ ಸೆಕೆಂಡ್ ಇಯರ್?
3: ಫಸ್ಟ್ ಇಯರ್ ಸರ್, ಫಸ್ಟ್ ಇಯರ್ MBA ಸರ್.
0: ಓಕೆ, ಇವತ್ತೆಲ್ಲರೂ ಫಸ್ಟ್ ಇಯರ್ MBA ಸ್ಟೂಡೆಂಟ್ಸ್?
3: ಹೌದು ಸರ್, ಎಲ್ಲ ಫಸ್ಟ್ ಇಯರ್ MBA ಸ್ಟೂಡೆಂಟ್ಸ್.
0: ಓಕೆ, ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ನಿಮಗೆ?
3: ಸರ್, ನನಗೆ ವುಮೆನ್ ಆಂಟರ್ಪ್ರಿನರ್ ಆಗ್ಬೇಕಂತ ಇಷ್ಟ ಇದೆ ಸರ್, ಮಹಿಳಾ ಉದ್ಯಮಿ ಆಗ್ಬೇಕಂತ ಇಷ್ಟ ಇದೆ. ಮೊದಲಿಂದನು ನಮ್ ಲೀಡಿಂಗ್ ಅಲ್ಲಿ ಒಂದಿಷ್ಟು ಜನಕ್ಕೆ ವರ್ಕ್ ಕೊಡ್ಬೇಕು ಅಥವಾ ನಾನೊಂದು ಸ್ಟಾರ್ಟ್ ಅಪ್ ಮಾಡ್ಬೇಕು ಅನ್ನೋದು ತುಂಬಾ ನಂಗೆ ಇಷ್ಟ ಇದೆ ಸರ್. ಸೊ ಒಂದ್ ಸಣ್ಣದೇ ಆಗ್ಲಿ ನನ್ನಿಂದನೇ ಸ್ಟಾರ್ಟ್ ಆಗ್ಬೇಕು ಅನ್ನೋದು ನಂಗೆ ತುಂಬಾ ಇಷ್ಟ ಇದೆ ಸರ್. ಸೊ ವುಮೆನ್ ಆಂಟರ್ಪ್ರಿನರ್ ಆಗ್ಬೇಕು ಅಂತ ಇಷ್ಟ ಇದೆ.
0: ಗ್ರೇಟ್, ನನಗೆ ಬಹಳ ಖುಷಿ ಆಯ್ತು ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ ಮಾಡಿ ಕೇಳ್ತಾ ಇದ್ದಾಗ. ಎಲ್ಲರಿಗೂ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಇಂಟ್ರೆಸ್ಟ್ ಇದೆ, ಜೊತೆಗೆ ಎಲ್ಲರಿಗೂ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಇದೆ ಅಥವಾ ನಮ್ಮದೇ ಏನಾದ್ರು

0: ಸ್ವಂತ ಉದ್ಯೋಗವನ್ನ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ನಿಮ್ಮಲ್ಲಿ ಎಲ್ಲರಲ್ಲೂ ಇದೆ. ಸೊ ಅಟ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್. ಯೂಶ್ವಲಿ ಏನಾಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ಓದ್ಕೊಳ್ತೀವಿ, ಒಂದ್ ಡಿಗ್ರಿ ಮಾಡ್ಕೊಳ್ತೀವಿ, ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಜಾಬ್ ಎಲ್ಲಿದೆ, ಜಾಬ್ ಹಂಟ್ ಮಾಡೋದೇ ನಮ್ಮ ಟಾರ್ಗೆಟ್ ಆಗುತ್ತೆ. ಕೊನೆಗೆ ಅದೇ ಜಾಬ್ ಅಲ್ಲಿ ಮುಂದುವರ್ಕೊಂಡು ಹೋಗ್ಬಿಡ್ತೀವಿ. ಹೊಸದಾಗಿ ಏನಾದ್ರು ಮಾಡ್ಬೇಕು, ನಾನೊಂದು ಉದ್ಯಮ ಮಾಡ್ಬೇಕು, ನಾನೊಂದು ಬಿಸ್ನೆಸ್ ಮಾಡ್ಬೇಕು, ನಾಲ್ಕು ಜನ ಕೆಲಸ ಕೊಡ್ಬೇಕು ಅನ್ನೋ ಥಾಟ್, ಇಟ್ ಇಸ್ ಗ್ರೇಟ್. ಸದ್ಯದ ಪರಿಸ್ಥಿತಿಗೆ ಅದು ನಮಗೆ ಬೇಕಾಗಿದೆ. ಸೊ ನೀವು ಹಾ ತುಂಬಾ ರಿಕ್ವೈರ್ಮೆಂಟ್ ಇದೆ ಎಕ್ಸಾಕ್ಟ್ಲಿ. ಸೊ ನೀವೆಲ್ಲ ದಾರಲ್ಲಿರೋದು ಬಹಳ ಖುಷಿಯ ವಿಷಯ. ಜೊತೆಗೆ ಅದಕ್ಕೆ ಸರಿಯಾಗಿ ನಮ್ಮ ವಾತಾವರಣ ಕೂಡ ಈಗ ಸ್ಪೆಷಲಿ ಇಂಡಿಯಾದಲ್ಲಿ ಆ ತರ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಸೊ ಆ ತರ ವಾತಾವರಣ ಸೃಷ್ಟಿ ಆಗಿರೋದ್ರಿಂದ ಅದನ್ನ ಅಡ್ವಾಂಟೇಜ್ ತಗೊಳ್ಳೋದು ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಯಾರನ್ನ ಪರಿಚಯ ಮಾಡ್ಕೊಡ್ತಾ ಇದೀರಾ?
1: ನಾನು ಸರ್ ಯುವಸ್ಫೂರಿ ಸಂಸ್ಥೆಯ ಸಿಇಒ ಆಗಿರುವ ಶ್ರದ್ಧಾ ಶರ್ಮಾ ಅವರ ಬಗ್ಗೆ ಮಾತನಾಡಲು ಇಷ್ಟಪಡ್ತೀನಿ ಸರ್.
0: ಪ್ಲೀಸ್.
1: ಶ್ರದ್ಧಾ ಶರ್ಮಾ ಅವರು ಭಾರತದ ಪ್ರಮುಖ ಮಹಿಳಾ ಉದ್ಯಮಿಗಳಲ್ಲಿ ಒಬ್ಬರು. ಅವರು ಭಾರತದ ಅತಿ ದೊಡ್ಡ ಸ್ಮಾರ್ಟ್ ಆಪ್ ಮಾಧ್ಯಮ ವೇದಿಕೆಗಳಲ್ಲಿ ಒಂದಾದ ಯುವಸ್ಫೂರಿ ಸಂಸ್ಥೆಯ ಸ್ಥಾಪಕಿ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿದ್ದಾರೆ. ಭಾರತದ ಸಾವಿರಾರು ಉದ್ಯಮಿಗಳು, ಹೊಸ ಆವಿಷ್ಕಾರಗಳು, ಸ್ಮಾರ್ಟ್ ಸಂಸ್ಥೆಗಳ ಯಶೋಗಾಥೆಗಳನ್ನು ಜಗತ್ತಿಗೆ ಪರಿಚಯಿಸಿದ್ದಾರೆ. ಅವರ ಆರಂಭಿಕ ಜೀವನ ಮತ್ತು ಶಿಕ್ಷಣವನ್ನು ನೋಡುವುದಾದರೆ ಶ್ರದ್ಧಾ ಶರ್ಮಾ ಅವರು ಭಾರತದ ಒಂದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅವರು ಓದು ಮತ್ತು ಬರವಣಿಗೆಯಲ್ಲಿ ಆಸಕ್ತಿ ಹೊಂದಿದ್ದರು. ತಮ್ಮ ಶಿಕ್ಷಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ವೃತ್ತಿಯನ್ನು ಆರಂಭಿಸಿದರು. ಅವರ ಪತ್ರಿಕೋದ್ಯಮ ವೃತ್ತಿಯನ್ನು ನೋಡುವುದಾದರೆ ಯುವ ಸ್ಟೋರಿ ಪ್ರಾರಂಭಿಸುವ ಮೊದಲು ಶ್ರದ್ಧಾ ಶರ್ಮಾ ಅವರು ದ ಟೈಮ್ಸ್ ಆಫ್ ಇಂಡಿಯಾ ಹಾಗೆ ಮುಂತಾದ ಪ್ರಮುಖ ಉದ್ಯಮ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದರು. ಪತ್ರಕರ್ತೆಯಾಗಿ ಕೆಲಸ ಮಾಡುವಾಗ ಅವರು ಅನೇಕ ಹೊಸ ಉದ್ಯಮಿಗಳನ್ನು ಭೇಟಿ ಮಾಡುತ್ತಿದ್ದರು. ಯುವ ಸ್ಟೋರಿ ಸ್ಥಾಪನೆ, ಯುವ ಸ್ಟೋರಿ ಸ್ಥಾಪನೆ 2008 ಅವರು ಯುವ ಸ್ಟೋರಿ ಸ್ಥಾಪನೆಯನ್ನು ಮಾಡಿದರು. ಆರಂಭದಲ್ಲಿ ಹಣಕಾಸಿನ ಕೊರತೆ, ಸೀಮಿತ ಸಂಪನ್ಮೂಲಗಳ ಕಡಿಮೆ, ಬೆಂಬಲದ ಅನೇಕ ಸವಾಲುಗಳು ಎದುರಿಸಿದರು. ಆದರೂ ಅವರು ತಮ್ಮ ಕನಸನ್ನು ಕೈಬಿಡಲಿಲ್ಲ. ಯುವ ಸ್ಟೋರಿ ವೇದಿಕೆಯ ಮುಖ್ಯ ಉದ್ದೇಶವೇನೆಂದರೆ ಉದ್ಯಮಿಗಳ ಯಶೋಗಾಥೆಯನ್ನು ಹಂಚಿಕೊಳ್ಳುವುದು, ಹೊಸ ಸ್ಟಾರ್ಟ್ಅಪ್ಗಳಿಗೆ ಪ್ರೋತ್ಸಾಹ ನೀಡುವುದು, ಯುವಕರಲ್ಲಿ ಉದ್ಯಮಶೀಲತೆಯ ಮನೋಭಾವ ಬೆಳೆಸುವುದು, ನವೀನ ಆವಿಷ್ಕಾರಗಳನ್ನು ಜನರಿಗೆ ಪರಿಚಯಿಸುವುದು. ಇದು ಯುವ ಸ್ಟೋರಿಯ ಲಕ್ಷಾಂತರ ಜಾದುಗಾರರನ್ನು ಹೊಂದಿರುವ ಯಶಸ್ವಿ ಡಿಜಿಟಲ್ ಮಾಧ್ಯಮ ಸಂಸ್ಥೆಯಾಗಿದೆ. ಅವರ ಸಾಧನೆಗಳನ್ನು ಹೇಳುವುದಾದರೆ ಶ್ರದ್ಧಾ ಶರ್ಮಾ ಅವರು ನಾಯಕತ್ವದಲ್ಲಿ ಯುವ ಸ್ಟೋರಿ ಸಾವಿರಾರು ಸ್ಮಾರ್ಟ್ ಆಪ್ ಕಥೆಗಳನ್ನು ಪ್ರಕಟಿಸಿದೆ. ಭಾರತದ ಉದ್ಯಮಶೀಲತಾ ಪರಿಸರವನ್ನು ಬಲಪಡಿಸುವಲ್ಲಿ ಅವರ ಕೊಡುಗೆ ಮಹತ್ವವಾಗಿದೆ. ಮಹಿಳಾ ಉದ್ಯಮಿಗಳಿಗೆ ಪ್ರೇರಣೆಯರಾಗಿದ್ದಾರೆ, ಯುವ ಸಂಸ್ಥೆಗಳಿಗೆ ಮಾರ್ಗದರ್ಶನ ನೀಡಿದ್ದಾರೆ, ಭಾರತದ ಸ್ಟಾರ್ಟ್ಅಪ್ ಸಂಸ್ಥೆಯ ಬೆಳವಣಿಗೆಗೆ ನೆರವಾಗಿದ್ದಾರೆ, ಹಲವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಿಗೂ ಕೂಡ ಪಾತ್ರರಾಗಿದ್ದಾರೆ. ಅವರ ಜೀವನದಿಂದ ನಾವು ಕಲಿಯಬೇಕಾದ ಪಾಠಗಳೇನೆಂದರೆ ಸಣ್ಣ ಆಲೋಚನೆಯು ದೊಡ್ಡ ಸ್ಥಾಪನೆಗೆ ಬೆಳೆಯಬಹುದು, ಸವಾಲುಗಳು ಬಂದರೂ ಗುರಿಯನ್ನು ಬಿಡಬಾರದು, ಇತರ ಯಶೋಗಾಥೆಗಳನ್ನು ಹಂಚಿಕೊಳ್ಳುವುದು ಒಂದು ಮಹತ್ವದ ಸಾಮಾಜಿಕ ಸೇವೆಯಾಗಿದೆ, ಹೊಸ ಅವಕಾಶಗಳನ್ನು ಗುರುತಿಸಿ ಅವುಗಳ ಮೇಲೆ ಕೆಲಸ ಮಾಡಿದರೆ ಯಶಸ್ಸು ಸಾಧ್ಯ. ನನಗೆ ಈ ದಿನ ಮಾತನಾಡಲು ಅವಕಾಶ ಕೊಟ್ಟಂತಹ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೂ ಹಾಗೂ ಬೆಸಿಟಿಎಂ ಕಾಲೇಜಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು.
0: ಧನ್ಯವಾದಗಳು.
2: ಉದ್ದಿಮೆಯನ್ನ ಪರಿಚಯ ಮಾಡಿಕೊಟ್ಟು ಈಗ ಎಲ್ಲ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು ಮಾತಾಡಿ ಆಗಿದೆ. ಈಗ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಸ್ವಾಮಿ ಟಿಆರ್ ಅವರು ನಮ್ಮ ಜೊತೆ ಇದ್ದಾರೆ, ಅವರಿಗೆ ಮೈಕ್ ಅನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ ಸರ್.
0: ನಮಸ್ಕಾರ, ಹೇಗಿದ್ದೀರಾ?
2: ಆರಾಮ್. ನೀವ್ ಹೇಗಿದ್ದೀರಾ?
0: ಬಹಳ ಖುಷಿ ಆಗುತ್ತೆ ಇವತ್ತು. ತುಂಬಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವಿದ್ಯಾರ್ಥಿಗಳಿಗೆ. ಅವರೆಲ್ಲ ಕನಸುಗಳು ಬಹಳ ಡಿಫರೆಂಟ್ ಆಗಿದೆ. ನನಗೆ ಯಾವಾಗಲೂ ಅನಿಸ್ತಿತ್ತು, ನಿಮ್ಮಿಂದ ನಮ್ಮ ಆಕಾಶವಾಣಿಯಲ್ಲಿ ಒಂದು ಪ್ರೋಗ್ರಾಮ್ ಬರುತ್ತೆ ಪ್ರತಿ ಶುಕ್ರವಾರ, ಗೆಲುವಿನ ಗುಟ್ಟು ಅಂತ. ಆ ಗೆಲುವಿನ ಗುಟ್ಟು ಪ್ರೋಗ್ರಾಮ್ ಅಲ್ಲಿ ನಿಮ್ಮ ಕಾಲೇಜಿನ ಲೆಕ್ಚರ್ಸ್ ಅಥವಾ ಪ್ರೊಫೆಸರ್ ಎಲ್ಲ ಬಂದು ರೆಕಾರ್ಡ್ ಮಾಡಿ ನಮಗೆ ಕಳಿಸ್ಕೊಡ್ತಾರೆ. ಅದನ್ನೆಲ್ಲ ಕೇಳಿದಾಗ ನಿಮ್ಮ ಕಾಲೇಜಿನ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಯಾವಾಗಲೂ ಅನಿಸ್ತಿರುತ್ತೆ. ಯಾಕೆಂದ್ರೆ ಅವರ ವರ್ಡ್ಸ್ ಅಲ್ಲಿ ಗೊತ್ತಾಗ್ತಿರುತ್ತೆ, ಬರೀ ನಾವು ಫೋಕಸ್ ಆನ್ ಜಾಬ್ಸ್ ಮಾತ್ರ ಫೋಕಸ್ ಮಾಡೋದ್ರ ಬದಲು ಜಾಬ್ ಅನ್ನ ಹುಟ್ಟಿಸೋದು ಹೇಗೆ ಅನ್ನೋದನ್ನ ನಿಮ್ಮ ಕಾಲೇಜಿನಲ್ಲಿ ಚೆನ್ನಾಗಿ ತಯಾರಿ ಮಾಡ್ತಾ ಇದ್ದೀರಾ ವಿದ್ಯಾರ್ಥಿಗಳಿಗೆ, ಅದ್ರ ಮೇಲೆ ತುಂಬಾ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಇವತ್ತಿನ ಕಾಲಘಟ್ಟಕ್ಕೆ ಸದ್ಯದ ಪರಿಸ್ಥಿತಿಗೆ ವೆರಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನನಗೆ. ಏನ್ ಅನ್ಸುತ್ತೆ ನಿಮಗೆ?
2: ಹೌದು, ಈಗಿನ ಕಾಲಘಟ್ಟಕ್ಕೆ ನಿಮ್ಮ ಆಲೋಚನೆ ಸರಿಯಾಗಿದೆ.
0: ಹೌದು,
2: ನೀವು ಗೆಲುವಿನ ಗುಟ್ಟು ಕಾರ್ಯಕ್ರಮವನ್ನ ಬಗ್ಗೆ ಹೇಳಿದ್ರಲ್ಲ,
0: ಹೌದು,
2: ಲಾಸ್ಟ್ ವೀಕ್ ನಂದನು ಗೆಲುವಿನ ಗುಟ್ಟು ಕಾರ್ಯಕ್ರಮದಲ್ಲಿ ನಾನು ಮಾತನಾಡಿದೆ.
0: ಎಸ್, ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ ಗೆಲುವಿನ ಗುಟ್ಟು ಪ್ರೋಗ್ರಾಮ್ಗೆ ನಮ್ ಕಡೆ ಲಿಸ್ನರ್ಸ್ ತುಂಬಾ ಮೆಸೇಜ್ ಮಾಡ್ತಾರೆ, ಪತ್ರ ಬರೀತಾರೆ, ಮೆಸೇಜ್ ಮಾಡ್ತಾರೆ, ಅದ್ಭುತವಾಗಿ ಮಾಹಿತಿಯನ್ನ ತಿಳಿಸ್ಕೊಟ್ರು ಅಂತ. ಸೊ ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸ್ತಿದೆ, ಅಂದ್ರೆ ಆ ವಿಶೇಷ ಕಾರ್ಯಕ್ರಮ ಅದು. ಹೌದು, ನಾವ್ ಹಿಂಗ್ ಮಾಡ್ಬಹುದಲ್ಲ, ಆ ತರದ ಒಂದು ಥಾಟ್ ಪ್ರೋಸೆಸ್ ನಮ್ಮಲ್ಲಿ ಆಗಕ್ಕೆ ಅದು ತುಂಬಾ

0: ಸಹಾಯ ಮಾಡ್ತಾ ಇದೆ. ಸೊ ಹಾಗಾಗಿ ಎಸ್ ಹೇಳಿ ಸರ್, ಹೇಳ್ತಾ
1: ಇದ್ದೀವಿ ಉದ್ಯಮಶೀಲತೆ ಅಂತ. ಸಿ ಪಿ ಎಸ್ ಇನ್ಸ್ಟಿಟ್ಯೂಷನ್ಸ್ ಯಾವಾಗ್ಲೂ ನಾವು ಉದ್ಯಮಶೀಲತೆ ಬಗ್ಗೆ ಬಹಳ ಒತ್ತು ಕೊಡ್ತೀವಿ. ಇದೇನು ಅಂತಂದ್ರೆ, ವಿ ಶುಡ್ ನಾಟ್ ಬಿ ದ ಜಾಬ್ ಸೀಕರ್ಸ್, ವಿ ಶುಡ್ ಬಿ ಏಬಲ್ ಟು ಪ್ರೊವೈಡ್ ಜಾಬ್ಸ್ ಫಾರ್ ಅದರ್ಸ್.
0: ಎಸ್ ಎಕ್ಸಾಕ್ಟ್ಲಿ.
1: ನಮ್ಮ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಕಡೆಯಿಂದ ಪಾಸ್ ಆಗಿ ಮುಂದೆ ಅವರು ಉದ್ಯಮಶೀಲತೆ ಬಗ್ಗೆ ತಮ್ಮ ಒಲವನ್ನ ಕೊಟ್ಟು ಒಂದು ಒಂದು ಶಿವಮೊಗ್ಗ ಪರಿಸರದಲ್ಲಾಗ್ಲಿ ಅಥವಾ ಅವರ ಯಾವುದೇ ಊರಿನಿಂದ ಬಂದಿರ್ತಾರಲ್ಲ, ಆ ಊರಿನಲ್ಲಿ ಅವ್ರು ಯಾವುದೇ ಒಂದು ಉದ್ಯಮೆಯನ್ನ ಸ್ಟಾರ್ಟ್ ಮಾಡಿ ಅಲ್ಲಿ ಜನಕ್ಕೆ ಕೆಲಸ ಕೊಟ್ರೆ ಒಂದು ಒಳ್ಳೆ ರೀತಿಯ ಒಂದು ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ತರ ಆಗ್ತದೆ. ಅಲ್ಲಿ ನಾವು ಬಹಳ ಪ್ಲಾಟ್ಫಾರ್ಮ್ಸ್ ನ ಕ್ರಿಯೇಟ್ ಮಾಡಿದೀವಿ. ನಮ್ಮಲ್ಲೇ ಒಂದು ಅನ್ವೇಷಣ ಅಂತ ಇದೆ, ಉದ್ಯಮಶೀಲತೆ ಬಗ್ಗೆ ನಾವು ಸುಮಾರು ಟ್ರೈನಿಂಗ್ ಪ್ರೋಗ್ರಾಮ್ಸ್ ನ ಕಂಡಕ್ಟ್ ಮಾಡ್ತೀವಿ, ಅವ್ರಿಗೆ ಸೀಡ್ ಮಾಡಿ ಕೊಡ್ತೀವಿ, ಅವ್ರಿಗೆ ಹ್ಯಾಂಡ್ ಹೋಲ್ಡ್ ಮಾಡ್ತೀವಿ. ಅವರು ಒಂದು ಒಂದು ಒಂದು ಲೆವೆಲ್ಗೆ ಅವರು ರೀಚ್ ಆಗೋವರೆಗೂ ನಾವು ಅವ್ರನ್ನ ಕೈ ಹಿಡಿದು ನಡೆಸ್ತೀವಿ ಉದ್ಯಮಶೀಲತೆ. ನೀವು ಬಹಳ ಚೆನ್ನಾಗಿ ಉದ್ಯಮಶೀಲತೆ ಬಗ್ಗೆ ಒಂದು ಇದನ್ನ ಹೇಳಿದ್ರೆ ನನಗೆ ತುಂಬಾ ಖುಷಿ ಆಯ್ತು.
0: ಹೌದು ಹೌದು, ಇವತ್ತಿನ ಕಾಲಘಟ್ಟಕ್ಕೆ ತುಂಬಾ ರಿಕ್ವೈರ್ಮೆಂಟ್. ಏನಾಗ್ತಿದೆ ಅಂದ್ರೆ, ಸುಮ್ನೆ ನಾವು ಓದ್ತೀವಿ, ನಮ್ಮ ಪರಿಸ್ಥಿತಿನೇ ತಗೊಂಡ್ರು ಓದಿದ್ವಿ, ನೆಕ್ಸ್ಟ್ ನಮ್ಮ ಟಾರ್ಗೆಟ್ ನೆಕ್ಸ್ಟ್ ನಾವು ಎಲ್ ಪ್ಲೇಸ್ ಅಂದ್ರೆ ನಮಗೆ ಕಾಣದೆ ಬೆಂಗಳೂರು, ಮುಂಬೈ, ಕಲ್ಕತ್ತಾ, ಡೆಲ್ಲಿ, ಅದಾದ ನಂತರ ಕೆನಡಾ, ಆಸ್ಟ್ರೇಲಿಯಾ, ಅಮೆರಿಕಾ ಅಂತ. ವೈ ನಮ್ಮೂರಲ್ಲೇ ನಾವು ಮಾಡಬಾರ್ದು? ಯಾಕೆ ನಮ್ಗೆ ಅಲ್ಲೇ ಅದೇ ಅದೇ ಏರಿಯಾದಲ್ಲಿ ಓದಿರ್ತೀವಿ, ಅಲ್ಲೇ ಕಾಲೇಜ್ ಇರುತ್ತೆ, ಎಲ್ಲಾದನ್ನು ಇಂಪೋರ್ಟ್, ನಮಗೆ ಏನೇನ್ ಬೇಕೋ ಅದನ್ನೆಲ್ಲ ಇಂಪೋರ್ಟ್ ಮಾಡ್ಕೊಂಡಿರೋದು ನಮ್ಮ ಜಾಗದಲ್ಲಿ, ಅದನ್ನ ತಗೊಂಡೋಗಿ ಇನ್ಯಾರ್ದನ್ನೋ ಇನ್ಯಾವುದೋ ಪ್ಲೇಸ್ ಎಲ್ಲ ಉದ್ಧಾರ ಮಾಡೋದಕ್ಕಿಂತ ವೈ ಇಲ್ಲೇ ಆಗ್ಬಾರ್ದು ಅನ್ನೋದು ನನ್ನ ತುಂಬಾ ದಿನದ ಥಾಟ್ ಪ್ರೊಸೆಸ್ ಇದು. ಇದ್ರ ನಿಟ್ಟಿನಲ್ಲಿ ನನಗೆ ಎಲ್ಲಿ ಕೆಲಸ ಚೆನ್ನಾಗಿ ನಡೀತಾ ಇದೆ ಅಂದ್ರೆ, ನನಗೆ ಕಾಣ್ತಾ ಇರೋದು ನಿಮ್ ಕಾಲೇಜು. ಸೊ ಯಾವಾಗ್ಲೂ ನಾನು ನಮ್ಮ ಸುತ್ತಮುತ್ತ ಇರೋರಿಗೆಲ್ಲ ಹೇಳ್ತೀನಿ, ಇದು ನಿಜವಾಗ್ಲೂ ಆಗ್ಬೇಕು, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ನನಗೆ ತುಂಬಾ ಪ್ರೌಡ್ ಫೀಲ್ ಇದೆ ಅಂತ.
1: ಹೌದೌದು, ನೀವ್ ಹೇಳ್ತಾ ಇದ್ರಲ್ಲ, ಬರೀ ಬೆಂಗಳೂರು ಸಿಟಿ ಬೆಳವಣಿಗೆ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ,
0: ಹೌದು
1: ಪೂರಕವಾದ ಬೆಳವಣಿಗೆ ಅಲ್ಲ. ಎಲ್ಲಾ ಸಿಟಿಗಳು, ಎಲ್ಲಾ ನಗರಗಳು, ಎಲ್ಲಾ ಊರುಗಳನ್ನು ಬೆಳಿಬೇಕು, ಸಮಾನವಾಗಿ ಬೆಳಿಬೇಕು. ಅವಾಗ್ಲೇ ಒಂದು ದೇಶ ಪೂರಕವಾಗಿ ಬೆಳವಣಿಗೆಯನ್ನ ಕಾಣ್ತದೆ. ಆ ನಿಟ್ಟಿನಲ್ಲಿ ಉದ್ಯಮಶೀಲತೆ ಅನ್ನೋದು ಪ್ರಮುಖ ಪಾತ್ರವನ್ನ ವಹಿಸ್ತದೆ.
0: ಸೊ
1: ಬರೀ ಪಿ ಎಸ್ ಅಲ್ಲ, ಪ್ರತಿಯೊಂದು ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್, ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್, ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಈ ಉದ್ಯಮಶೀಲತೆಗೆ ಬಹಳಷ್ಟು ಒತ್ತು ಕೊಡ್ಬೇಕಂತ ನಾನು ಹೇಳಲಿಕ್ಕೆ ಇಲ್ಲಿ ಬಯಸ್ತೇನೆ.
0: ಎಕ್ಸಾಕ್ಟ್ಲಿ ಸರ್, ಖಂಡಿತ. ನಿಮ್ ಈ ರೀತಿಯಾಗಿ ಯೋಚನೆ ಮಾಡಿ ನಿಮ್ಮ ವಿದ್ಯಾರ್ಥಿಗಳನ್ನ ತಯಾರಿ ಮಾಡ್ತಾ ಇರೋದು ಬಹಳ ಖುಷಿ ಇದೆ. ನೀವೇ ಹೇಳಿದಾಗೆ ಎಲ್ಲರೂ ಒಂದ್ ಕಡೆ ಹೋಗಿ ಬೆಂಗಳೂರು ಅಂತ ಪಾಪ್ಯುಲೇಷನ್ ಅಲ್ಲಿ ಬೇಸಿಕ್ ಎಸೆನ್ಸಿಯಲ್ ನಮಗೆ ಸಿಗ್ತಾ ಇಲ್ಲ, ಇವಾಗ ಎಲ್ಲದಕ್ಕೂ ಪ್ರಾಬ್ಲಮ್ ಆಗ್ತಿದೆ. ಎಷ್ಟು ಜನ ಪ್ರತಿದಿನ ಅಲ್ಲಿಗೆ ಹೋಗ್ತಾ ಹೋಗ್ತಾ ಹೋಗ್ತಾ ಎವ್ರಿ ಡೇ ಬೆಂಗಳೂರು ಅಂತ ಒಂದು ಜಾಗದಲ್ಲಿ 3-4 ಸಾವಿರ ವೆಹಿಕಲ್ ಅಲ್ಲಿ ರಿಜಿಸ್ಟ್ರೇಷನ್ ಆಗ್ತಾರೆ ಜಸ್ಟ್ ಫಾರ್ ಬೆಂಗಳೂರಲ್ಲಿ. ಅಷ್ಟು ಜನ ಅಲ್ಲಿ ಕೆಲಸ ಮಾಡ್ತಾ ಇದಾರೆ, ಅಷ್ಟು ಜನ ಪ್ರತಿದಿನ ಅಲ್ಲಿ ಹೋಗಿ ಹೋಗಿ ಹೋಗಿ ಜಾಯಿನ್ ಆಗ್ತದೆ ಅಂದ್ರೆ, ಎಷ್ಟು ಜನದ ಮಟ್ಟಿಗೆ ನಾವು ಬೇಸಿಕ್ ಎಸೆನ್ಸಿಯಲ್ ಅನ್ನು ಪ್ರೊವೈಡ್ ಮಾಡ್ಬೋದು ಅವರಿಗೆ? ಅದೇ ನಾವು ಕರ್ನಾಟಕದಲ್ಲಿರುವಂತಹ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಿಗೆ ಅದನ್ನೆಲ್ಲ ಸ್ಪ್ರೆಡ್ ಮಾಡಿದ್ರೆ, ಅಲ್ಲಲ್ಲಲ್ಲಿ ಹೆಂಗಿದ್ರು ಟೆಕ್ನಾಲಜಿ ಇದೆ, ಹೆಂಗಿದ್ರು ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿದೆ ನಮ್ಮ ಹತ್ರ, ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಆಯಾ ಊರುಗಳನ್ನ ಆಯಾ ಡಿಸ್ಟ್ರಿಕ್ಟ್ಗಳಲ್ಲಿ ಅಲ್ಲಲ್ಲೇ ಓದಿದವರು ಅಲ್ಲಲ್ಲೇ ಜಾಬ್ ನ ಕ್ರಿಯೇಟ್ ಮಾಡ್ಕೊಳ್ಳೋ ತರ ಆದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ?
1: ಹೌದೌದು,
0: ಎಕ್ಸಾಕ್ಟ್ಲಿ.
1: ಅದಕ್ಕೆ ಬ್ಯಾಲೆನ್ಸ್ಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಅದನ್ನ.
0: ಹೌದು ಹೌದು,
1: ಇದು ಎಲ್ಲಾ ಮಟ್ಟದಲ್ಲೂ ಎಲ್ಲರನ್ನು ಒತ್ತು ಕೊಟ್ಟು ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ ಆಗ್ತದೆ.
0: ಎಕ್ಸಾಕ್ಟ್ಲಿ,
1: ಬರೀ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲ,
0: ಎಲ್ಲರೂ ಅದನ್ನ ಯೋಚನೆ ಮಾಡಬೇಕು. ಕರೆಕ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
1: ನಾನು ನಮ್ಮ ಪಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಬಹಳ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೇನೆ.
0: ಥ್ಯಾಂಕ್ ಯು ಸೋ ಮಚ್ ಸರ್.
1: ವಾಣಿ ಭದ್ರ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
2: ಇದಾಗಿತ್ತು ಈ ವಾರದ ಕ್ಯಾಂಪಸ್ ಗಟ್ಟೆ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮವನ್ನು ನಾವು ಪ್ರೆಸಿಡೆಂಟ್ ನಲ್ಲಿ ಹಮ್ಮಿಕೊಂಡಿದ್ವಿ. ಈ ವಿದ್ಯಾರ್ಥಿಗಳು ತುಂಬಾ ಚಂದವಾಗಿ ಮುಂದಿನ ಉದ್ಯಮದ ಕನಸನ್ನು ಕುರಿತು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಸಾಧಕರನ್ನ ಪತ್ರಿಕೆ ಮಾಡೋದ್ರೊಟ್ಟಿಗೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತೆ ಪಿ ಎಸ್ ಸಂಸ್ಥೆಗೆ ಮತ್ತು ನಮ್ಮ ಪ್ರೀತಿಯ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ಧನ್ಯವಾದಗಳು. ಅದರಲ್ಲೂ ಸಹ ಪ್ರೀತಿಯಿಂದ ಮಾತಾಡಿಸ್ತಾ ಅವರಲ್ಲಿರುವ ವಿಚಾರಧಾರೆಗಳನ್ನ ಹೊರ ಹಾಕಿದಂತ ನಮ್ಮ ಆರ್ಜಿ ಆದಂತ ವಸಿಷ್ಠ ನಾಗರಾಜ್ ಅವರಿಗೆ ಅನಂತ ವಂದನೆಗಳು. ನಾನು ಇದುವರೆಗೆ ಜೊತೆಯಾಗಿದ್ದೆ ಡಾಕ್ಟರ್ ಬಸವರಾಜ್ ಗುಪ್ಪಿ, ಧನ್ಯವಾದಗಳು.
0: ಥ್ಯಾಂಕ್ ಯು ಬಸವರಾಜ್. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ. ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ವಿದ್ಯಾರ್ಥಿಗಳಿಗೆ, ಕಾಲೇಜಿನ ವೃಂದದವರಿಗೆ, ಬೋಧಕ ವರ್ಗದವರಿಗೆ ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ಪ್ರತಿ ವಾರ ಒಂದೊಂದು ಕಾಲೇಜಿಗೆ ಹೋಗಿ ವಿದ್ಯಾರ್ಥಿಗಳನ್ನ ಹುರಿದುಂಬಿಸಿ ಪ್ರೋತ್ಸಾಹಿಸಿ ಅವರಿಗೆ ಮಾಹಿತಿಯನ್ನ ನೋಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇರುವಂತಹ ಆರ್ ಜೆ ಬಸವರಾಜ್ ಅವರು ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತಿನ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದಲ್ಲಿ ಈ ಎಲ್ಲ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡ್ತಾ ಇರುವಂತಹ ನಿಮ್ಮನ್ನು ಮರೆಯೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ. ಸಂದೇಶಗಳನ್ನು ಕಳಿಸಿ ಪ್ರೋತ್ಸಾಹವನ್ನು ನೀಡ್ತಾ ಇರುವಂತಹ ಎಲ್ಲ ಕೇಳುಗ ಮಿತ್ರರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇರೋದು ನಿಮ್ಮ ಗೆಳೆಯ ನಾಗರಾಜ್ ವಸಿಷ್ಠ, ಆಕಾಶವಾಣಿ ಭದ್ರಾವತಿ, ಶಿವಮೊಗ್ಗ. ಕೇಳಿ ಕೇಳಿಸ್ತಾ ಇರಿ, ಖುಷಿಯಾಗಿರಿ.
3: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
0: ಮುಂದಿನ ಕಾರ್ಯಕ್ರಮ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಕೆ ಕುಮಾರಸ್ವಾಮಿಯವರ ಸ್ಯಾಕ್ಸಫೋನ್ ವಾದನ, ಮಾಮವಸದ ಕನ್ನಡ ರಾಗ, ರೂಪಕತಾಳ ಸ್ವಾತ್ವಿ ತಿರುನಾಳ್ ಅವರ ರಚನೆ.

0: ಇದುವರೆಗೂ ಗಜವದನ ಪಾಲಿಸೋ, ರಾಗ ಹಂಸಧ್ವನಿ, ಆದಿತಾಳ, ಪುರಂದರದಾಸರ ರಚನೆಯಲ್ಲಿ ಕೆ ಕುಮಾರಸ್ವಾಮಿಯರವರ ಸ್ಯಾಕ್ಸಫೋನ್ ವಾದನ ಕೇಳಿದಿರಿ. ಸಮಯ 11:30.
1: 14-18 ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ.
2: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
1: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ.
2: ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ.
1: ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ.
2: ಸುರಕ್ಷಿತ ಬಾಲ್ಯ, ಉಜ್ವಲ ಭವಿಷ್ಯ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ಸಮಯ 11:31. ಕೇಳ್ತಾ ಇದ್ರೆ FM 103.5 ಹಾಗೂ 101.4 ಮೀಡಿಯಂ ವೇವ್ 625 ಕಿಲೋ ಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿ ಕಾರ್ಯಕ್ರಮಗಳನ್ನು. ಇದೀಗ ಸೇವಾ ಮಾಹಿತಿ. ಆಗುಂಬೆ ಘಾಟಿಯಲ್ಲಿ ಭಾರಿ ವಾಹನಗಳ ಸಂಚಾರ ನಿಷೇಧ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 169A ಆಗುಂಬೆ ಘಾಟಿಯಲ್ಲಿ ಭಾರಿ ವಾಹನಗಳ ಅಂದರೆ ಜಲ್ಲಿ ಮತ್ತು ಸರಕು ಸಾಗಾಣೆ ತುಂಬಿದ ವಾಹನಗಳ ಸಂಚಾರವನ್ನು ದಿನಾಂಕ 15/6/2026 ಮಳೆಗಾಲ ಮುಗಿಯುವವರೆಗೂ ನಿಷೇಧಿಸಿ ಪರ್ಯಾಯ ಮಾರ್ಗದಲ್ಲಿ ಸಂಚರಿಸಲು ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಕಟ್ಟಿ ಆದೇಶ ನೀಡಿರುತ್ತಾರೆ. ಶಿವಮೊಗ್ಗದಿಂದ ಹೊಸನಗರ ಮಾಸ್ತಿಕಟ್ಟೆ ಮಾರ್ಗವಾಗಿ ಕುಂದಾಪುರ ಮತ್ತು ಉಡುಪಿಗೆ ಸಂಪರ್ಕ ಕಲ್ಪಿಸುವ ಹುಲಿಕಲ್ ಘಾಟಿಯಲ್ಲಿ ಭೂಕುಸಿತ ಸಂಭವಿಸಿದ ನಂತರ ತಾತ್ಕಾಲಿಕ ರಕ್ಷಣಾತ್ಮಕ ಕಾಮಗಾರಿ ಪೂರ್ಣಗೊಳ್ಳದಿರುವುದರಿಂದ ರಾಷ್ಟ್ರೀಯ ಹೆದ್ದಾರಿ 169A ತೀರ್ಥಹಳ್ಳಿ ಮಲ್ಪೆ ಉಡುಪಿ ರಸ್ತೆಯ ಆಗುಂಬೆ ಘಾಟಿಯಲ್ಲಿ ಭಾರೀ ವಾಹನಗಳ ಹೆಚ್ಚಿನ ಓಡಾಟವಿದ್ದು ಮುಂದಿನ ದಿನಗಳಲ್ಲಿಯೂ ಇದು ಮುಂದುವರಿದಲ್ಲಿ ಅಲ್ಲಲ್ಲಿ ರಸ್ತೆಯ ಬದಿಯ ಭೂಕುಸಿತ ಆಗುವ, ಅಪಘಾತವಾಗುವ ಮತ್ತು ಸಾರ್ವಜನಿಕ ಓಡಾಟಕ್ಕೆ ತೊಂದರೆಯಾಗುವ ಸಂಭವ ಇದೆ. ಹಾಗೂ ಆರೋಗ್ಯ ಸಮಸ್ಯೆಯ ಕುರಿತು ಮಣಿಪಾಲ್, ಉಡುಪಿ, ಮಂಗಳೂರಿಗೆ ಹೋಗುವ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಮತ್ತು ಹಾವೇರಿ ಜಿಲ್ಲೆಯ ನಾಗರಿಕರಿಗೆ ಇರುವ ಸಂಪರ್ಕ ಬಂದ್ ಆದರೆ 4 ಜಿಲ್ಲೆಯ ನಾಗರಿಕರಿಗೆ ತುಂಬಾ ತೊಂದರೆಯಾಗುವ ಹಿನ್ನೆಲೆಯಲ್ಲಿ ಈ ಆದೇಶವನ್ನು ಹೊರಡಿಸಲಾಗಿದೆ. ಪರ್ಯಾಯ ಸಂಚಾರ ಮಾರ್ಗಗಳಾದ ತೀರ್ಥಹಳ್ಳಿ ಉಡುಪಿ ಕಡೆಗೆ ಹೋಗುವ ವಾಹನಗಳು ತೀರ್ಥಹಳ್ಳಿ ನಗರ, ನಾಗೋಡಿ, ಕೊಲ್ಲೂರು, ಕುಂದಾಪುರ, ಉಡುಪಿ ಮತ್ತು ತೀರ್ಥಹಳ್ಳಿ ಶೃಂಗೇರಿ ಕೆರೆಕಟ್ಟೆ ಭಜಗೋಳಿ ಕಾರ್ಕಳ ಉಡುಪಿ ಮಾರ್ಗವಾಗಿ ಸಂಚರಿಸಬೇಕು. ಉಡುಪಿ ತೀರ್ಥಹಳ್ಳಿ ಕಡೆಗೆ ಹೋಗುವ ವಾಹನಗಳು ಉಡುಪಿ ಕುಂದಾಪುರ ಕೊಲ್ಲೂರು ನಾಗೋಡಿ ನಗರ ತೀರ್ಥಹಳ್ಳಿ ಮತ್ತು ಕಾರ್ಕಳ ಭಜಗೋಳಿ ಕೆರೆಕಟ್ಟೆ ಶೃಂಗೇರಿ ತೀರ್ಥಹಳ್ಳಿ ಮಾರ್ಗವಾಗಿ ಸಂಚರಿಸುವಂತೆ ಆದೇಶದಲ್ಲಿ ಸೂಚಿಸಲಾಗಿದೆ. ಮಳೆಗಾಲ ಮುಗಿಯುವವರೆಗೂ ಭಾರಿ ವಾಹನಗಳು ಅಂದರೆ ಜಲ್ಲಿ ಮತ್ತು ಸರಕು ಸಾಗಾಣೆ ತುಂಬಿದ ವಾಹನಗಳು ಆಗುಂಬೆ ಘಾಟಿಯಲ್ಲಿ ಸಂಚಾರ ಮಾಡುವಂತೆ ಇಲ್ಲ. ಸಮಯ 11:33. ಮುಂದಿನ ಕಾರ್ಯಕ್ರಮ ಭಾವಗೀತೆ. ತಂಪು ಗಾಳಿಯಂತೆ ಬಂದೆ, ಜಿ ಎಸ್ ಶಿವರುದ್ರಪ್ಪ ಅವರ ರಚನೆ, ಎಂ ಪ್ರಭಾಕರ್ ಅವರ ದನಿಯಲ್ಲಿ.

அழகி நின்ற கொச சுகந்த கம்பீர

சுகித்தவர்.

ಸಮಯ 11:48. ಇದುವರೆಗೂ ಭಾವಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಜನಪದ ಗೀತೆ ಮದುವೆ ಪದ. ಭದ್ರಾವತಿ ತಾಲೂಕು ಬಾಳೆಮಾರನಹಳ್ಳಿಯ ಶ್ರೀಮತಿ ಭಾಗ್ಯಮ್ಮ ಮತ್ತು ತಂಡದಿಂದ.

ಇದುವರೆಗೂ ಜನಪದ ಗೀತೆ ಕಾರ್ಯಕ್ರಮದಲ್ಲಿ ಮದುವೆ ಪದ ಭದ್ರಾವತಿ ತಾಲೂಕು ಬಾಳೆಮಾರನಹಳ್ಳಿಯ ಶ್ರೀಮತಿ ಭಾಗ್ಯಮ್ಮ ಮತ್ತು ತಂಡದಿಂದ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ತ್ವರಿತ ಅಭಿವೃದ್ಧಿಯನ್ನು ಕಾಣುತ್ತಿದೆ. ದೇಶಾದ್ಯಂತ ಶೇಕಡಾ 99% ರೈಲು ಮಾರ್ಗಗಳು ವಿದ್ಯುದೀಕರಣಗೊಂಡಿವೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದರು. ಗೋವಾದ ಮಡಗಾಂವ್ನಲ್ಲಿ ಮಡಗಾಂವ್ ಕಾರವಾರ ಎಕ್ಸ್ಪ್ರೆಸ್ ರೈಲಿಗೆ ಹಸಿರು ನಿಶಾನೆ ತೋರಿ ಅವರು ಮಾತನಾಡಿದರು. ಹೊಸ ರೈಲು ಸೇವೆಯು ಗೋವಾ ಕರ್ನಾಟಕ ಸೇರಿದಂತೆ ವಿಶೇಷವಾಗಿ ಕರಾವಳಿ ಕರ್ನಾಟಕದ ಸಂಪರ್ಕವನ್ನು ಬಲಪಡಿಸಲಿದೆ, ಪ್ರಾದೇಶಿಕ ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಎಂದರು. ಕರ್ನಾಟಕದಿಂದ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆಯಾಗಿರುವ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ನೇತಾರರಾದ ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅವರ ಅನುಭವ, ನಾಯಕತ್ವ ಮತ್ತು ಜನಪರ ಬದ್ಧತೆ ರಾಜ್ಯ ಹಾಗೂ ದೇಶದ ಅಭಿವೃದ್ಧಿಗೆ ಇನ್ನಷ್ಟು ಕೊಡುಗೆ ನೀಡಲಿ ಎಂದು ಹಾರೈಸಿದ್ದಾರೆ. 2047 ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ಧ್ಯೇಯದೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಜರುಗಿತು. ಸಮಾಜದ ಎಲ್ಲ ವರ್ಗಗಳು ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಸಕಾರಾತ್ಮಕ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೀತಿ ಆಯೋಗದ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025 ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದೆ. ರಾಜ್ಯದ ಹಿರಿಯ ಮೃದಂಗ ಕಲಾವಿದ ಎವಿ ಆನಂದ್ ಸೇರಿದಂತೆ 7 ಜನರಿಗೆ ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ. ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ, ಯಕ್ಷಗಾನ ಕಲಾವಿದ ಕೆರೆಮನೆ ಶಿವಾನಂದ ಹೆಗಡೆ ಅವರು ಅಕಾಡೆಮಿ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. 2024 ಸಾಲಿನ ಅಕಾಡೆಮಿ ಪುರಸ್ಕಾರಕ್ಕೆ ಪಾತ್ರರಾದ ಕೆರೆಮನೆ ಶಿವಾನಂದ ಹೆಗಡೆ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬರ್ತಾ ಇರೋದು ಬಹಳ ಸಂತೋಷದ ಸಂಗತಿ. ಇದು ನನಗೆ ಮಾತ್ರ ಬಂದಿದೆ ಅಂತ ನಾನು ತಿಳ್ಕೊಳ್ಳೋದಿಲ್ಲ. ಇದು ನಮ್ಮ ಇಡೀ ಯಕ್ಷಗಾನಕ್ಕೆ ತಂದೆ ಗೌರವ, ಆದ್ದರಿಂದ ಬಹಳ ಸಂತೋಷ. ಒಂದು ರಾಷ್ಟ್ರೀಯ ವೇದಿಕೆಯಲ್ಲಿ ನಮ್ಮ ಕರ್ನಾಟಕದ ಮಣ್ಣಿನ ಕಲೆ ಯಕ್ಷಗಾನ ಪ್ರಭಾವ ಬೀರಬೇಕು, ಅದು ಉಳಿದ ಕಲೆಗಳ ಒಟ್ಟಿಗೆ ಯಕ್ಷಗಾನ ಕೂಡ ಎತ್ತರಕ್ಕೆ ಏರುವುದಕ್ಕೆ ಇಂಥದ್ದೊಂದು ಪ್ರಶಸ್ತಿಗಳು ಹೆಚ್ಚು ಅರ್ಥಪೂರ್ಣ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಯಾವುದೇ ವ್ಯಕ್ತಿ ಏನೋ ಒಂದು ಸಾಧನೆ ಆಗಿದ್ರೆ ಅದಕ್ಕೆ ಸಮಾಜದ ಆಪ್ತರ, ಆತ್ಮೀಯರ, ಗುರುಗಳ ಮತ್ತು ನಮ್ಮ ಹಿರಿಯರ ಆಶೀರ್ವಾದ, ಸಮಾಜಕ್ಕೆ ನಮ್ಮ ಮಂಡಳಿಯನ್ನು ಪ್ರೋತ್ಸಾಹಿಸುವ ಎಲ್ಲ ಕೈಗಳಿಗೆ, ಕಣ್ಣುಗಳಿಗೆ, ಮನಸ್ಸುಗಳಿಗೆ ನಾನು ಸೆರಬಾಗಿ ವಂದಿಸ್ತೇನೆ.
0: ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದೊಂದಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು 21 ಬೆಳಗ್ಗೆ 7 ಬಳ್ಳಾರಿಯ ಶೆಟ್ರ ಗುರುಶಾಂತಪ್ಪ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲು ಯೋಜಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ತಿಳಿಸಿದ್ದಾರೆ. ಪೂರ್ವಭಾವಿಯಾಗಿ 19 ಯೋಗ ಜಾಥಾ ಸಹ ಆಯೋಜಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಹಿರಿಯ ರಾಜಕಾರಣಿ ಮಾಜಿ ಶಾಸಕ ಆರ್ಜಿ ವೆಂಕಟಾಚಲಯ್ಯ ಇಂದು ನಿಧನರಾದರು. ಅವರಿಗೆ 90 ವಯಸ್ಸಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಕೆಪಿಸಿಸಿ ಸದಸ್ಯ ಹಾಗೂ ಶಾಸಕರಾಗಿ ಸೇವೆ ಸಲ್ಲಿಸಿದ್ದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ವೆಂಕಟಾಚಲಯ್ಯ ಅವರ ನಿಧನಕ್ಕೆ ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ದೊಡ್ಡಬಳ್ಳಾಪುರದ ಹಣಬೆ ಗ್ರಾಮದಲ್ಲಿ ಮೃತರ ಅಂತಿಮ ದರ್ಶನದ ವ್ಯವಸ್ಥೆ ಕಲ್ಪಿಸಲಾಗಿದೆ. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ

0: ಆಚರಣೆ ಅಂಗವಾಗಿ ಕಾರ್ಮಿಕ ಇಲಾಖೆ ವತಿಯಿಂದ ಬಳ್ಳಾರಿ ನಗರದಲ್ಲಿ ಆಯೋಜಿತ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು ಚಾಲನೆ ನೀಡಿದರು. ರಾಜ್ಯದ ನಾವೀನ್ಯತೆ ನೇತೃತ್ವದ ಆರ್ಥಿಕತೆಯನ್ನು ಬಲಪಡಿಸುವ ಗಮನಾರ್ಹ ಹೆಜ್ಜೆಯಾಗಿ ನವೋದ್ಯಮಗಳ ಬೆಳವಣಿಗೆಯನ್ನು ವರ್ಧಿಸಲು, ಉದ್ಯಮ ಶೈಕ್ಷಣಿಕ ಸಹಯೋಗ ಹೆಚ್ಚಿಸಲು ಹಾಗೂ ಡೀಪ್ ಟೆಕ್ ನಾವೀನ್ಯತೆ ಉತ್ತೇಜಿಸಲು 27,19,00,000 ರೂಪಾಯಿ ಮೊತ್ತದ 4 ಉಪಕ್ರಮಗಳಿಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಯಾದಗಿರಿ ನಗರಸಭೆ ವ್ಯಾಪ್ತಿಯ 1,750 ಬೀದಿಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಒದಗಿಸಲಾಗಿದೆ ಎಂದು ಪೌರಾಯುಕ್ತ ಉಮೇಶ್ ಚೌಹಾಣ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ

0: ಆತ್ಮೀಯ ಗೆಳತಿಯರಿಗೆಲ್ಲ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳೋಣ.
1: ನಿರ್ಮಲಾ ರೀ, ನಿರ್ಮಲಾ ಇದೀರೇನ್ರಿ?
2: ಯಾರು? ಓ, ಲತಾ ರತ್ನ, ಬನ್ರಿ ಒಳಗಡೆ, ಬನ್ನಿ ಬನ್ನಿ ಕುತ್ಕೊಳ್ಳಿ.
1: ಓ, ಎಲ್ಲಿಗೋ ರೆಡಿ ಆಗ್ತಾ ಇದೆಯಲ್ಲ ನಿರ್ಮಲಾ.
2: ಏ, ಇಷ್ಟೊತ್ತಲ್ಲಿ ನಾನು ಎಲ್ಲಿಗ್ರಿ ಹೋಗ್ತೀನಿ? ಯೋಗ ಕ್ಲಾಸಿಗೆ ತಾನೆ, ಗೊತ್ತಲ್ವಾ ನಿಮ್ಗೆ?
1: ಗೊತ್ತಮ್ಮ, ಸಿಕ್ಕಿ ತುಂಬಾ ದಿವಸ ಆಯ್ತಲ್ಲ, ಅದಕ್ಕೆ ಮಾತಾಡ್ಕೊಂಡು ಸಾಯಂಕಾಲ ತನಕ ಇದ್ದು ಹೋಗೋಣ ಅಂತ ಬಂದಿದೀವಿ.
2: ಅಯ್ಯೋ, ನೀವು ಬಂದಿದ್ದೇನೋ ಖುಷಿ ಆಯ್ತು ಕಣ್ರೆ, ಅದು ನಂಗೆ ಟೈಮೇ ಇಲ್ಲ ಇವತ್ತು. ನಮ್ಗೆ ಹೆಂಗೂ ಶನಿವಾರ ಭಾನುವಾರ ನಮ್ಮ ಯೋಗ ಕ್ಲಾಸಿಗೆ ರಜಾ ಇರ್ತಿತ್ತು, ಅವತ್ತು ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ?
1: ಏನು ಯೋಗ ಯೋಗ ಅಂತೀಯಲ್ಲಮ್ಮ, ಒಂದಿನ ತಪ್ಪಿಸ್ಕೊಳ್ಳಮ್ಮ ಪರವಾಗಿಲ್ಲ.
2: ಇಲ್ಲಪ್ಪ, ನಂಗೆ ಒಂದಿನ ಹೋಗ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ನೀವು ಬಂದು ನೋಡಿ, ಗೊತ್ತಾಗುತ್ತೆ.
1: ನಮ್ಗೆ ಯಾಕ್ರಿ ಯೋಗ? ನಾವು ದಿನ ಬೆಳಗ್ಗೆ ಸಾಯಂಕಾಲ ವಾಕ್ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಆರಾಮಾಗೇ ಇದೀವಲ್ಲ.
2: ರೀ, ನಾನು ಮನೆ ಕೆಲಸ ಮಾಡ್ಕೊಂಡೆ ಅಲ್ವೇನ್ರಿ ಯೋಗಕ್ಕೆ ಹೋಗೋದು?
1: ಅಯ್ಯೋ, ಇವಳು ತುಂಬಾ ಆಕ್ಟಿವ್ ಕಣಮ್ಮ, ಯೋಗ ಮಾಡ್ಕೊಂಡು ಮನೆ ಕೆಲಸನು ಮಾಡ್ಕೊಂಡು ಎಲ್ಲ ನಿಭಾಯಿಸ್ತಾಳೆ.
3: ನಿರ್ಮಲಾ ರೀ, ನಿರ್ಮಲಾ.
2: ಓ ರೇಣುಕಾ, ಬಂದೆ ಬಿಟ್ರೇನ್ರಿ? ಓ, ಟೈಮ್ ಆಗಿದೆ ಗೊತ್ತಾಗ್ಲಿಲ್ಲ ಕಣ್ರೆ.
3: ಇಲ್ಲ ರೀ, ಇನ್ನು ಟೈಮ್ ಆಗಿಲ್ಲ. ಮೇಡಮ್ ಇವತ್ತು ಬೇಗ ಬನ್ನಿ ಅಂತ ಹೇಳಿದ್ರಲ್ಲಪ್ಪ, ಹಾಗಾಗಿ ಬಂದೆ. ಓ, ಏನು ಲತಾ ರತ್ನ ಇಬ್ರು ಬಂದ್ಬಿಟ್ಟಿದ್ದೀರಾ, ಏನ್ ಸಮಾಚಾರ?
1: ಸುಮ್ನೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ರೇಣು, ನೀವು ಇವತ್ತು ಕ್ಲಾಸಿಗೆ ಚಕ್ಕರ್ ಹಾಕ್ರಿ, ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಆರಾಮಾಗಿ ಸಾಯಂಕಾಲ ತನಕ ಕಾಲ ಕಳಿಯೋಣ.
3: ಬೇಡಪ್ಪ, ಇವತ್ತು ಮೇಡಮ್ ಬನ್ನಿ ಅಂತ ಹೇಳಿದ್ದಾರೆ, ಹಾಗಾಗಿ ಹೋಗ್ಬೇಕು. ನೀವು ಬನ್ನಿ, ಹೇಗಿದ್ರು ನಮ್ ಯೋಗ ಕ್ಲಾಸ್ ನೋಡಿಲ್ವಲ್ಲ, ಅದನ್ನ ನೋಡ್ಕೊಂಡು ಹೋಗಿರಂತೆ. ಹಾಗೆ ಮೇಡಮ್ ಜೊತೆ ಪರಿಚಯ ಮಾಡ್ಕೊಡ್ತೀನಿ, ಮಾತಾಡ್ಕೊಂಡು ಬರೋರಂತೆ, ಬನ್ನಿ.
1: ಓ ಸರಿ ಬಿಡಮ್ಮ, ಯಾವಾಗ್ಲೂ ಯೋಗ ಯೋಗ ಅಂತೀಯಲ್ಲ, ನಡಿಯಮ್ಮ ನಾವು ಬರ್ತೀವಿ.
4: ಸರಿ ನಡಿಯಮ್ಮ, ಹೋಗೋಣ. ಲತಾ
3: ನಮಸ್ತೆ ಮೇಡಮ್.
5: ನಮಸ್ತೆ ಮೇಡಮ್. ಗುರುಭ್ಯೋ ನಮಃ. ನಮಸ್ಕಾರ ನಮಸ್ಕಾರ. ಬನ್ನಿ ಒಳಗಡೆ ಎಲ್ರು. ಹೊಸ ಹೊಸ ಸ್ನೇಹಿತರನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ ರೇಣುಕಾ, ಕ್ಲಾಸಿಗೆ ಸೇರ್ಸಕ್ಕೆ ಅಂತ ಕರ್ಕೊಂಡ್ ಬಂದ್ರಾ?
2: ಇಲ್ಲ ಮೇಡಮ್, ಇವರು ಎಲ್ಲ ನನ್ನ ಫ್ರೆಂಡ್ಸು. ಇವ್ರಿಗೇನು ಯೋಗ ಇಂಟ್ರೆಸ್ಟ್ ಇಲ್ವಂತೆ ಮೇಡಮ್, ಅದಕ್ಕೆ ಮನೆ ಕೆಲಸ ವಾಕ್ ಅಷ್ಟೇ ಸಾಕು ಅಂದ್ರು. ನಾನು ನಮ್ಮ ಮೇಡಮ್ ಪರಿಚಯ ಮಾಡ್ಕೊಡ್ತೀನಿ, ಬನ್ನಿ ಅಂತ ಕರ್ಕೊಂಡು ಬಂದೆ ಮೇಡಮ್ ಕ್ಲಾಸಿಗೆ.
5: ಯಾಕೆ? ಯೋಗಾಭ್ಯಾಸನು ಮಾಡಿ ಆರೋಗ್ಯ ಚೆನ್ನಾಗಾಗುತ್ತೆ.
1: ನಾವು ಆರೋಗ್ಯವಾಗೇ ಇದ್ದೀವಲ್ಲ ಮೇಡಮ್.
5: ಹಾಗಾದ್ರೆ ನಿಮ್ಮ ಅರ್ಥದಲ್ಲಿ ಆರೋಗ್ಯ ಅಂತಂದ್ರೆ ಏನು?
1: ಮನೇಲೆಲ್ಲ ಕೆಲಸ ಮಾಡ್ಕೊಂಡು ಆರಾಮಾಗಿ ಸುತ್ತಾಡ್ಕೊಂಡು ಓಡಾಡ್ಕೊಂಡಿರೋದೇ ಆರೋಗ್ಯ ಅನ್ಕೊಂಡಿದೀವಿ ಮೇಡಮ್.
5: ಬರೀ ಶರೀರವನ್ನ ದಂಡಿಸಿ ಸದೃಢವಾಗಿಟ್ಕೊಳ್ಳೋದೇ ಆರೋಗ್ಯ ಅಂತ ನೀವು ಅನ್ಕೊಂಡಿದ್ದೀರಾ. ಆದ್ರೆ ಆರೋಗ್ಯ ಅಂತಂದ್ರೆ ಒಬ್ಬ ಮನುಷ್ಯ ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿಯೂ ಸಹ ಆರೋಗ್ಯವಾಗಿರ್ಬೇಕು. ಅಂತವ್ರು ನಿಜವಾದ ಆರೋಗ್ಯವಂತರು ಅಂತ ಹೇಳ್ಬೋದು. ನಮ್ಮವರೆಲ್ಲ ಯೋಗಕ್ಕೆ ಸಂಬಂಧಪಟ್ಟಂಗೆ ಒಂದು

0: ಯೋಗಗೀತೆ ಎಷ್ಟು ಅರ್ಥಪೂರ್ಣವಾಗಿ ಹಾಗೂ ತುಂಬಾ ಸೊಗಸಾಗಿ ಇದೆ ಅಲ್ವಾ?
1: ಹೌದು, ಈ ಹಾಡಿನಲ್ಲಿ ಬರುವ ಎಲ್ಲ ಸಾಲುಗಳು ಅಷ್ಟಾಂಗ ಯೋಗದ ಹಂತಗಳನ್ನ ಸೂಚಿಸುತ್ತವೆ. ಈ ದೃಷ್ಟಿಯಿಂದ ಯೋಗ ಅಂತಂದ್ರೆ ಕೇವಲ ಅಂಗ ಸಾಧನೆ ಇಲ್ಲ, ಯೋಗವು ಸರಿಯಾಗಿ ಬದುಕುವುದಕ್ಕೆ ಸಂಬಂಧಿಸಿದ ಒಂದು ವಿಜ್ಞಾನ. ಈಗ ಇನ್ನು ಯೋಗದ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋಣ. ಯೋಗದಲ್ಲಿ 4 ಮಾರ್ಗಗಳಿವೆ. ಅವುಗಳು ಅಂತಂದ್ರೆ ಜ್ಞಾನಯೋಗ, ರಾಜಯೋಗ, ಭಕ್ತಿಯೋಗ ಹಾಗೂ ಕರ್ಮಯೋಗ ಅಂತ. ಯೋಗಶಾಸ್ತ್ರದ ಪಿತಾಮಹರಾದ ಪತಂಜಲಿ ಮಹರ್ಷಿಗಳು ನಮ್ಮ ಮನಸ್ಸಿನ ಚಂಚಲತೆಯನ್ನ ನಿಗ್ರಹಿಸಿ ಮನಸ್ಸನ್ನ ಒಳಮುಖಗೊಳಿಸುತ್ತಾ ನಮ್ಮನ್ನ ನಾವು ಅರಿತುಕೊಳ್ಳುವ ಮಾರ್ಗವೇ ಯೋಗ ಅಂತ ವಿವರಿಸಿದ್ದಾರೆ. ಹಾಗೂ ಸಾಮಾನ್ಯ ಜನರಿಗೂ ಅರಿವಾಗುವ ಹಾಗೆ ರಾಜಯೋಗವನ್ನ 8 ಹಂತಗಳಲ್ಲಿ ಹೇಳಿದ್ದಾರೆ. ಅವುಗಳು ಅಂತಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಹಾಗೂ ಸಮಾಧಿ ಸ್ಥಿತಿ ಅಂತ. ಮೊದಲಿಗೆ ಬರೋದು ಯಮ. ಯಮ ಅಂತಂದ್ರೆ ನಿಷೇಧ ಅಂತ ಹೇಳಿ, ಅಂದ್ರೆ ನಾವು ಜೀವನದಲ್ಲಿ ಮಾಡಲೇಬಾರ್ದಂತ ಕೆಲವೊಂದು ವಿಷಯಗಳು. ಎರಡನೇದು ನಿಯಮ. ನಿಯಮ ಅಂತಂದ್ರೆ ನಾವು ನಿತ್ಯ ಮಾಡಲೇಬೇಕಾದಂಥದ್ದು. ಮೂರನೇದು ಆಸನ. ಇದು ಶಾರೀರಿಕ ಭಂಗಿಗಳು ಮತ್ತು ವ್ಯಾಯಾಮ ಪ್ರಕ್ರಿಯೆಗಳ ಮೂಲಕ ಹಂತ ಹಂತವಾಗಿ ನಾವು ಧ್ಯಾನಾಸನದಲ್ಲಿ ಸ್ಥಿರತೆಯನ್ನ ಪಡೆಯುವುದು ಎಂದು. ನಾಲ್ಕನೇದಾಗಿ ಪ್ರಾಣಾಯಾಮ. ಇದು ಕ್ರಮಬದ್ಧವಾದ ಉಸಿರಾಟದ ಪ್ರಕ್ರಿಯೆ. ಐದನೇದು ಪ್ರತ್ಯಾಹಾರ. ಇದು ನಮ್ಮ ಇಂದ್ರಿಯಗಳನ್ನ ಹಿಡಿತಕ್ಕೆ ತಂದು ಅಂತರ್ಮುಖಗೊಳಿಸುವುದು ಎಂದು. ಆರನೇದಾಗಿ ಧಾರಣ. ಯಾವುದೇ ಒಂದು ವಿಷಯದ ಮೇಲೆ ಅಥವಾ ಒಂದು ವಸ್ತುವಿನ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸುವುದು ಎಂದು. ನಂತರ ಬರೋದು ಏಳನೇದು ಧ್ಯಾನ. ನಾವು ಧಾರಣೆಯಲ್ಲಿ ಕೇಂದ್ರೀಕರಿಸಿದ ವಿಷಯದಲ್ಲಿ ಪೂರ್ಣ ಏಕಾಗ್ರತೆಯನ್ನ ಹೊಂದುವುದು ಎಂದರ್ಥ. ಸಮಾಧಿ ಸ್ಥಿತಿ. ಇದು ಸಾಧಕನ ಅಂತ್ಯದ ಗುರಿ. ಧ್ಯಾನಿಸುವುದರಲ್ಲಿ ಲೀನವಾಗುವುದು, ಅಂದರೆ ಒಂದಾಗುವುದು.

0: ಅಂತೇಳಿ. ಯೋಗದ ಬಗ್ಗೆ ಇಷ್ಟೆಲ್ಲ ಹೇಳ್ಕೊಟ್ರಲ್ಲ ಮೇಡಮ್, ನೀವು ಆಸನದ ಜೊತೆಗೆ ಸೂರ್ಯ ನಮಸ್ಕಾರ ಕೂಡ ಮಾಡಿಸ್ತೀರಾ ಡೈಲಿ?
1: ಹೌದು, ಪ್ರತಿದಿನವೂ ನಾವು 13 ಸುತ್ತು ಸೂರ್ಯ ನಮಸ್ಕಾರ ಮಾಡ್ತೀವಿ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಒಟ್ಟಾರೆಯಾಗಿ ಅನೇಕ ರೀತಿಯ ಪ್ರಯೋಜನಗಳಿವೆ. ಆ ಪ್ರಯೋಜನಗಳು ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ರೇಣುಕಾ ನೀವು ತಿಳಿಸಿ ಹೇಳಿ ಇವರಿಗೆ.
2: ಸರಿ ಮೇಡಮ್. ಮೇಡಮ್ ಹೇಳ್ದಂತೆ ನಾವು ನಿತ್ಯ ಸೂರ್ಯ ನಮಸ್ಕಾರ ಮಾಡ್ತೇವೆ ರತ್ನ. ನಮ್ಗೆಲ್ಲ ಬೆಳಕು ಚೈತನ್ಯವನ್ನ ನೀಡಿ ಜಗತ್ತಿನ ಎಲ್ಲ ಜೀವಿಗಳನ್ನ ಪೋಷಿಸುವ ಸೂರ್ಯ ದೇವನಿಗೆ ನಾವು ಗೌರವ ಮತ್ತು ಕೃತಜ್ಞತೆಯನ್ನ ಈ ರೀತಿಯಾಗಿ ಸಲ್ಲಿಸ್ತೇವೆ. ಸೂರ್ಯ ನಮಸ್ಕಾರವು ಮಂತ್ರಗಳ ಪಠಣ, ಹದಬದ್ಧ ಉಸಿರಾಟ ಮತ್ತು ಶರೀರದ ಚಲನೆಗೆ ಅಗತ್ಯವಿರುವ ಹಲವು ಯೋಗ ಭಂಗಿಗಳ ಒಂದು ಸುಂದರ ಸಂಯೋಜನೆಯಾಗಿದೆ. ನಿತ್ಯವೂ ಸೂರ್ಯ ನಮಸ್ಕಾರ ಮಾಡುವುದರಿಂದ ಶರೀರವು ಬಲಗೊಳ್ಳುತ್ತೆ, ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ, ಕೀಲು ಸ್ನಾಯುಗಳು ಸಡಿಲಗೊಂಡು ಎಲ್ಲ ಅಂಗಾಂಗಗಳಿಗೆ ವ್ಯಾಯಾಮ ಉಂಟಾಗುತ್ತದೆ.
1: ಕೇಳಿದ್ರಲ್ಲ, ಸೂರ್ಯ ನಮಸ್ಕಾರ ಒಂದು ಪರಿಪೂರ್ಣ ಸಾಧನೆಯಾಗಿದೆ. ಇದು ಆಸನ, ಪ್ರಾಣಾಯಾಮ, ಮಂತ್ರ ಮತ್ತು ಧ್ಯಾನದ ವಿಧಾನಗಳನ್ನೆಲ್ಲ ಒಳಗೊಂಡು ಸ್ವತಃ ಒಂದು ಆಧ್ಯಾತ್ಮಿಕ ಸಾಧನೆಯೂ ಆಗಿದೆ.
3: ಅದರ ಜೊತೆಗೆ ಪ್ರಾಣಾಯಾಮನ ಹೇಳ್ಕೊಡ್ತೀರಾ ಮೇಡಮ್?
1: ಹೌದು ನೋಡಿ, ವ್ಯಕ್ತಿಯ ಚೈತನ್ಯವನ್ನ ವಿಶಿಷ್ಟ ವಿಧಾನದಿಂದ ಸಂಪೂರ್ಣವಾಗಿ ನಿಯಂತ್ರಿಸುವ ಕಲೆಯೇ ಪ್ರಾಣಾಯಾಮ. ಈ ಪ್ರಾಣಾಯಾಮದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಿರ್ಮಲಾ ನೀವು ತಿಳಿಸಿ ಹೇಳಿ.
4: ಸರಿ ಮೇಡಮ್, ನಾನು ಹೇಳ್ತೀನಿ. ಹೌದು ಲತಾ, ಪ್ರಾಣಾಯಾಮನ ಪ್ರತಿ ದಿನ ಮಾಡ್ಬೇಕು. ಪ್ರಾಣಾಯಾಮ ಅಂದ್ರೆ ಬರೀ ಉಸಿರಾಟ ಅಲ್ಲ, ನಮ್ಮಲ್ಲಿರುವ ಚೈತನ್ಯ ಶಕ್ತಿನ ವಿಸ್ತರಿಸುವಂತ ಒಂದು ಕ್ರಿಯೆ ಆಗಿದೆ. ನಮ್ ದೇಹದಲ್ಲಿ ಪ್ರಾಣ ಶಕ್ತಿ ನಿರಂತರವಾಗಿ ಹರಿತಾ ಇರುತ್ತೆ. ಇದರಲ್ಲಿ ಏನಾದ್ರೂ ಸ್ವಲ್ಪ ತೊಂದರೆ ಆದ್ರೂ ಆ ಭಾಗದಲ್ಲಿ ನಮ್ಗೆ ಅನಾರೋಗ್ಯ ಉಂಟಾಗುತ್ತೆ. ಪ್ರಾಣಕ್ಕೂ ಮನಸ್ಸಿಗೂ ಒಂದು ನಿಕಟವಾದ ಸಂಬಂಧ ಇದೆ. ಪ್ರಾಣಾಯಾಮದ ಮೂಲಕ ಮನಸ್ಸನ್ನು ಕೂಡ ನಾವು ಹತೋಟಿಗೆ ತರಬಹುದು. ಮತ್ತೆ ಪ್ರಾಣಾಯಾಮನ 4 ವಿಧವಾಗಿ ವಿಂಗಡಿಸಿದ್ದಾರೆ. ಮೊದಲನೇದಾಗಿ ಸುಖ ಪ್ರಾಣಾಯಾಮ ಅಂತೇಳಿ, ಅದರಲ್ಲಿ ವಿಭಾಗೀಯ ಉಸಿರಾಟವನ್ನ ಒಳಗೊಂಡಿದೆ. ಎರಡನೇದಾಗಿ ಶಕ್ತಿ ಪ್ರಚೋದಕ ಪ್ರಾಣಾಯಾಮ, ಅದರಲ್ಲಿ ಕಪಾಲಭಾತಿ, ಭಸ್ತ್ರಿಕಾ, ಉಜ್ಜಯಿನಿ ಉಸಿರಾಟವನ್ನ ನಾವು ಮಾಡ್ತೇವೆ. ಮೂರನೇದಾಗಿ ಸಮತೋಲನ ಪ್ರಾಣಾಯಾಮ, ಅದರಲ್ಲಿ ನಾಡಿ ಶುದ್ಧಿನ ನಾವು ಮಾಡ್ತೇವೆ. ಕೊನೆಯದಾಗಿ ಶಾಂತಿಕಾರಕ ಪ್ರಾಣಾಯಾಮ, ಇದರಲ್ಲಿ ಭ್ರಮರಿನ ನಾವು ಅಳವಡಿಸಿಕೊಂಡಿದ್ದೀವಿ. ಮತ್ತೆ ಇಷ್ಟೆಲ್ಲಾ ಮಾಡ್ತೀವಲ್ಲ, ಪ್ರಾಣಾಯಾಮದಿಂದ ಎಷ್ಟೊಂದು ಪ್ರಯೋಜನಗಳಿದಾವೆ ಗೊತ್ತಾ? ನಮ್ಮ ಶರೀರದಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಿ ಹೆಚ್ಚಿನ ಕೊಬ್ಬು ಕರಗ್ತಾ ಹೋಗುತ್ತೆ, ನಮ್ಮ ಶ್ವಾಸಕೋಶ ಶುದ್ಧಗೊಳ್ಳುತ್ತೆ, ಹೃದಯದ ತೊಂದರೆ ನಿವಾರಣೆ ಆಗುತ್ತೆ, ಮತ್ತೆ ಮನಸ್ಸಿಗೆ ತುಂಬಾ ಶಾಂತತೆ ಬರುತ್ತೆ. ಹಾಗೆ ನಮ್ಮಲ್ಲಿ ಏಕಾಗ್ರತೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದು ಗೊತ್ತಲ್ಲತಾ, ದೀರ್ಘ ಉಸಿರಾಟದಿಂದ ನಮ್ಮ ಆಯಸ್ಸು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೊಂದು ಸಣ್ಣ ಉದಾಹರಣೆಯನ್ನ ಕೊಡ್ತೀನಿ. ನೀವು ನಾಯಿನ ಗಮನಿಸಿರ್ಬೋದು, ಅದ್ರ ಉಸಿರಾಟ ತುಂಬಾ ಫಾಸ್ಟ್, ಹಾಗಾಗಿ ಅದು 14-15 ವರ್ಷ ಮಾತ್ರ ಅದು ಬದುಕಿರುತ್ತೆ. ಆದ್ರೆ ಒಂದು ಆಮೆನ ಗಮನಿಸಿ ನೋಡಿ ನೀವು, ಅದು ನಿಮಿಷಕ್ಕೆ 4 ಬಾರಿ ಮಾತ್ರ ಉಸಿರಾಟ ನಡೆಸುತ್ತೆ. ಹಾಗಾಗಿ ಅದು 100 ವರ್ಷ ಬದುಕಿರುತ್ತೆ. ಹೇಳ್ತಾ ಹೋದ್ರೆ ಇನ್ನು ಹಲವಾರು ಪ್ರಯೋಜನಗಳಿವೆ. ಇದು ನರಮಂಡಲವನ್ನ ಶುದ್ಧೀಕರಿಸ್ಬಿಟ್ಟು ಮನುಷ್ಯನ ಭಾವನೆಗಳು ದೈವತ್ವಕ್ಕೇರಲು ಅನುಕೂಲವಾಗುವಂತೆ ಮನಃಶಕ್ತಿಯನ್ನ ಸಹಜ ಮತ್ತು ಸೂಕ್ಷ್ಮವಾಗಿಸುವುದೇ ಈ ನಮ್ಮ ಪ್ರಾಣಾಯಾಮದ ಗುರಿಯಾಗಿದೆ. ಹಾಗಾಗಿ ಇವೆಲ್ಲವನ್ನು ನೀವು ಕಲಿಬೇಕಂದ್ರೆ ಒಳ್ಳೆ ಗುರುಗಳ ಅವಶ್ಯಕತೆ ಇದೆ. ಇದು ಗುರುಮುಖೇನ ಅಭ್ಯಾಸ ಮಾಡಬೇಕು. ನೀವು ಗುರುವಿನ ಮಾರ್ಗದರ್ಶನದಲ್ಲಿ ಯೋಗ ತರಗತಿಗೆ ಸೇರಿ ಅಭ್ಯಾಸ ಮಾಡಿ ಅಂತ ನಾನು ಈ ಮೂಲಕ ನಿಮ್ಗೆಲ್ಲ ಕೇಳ್ಕೊಳ್ಳಕ್ಕೆ ಇಷ್ಟಪಡ್ತೇನೆ.
1: ಹೌದಾ ಮೇಡಮ್, ಇದನ್ನೆಲ್ಲ ಗುರುಮುಖೇನೇ ಕಲಿಬೇಕಾ?
5: ಹೌದು, ಇದು ಗುರುಮುಖೇನೇ ಕಲಿಬೇಕು. ಅದು ಯಾಕೆ ಏನು ಅಂತ, ಇವರೆಲ್ಲ ಒಂದು ತತ್ವ ಪದ ಕಲ್ತಿದ್ದಾರೆ. ಗುರುವಿನ ಪ್ರಾಮುಖ್ಯತೆ ಏನು, ಯಾಕೆ ನಾವು ಗುರುವನ್ನೇ ಹಿಂಬಾಲಿಸ್ಬೇಕು ಅನ್ನೋದನ್ನ ಈ ತತ್ವ ಪದ ಕೇಳ್ತಾ ತಿಳ್ಕೊಳ್ಳೋಣ.

0: ಮೇಡಮ್, ಈ ತತ್ವಪದದ ಅರ್ಥನೂ ಕೂಡ ಹೇಳೋಣ ಮೇಡಮ್. ನಾನು
1: ಹೇಳಿ ಸುನೀತಾ.
0: ನಮ್ಮದೇ ಆದ ಭ್ರಮೆಯಲ್ಲಿ ಸರಿತಪ್ಪಿನ ಅರಿವಿಲ್ಲದೆ ಏನನ್ನೂ ಸಾಧಿಸಲು ಸಾಧ್ಯವಾಗದೆ ಬದುಕು ನಡೆಸುತ್ತಿರುವ ಮನುಜ ಗುರು ತೋರಿದ ದಾರಿಯಲ್ಲಿ ನಡೆದರೆ ಅವನಿಗೆ ಉನ್ನತಿಯೂ ಸಾಧ್ಯ, ಗೆಲುವು ಸಹ ಖಚಿತ.
1: ಹೌದು, ಹೇಳಿದ್ರಲ್ಲ ಗುರುವಿನ ಪ್ರಾಮುಖ್ಯತೆ ಏನು ಅಂತ ಹೇಳಿ. ಈ ಯೋಗಾಭ್ಯಾಸಗಳನ್ನ ಗುರು ಮುಖೇನವೇ ಮಾಡಬೇಕು. ನಾವು ಹೇಗೆ ಅಭ್ಯಾಸ ಮಾಡಬೇಕೆಂಬುದನ್ನ ಪ್ರತ್ಯಕ್ಷವಾಗಿ ನೋಡುತ್ತಾ ಕೇಳುತ್ತಾ ಅವರ ಮಾರ್ಗದರ್ಶನದಲ್ಲಿ ಮಾಡಿದಾಗ ಅದರ ತಪ್ಪು ಒಪ್ಪುಗಳು ನಮಗೆ ತಿಳಿಯುತ್ತವೆ ಮತ್ತು ತಿದ್ದಿಕೊಳ್ಳಲು ಸಹ ಸಹಾಯ ಆಗುತ್ತೆ. ಹಾಗೂ ಗುರುಗಳು ಎದುರಿಗಿದ್ರೆ ಅಭ್ಯಾಸದಲ್ಲಿ ಶ್ರದ್ಧೆ, ಭಯ, ಭಕ್ತಿಯಿಂದಲೂ ಕೂಡಿರುತ್ತದೆ. ಹಾಗೂ ಗುರುಗಳ ಸಮ್ಮುಖದಲ್ಲಿ ಅಭ್ಯಾಸ ಮಾಡುವಾಗ ಯಾವ ಅಭ್ಯಾಸ ನಮಗೆ ಸೂಕ್ತ, ಯಾವುದನ್ನ ನಾವು ಮಾಡಬಾರದೆಂದು ತಿಳಿಸಿ ಹೇಳುತ್ತಾರೆ. ಆದರೆ ನಾವು ಮಾಧ್ಯಮಗಳ ಮೂಲಕ ಯೋಗ ಅಭ್ಯಾಸಗಳನ್ನ ಮಾಡಿದ್ರೆ ವೈಯಕ್ತಿಕ ಸಮಸ್ಯೆಗಳ ನಿವಾರಣೆಗೆ ಅಡಚಣೆಯಾಗಬಹುದು. ಹಾಗಾಗಿ ಸಮರ್ಥ ಶಿಕ್ಷಕರ ಮಾರ್ಗದರ್ಶನದಲ್ಲಿ ನಿಷ್ಠೆಯಿಂದ ಈ ಎಲ್ಲಾ ಅಭ್ಯಾಸಗಳನ್ನ ರೂಢಿಸ್ಕೊಂಡ್ರೆ ನಮ್ಮ ಪ್ರಜ್ಞಾವಲಯ ವಿಕಾಸಗೊಳ್ಳುತ್ತದೆ.
2: ಯೋಗದ ಬಗ್ಗೆ ಇಷ್ಟೆಲ್ಲ ವಿಚಾರ ತಿಳಿಸ್ಕೊಟ್ರಿ, ತುಂಬಾ ಖುಷಿ ಆಯ್ತು ಮೇಡಮ್. ಶೋಭಾ, ದಿವಸ ಯೋಗ ಮಾಡಕ್ ನಿಮ್ಗೇನು ಬೇಜಾರಾಗಲ್ವೇನ್ರಿ?
3: ರತ್ನ, ಯಾಕಮ್ಮ ಬೇಜಾರಾಗ್ಬೇಕು? ಅಲ್ಲ, ದಿನಾ ಮೂರೊತ್ತು ಊಟ ಮಾಡ್ತೀವಿ, ಹಾಗಾದ್ರೆ ಯಾವತ್ತಾದ್ರೂ ಬೇಜಾರಾಗಿದೆಯಾ? ಈ ಯೋಗ ನನ್ನ ಜೀವನದ ಒಂದು ಭಾಗ ಕಣಮ್ಮ. ಇದ್ರಿಂದ ನಾನು ಶಾರೀರಿಕವಾಗಿ, ಮಾನಸಿಕವಾಗಿ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀನಿ. ನಮ್ಮ ಜೀವನದಲ್ಲಿ ಸುಖನೇ ಬರಲಿ, ಕಷ್ಟನೇ ಬರಲಿ, ಅದನ್ನ ಸಂಯಮದಿಂದ ನಿಭಾಯಿಸುವ ಶಕ್ತಿ ಕೂಡ ಬಂದಿದೆ. ಮೊದ್ಲೆಲ್ಲ ನಾನು ತುಂಬಾನೇ ಸಿಟ್ಟು ಮಾಡ್ಕೋತಾ ಇದ್ದೆ, ಈಗ ಅದೆಲ್ಲ ಕಮ್ಮಿ ಆಗಿದೆ, ಬಹಳ ಸಹನೆ ಬಂದಿದೆ. ನೋಡಿದ್ರಲ್ಲ, ನಮ್ಮ ಯೋಗದಿಂದ ಎಷ್ಟೆಲ್ಲ ಅನುಕೂಲ ಇದೆ. ನನಗಂತೂ ಈ ಯೋಗದಿಂದ ಇನ್ನು ಬೇಕಾದಷ್ಟು ಬೆನಿಫಿಟ್ಸ್ ಸಿಕ್ಕಿದೆ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಯೋಗಕ್ಕೆ ಹೋಗಕ್ಕೆ ಯೋಗ ಬೇಕು. ಅಂತದ್ರಲ್ಲಿ ನಾನು ದಿನಾ ಯೋಗಕ್ಕೆ ಹೋಗ್ತೀನಿ ಅಂದ್ರೆ ನಂದೊಂದು ಸುಯೋಗ ಅಲ್ವೇನಮ್ಮ?
4: ನಿಜ ಕಣಮ್ಮ,
0: ಖಂಡಿತ. ಶೋಭಾ,
5: ಮಂಜುಳ ಅವ್ರೆ, ಅಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಲ್ಲ, ನಿಮ್ಮಲ್ಲಿ ಏನ್ ಬದಲಾವಣೆ ಆಗಿದೆ ಮಂಜುಳ?
6: ಖಂಡಿತ ಲತಾ, ನಾನು ಸುಮಾರು 18 ವರ್ಷಗಳಿಂದ ಯೋಗಕ್ಕೆ ಬರ್ತಾ ಇದ್ದೀನಿ. ನಾನ್ ಕಂಡಂತೆ ನನ್ನಲ್ಲಿ ಅನೇಕ ಬದಲಾವಣೆಗಳಾಗಿದೆ. ನನ್ನ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಎದುರಾದಾಗ ಎದುರಿಸಲು ಆತ್ಮಸ್ಥೈರ್ಯ ಮತ್ತೆ ಮಾನಸಿಕ ದೃಢತೆಯನ್ನ ತಂದುಕೊಟ್ಟಿದ್ದೆ ಈ ಯೋಗ. ಸಮಸ್ಯೆಗಳು ಬರುವುದಕ್ಕೆ ಮೊದಲೇ ನಾನು ಯೋಗಾಭ್ಯಾಸವನ್ನ ಪ್ರಾರಂಭ ಮಾಡಿದ್ದೆ. ಆದ್ರಿಂದ ನಾನು ಮಾನಸಿಕವಾಗಿ ಅಂದ್ರೆ ವಿಲ್ ಪವರ್ ಜಾಸ್ತಿ ಆಗಿದೆ ಮತ್ತೆ ಮೆಂಟಲಿ ಸ್ಟ್ರಾಂಗ್ ಆಗಿದ್ದೀನಿ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂದ್ರೆ ಯೋಗ.
7: ಅಬ್ಬಾ, ಇಷ್ಟೆಲ್ಲ ವಿಷಯ ತಿಳಿಸಿದ್ರಲ್ಲ, ಆದ್ರೆ ಯೋಗ ತರಗತಿಗೆ ಬರೋದಕ್ಕೆ ಸಮಯನೇ ಆಗಲ್ವಲ್ಲ? ಶಾಲೆಗೆ ಹೋಗೋ ಮಕ್ಕಳಿಗೆಲ್ಲ ತಯಾರಿ ಮಾಡಿ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ಲ, ಏನ್ ಮಾಡೋದು ಮೇಡಮ್?
1: ಸಮಯ ಖಂಡಿತ ಎಲ್ಲೂ ಸಿಕ್ಕಲ್ಲ ಶಕುಂತಲಾ, ಅದನ್ನ ನಾವು ಮಾಡ್ಕೋಬೇಕು. ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೋಬೇಕೆ ಹೊರತು ಯಾರು ಬರಲ್ಲ ಅಲ್ವಾ? ಈಗ್ಲಾದ್ರೂ ಎಲ್ರೂ ಎಚ್ಚೆತ್ಕೊಂಡು ಯೋಗಾಭ್ಯಾಸ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ.
8: ಈ ಎಚ್ಚರಿಕೆ ಬಗ್ಗೆ ಒಂದ್ ಹಾಡ್ ಕಲ್ತಿದ್ವಲ್ಲ ಮೇಡಮ್, ಅದನ್ನ ಇವಾಗ ಹೇಳಣ್ವಾ?
1: ಹೌದು ಲಕ್ಷ್ಮಿ, ಈ ಸನ್ನಿವೇಶದಲ್ಲಿ ಆ ಹಾಡು ತುಂಬಾ ಚೆನ್ನಾಗಿ ಹೊಂದಿಕೆ ಆಗುತ್ತೆ. ಎಲ್ರು ಸೇರಿ ಹೇಳಣ್ವಾ?

0: ಹಾಡು ತುಂಬಾ ಚೆನ್ನಾಗಿದೆ ಅಲ್ವಾ? ನಮ್ಗೆ ಮೊದ್ಲು ಯೋಗದ ಬಗ್ಗೆ ಏನೂ ತಿಳುವಳಿಕೆ ಇರ್ಲಿಲ್ಲ. ಇಷ್ಟು ದಿನ ನಾವು ಬಾವಿಯೊಳಗಿನ ಕಪ್ಪೆ ಅಂತೆ ನಮ್ದೇ ಪ್ರಪಂಚದಲ್ಲಿ ಇದ್ದೆವು. ಯೋಗದಿಂದ ಇಷ್ಟೊಂದೆಲ್ಲ ಪ್ರಯೋಜನ ಇದೆ ಎಂದು ತಿಳಿದ ಮೇಲೂ ನಾವು ಯೋಗಕ್ಕೆ ಹೋಗದಿದ್ರೆ ನಮ್ಮಂತ ದಡ್ರೇ ಇಲ್ಲ. ಆದ್ರಿಂದ ನಾವು ಎಲ್ಲ ಯೋಗ
1: ಸೇರ್ಕೊಳ್ಳೋಣವಾ
0: ಮೇಡಮ್? ನಾಳೆಯಿಂದಲೇ ನಾವು ಯೋಗ ಕ್ಲಾಸಿಗೆ ಬರ್ತೀವಿ ಮೇಡಮ್.
2: ಖಂಡಿತ, ತುಂಬಾ ಸಂತೋಷ ನೀವೆಲ್ಲ ಬರೋದು. ಬನ್ನಿ. ಮನುಷ್ಯನ ಜೀವನದಲ್ಲಿ ಬಾಲ್ಯದಿಂದ ವೃದ್ಧರಾದಿಯಾಗಿ ಎಲ್ಲರೂ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಯೋಗಾಭ್ಯಾಸ ಮಾಡಬಹುದು. ಯೋಗಕ್ಕೆ ಇಷ್ಟೊಂದು ಮಹತ್ವ ಇರುವುದರಿಂದನೇ ಇದನ್ನ ಗುರುತಿಸಿದ ವಿಶ್ವಸಂಸ್ಥೆಯು ಯೋಗಕ್ಕೆಂದು ಒಂದು ದಿನವನ್ನು ನಿಗದಿಪಡಿಸಿ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಘೋಷಿಸಿದೆ. ಇಂಥ ಒಂದು ಮಹಾನ್ ವಿಜ್ಞಾನವನ್ನ ಜಗತ್ತಿಗೆ ಕೊಡುಗೆಯಾಗಿ ನೀಡಿದ ಯೋಗ ಪಿತಾಮಹರಿಗೆ ನಾವೆಲ್ಲರೂ ಕೃತಜ್ಞರಾಗಿ ಅವರಿಗೆ ಗೌರವಪೂರ್ವಕವಾಗಿ ವಂದನೆಗಳನ್ನ ಅರ್ಪಿಸೋಣ. ಮೈಕಾ
0: ಸರಿ ಮೇಡಮ್.

ಇದುವರೆಗೆ ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರಾದ ರಾಧಾ, ವನಮಾಲಾ ಡಿಟಿ, ಲಕ್ಷ್ಮೀ ನಟರಾಜ್, ಪವಿತ್ರ ಕೃಷ್ಣೇಗೌಡ, ಶಕುಂತಲಾ ಪುಟ್ಟಸ್ವಾಮಿ, ಮಂಜುಳಾ ಜಿ, ರತ್ನಾ ವೆಂಕಟೇಶ್, ಶೋಭಾ ತ್ಯಾಗರಾಜ್, ಲತಾ ಜಯಕುಮಾರ್, ರೇಣುಕಾ ಇ, ನಿರ್ಮಲಾ ಎಂಕೆ ಹಾಗೂ ಸುನಿತಾ.

0: Yum. ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್.
1: ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು ಸಮಯ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ದೇಶದ ಯುವಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನು ಆಕಾಶವಾಣಿ ಮಾಡುತ್ತಿದೆ.

ಆತ್ಮೀಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ ಬಲ್ಲವರಾರು? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನ ಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನ ಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ.

0: ನಿಮ್ಮ ಸುತ್ತಮುತ್ತ ಬಾಲ ಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 1552214 ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
1: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು. ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ.
0: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಸಮಯ 12:33. ಸರಿಯಾಗಿ 12:35 ಹೆಲ್ತ್ ಪ್ರೋಗ್ರಾಂ. ಸಂಧಿವಾತಕ್ಕೆ ಕಾರಣಗಳು ಮತ್ತು ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರಾಮರಾಜು ಪಿ, ಸಹ ಪ್ರಾಧ್ಯಾಪಕರು, ರೋಗ ನಿಧಾನ ವಿಭಾಗ, ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜ್, ಚಿತ್ರದುರ್ಗ, ಇವರೊಂದಿಗೆ ಸಂದರ್ಶನ. ಮಧ್ಯಾಹ್ನ 1:00 ಪ್ರಗತಿ ಪಥ, ಪಿಎಂ ಸೂರ್ಯ ಘರ್ ಯೋಜನೆ ಕುರಿತು ಮಾಹಿತಿ. ಮಧ್ಯಾಹ್ನ 1:20 ಚಿತ್ರಗೀತೆಗಳು. ಮಧ್ಯಾಹ್ನ 2:40 ಭಾವಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 3:00 ಚಾಟ್ ಶೋ. 4:00 ಚಿತ್ರಗೀತೆಗಳ ಮಿಕ್ಸ್ ಮಿಲೋಡಿ. 5:00 ಚಿತ್ರಗೀತೆಗಳ ಕಾರ್ಯಕ್ರಮ ಓನ್ಲಿ ಆನ್ 101.4. 5:30 ಎಫ್ಎಂ 103.5 ಹಾಗೂ 101.4 ಚಿತ್ರಗೀತೆಗಳ ಕಾರ್ಯಕ್ರಮ. 6:00 ಸೇವಾ ಮಾಹಿತಿ. 6:30 ಅವಲೋಕನ. 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆಯಲ್ಲಿ ಕೊಳೆ ರೋಗಗಳ ನಿರ್ವಹಣೆಯಲ್ಲಿ ಬೋಡೋ ದ್ರಾವಣದ ಮಹತ್ವದ ಕುರಿತು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ನವಲೆ ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಶೃಂಗೇರಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಾ ಇರುವ ಡಾಕ್ಟರ್ ಸಂಜೀವ ಚಕಾತಿ ಮಠ್ ಅವರೊಂದಿಗೆ ಸಂದರ್ಶನ. ಅದಾದ ನಂತರ ಕೃಷಿ ಉಳಿಸಿ ಅಭಿಯಾನ, ಈ ಕುರಿತು ಮಾಹಿತಿ ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ. 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 8:00 ಕನ್ನಡ ಚಿತ್ರಗೀತೆಗಳು. ರಾತ್ರಿ 10:00 ರೂಪಕ ಕವಿ ವಾಸುದೇವ ಭೂಪಾಲಂ, ರಚನೆ ಶ್ರೀಕಂಠ ಗುಡಿಗೆ, ನಿರ್ಮಾಣ ಲಕ್ಷ್ಮೀಪತಿ, ಪ್ರಸ್ತುತಿ ಡಾಕ್ಟರ್ ಎನ್ ಸುಧೀಂದ್ರ. ಸಮಯ

0: ಕಾಯಿಲೆಗೆ ಕಾರಣಗಳು ಮತ್ತು ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರಾಮರಾಜು ಬಿ ಸಹ ಪ್ರಾಧ್ಯಾಪಕರು ರೋಗ ನಿದಾನ ವಿಭಾಗ ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜ್ ಚಿತ್ರದುರ್ಗ ಇವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಇವತ್ತು ಸಂಧಿವಾತಕ್ಕೆ ಆಯುರ್ವೇದ ಚಿಕಿತ್ಸೆ ಕುರಿತು ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದರೆ ಡಾಕ್ಟರ್ ರಾಮರಾಜು ಬಿ ಅವರು, ಚಿತ್ರದುರ್ಗದ ಅಮೃತ ಆಯುರ್ವೇದ ಕಾಲೇಜಿನಲ್ಲಿ ರೋಗ ನಿಧಾನ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೆ ಪ್ರಾಧ್ಯಾಪಕರು ಡಾಕ್ಟರ್ ರಾಮರಾಜು ಬಿ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಈ ಸಂಧಿವಾತ ಅನ್ನುವಂಥದ್ದೇನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸಂಧಿ ಅನ್ನುವಂಥದ್ರ ಬಗ್ಗೆ ಒಂದು ಪುಟ್ಟ ವಿವರಣೆ.
2: ಸಂಧಿ ಅಂತಂದ್ರೆ ಯಾವುದೇ ಒಂದು ಎರಡು ಮೂಳೆಗಳು ಸೇರ್ತಕ್ಕಂತ ಜಾಗಕ್ಕೆ ನಾವು ಸಂಧಿ ಅಂತೀವಿ. ಅದು ಚಿಕ್ಕ ಮೂಳೆ ಆದರೂ ಸಹ ಆ ಸಂಧಿ ಅಂತೀವಿ, ಅಥವಾ ಎರಡು ಮೂರು ಮೂಳೆಗಳು ಸೇರಿ ಇರ್ತಕ್ಕಂತ ಒಂದು ಜಾಗಕ್ಕೂ ಸಂಧಿ ಅಂತೀವಿ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಮೂಳೆಗಳು ಸೇರ್ತಕ್ಕಂಥ ಒಂದು ಜಾಗಕ್ಕೆ ಸಂಧಿ ಅಂತ ಹೇಳ್ತೀವಿ. ಈ ಸಂಧಿಯಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ವಾತ ನಮಗೆ ಏನಾದ್ರು ನೋವು ಏನಾದ್ರು ಕೊಟ್ಟರೆ ಅದನ್ನ ನಾವು ಸಂಧಿ ರೋಗ ಅಂತ ಹೇಳ್ತೀವಿ, ಸಂಧಿ ವಾತ ಅಂತ ಹೇಳ್ತೀವಿ ಮೇಡಮ್. ಇದು ಬಣ್ಣನೇ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದೆ. ಯಾವುದೇ ರೀತಿ ಜಾಯಿಂಟ್ಸ್, ಯಾವುದೇ ರೀತಿ ಸಂಧಿಯಲ್ಲಿ ನೋವು ಏನಾದ್ರು ಕಾಣಿಸ್ಕೊಳ್ತಾ ಇದೆ ಅಥವಾ ಊತ ಏನಾದ್ರು ಕಾಣಿಸ್ಕೊಳ್ತಿದೆ ಅಂತಂದ್ರೆ ಅದನ್ನ ನಾವು ಸಂಧಿ ರೋಗ ಅಂತ ನಾವು ಕನ್ಸಿಡರ್ ಮಾಡಿ ಅದನ್ನ ರೋಗ ವಿನಿಶ್ಚಯ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಚಿಕಿತ್ಸಾ ಪದ್ಧತಿಗಳನ್ನ ನಾವು ರೋಗಿಗಳಿಗೆ ನೀಡ್ತಾ ಬರ್ತೀವಿ ಮೇಡಮ್.
1: ಈ ಸಂಧಿವಾತದಲ್ಲಿ ಏನಾದರೂ ವಿಧಗಳಿದೆಯಾ?
2: ಹೌದು ಮೇಡಮ್, ಸಂಧಿವಾತದಲ್ಲಿ ವಿಧಗಳು ಸಾಕಷ್ಟು ಇದಾವೆ. ಬಟ್ ನಾವು ಪ್ರೈಮರಿ ಅಂದ್ರೆ ಒಂದು ಪ್ರಾಥಮಿಕ ಹಂತವಾಗಿ ಎರಡು ತರ ಅಂತ ನಾವು ವಿಭಾಗ ಮಾಡ್ತೀವಿ. ಒಂದು ಸವಕಳಿಯಿಂದ ಉಂಟಾಗಿರ್ತಕ್ಕಂಥ ಒಂದು ಸಂಧಿವಾತ, ಅಂದ್ರೆ ಒಂದು ವಯೋಸಹಜ ಕಾಯಿಲೆಯಿಂದ, ಅಂದ್ರೆ ಈ ಓಡಾಡ ಜಾಸ್ತಿ ಆಗಿ ಅಥವಾ ಒಂದು 60 ವರ್ಷದ ನಂತರ ಏನಾದ್ರು ವೈಟ್ ಬೇರಿಂಗ್ ಜಾಯಿಂಟ್ಸ್ ಅಂತೀವಿ, ಏನು ನಮ್ಮ ದೇಹದ ತೂಕವನ್ನು ಕೋರುತ್ತೆ, ಅದು ಎಸ್ಪೆಷಲಿ ಮಂಡಿ ನೋವು ಅಥವಾ ಸೊಂಟ ನೋವು ಅಥವಾ ಕತ್ತು ನೋವು, ಇಲ್ಲಿ ಬರ್ತಕ್ಕಂಥ ಒಂದು ಇದಕ್ಕೆ ನಾವು ಸವಕಳಿಯಿಂದ ಉತ್ಪತ್ತಿ ಆಗಂಥ ನೋವಿಗೆ ನಾವು ಸಂಧಿವಾತ ಅಂತೀವಿ. ಇನ್ನೊಂದು ಈ ಚಿಕ್ಕ ಜಾಯಿಂಟ್ಸ್, ಅಂದರೆ ಈ ನಮ್ಮ ಕೈ ಬೆರಳುಗಳಲ್ಲಿ ಅಥವಾ ಕಾಲ್ ಬೆರಳುಗಳಲ್ಲಿ ಊತ ಏನಾದ್ರು ನೋವು ಏನಾದ್ರು ಕಾಣಿಸ್ಕೊಂಡ್ರೆ ಇದನ್ನು ಬೇರೆ ರೀತಿ ಸಂಧಿ ಅಂತ ನಾವು ಕನ್ಸಿಡರ್ ಮಾಡಿಬಿಟ್ಟು ಇದಕ್ಕೂ ಟ್ರೀಟ್ಮೆಂಟು ನಾವು ಕೊಡ್ತೀವಿ. ಮೇನ್ ಆಗಿ ದೊಡ್ಡ ಜಾಯಿಂಟ್ಸಲ್ಲಿ ಬಂದರೆ ಬೇರೆ ಥರ ಚಿಕಿತ್ಸೆ, ಚಿಕ್ಕ ಸಂಧಿಗಳಲ್ಲಿ ಏನಾದ್ರು ಉತ್ಪತ್ತಿ ಆದರೆ ಬೇರೆ ಥರ ಚಿಕಿತ್ಸೆಯನ್ನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ರೋಗಿಗಳಿಗೆ ನೀಡ್ತಾ ಬರ್ತೀವಿ.
1: ಡಾಕ್ಟ್ರಿ, ಈ ಸಂಧಿವಾತಕ್ಕೆ ಅಥವಾ ಸಂಧಿ ರೋಗಕ್ಕೆ ಕಾರಣ ಏನು ಡಾಕ್ಟ್ರಿ?
2: ಹೌದು, ಇದು ತುಂಬಾ ಒಳ್ಳೆ ಜನಗಳು ತಿಳ್ಕೋಬೇಕು, ಶ್ರೋತೃಗಳು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್, ಒಂದು ಮಾಹಿತಿ ಆಗಿರೋದ್ರಿಂದ ಸಂಧಿ ರೋಗಕ್ಕೆ ಮುಖ್ಯವಾಗಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಒಂದು ಎರಡು ರೀತಿಯ ಕಾರಣಗಳನ್ನ ಹೇಳ್ತಾರೆ. ಒಂದು ಡೈಲಿ ನಾವು ಏನು ಆಹಾರ ವಿಧದಲ್ಲಿ ತಿಂತೀವಲ್ಲ, ಅದರಲ್ಲೂ ಸಹ ಒಂದು ವಾತ ವೃದ್ಧಿಯಾಗಿ ಬರ್ತಕ್ಕಂಥ ಒಂದು ಆಹಾರ ರೀತಿ ಕಾರಣಗಳಿದ್ದಾವೆ. ಇನ್ನ ಒಂದು ಅಭಿಘಾತ ರೂಪದಲ್ಲಿ ಆಗಿರ್ತಕ್ಕಂಥ ಒಂದು ಕಾರಣಗಳು ಇದಾವೆ ಮೇಡಮ್. ಈಗ ನಾವು ಆಹಾರದ ರೂಪದಲ್ಲಿ ಯಾವೆಲ್ಲನೂ ನಮಗೆ ವಾತನ ಉತ್ಪತ್ತಿ ಮಾಡಿ ನೋವನ್ನ ತರ್ತಾವಂತ ಒಂದು ಆಹಾರಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲನೆಯದಾಗಿ ಇದಕ್ಕೆ ಬಟಾಣಿ ಅಂತೀವಲ್ಲ, ಅದನ್ನ ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಖಲಾಯ ಅಂತಾರೆ. ಇದು ಅತ್ಯಂತ ಸರ್ವಶ್ರೇಷ್ಠ ವಾತಕಾರಕ ಅಂತ ಹೇಳ್ತೀವಿ. ಅಂದ್ರೆ ಬಟಾಣಿ ತಿಂದ್ರೆ ಖಂಡಿತವಾಗಿಯೂ ನಮ್ಮ ದೇಹದಲ್ಲಿ ವಾಯು ಇದ್ದೇ ಇರುತ್ತೆ, ಅದನ್ನ 100% ಜಾಸ್ತಿ ಉತ್ಪತ್ತಿ ಮಾಡಿ. ಈ ಯಾರು ಸಂಧಿ ರೋಗದಿಂದ ಬಳಲ್ತಾ ಇರ್ತಾರೆ ಅವ್ರು ಬಟಾಣಿ ತಿಂದು ಬೇಕಾದ್ರೆ ಪ್ರಯೋಗ ಮಾಡಬೇಕು, ನಾವು ಡಾಕ್ಟರ್ ಹೇಳಿದ್ದು ನಿಜಾನ ತಪ್ಪ ಅಂತ ಏನಾದ್ರು ಪರೀಕ್ಷೆ ಮಾಡ್ತಕ್ಕಂಥ ಒಂದು ಏನಾದ್ರು ಹವ್ಯಾಸ ಇದ್ರೆ ತಿಳ್ಕೊಬೇಕು, ಅದು ಒಂದು ಬೆಳೆಸ್ಕೋಬೇಕು. ಬಟಾಣಿ ಏನಾದ್ರು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಊಟ ಮಾಡಿದಾಗ ಅವ್ರಿಗೆ ಇರ್ತಕ್ಕಂಥ ನೋವು ಉಲ್ಬಣಗೊಳ್ಳುತ್ತೆ. ಎರಡನೇದು ಅವರೆಕಾಳು, ಅವರೆಕಾಳು ಅಲ್ಲೂ ಸಹ ಸಾಕಷ್ಟು ವಾತನ ಜಾಸ್ತಿ ಮಾಡ್ತಕ್ಕಂಥ ಒಂದು ಪೋಷಕಾಂಶಗಳಿದೆ. ಇದು ಪ್ರೋಟೀನ್ ಹೌದು, ಬಟ್ ಎಷ್ಟು ಬೇಕೋ ಅಷ್ಟು. ಮೂರನೇದು ಯಾವ್ದು ಐತಿ ಅಂತಂದ್ರೆ ಲಂಘನಂ ಪ್ಲವನಂ ಅಂತ ಹೇಳ್ತೀವಿ ಮೇಡಮ್. ಅಂದ್ರೆ ತುಂಬಾ ದೂರ ಪ್ರಯಾಣ ಏನಾದ್ರು ಮಾಡಿದಾಗ, ಅತಿಯಾದ ವ್ಯಾಯಾಮ ಮಾಡಿದಾಗ ಇದೊಂದು ಆಹಾರ ವಿಹಾರ ರೂಪದಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ವಾತ, ಇದು ಒಂದು ಬಗೆಯ ವಾತ ರೋಗಕ್ಕೆ ಕಾರಣ. ಇನ್ನೊಂದು ವಾತ ರೋಗಕ್ಕೆ ಕಾರಣ ಏನಂತಂದ್ರೆ ವಯಸ್ಸು, ಜೊತೆಗೆ ಅಭಿಘಾತ. ಯಾವುದೇ ಒಂದು ಬಿದ್ದಾಗ, ಅಪಘಾತ ಆದಾಗ, ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲವಾ ಇವರೇ ಬೀಳ್ಬೋದು, ಅಥವಾ ಈಗ ಆಟ ಆಡ್ಬೇಕಾದ್ರೆ ಬೀಳ್ಬೋದು, ಯಾವುದೇ ವಿಧವಾಗಿ ಬಿದ್ದಾಗ ಏನಾದ್ರು ಮಂಡಿ ಅಥವಾ ಜಾಯಿಂಟ್ಸ್ಗೆ ಏನಾದ್ರು ಅಭಿಘಾತ ಆದಾಗ ಅದರಿಂದನು ಸಹ ನಮಗೆ ನೋವು ಬರುತ್ತೆ. ಅದನ್ನು ಸಹ ನಾವು ಅಭಿಘಾತದ ಜನ್ಯ, ಅಂದರೆ ಇಂಜುರಿ ರೂಪವಾಗಿ ಬಂದಿರತಕ್ಕಂಥ ಒಂದು ಸಂಧಿವಾತ ಅಂತ ನಾವು ಕನ್ಸಿಡರ್ ಮಾಡಿ ಅದಕ್ಕೂ ಸಹ ಸೂಕ್ತವಾದ ಚಿಕಿತ್ಸೆಯನ್ನು ನೀಡ್ತೀವಿ. ಒಂದು ಆಹಾರ ರೂಪದಲ್ಲಿ ವಾತ ವೃದ್ಧಿಯಾಗಿ ಕಾಯಿಲೆಯನ್ನು ಉತ್ಪತ್ತಿ ಮಾಡೋದು, ಇನ್ನೊಂದು ವಯೋಸಹಜವಾಗಿ ಉತ್ಪತ್ತಿ ಆಗೋದು, ಇನ್ನೊಂದು ಅಭಿಘಾತದ ರೂಪದಲ್ಲಿ ಅಂದರೆ ಆಕ್ಸಿಡೆಂಟ್, ಏನು ಇಂಜುರಿ, ಹೊಡೆತ ಬಿದ್ದು ಅದರಿಂದನು
1: ಆಕಸ್ಮಿಕವಾಗಿ
2: ಬಿದ್ದಾಗ ಸಹ, ಜಾಯಿಂಟ್ಸ್ಗೆ ಬಿದ್ದಾಗ ಅದರಿಂದ ಸಹ ಒಂದು ಸಂಧಿವಾತ ಬರ್ತಕ್ಕಂಥ
1: ಇವೆಲ್ಲವೂ ಕಾರಣಗಳು
2: ಕಾಣಿಸ್ಕೊಳ್ಳುತ್ತೆ. ನೋವಂತೂ ಇರುತ್ತೆ, ನೋವಂತೂ
1: ಏನೆಲ್ಲ ಲಕ್ಷಣಗಳಿರುತ್ತೆ?

0: ನೋವು ಒಂದೇ ಲಕ್ಷಣ ಅಲ್ಲ, ನೋವು ಪ್ರಮುಖ ಲಕ್ಷಣ. ನೋವಿನ ಜೊತೆಗೆ ಒಂದು ಸ್ವೆಲ್ಲಿಂಗ್ ಅಂತ ಹೇಳ್ತೀವಿ, ಅಂದ್ರೆ ನಾವು ಏನು ಊತ ಬರುತ್ತೆ, ಜೊತೆಗೆ ಊತ ಬರೋದಾಗ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಅಂದ್ರೆ ಸಂಧಿ ಅಂದ್ರೆ ಏನು, ನಮ್ಗೆ ಮೂವ್ಮೆಂಟ್ ಇರಬೇಕು, ಅಂದ್ರೆ ಚಲನೆ ಇರಬೇಕು. ಆ ಚಲನೆ ನಮ್ಗೆ ನಿಲ್ಲುತ್ತೆ, ಅಂದ್ರೆ ನಾವು ಮೂವ್ಮೆಂಟ್ ಮಾಡಕ್ ಹೋದಾಗ, ಚಲನೆ ಮಾಡ್ಲಿಕ್ಕೆ ಹೋದಾಗ ನೋವು ಜಾಸ್ತಿ ಆಗುತ್ತೆ ಅಥವಾ ಊತ ಜಾಸ್ತಿ ಆಗುತ್ತೆ. ಒಂದು ಚಲನೆ ರಹಿತ ಒಂದು ಒಂದು ಊತ ಒಂದು, ಅಥವಾ ಅಲ್ಲಿ ಏನಾಗುತ್ತೆ ನಮ್ಗೆ ಏನಾದ್ರು ರಕ್ತದ ಗೂಡು ಅಂತ ಹೇಳ್ತೀವಿ, ಏನಾದ್ರು ಬಿದ್ದಾಗ ಏನಾದ್ರು ಕೆಂಪು ಏನಾದ್ರು ಸ್ವೆಲ್ಲಿಂಗ್ ಏನಾದ್ರು ಬಂದ್ರೆ
1: ಹೆಪ್ಪು
0: ಗಟ್ಟುವಿಕೆ ಆ ಒಂದು ಜಾಯಿಂಟ್ ಅಲ್ಲಿ, ಚಿಕ್ಕದಾದ್ರೂ ಆಗಿರ್ಬೋದು ದೊಡ್ಡದಾದ್ರೂ ಆಗಿರ್ಬೋದು, ಇವೆಲ್ಲ ಪ್ರಮುಖ ಲಕ್ಷಣಗಳು. ನೋವಿನ ಜೊತೆಗೆ ಊತ, ಊತ ಜೊತೆಗೆ ಚಲನ ರಹಿತ ಆಗೋದು, ಚಲನ ನಿಲ್ತಕ್ಕಂಥದ್ದು, ಜೊತೆಗೆ ಏನಾದ್ರು ರಕ್ತ ಗೂಡು ಕಟ್ತಕ್ಕಂಥದ್ದು, ಅಥವಾ ಬೆಳಗಿನ ಜಾವದಲ್ಲಿ ಅದನ್ನು ಓಡಾಡಲಿಕ್ಕೆ ಆಗ್ತಕ್ಕಂಥ ಆ ಒಂದು ಸನ್ನಿವೇಶನ ತರ್ತಕ್ಕಂಥ ಈ ಪ್ರಮುಖ ಲಕ್ಷಣಗಳು ಸಂಧಿವಾತದಲ್ಲಿ.
1: ಕೆಲವೊಂದು ಸರಿ ನೋಡ್ತೀವಿ ವಯಸ್ಸಾದವರು ನೇರ ಇದ್ದಿದ್ದ ಅವರ ಬೆರಳುಗಳು ಎಲ್ಲೆಲ್ಲೂ ಸೊಟ್ಟ ಸೊಟ್ಟ ತಿರ್ಕೊಂಡ್ಬಿಡ್ತವೆ, ಕೈ ಬೆರಳು ಕಾಲ್ ಬೆರಳು ಎಲ್ಲ,
0: ಇದು
1: ಕಾಲ್ ಕೂಡ ಬೆಂಡ್ ಬಂದ
0: ಬೆಂಡ್ ಆಗೋಗುತ್ತೆ. ಇದು ವಯಸ್ಸಾದವ್ರಿಗೆ ಬರುತ್ತೆ ಒಂದು ನಿಜ, ಜೊತೆಗೆ ಬರೀ ವಯಸ್ಸಿನ ಜೊತೆನೆ ಸಂಬಂಧ ಇಲ್ಲ, ಇದು ಆಟೋಇಮ್ಯೂನ್ ಡಿಸಾರ್ಡರ್ ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ಮೇಲೇನೆ ಒಂದು ದುಷ್ಪರಿಣಾಮ ಬೀರ್ತಕ್ಕಂತ ಒಂದು ವಿಧವಾಗಿ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಅಂತ ಬರುತ್ತೆ. ಅದು ಆಟೋಇಮ್ಯೂನ್ ಡಿಸಾರ್ಡರ್ಲ್ಲಿ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಒಂದು ಬರುತ್ತೆ, ಅದು ಕೀಲು ರೋಗ ಸಂಬಂಧಪಟ್ಟಿದೆ. ಈ ರೋಗದಲ್ಲಿ ಏನಾಗುತ್ತೆ, ಪ್ರಾಥಮಿಕ ಹಂತದಲ್ಲಿ ನೋವು ಕಾಣಿಸ್ಕೊಳ್ತಾ ಇರುತ್ತೆ, ಕಾಲಾಂತರದಲ್ಲಿ ಅದು ಏನಾಗುತ್ತೆ, ಇದು ಆ ಜಾಯಿಂಟ್ ಶೇಪ್ನ ಡಿಸ್ಫಿಗರ್ ಮಾಡುತ್ತೆ. ಅಂದ್ರೆ ಡಿಸ್ಫಿಗರ್ ಅಂತಂದ್ರೆ ಅದು ವಿಕೃತ ಅವಸ್ಥೆಗೆ ಮಾಡುತ್ತೆ. ನೆತ್ತ ಸ್ಟ್ರೈಟ್ ಆಗಿ ಅಂದ್ರೆ ನೇರವಾಗಿ ಇರ್ತಕ್ಕಂಥ ಕೈ ಬೆರಳನ್ನ ಸ್ವಾನ್ ನೆಕ್ ಡಿಫಾರ್ಮಿಟಿ ಅಂತೀವಿ, ಅಂದ್ರೆ ಒಂದು ಹಂಸ ಯಾವ ರೀತಿ ಕತ್ತು ಬಾಗುತ್ತೋ ಆ ರೀತಿ ಬಾಗ್ತಕ್ಕಂಥ ಒಂದು ಲಕ್ಷಣಗಳು ಮಾಡುತ್ತೆ. ಇದು ಕೈ ಬೆರಳಲ್ಲಾದ್ರೂ ಸಹ ಆಗ್ಬೋದು, ಅಥವಾ ಕಾಲ್ ಬೆರಳಲ್ಲೂ ಸಹ ಆಗಿರ್ಬೋದು, ಅಥವಾ ನಮ್ಮ ಮಂಡಿ ಸಹ ಆಗಿರ್ಬೋದು, ಒಂದು ಬಿಲ್ಲಿನ ಆಕಾರವಾಗಿ ಬಾಗುತ್ತೆ. ಇದು ರುಮಟಾಯ್ಡ್ ಆರ್ಥರೈಟಿಸ್ನ ಒಂದು ಲಕ್ಷಣ. ಇದು ಬರೀ ರುಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಮಾತ್ರನೇ ಇರುತ್ತೆ ಅಂತಂದ್ರೆ ರುಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಕಾಲಕ್ರಮೇಣ ಜಾಸ್ತಿ ಬಂದಾಗ ಆಗುತ್ತೆ. ಇನ್ನೊಂದು ಏನಂತಂದ್ರೆ ವಯೋಸಹಜ ಕಾಯಿಲೆಯಲ್ಲಿ ಆಸ್ಟಿಯೋ ಆರ್ಥರೈಟಿಸ್, ಅಂದ್ರೆ ಮಂಡಿ ಏನಾದ್ರು ತುಂಬಾ ಒಂದು ಚಿಪ್ಪು ಮೇಲೆ ಇನ್ನೊಂದು ಚಿಪ್ಪು ಸವಕಳಿ ಬಂದಾಗೂ ಸಹ ಒಂದು ಮಂಡಿಗಳು ಕಾಲುಗಳು ಬಿಲ್ಲಾಕಾರವಾಗಿ ಅಂದ್ರೆ ಬೋ ಶೇಪ್ ಡಿಫಾರ್ಮಿಟಿ ಬರುತ್ತೆ. ಇದನ್ನ ಪ್ರಿವೆಂಟ್ ಮಾಡಬಹುದು, ಅದನ್ನು ಸಹ ಪ್ರಿವೆಂಟ್ ಮಾಡಬಹುದು. ಇದು ಯಾವಾಗ ರೀಚ್ ಆಗುತ್ತೆ ಅಂತಂದ್ರೆ ಸರಿಯಾದ ಚಿಕಿತ್ಸೆ ನಾವು ತಗೊಂಡಿಲ್ಲ ಅಂದ್ರೆ ಮಾತ್ರ ಈ ರೀತಿ ಆಗುತ್ತೆ. ಇದು ಪ್ರಾಥಮಿಕ ಹಂತದಲ್ಲಿ ಯಾವುದೇ ರೀತಿ ಡಿಫಾರ್ಮೇಶನ್ ಆಗಲ್ಲ ಮೇಡಮ್.
1: ಡಾಕ್ಟರ್, ಈಗ ನಮ್ಗೆ ಏನ್ ಹೇಳಿದ್ರಿ ನೀವು, ಸಂಧಿವಾತದ ಬಗೆಗಳು ಹೇಳಿದ್ರಿ, ಕಾರಣಗಳು ಲಕ್ಷಣಗಳನ್ನ ಹೇಳಿದ್ರಿ. ಈಗ ಆಯುರ್ವೇದ ಏನ್ ಹೇಳಿದೆ ಡಾಕ್ಟರ್, ಈ ಒಂದು ಸಂಧಿವಾತ ಇತ್ತೀಚೆಗೆ ತುಂಬಾ ಆಗಿದೆ ಅನ್ನುವಂಥದ್ದನ್ನ ನಾವು ಕೇಳ್ತೇವೆ. ಆದ್ರೆ ಎಷ್ಟೋ ಸಾವಿರ ವರ್ಷಗಳಿಂದ ಇರುವಂತ ಆಯುರ್ವೇದ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದೆ, ಏನ್ ಹೇಳಿದೆ?
0: ಇದು ಆಯುರ್ವೇದ ಶಾಸ್ತ್ರ 2500 ವರ್ಷಗಳ ಹಿಂದೆ ಇದು ಸಿಕ್ಕಿರ್ತಕ್ಕಂಥ ಗ್ರಂಥ. ಚರಕ ಮತ್ತು ಸುಶ್ರುತ ವಾಗ್ಭಟ ಸ್ಥಾನಗಳಿದ್ದಾವೆ, ಆ ಒಂದು ಸಂಹಿತೆಗಳಲ್ಲಿ ಈ ಒಂದು ಸಂಧಿವಾತ ಅಂತ ಉಲ್ಲೇಖ ಇದೆ. ಈ ಉಲ್ಲೇಖದಲ್ಲಿ ಹೇಳಿರ್ತಕ್ಕಂಥದ್ದು ವಾತ ಪ್ರಧಾನ ದೋಷ ಆಗ್ಬಿಟ್ಟು, ಅಂದರೆ ನಮ್ಮ ದೇಹದಲ್ಲಿ ವಾತ ದೋಷ, ಪಿತ್ತ ದೋಷ, ಕಫ ದೋಷ ಅಂತ ಮೂರು ದೋಷಗಳು ಸಮ ಪ್ರಮಾಣದಲ್ಲಿದ್ದಾಗ ಅವು ಆರೋಗ್ಯಕಾರಕ ಅಂತ ಉಲ್ಲೇಖ ಇದೆ. ಆ ಒಂದು ತ್ರಿದೋಷಗಳಲ್ಲಿ ಒಂದು ಏನಾದ್ರು ವಿಷಮತೆ ಉಂಟಾದಾಗ, ಇಂಬ್ಯಾಲೆನ್ಸ್ ಉಂಟಾದಾಗ ನಮಗೆ ರೋಗಗಳು ಬರುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ವಾತ ದೋಷ ಏನಾದ್ರು ನಮಗೆ ವಿಷಮತೆ ಉಂಟಾಗಿ ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಏನಾದ್ರು ಉಲ್ಬಣ ಆದಾಗ ಇದು ಸಂಧಿವಾತಕ್ಕೆ ಕಾರಣ ಆಗ್ಬಿಟ್ಟು ಈ ಒಂದು ಸಂಧಿವಾತ ನೋವು ಮತ್ತೆ ಜಾಯಿಂಟ್ ಅಂದ್ರೆ ನಮ್ಮ ಒಂದು ಸಂಧಿಗಳನ್ನ ಮೂವ್ಮೆಂಟ್ನ ಅಂದ್ರೆ ಚಲನನ್ನ ಕುಂಠಿತಗೊಳಿಸ್ತಕ್ಕಂಥ ಕಾಯಿಲೆಗೆ ಸಂಧಿವಾತ ಅಂತ ಒಂದು ಉಲ್ಲೇಖ ಇದೆ. ಇದಕ್ಕೆ ಚಿಕಿತ್ಸೆ ಯಾವ ರೀತಿ ಇದೆ ಅಂತಂದ್ರೆ ಸ್ಥಾನಗಳ ಮೇಲೆ ಚಿಕಿತ್ಸೆ ಇದೆ. ಒಂದು ಮಂಡಿಯಲ್ಲಿ ಆದ್ರೆ ಈ ರೀತಿ ಚಿಕಿತ್ಸೆ ಕೊಡಬಹುದು, ಅಥವಾ ಕತ್ತಲ್ಲಾದ್ರೆ ಈ ರೀತಿ ಚಿಕಿತ್ಸೆ ಕೊಡಬಹುದು ಅಂತ ನಮ್ಮಲ್ಲಿ ಉಲ್ಲೇಖ ಇದೆ. ಹಂಗಾಗಿ ಸಂಧಿವಾತ ಏನಾದ್ರು ಬಂದ್ರೆ, ವಯೋ ಸಹಜ ಅಲ್ಲದೆ ಚಿಕ್ಕ ವಯಸ್ಸಲ್ಲೇ ಸ್ಟಾರ್ಟ್ ಆಗಿದೆ, 25 ವರ್ಷಕ್ಕೇನೆ ಸ್ಟಾರ್ಟ್ ಆಗಿದೆ, ಚಲನ ರಹಿತ ಆಗ್ತಿದೆ ಅಂತಂದ್ರೆ ಅವರ ಪೇರೆಂಟ್ಸ್ ಆದರೂ ಅವರೇ ಅದು ಅದನ್ನು ಜಾಗರೂಕತೆಯಿಂದ ಗಮನಿಸಿ ಲಕ್ಷಣಗಳನ್ನು ಗಮನಿಸಿ ಸೂಕ್ತವಾದ ಒಂದು ತಜ್ಞ ವೈದ್ಯರ ಒಂದು ಭೇಟಿ ಕೊಟ್ಟು ಅವರ ಒಂದು ಸಲಹೆ ಸೂಚನೆಗಳನ್ನು ಪಾಲಿಸೋದ್ರಿಂದ ಮುಂದೆ ಆಗ್ತಕ್ಕಂಥ ಅದೇ ಡಿಫಾರ್ಮಿಟಿ ಅಂದ್ವಲ್ಲ, ಒಂದು ಸಂಧಿ ರೂಪುರೇಷನ್ ಅಂದರೆ ಅರ್ಥ ಒಂದು ಜಾಯಿಂಟ್ ಡಿಫಾರ್ಮಿಟಿ ಆಗೋದನ್ನ ನಾವು ಖಂಡಿತವಾಗಿಯೂ ಸಹ ನಾವು ತಡೆಗಟ್ಟೋದ್ರಲ್ಲಿ 100% ನಾವು ಪ್ರಿವೆಂಟ್ ಮಾಡ್ಬೋದು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ.
1: ಓಕೆ ಡಾಕ್ಟ್ರೆ, ಹಾಗಾದ್ರೆ ಚಿಕಿತ್ಸೆ ಏನಿರುತ್ತೆ?
0: ಹೌದು, ಇದು ಚಿಕಿತ್ಸೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದು ಸಾಕಷ್ಟು ಯಾವುದೇ ವೈದ್ಯ ಪದ್ಧತಿಯಲ್ಲಾದರೂ ಸಹ ಚಿಕಿತ್ಸೆ ಬಹಳ ಇಂಪಾರ್ಟೆಂಟು. ಅದೇ ರೀತಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೂ ಸಹ ಚಿಕಿತ್ಸೆ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ಬಾಹ್ಯ ಚಿಕಿತ್ಸೆ ಮತ್ತು ಅಭ್ಯಂತರ ಚಿಕಿತ್ಸೆ ಅಂತ ಇದೆ ಸಂಧಿ ರೋಗಕ್ಕೆ. ಯಾವುದು ಎಲ್ಲ ಬಾಹ್ಯ ಚಿಕಿತ್ಸೆ, ಯಾವುದೆಲ್ಲ ಅಭ್ಯಂತರ ಚಿಕಿತ್ಸೆ ಅಂತಂದ್ರೆ, ಬಾಹ್ಯ ಚಿಕಿತ್ಸೆ ಅಂತಂತಂದ್ರೆ ಏನು, ಸಂಧಿ ಯಾವ ರೀತಿ ಜಾಯಿಂಟ್ಸ್ ಇದೆ ಅದಕ್ಕೆ ಹೊರಗಡೆಯಿಂದ ಏನು ನಾವೆಲ್ಲ ಆಯಿಂಟ್ಮೆಂಟು ಎಣ್ಣೆ ಹಚ್ತೀವಲ್ಲ ಅದನ್ನ ಬಾಹ್ಯ ಚಿಕಿತ್ಸೆ ಅಂತ ಹೇಳ್ತೀವಿ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಚೂರ್ಣ ಅಂದ್ರೆ ಲೇಪನ ಅಂತ ಹೇಳ್ತೀವಿ. ಆ ಲೇಪನ ಯಾವ ಸಂಧಿ ಅಲ್ಲಿ ಜಾಯಿಂಟ್ ಇದೆ ಅದಕ್ಕೆ ಹಚ್ಚಿಕೊಂತಕ್ಕಂಥ ಒಂದು ಚಿಕಿತ್ಸೆ ಅಂದ್ರೆ ಲೇಪನ ಚಿಕಿತ್ಸೆ ಅಂತ ಹೇಳ್ತೀವಿ. ಆಭ್ಯಂತರ ಚಿಕಿತ್ಸೆ ಅಂದ್ರೆ ಏನಂತಂದ್ರೆ ನಮ್ಮ ಶರೀರದ ಒಳಗಡೆ ತಗೊಳ್ತಕ್ಕಂಥ ಚಿಕಿತ್ಸೆನ ಆಭ್ಯಂತರ ಒಳಗಡೆ ತಗೊಳ್ತಕ್ಕಂಥ ಚಿಕಿತ್ಸೆನ ಆಭ್ಯಂತರ ಚಿಕಿತ್ಸೆ ಅಂತೀವಿ. ಇದರಲ್ಲಿ ಎರಡು ವಿಧ ಇದೆ, ಒಂದು ಪಂಚಕರ್ಮ ಚಿಕಿತ್ಸೆ, ಇನ್ನೊಂದು ಶಮನ ಚಿಕಿತ್ಸೆ ಅಂತ ಹೇಳ್ತೀವಿ. ಶಮನ ಶೋಧನ, ಈ ಶಮನದಲ್ಲಿ ಒಂದು ಮಾತ್ರೆಗಳನ್ನು ಕೊಡ್ಬೋದು, ಒಂದು ಚೂರ್ಣ ರೂಪದಲ್ಲಿ ಕೊಡ್ಬೋದು, ಮತ್ತೆ ಒಂದು ಟಾನಿಕ್ ರೂಪದಲ್ಲಿ ಆಸವಾರಿಷ್ಟ ರೂಪದಲ್ಲಿ ಕೊಡ್ಬೋದು, ಇನ್ನೊಂದು ಕಷಾಯ ರೂಪದಲ್ಲೂ ಕೊಡ್ಬೋದು, ಇನ್ನೊಂದು ಜಾಮ್ ಅಂತ ಅಂತೀವಲ್ಲ ಆ ರೀತಿ ಲೇಹ್ಯ ರೂಪದಲ್ಲೂ ಕೊಡ್ಬೋದು. ಇದು ಶಮನ ಚಿಕಿತ್ಸೆಯಲ್ಲಿ ಒಂದು ಭಾಗ. ಇನ್ನು ಒಂದು ಶೋಧನ ಚಿಕಿತ್ಸೆಯಲ್ಲಿ, ಈ ಶೋಧನ ಚಿಕಿತ್ಸೆಯಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಬರುತ್ತೆ. ಈ ಪಂಚಕರ್ಮದಲ್ಲಿ ಐದು ಕರ್ಮಗಳಿದ್ದಾವೆ, ಅಂದ್ರೆ ವಮನ ವಿರೇಚನ ಭಸ್ತಿ ರಕ್ತ ಮೋಕ್ಷಣ ನಸ್ಯ ಅಂತ. ಈ ಐದರಲ್ಲಿ ಈ ಸಂಧಿ ರೋಗದಲ್ಲಿ ತುಂಬಾ ಶ್ರೇಷ್ಠವಾದ ಚಿಕಿತ್ಸೆ ಯಾವುದು ಅಂತಂದ್ರೆ ಭಸ್ತಿ ಚಿಕಿತ್ಸೆ ಅಂತ ಹೇಳ್ತೀವಿ. ಈ ಭಸ್ತಿ ಚಿಕಿತ್ಸೆಯನ್ನ ಯಾವ ಪೇಷಂಟ್ ಅಂದ್ರೆ ಯಾವ ರೋಗಿ ಅವರು ರೋಗಾನುಸಾರ ನಾವು ಚಿಕಿತ್ಸೆಯನ್ನು ನೋಡ್ಬಿಟ್ಟು ಭಸ್ತಿ ಚಿಕಿತ್ಸೆಯನ್ನು ನಾವು ಅವರಿಗೆ ಸೂಕ್ತವಾದ ಸಮಯದಲ್ಲಿ ಸೂಕ್ತ ಪ್ರಮಾಣದಲ್ಲಿ ಸೂಕ್ತ ಒಂದು ನಿರ್ದಿಷ್ಟವಾದ ದಿನಗಳಿಗೆ ಕೊಟ್ಟಿದ್ದೆ ಆದ್ರೆ ಖಂಡಿತವಾಗಿಯೂ ಈ ಒಂದು ಕೀಲು ರೋಗ ಅಂತ ನಾವೇನಂತೀವಿ ಇದನ್ನ ಖಂಡಿತವಾಗಿಯೂ ಪರಿಣಾಮಾತ್ಮಕವಾಗಿ ಅವ್ರಿಗೆ ಒಂದು ರೋಗನ ನಿವಾರಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಆಯುರ್ವೇದದಲ್ಲಿ ಇದೆ ಅಂತ ಶ್ರೋತೃಗಳಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಮೇಡಮ್.
1: ಡಾಕ್ಟರ್, ಈಗ ಕೆಲವೊಂದು ಸೀಸನ್ಗಳಲ್ಲಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮಗಳು ಬೀರ್ತಾ ಹೋಗುತ್ತೆ, ಹಾಗೆ ಈ ಸಂಧಿವಾತಕ್ಕೂ ಕೂಡ, ಯಾಕೆ ಅಂದ್ರೆ ಈ ಚಳಿಗಾಲದಲ್ಲಿ ತುಂಬಾ ಕಾಲು ಹಿಡಿದಂಗ ಆಯ್ತು ಅನ್ನುವಂಥದ್ದು ಏನಾದ್ರೂ ಪರಿಣಾಮ ಇದೆಯಾ, ಸೀಸನ್ ಪರಿಣಾಮ ಇದೆಯಾ?
0: ಹೌದು, ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಡಮ್ ಇದು. ಯಾಕಂತಂದ್ರೆ ನಮ್ಮ ಶಾಸ್ತ್ರದಲ್ಲೇನೆ ಸಹ ದಿನಚರ್ಯ ಋತುಚರ್ಯ ಅಂತ ಒಂದು ಪಾಠ ಇದೆ. ಪ್ರಕೃತಿಯಲ್ಲಿ ಆರು ಋತುಗಳು ಇದೆ, ಆ ಋತುಗಳಲ್ಲಿ ಶಿಶಿರ ವಸಂತ ಗ್ರೀಷ್ಮ ವರ್ಷ ಶರದ್ ಹೇಮಂತ ಅಂತ ಋತುಗಳನ್ನ ಮಾಡ್ತೀವಿ. ಈ ಹೇಮಂತ ಶಿಶಿರ ಋತುನ ನಾವು ಚಳಿಗಾಲ ಅಂತ ಹೇಳ್ತೀವಿ. ಈ ಚಳಿಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಶೀತ ಗುಣ ಜಾಸ್ತಿ ಆಗಿರುತ್ತೆ, ಈ ವಾತದಲ್ಲೂ ಸಹ ಶೀತ ಗುಣ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಚಳಿಗಾಲದಲ್ಲಿ ನಮ್ಗೆ ಈ ವಾತ ರೋಗಗಳು ಅಂದ್ರೆ ವಯೋಸಹಜ ಸಂಧಿ ನೋವು ಬರ್ತಕ್ಕಂತ ಒಂದು ಸೀಸನ್ ಅಂತ ನಾವು ಗುರುತಿಸಿರ್ತೀವಿ. ಅಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ನಾವು ಉಷ್ಣಾಭ್ಯಂಗ ಅಂದ್ರೆ ಬಿಸಿ ಇದು ತೈಲನ ಅಪ್ಲೈ ಮಾಡ್ಕೊಂಡು ಅಂದ್ರೆ ಮೈಗೆಲ್ಲ ಹಚ್ಕೊಂಡು ದಿನಚರ್ಯನ ಫಾಲೋ ಮಾಡಿದಾಗ ಆ ಒಂದು ಋತುವಿನಲ್ಲಿ ಬರ್ತಕ್ಕಂತ ರೋಗಗಳು, ಇದೊಂದೇ ಅಲ್ಲ ಬೇರೆ ಬೇರೆ ಋತುಗಳಲ್ಲಿ ಬೇರೆ ಬೇರೆ ರೋಗ ಬರ್ತದೆ, ಆ ಋತುಚರ್ಯ ಪಾಲನೆ ಮಾಡೋದ್ರಿಂದ ನಾವು ಆ ಋತುವಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ರೋಗಗಳನ್ನು ನಾವು ಕಮ್ಮಿ ಮಾಡಬಹುದು ಅಂತಲೂ ಸಹ ನಮ್ಮ ಆಯುರ್ವೇದದಲ್ಲಿ ಇದೆ. ಈಗ ಸಂಧಿ ರೋಗಕ್ಕೆ ಬರೋದಾದ್ರೆ ಶಿಶಿರ ಹೇಮಂತ ಋತುವಲ್ಲಿ ಜಾಸ್ತಿ ಆಗೋದ್ರಿಂದ ಈ ಒಂದು ಋತುವಿನಲ್ಲಿ ಚಳಿಗಾಲ ನವೆಂಬರ್ ಟು ಜನವರಿ ಫೆಬ್ರವರಿ ನಾಲ್ಕು ಮಾಸಗಳು ಎರಡು ಋತುಗಳು ಬರುತ್ತೆ. ಈ ಒಂದು ಸೀಸನ್ ಅಲ್ಲಿ ನಾವು ತೈಲ ಅಂದ್ರೆ ಒಂದು ನಾರಾಯಣ ತೈಲ ಆಗಿರ್ಬೋದು, ಮುರಿವೆಣ್ಣ ತೈಲ ಅಂತ ಅಂತೀವಿ, ಮತ್ತೆ ಕ್ಷೀರಬಲ ತೈಲ ಅಂತೀವಿ, ಇದನ್ನ ಎಳ್ಳೆಣ್ಣೆ ಅದು ಯಾವುದು ನಮ್ಗೆ ಸಿಕ್ಕಿಲ್ಲ ಅಂತಂದ್ರೆ ಎಳ್ಳೆಣ್ಣೆ ತಿಲ ತೈಲ ಅಂತ ಹೇಳ್ತೀವಿ. ಈ ಎಳ್ಳೆಣ್ಣೆ ಸಹ ನಾವು ಮೈಗೆಲ್ಲ ಹಚ್ಕೊಂಡು ಇಲ್ಲ ನಮ್ಗೆ ಸಂಧಿಯಲ್ಲೇ ನೋವಿದೆ ಅಂತಾರೆ ಆ ಸಂಧಿ ಯಾವ ಜಾಗದಲ್ಲಿ ನೋವಿದೆ ಅದನ್ನ ನಾವು ಅಪ್ಲೈ ಮಾಡ್ಕೊಂಡು ಬಿಸಿ ನೀರಲ್ಲಿ ತೊಳ್ಕೊಂಡು ಬಂದಿದ್ದೆ ಆದ್ರೆ ಆ ಒಂದು ತೀವ್ರತೆನು ಕಮ್ಮಿ ಆಗುತ್ತೆ, ಮತ್ತೆ ಅವ್ರಿಗೆ ರೋಗ ಇಲ್ಲ ಅಂತಂದ್ರೂ ಸ್ವಸ್ಥ ಸ್ವಾಸ್ಥ್ಯ ರಕ್ಷಣೆ ಆರೋಗ್ಯವಂತ ವ್ಯಕ್ತಿಯ ಆರೋಗ್ಯವನ್ನು ವೃದ್ಧಿಗೊಳಿಸ್ತಕ್ಕಂಥ ಕಾರ್ಯ ಈ ತಿಲ ತೈಲದಲ್ಲಿ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.
1: ಹಾಗಾಗಿ ಇಂಥದ್ದೊಂದಷ್ಟು ವ್ಯವಸ್ಥೆಯನ್ನು
0: ಮಾಡ್ಕೋಬೇಕು. ಮನೆ ಮದ್ದು ರೂಪದಲ್ಲೇ ನಾವು ಯಾವ ರೀತಿ ನಾವು ಆರೋಗ್ಯನ ಕಾಪಾಡ್ಕೋಬಹುದು, ಎಲ್ಲದಕ್ಕೂ ಡಾಕ್ಟ್ರೇ ಬೇಕಾಗಿಲ್ಲ. ಅಂದ್ರೆ ನಾವು ಆರೋಗ್ಯವಾಗಿ ಇದ್ದೀವಿ ಅಂತಂದ್ರೆ ನಮ್ಮ ಆರೋಗ್ಯ ಕಾಪಾಡ್ಕೊಂಡು ಹೋಗೋದನ್ನು ಸಹ ಒಂದು ಕೆಲಸ ಆಗಿರೋದ್ರಿಂದ ತೈಲ ಅಭ್ಯಂಗ ಮಾಡೋದು ಸಂಧಿ ರೋಗಕ್ಕೆ ನಿಜವಾಗ್ಲೂ ಸಹ ಅಟ್ಲೀಸ್ಟ್ ಮೈಗೆಲ್ಲ ಮಾಡ್ಕೊಳ್ಳಿಕ್ಕೆ ನನಗೆ ಕಾಲಾವಕಾಶ ಇಲ್ಲ, ಅಟ್ಲೀಸ್ಟ್ ಅವ್ರಿಗೆ ನೋವು ಎಲ್ಲಿದೆ ಅಂದ್ರೆ ನೋವು ಅಂತಲ್ಲ ಬಹಳ ಉಪಯೋಗಿಸ್ತಕ್ಕಂಥ ಜಾಯಿಂಟ್ಸ್ ಯಾವ್ದು ಕೀಲುಗಳು ಯಾವ ಅಂತಾನೆ ಒಂದು ಮಂಡಿ ಆಗಿರ್ಬೋದು ಅಥವಾ ಒಂದು ಸೊಂಟದ ಒಂದು ಭಾಗ ಆಗಿರ್ಬೋದು ಅಥವಾ ಒಂದು ಕತ್ತಿನ ಭಾಗ ಆಗಿರ್ಬೋದು ಅಥವಾ ಒಂದು ಭುಜದ ಭಾಗ ಆಗಿದೆ, ಈ ಒಂದು ನಾಲ್ಕು ಜಾಗಗಳಲ್ಲಿ ಆದ್ರೂ ಸಹ ಅವರು ಒಂದು ತಿಲ ತೈಲ ಅಂದ್ರೆ ಎಳ್ಳೆಣ್ಣೆನ ಅಟ್ಲೀಸ್ಟ್ ಹಚ್ಚಿ ಒಂದು ಸ್ನಾನ ಮಾಡಿಕೊಂಡು ಬಂದಿದ್ದೇ ಆದ್ರೆ ಅವರ ಆರೋಗ್ಯ ಮುಂದಿನ ದಿನಗಳಲ್ಲೂ ಸಹ ಕೀಲು ರೋಗಕ್ಕೆ ತುತ್ತಾಗದ ಒಂದು ರೀತಿಯಾಗಿ ಅವರು ಜೀವನ ನಡೆಸತಕ್ಕಂತ ಒಂದು ಸಲಹೆಯನ್ನ ನಾನು ಆಯುರ್ವೇದ ವೈದ್ಯನಾಗಿ ಶ್ರೋತೃಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ.
1: ಡಾಕ್ಟರ್, ನೀವು ಈ ಮಧ್ಯದಲ್ಲಿ ಒಂದು ಮನೆ ಮದ್ದು ಅನ್ನುವಂತ ಪದವನ್ನ ಕೂಡ ಬಳಸಿದ್ರಿ, ಈ ಆಯಿಲ್ಗೆ ಮಾತ್ರ ಸೀಮಿತ ಆಗದೆ ಮನೆ ಮದ್ದಾಗಿ ಬೇರೆ ಇನ್ನೇನೇನ ಮಾಡಬಹುದು?
0: ಒಳ್ಳೇದು, ಮನೆ ಮದ್ದು ಅಂತ ಸಾಕಷ್ಟು ಕಾರ್ಯಕ್ರಮಗಳೇ ರೂಪುಗೊಳ್ತಾ ಇದಾವೆ. ಈ ಒಂದು ವಾತ ರೋಗಕ್ಕೆ ನೀರಿನಲ್ಲಿ ಜೀರಿಗೆ ಹಾಕಿಬಿಟ್ಟು ಕುದಿಸಿ ನೀರಿನ ಸೇವನೆ ಮಾಡೋದ್ರಿಂದ ವಾತನ ಕಮ್ಮಿ ಮಾಡಬಹುದು. ಜೊತೆಗೆ ಆಹಾರ ಪದಾರ್ಥದಲ್ಲಿ ಶುಷ್ಕ ಆಹಾರ ಅಂತ ಹೇಳ್ತೀವಿ. ಶುಷ್ಕ ಆಹಾರ ಅಂತಂದ್ರೆ ತುಂಬಾ ಒಣಗಿರ್ತಕ್ಕಂಥ ಆಹಾರ. ಏನು ಒಣಗಿರ್ತಕ್ಕಂಥ ಆಹಾರ ಅಂದ್ರೆ ತುಂಬಾ ಒಣ ರೊಟ್ಟಿ ಇರುತ್ತೆ, ಅಂದ್ರೆ ಗಟ್ಟಿ ರೊಟ್ಟಿ ಅಂತ ಹೇಳ್ತೀವಲ್ಲ, ಖಡಕ್ ರೊಟ್ಟಿನ ಚಟ್ನಿ ಪುಡಿ ರೊಟ್ಟಿ ಅಷ್ಟೇ ತಿಂದು ಇರ್ತೀವಿ. ಇದು ಏನಾಗುತ್ತೆ, ನಮ್ಮ ಜೀರ್ಣಕ್ರಿಯೆಯಲ್ಲಿ ವಾತದೋಷನ ಖಂಡಿತವಾಗಿ ಜಾಸ್ತಿ ಮಾಡುತ್ತೆ. ಅದಕ್ಕೆ ಹಳೆ ಕಾಲದಲ್ಲಿ ರೊಟ್ಟಿ ಚಟ್ನಿ ಪುಡಿ ತಿಂತ ಇರಲಿಲ್ಲ ಅವರು, ಸ್ವಲ್ಪ ಮೊಸರನ್ನ ಉಪಯೋಗಿಸ್ತಾ ಇದ್ರು. ಯಾಕೆ ಉಪಯೋಗಿಸಿದ್ರು ಅಂತ, ಯಾಕಂದ್ರೆ ಅದರಲ್ಲಿ ನಮಗೆ ಎಣ್ಣೆ ಅಂಶ ಬರುತ್ತೆ, ಅದರಲ್ಲಿ ವಾತನ ಕಮ್ಮಿ ಮಾಡ್ತಕ್ಕಂಥ ಶಕ್ತಿ ಮೊಸರಲ್ಲಿ ಇರುತ್ತೆ. ಹಂಗಾಗ್ಬಿಟ್ಟು ನಾವು ಶುಷ್ಕ ಆಹಾರಗಳನ್ನು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು, ಸ್ವಲ್ಪ ಆರ್ದ್ರ ಆಹಾರ ಅಂದರೆ ನೀರನ್ನು ಚೆನ್ನಾಗಿ ಕುಡಿಯೋದು, ಮತ್ತು ಪಲ್ಯಗಳು ಎಲ್ಲನೂ ಸೇರಿ ತುಪ್ಪನ ಎಲ್ಲ ಸೇರಿಸಿ ತಗೊಳ್ಳೋದ್ರಿಂದ, ಮನೆಯಲ್ಲಿ ಎಲ್ಲ ಆಹಾರ ಪದಾರ್ಥಗಳನ್ನ ಸೇವಿಸೋದ್ರಿಂದ ಅವರು ವಾತ ದೋಷನ ಕಮ್ಮಿ ಮಾಡ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಈ ವಾತನ ನಾವು ಹತೋಟಿಯಲ್ಲಿ ಇಟ್ಕೊಂಡ್ರೆ ಈ ಸಂಧಿ ರೋಗ ಜೊತೆಗೆ ಸಾಕಷ್ಟು ಕಾಯಿಲೆಗಳು ವಾತದಿಂದ ಬರ್ತದೆ. ಉದಾಹರಣೆಗೆ ಚರ್ಮ ಕಾಯಿಲೆನೂ ವಾತಕ್ಕೆ ಸಂಬಂಧಪಟ್ಟಿರುತ್ತೆ. ಹೌದು, ಜೊತೆಗೆ ನಮಗೆ ತಲೆನೋವು ಏನಾದ್ರು ಬರುತ್ತೆ, ತುಂಬ ಒಣ ತಲೆನೋವು ಬರುತ್ತೆ ಅದು ಬರುತ್ತೆ, ಅಥವಾ ಕಿವಿ ನೋವು, ಇವೆಲ್ಲನೂ ರೋಗಗಳನ್ನ ತಡೆಗಟ್ಟಬಹುದು ಮನೆಯಲ್ಲೇ ಈ ರೀತಿ ಆಹಾರ ಪದಾರ್ಥ ಉಪಯೋಗಿಸ್ಕೊಂಡು. ಈ ತರಕಾರಿ ರೂಪದಲ್ಲಿ ಯಾವುದು ಎಲ್ಲನೂ ಸೂಕ್ತ ನಮ್ಮ ಆಹಾರ ವಾತನ ರೋಗಗಳನ್ನ ತಡೆಗಟ್ಟಬಹುದು ಅಂತಂದ್ರೆ, ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೇ ಉಲ್ಲೇಖ ಇದೆ, ನಮಗೆ ಅಸ್ಥಿ ಶೃಂಖಲ ಅಂತಾರೆ ಸಂಸ್ಕೃತದಲ್ಲಿ, ಅದನ್ನ ಸಾಧಾರಣ ನಮ್ಮ ಕನ್ನಡ ಒಂದು ಭಾಷೆಯಲ್ಲಿ ಅಂತಂದ್ರೆ ಮುಂಗುರುಳಿ ಬಳ್ಳಿ ಅಂತ ಹೇಳ್ತೀವಿ. ಅದು ನಾಲ್ಕು ಮೂಲೆ ಇರುತ್ತೆ, ಅದು ತುಂಬಾ ಬಲ್ತಿರೋದೇನಾದ್ರು ತಗೊಬಂದಾಗ ಕೆಲವರಿಗೆ ತುರಿಕೆ ರೀತಿ ಒಂದು ಭಾಸ ಆಗುತ್ತೆ. ಅದಕ್ಕೂ ಸಹ ಏನು ಶ್ರೋತೃಗಳು ಭಯಪಡೋದೇನು ಬೇಕಾಗಿಲ್ಲ, ಅದೊಂದು ತಾತ್ಕಾಲಿಕ ಆಗುತ್ತೆ. ಬಟ್ ನಾವು ಆಹಾರ ರೂಪವಾಗಿ ತುಂಬಾ ಎಳೆ ಬಳ್ಳಿ ಮುಂದೆ ಚಿಗುರು ಅಂತೀವಲ್ಲ, ಅದನ್ನ ತಂದು ನಾವು ಯಾವ ರೀತಿ ಸೊಪ್ಪನ್ನ ಪಲಕನ್ ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪು ಎಲ್ಲನೂ ಹಾಕಿ ನಾವು ಸಾರು ಮಾಡ್ತೀವಲ್ಲ, ಅದರ ಜೊತೆಲೇ ಸಹ ಇದೊಂದು 8-10 ಕುಡಿ ಅಂತ ಹೇಳ್ತೀವಿ, ಅಂದ್ರೆ 1-4 ಒಂದು ಉಕ್ಕು ಒಂದಕ್ಕೆ ನೋಡ್ ಅಂತ ಹೇಳ್ತೀವಿ. ಆ ಸೊಪ್ಪಿನ ಜೊತೆಗೆ ಈ ಬಳ್ಳಿನ ಸೇರಿಸಿ ಸಹ ನಾವು ಆಹಾರ ರೂಪವಾಗಿ ತಗೊಂಡ್ರೆ ಇದು ನಮ್ಮದ ಮೂಳೆಯ ಸಾಂದ್ರತೆಯನ್ನ ಜಾಸ್ತಿ ಮಾಡುತ್ತೆ, ಅಂದ್ರೆ ಡೆನ್ಸಿಟಿನ ಜಾಸ್ತಿ ಮಾಡುತ್ತೆ. ಅಂದ್ರೆ ಮಿನರಲ್ ಡೆನ್ಸಿಟಿ ಅಂತ ಚೆಕ್ ಮಾಡ್ತೀವಿ, ಅಂದ್ರೆ ನಮ್ಮ ಮೂಳೆ ಎಷ್ಟು ಗಟ್ಟಿಯಾಗಿದೆ, ಎಷ್ಟು ಸಾಂದ್ರತೆ ಯುಕ್ತವಾಗಿದೆ ಅಂತ ಚೆಕ್ ಮಾಡ್ತೀವಿ. ನೋಡ್ಲಿಕ್ಕೆ ದಪ್ಪ ಇರ್ತಾರೆ, ಬಟ್ ಆದ್ರೆ ಅವ್ರ ಮೂಳೆ ಸಾಂದ್ರತೆ ಕಮ್ಮಿ ಇರುತ್ತೆ. ಅವ್ರಿಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಎಡವಿದ್ರೆ ಸಾಕು ಮೂಳೆ ಮುರ್ತಕ್ಕಂತ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂತವ್ರಿಗೆ ಮುಂಗುರುಳ್ಳಿ ತುಂಬಾ ಕೆಲಸ ಮಾಡುತ್ತೆ. ಇದನ್ನ ಇವಾಗ ಈ ಆಧುನಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಇದ್ರದ್ದೇ ಒಂದು ಟ್ಯಾಬ್ಲೆಟ್ಗಳೆಲ್ಲನೂ ತಯಾರು ಮಾಡ್ತಕ್ಕಂತ ಒಂದು ಇದನ್ನು ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಆಗಿದೆ ಮೇಡಮ್. ಹಂಗಾಗಿ ನಮ್ಮ ಏನು ಹಳೆ ಕಾಲದವರು ನಮ್ಮ ವೈದ್ಯ ಪದ್ಧತಿ ಆಗಿರ್ಬೋದು, ನಮ್ಮ ಮತ್ತೆ ನಮ್ಮ ಪೂರ್ವಜರು ಏನು ಪಾಲಿಸ್ಕೊಂಡು ಬಂದಿದಾರಲ್ಲ, ಅದನ್ನ ನಾವು ಆಹಾರ ರೂಪದಲ್ಲಿ ಸಹ ಔಷಧ ರೂಪದಲ್ಲೂ ಸಹ ತುಂಬಾ ಪ್ರಾಮುಖ್ಯತೆ ಇದೆ. ನಾವಾದ್ರೂ ಈಗಿನ ಒಂದು ಜನರೇಷನ್, ಈಗಿನ ಒಂದು ಯುವ ಜನತೆಗೆ ಇದರ ಇಂಪಾರ್ಟೆನ್ಸ್ ಆಗಿ ಮುಂಗುರುಳ್ಳಿ ಬಳ್ಳಿನೂ ಸಹ ಆಹಾರವಾಗಿ ಸೇವಿಸಿ ಅಂತ ನನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ಮೇಡಮ್.
1: ಡಾಕ್ಟರ್, ಇನ್ನು ತಾಂಬೂಲ ಸೇವನೆ ಕೂಡ ಇದಕ್ಕೆ ಮೂಳೆಗಳ ವಿಷಯಕ್ಕೆ ಅಥವಾ ಕೀಲುಗಳ ವಿಷಯಕ್ಕೆ ಅನುಕೂಲ ಆಗುತ್ತೆ ಅಂತ.
0: ತಾಂಬೂಲದಲ್ಲಿ ನಮ್ಮ ವೀಳ್ಯದೆಲೆ ಇದೆ, ಅಡಿಕೆ ಇದೆ, ಜೊತೆಗೆ ಸುಣ್ಣ ಇದೆ. ಇದ್ರ ಜೊತೆಗೆ ನಮ್ಮದು ಏಲಕ್ಕಿನೂ ಸಹ ಹೇಳ್ತಾರೆ, ಕೆಲ ಲವಂಗನೂ ಸಹ ಹೇಳ್ತಾರೆ. ಇವೆಲ್ಲನೂ ಸೇರಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಎಲ್ಲನೂ ಒಂದು ಸಮ ಮಿಶ್ರಣ ಇದೆ ಮೇಡಮ್. ಅಲ್ಲಿ ಭೋಜನ ಆದ ನಂತರ ತಾಂಬೂಲ ಸೇವನೆ ಮಾಡ್ಲಿಕ್ಕೆ ಹೇಳಿದ್ದಾರೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೂ ಸಹ. ಏನಕ್ಕೆ ಹೇಳಿದ್ದಾರೆ ಅಂತಂದ್ರೆ ಅಲ್ಲಿ ನಮ್ಮ ವೀಳ್ಯದೆಲೆಯಲ್ಲಿ ವಾಲಟೈಲ್ ಪ್ರಿನ್ಸಿಪಲ್ಸ್ ಆಗಿ ಮತ್ತೆ ಉಷ್ಣ ತೀಕ್ಷ್ಣ ಗುಣ ಇದೆ, ಅಂದ್ರೆ ನಾವು ಸೇವಿಸ್ತಕ್ಕಂತ ಆಹಾರ ಪಚನ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ತಾಂಬೂಲ ಸೇವನೆ ಹೇಳಿದ್ದಾರೆ. ಜೊತೆಗೆ ಅಡಿಕೆ ಹೇಳಿದ್ದಾರೆ, ಅಡಿಕೆ ತಗೊಳ್ಳೋದ್ರಿಂದ ನಮ್ಮ ಬಾಯಲ್ಲಿ ಇರ್ತಕ್ಕಂತ ಒಂದು ದುರ್ವಾಸನೆ ಮತ್ತೆ ಏನಾದ್ರು ಸೆಕ್ರಿಷನ್ಸ್ ಏನಾದ್ರು ಅಂದ್ರೆ ನಾವು ಶ್ರಾವ ಅಂತ ಹೇಳ್ತೀವಿ, ಅದನ್ನ ತಡೆಗಟ್ಟತಕ್ಕಂತ ಶಕ್ತಿ ಇದೆ ಅಡಿಕೆಯಲ್ಲಿ. ಜೊತೆಗೆ ಸುಣ್ಣ ಹೇಳಿದ್ದಾರೆ, ಸುಣ್ಣ ಯಾಕೆ ಹೇಳಿದ್ದಾರೆ ಅಂತಂದ್ರೆ ನಮ್ಗೇನಾದ್ರು ಕ್ಯಾಲ್ಸಿಯಂ ಏನಾದ್ರು ಕಮ್ಮಿ ಇದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಸುಣ್ಣ ಕ್ಯಾಲ್ಸಿಯಂ ರೂಪ ಹೋಗಿ ಆ ಒಂದು ನ್ಯೂನ್ಯತೆ ಬರದೇ ಇರತಕ್ಕಂತ ಸಾಧ್ಯತೆ ಇರಲಿ ಅಂತ ಹಳೆ ಕಾಲದಲ್ಲಿ ಅಂದ್ರೆ ನಮ್ಮ ಒಂದು ಪೂರ್ವಜರು ಒಂದು ತಾಂಬೂಲದ ಒಂದು ರೂಪವಾಗಿ ಸೇವನೆ ಮಾಡಿ ಅಂತ ಒಂದು ಔಷಧ ಇಳ್ದಿದಂಗೆ ತಾಂಬೂಲ ಅಂತ ಹೇಳಿ ಒಂದು ಅದ್ಭುತವಾದ ಒಂದು ಸಂಸ್ಕೃತಿನ ನಮ್ಮ ಪೂರ್ವಜರು ಕೊಟ್ಟಿದ್ದಾರೆ. ಅದನ್ನ ಪಾಲನೆ ಮಾಡ್ಕೊಂಡ್ ಬರೋದ್ರಿಂದ ಸಹ ಕ್ಯಾಲ್ಸಿಯಂ ಡಿಫಿಷಿಯನ್ಸಿನ ನಾವು ಕಮ್ಮಿ ಮಾಡಬಹುದು. ಇದ್ರ ಜೊತೆಗೆ ಬರೀ ಅಡಿಕೆ ತಿನ್ನೋದನ್ನು ಹೇಳಿಲ್ಲ ನಮ್ಮವರು, ಬರೀ ಸುಣ್ಣ ತಿನ್ನಕ್ಕೂ ಹೇಳಿಲ್ಲ, ಬರೀ ಎಲೆ ತಿನ್ನಕ್ಕೂ ಹೇಳಿಲ್ಲ, ಮೂರನ್ನು ಸೇರಿಸಿ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂತಂದ್ರೆ ಮೂರು ಸೇರಿದಾಗನೇ ನಮ್ಗೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ. ಸುಣ್ಣತ್ತೆ ಅಂದ್ರೆ ನಮ್ಗೆ ಕೊರಿ ಸುಟ್ಟುತ್ತೆ, ಒಳಗಡೆ ಎಲ್ಲಾನು ಆಲ್ಕಲಿ ಅದು ಸುಟ್ಬಿಡುತ್ತೆ. ಇದನ್ನ ಸುಡೋದು ಕಮ್ಮಿ ಮಾಡೋದು ಯಾವ್ದು ಅಂದ್ರೆ ಅಡಿಕೆ. ಈ ಅಡಿಕೆ ಸುಣ್ಣನ ಎರಡನ್ನು ಒಳಗಡೆ ಹೋಗಿ ಹೀರ್ಕೊಳ್ಳೋದ್ ಬೇಕಂತಂದ್ರೆ ವೀಳ್ಯದೆಲೆ ರಸ. ಆ ಮೂರು ಕಾಂಬಿನೇಷನ್ ಆಗಿ ತಗೊಂಡ್ರೆ ನಮ್ಮ ಸುಣ್ಣ ನಮ್ಮ ದೇಹದ ಒಳಗಡೆ ರಕ್ತಕ್ಕೆ ಸೇರೋದು. ಯಾವ್ದಾದ್ರು ಒಂದ್ ತಗೊಂಡ್ರೂ ಅದ್ರ ಪರಿಣಾಮ ಬೀರಲ್ಲ. ಬರೀ ಅಡಿಕೆ ತಿಂದ್ರೆ ಏನಾಗುತ್ತೆ, ದುರ್ಮಾಂಸ ಬೆಳೆಯೋದು ಚಾನ್ಸಸ್ ಇರುತ್ತೆ. ಹಂಗಾಗಿ ಈ ಹೊಗೆ ಸೊಪ್ಪು ಬರೀ ಅಡಿಕೆ ಪಾನ್ಪರಾಕು ತಿನ್ನೋರಿಗೆ ಕ್ಯಾನ್ಸರ್ಗೆ ತುತ್ತಾಗ್ತಾರೆ. ನಮ್ಮ ಒಂದು ಫಾರ್ಮುಲೇಷನ್ ನಮ್ಮ ಪೂರ್ವಜರು ಏನ್ ಹೇಳಿದಾರಲ್ಲ ಇದೆಲ್ಲ ಸೈಂಟಿಫಿಕ್ ಆಗಿದೆ. ಇವು ಮೂರನ್ನು ಸಮ ಪ್ರಮಾಣದಲ್ಲಿ ತಗೊಂಡಾಗ ಅದು ಏನು ಔಷಧ ರೂಪವಾಗಿ ಕೆಲಸ ಮಾಡುತ್ತೆ. ಆದ ಕಾರಣ ನಮ್ಮ ಒಂದು ಪದ್ಧತಿ ಏನಿದೆ ಅದನ್ನ ಪಾಲನೆ ಮಾಡ್ಕೊಂಡ್ ಬರೋದ್ರಿಂದನೂ ಸಹ ನಾವು ಎಷ್ಟೋ ಒಂದು ರೋಗಗಳನ್ನ ನಾವು ತಡೆಗಟ್ಟಬಹುದು.
1: ಡಾಕ್ಟರ್, ಇನ್ನು ಈ ವಾಕಿಂಗ್ ಹೋದ್ರೆ ನೋಡ್ತೀವಿ ನನಗೆ ಸ್ವಲ್ಪ ಕಾಲು ನೋವಿದೆ, ಹಾಗಾಗಿ ಬಿಸಿಲಿಗೆ ಕಾಲು ಉಟ್ಕೊಂಡು ಕೂತಿದ್ದೀವಿ ಅಂತಾರೆ. ಈ ಬಿಸಿಲಿನ ಮಹತ್ವ ಎಷ್ಟಿದೆ?
0: ಇದು ಇತ್ತೀಚಿನ ದಿನಗಳಲ್ಲಿ ಈ ನಗರೀಕರಣ ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇದು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಏನಾಗ್ತಿದೆ ಈ ಒಂದು ನಗರೀಕರಣ?

0: ಬಂದಾಗ ಅಂತಂದರೆ ಎಲ್ಲ ಅಪಾರ್ಟ್ಮೆಂಟ್ ಸಿಸ್ಟಮ್ ಬಂದಿದೆ, ಮತ್ತು ಎ ಸಿ ವ್ಯವಸ್ಥೆ ಎಲ್ಲ ಬಂದಾಗ ಏನಾಗ್ತಿದೆ, ನಾವು ನಮ್ಮ ಜನ ಯಾವ ಹಳೆ ಕಾಲದಲ್ಲಿ ಏನು ಬೆಳಿಗ್ಗೆ ಸೂರ್ಯೋದಯ ಗೋಧೂಳಿ ಆ ಒಂದು ಸಂಸ್ಕೃತಿನ ನಾವು ತುಂಬ ಕಮ್ಮಿ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಏನು ಬಿಸಿಲು, ಬಿಸಿಲಿನ ಮಹತ್ವ ಅಂತಂದರೆ ಈ ಸ್ನಾನದಲ್ಲಿ ಸಪ್ತವಿಧ ಸ್ನಾನ ಅನ್ನೋ ಒಂದು ಪದ್ಧತಿ ಇದೆ, ಕಾನ್ಸೆಪ್ಟ್ ಇದೆ. ಅದರಲ್ಲಿ ಮಾಂತ್ರಂ ಭೌಮಂ ತಥಾಜ್ಞೇಯಂ ವಾಯುಯಂ ದಿವ್ಯಮೇವಚ ಅಂತ ಹೇಳ್ತಾರೆ. ಅದರಲ್ಲಿ ಸೂರ್ಯ ಸ್ನಾನನೂ ಒಂದಿದೆ. ಅಂದರೆ ನಮ್ಮ ಬೆಳಗಿನ ಜಾವದ ಸೂರ್ಯನಿಗೆ ನಾವು ಮೈಯನ್ನು ಒಡ್ಡುವುದರಿಂದ ನಮ್ಮ ದೇಹದಲ್ಲಿ ವಿಟಮಿನ್ ಡಿ ತ್ರೀ, ಅಂದರೆ ನಮಗೆ ಈಗಿನ ಒಂದು ಆಧುನಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಏನು ವಿಟಮಿನ್ ಕಾನ್ಸೆಪ್ಟ್ ಅಂತಿದೆ, ಆ ಒಂದು ಮೂಳೆಯನ್ನ ಗಟ್ಟಿ ಮಾಡ್ತಕ್ಕಂಥ ಶಕ್ತಿ ಸೂರ್ಯನ ಬೆಳಗಿನ ಜಾವ ಸೂರ್ಯನ ಕಿರಣಗಳಿಗಿದೆ. ಅದರಿಂದ ನಾವು ಬರೀ ಎ ಸಿಯಲ್ಲಿ ಓಡಾಡ್ಕೊಂಡು ಭಾಳ ಇಲ್ಲ ಅಂತಂದಾಗ ಬೆಳಗಿನ ಜಾವ ಸೂರ್ಯನ ಕಿರಣಗಳಿಗೆ ಮೈಯೊಡ್ಡುವುದರಿಂದ ನಮ್ಮ ಮೂಳೆಯ ಸಾಂದ್ರತೆ ಜಾಸ್ತಿ ಆಗುತ್ತೆ. ಆ ಮೂಳೆಯ ಸಾಂದ್ರತೆ ಜಾಸ್ತಿ ಆದರೆ ನಾವು ಮುಂದಿನ ದಿನಗಳಲ್ಲಿ ಈ ಕೀಲು ರೋಗ, ಸಂಧಿ ರೋಗ ಏನಂತೀವೋ ಅದನ್ನ ತುತ್ತಾಗ್ದಂಗೆ ಇರ್ತಕ್ಕಂಥ ಚಾನ್ಸಸ್ಸು ನಮ್ಮವ್ರಿಗೆ ಜಾಸ್ತಿ ಆಗುತ್ತೆ. ಹಂಗಾಗಿ ನಾನು ಯುವ ಜನತೆಗಾಗಿರ್ಬೋದು, ಮತ್ತು ಈಗಿನ ಯಾರು ಈಗಿನ ಒಂದು ಜೀವನ ಶೈಲಿ ನಡ್ಸ್ಕೊಂಡು ಬರ್ತಾ ಇದಾರಲ್ಲ, ಅವ್ರಿಗೆಲ್ಲರಿಗೂ ಶ್ರೋತೃಗಳಿಗೆ ಸಾಧ್ಯ ಆದಷ್ಟು ದಿನ ಅಲ್ಲಿಲ್ಲ ಅಂದ್ರೆ ವಾರಕ್ಕೆ 2 ಸಲ 3 ಸಲ ಆದ್ರೂ ಸಹ ಬೆಳಗಿನ ಸೂರ್ಯನ ಕಿರಣಗಳಿಗೆ, ರಶ್ಮಿಗಳಿಗೆ ನಮ್ಮ
1: ದೇಹವನ್ನು
0: ಕಾಯಿಲೆಯನ್ನು ನಾವು ತಡೆಗಟ್ಟಬಹುದು. ಆಮೇಲೆ ಈ ಋತು ನಿಂತಾಗ, ಅಂದ್ರೆ ಈ ಋತುಮತಿಯ ಲಕ್ಷಣ ಮೆನೋಪಾಸ್ ಅಂತ ಏನ್ ಹೇಳ್ತೀವಿ, 45-50 ವರ್ಷದ ಹೆಣ್ಮಕ್ಳಿಗೆ ಋತು ಚಕ್ರ ನಿಲ್ಲುತ್ತೆ. ಇದು ನಿಂತಾಗ ನಮ್ಮ ದೇಹದಲ್ಲೇ ಕ್ಯಾಲ್ಸಿಯಂ ಕಮ್ಮಿ ಆಗುತ್ತೆ. ಆ ಹೆಣ್ಮಕ್ಳಿಗೆ ಯೂಶಲಿ ಏನಂದ್ರೆ ನಾವು ಬಹಳ ಇನ್ಸಿಸ್ಟ್ ಮಾಡೋದು ಏನಂತಂದ್ರೆ, ಸಾಧ್ಯ ಆದಷ್ಟು ಬೆಳಗಿನ ಜಾವ ಆದ್ರೂ ಅಥವಾ ಸಾಯಂಕಾಲ ಆದ್ರೂ ಸೂರ್ಯನ ರಶ್ಮಿಗಳಿಗೆ ವಾಕಿಂಗ್ ಆದ್ರೂ ಮಾಡ್ಲಿ, ಏನಾದ್ರು ಒಂದು ಮೈ ಒಟ್ಟಿದರೆ ಅವ್ರಿಗೆ ಖಂಡಿತವಾಗಿಯೂ ಕ್ಯಾಲ್ಸಿಯಂನ ನಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ಅಂದ್ರೆ ಪ್ರಕೃತಿ ದತ್ತವಾಗಿನೂ ಏನ್ ಬರುತ್ತೆ ಅದು ಬಂದ್ರೆ ತುಂಬಾ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಏನಾದ್ರು ಈ ಸಂಧಿ ರೋಗ ಯಾವ ರೀತಿ ಏನು ಎತ್ತ ಅಂತಂದ್ರೆ ಯಾವುದು ಭಯ ಪಡೋದು ಏನು ಬೇಕಾಗಿಲ್ಲ. ಎಲ್ಲಾ ಕಾಯಿಲೆಗಳು ಸಹ ಎಲ್ಲದನ್ನೂ ಔಷಧ ಇದ್ದೇ ಇರುತ್ತೆ. ಒಬ್ಬರಿಗೆ ಔಷಧ ರೂಪದಲ್ಲಿ ಇರ್ಬೋದು, ಕೆಲವರಿಗೆ ಶಸ್ತ್ರಚಿಕಿತ್ಸೆ ರೂಪದಲ್ಲಿ ಇರ್ಬೋದು. ಬಟ್ ಮುಖ್ಯವಾಗಿ ನಾವೇನ್ ಮಾಡ್ಬೇಕಂದ್ರೆ ಸಾಧ್ಯ ಆದಷ್ಟು ನಾವು ಪ್ರಿವೆಂಟಿವ್ ಆಸ್ಪೆಕ್ಟ್ ಹೋಗ್ಬೇಕು. ಯಾಕಂದ್ರೆ ನಾವು ಈಗೆಲ್ಲ ವಿದ್ಯಾವಂತರಾಗ್ತಿದೀವಿ, ವಿದ್ಯಾವಂತರಾದಾಗ ನಾವು ಸಾಕಷ್ಟು ಕಾಯಿಲೆಗಳನ್ನ ತಡೆಗಟ್ಟುವಿಕೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು. ಬಂದಿದೆಯಾ, ಬಂದ ನಂತರ ಆದಷ್ಟು ಬೇಗ ಅದನ್ನ ನಾವು ಖಾತರಿ ಪಡಿಸ್ಕೊಂಡು ತಜ್ಞ ವೈದ್ಯರ ಬಳಿ ಹೋದರೆ ಸಂಧಿ ರೋಗಗಳು ಯಾವುದೇ ರೀತಿಯ ಜೀವನ ನಡೆಸಲಿಕ್ಕೆ ತೊಂದರೆ ಆಗದಿರ್ತಕ್ಕಂತ ಒಂದು ಚಿಕಿತ್ಸೆ ನಮ್ಮಲ್ಲಿದ್ದಾವೆ. ಸಾಕಷ್ಟು ಚಿಕಿತ್ಸಾ ಪದ್ಧತಿಗಳಿದ್ದಾವೆ. ಆಯುರ್ವೇದ ಒಂದು ಇದೆ, ಬೇರೇನು
1: ಆಧುನಿಕ
0: ಪದ್ಧತಿಗಳು ಯಾವುದೇ ಚಿಕಿತ್ಸಾ ಪದ್ಧತಿಗಳೆಲ್ಲೂ ಸಹ ರೋಗಿಗೆ ಎದುರ್ಕೊಳ್ಳಂತಕ್ಕಂತ ಒಂದು ಸ್ಥಿತಿ ನಿರ್ಮಾಣ ಆಗದಿರ್ತಕ್ಕಂತ ಎಲ್ಲಾ ಚಿಕಿತ್ಸಾ ಪದ್ಧತಿಗಳಿದ್ದಾವೆ. ಆದ್ರಿಂದ ಯಾವುದೇ ರೀತಿ ಭಯ ಬೇಡ, ಇದನ್ನ ಪ್ರಿವೆಂಟ್ ಮಾಡೋಣ. ಪ್ರಿವೆಂಟ್ ಆಗಲಿಲ್ಲ ಬಂದಿದೆ ಅಂತಂದ್ರೆ ಸೂಕ್ತ ಚಿಕಿತ್ಸೆ ತಗೊಳ್ಳೋದ್ರ ಮೂಲಕ ಅವ್ರು ಸಹಜ ಜೀವನ ಮಾಡಬಹುದು ಅಂತ ಶ್ರೋತೃಗಳಿಗೆ ಭರವಸೆಯನ್ನು ಕೊಡ್ತೀನಿ.
1: ಥ್ಯಾಂಕ್ ಯು ಡಾಕ್ಟರ್,
0: ಧನ್ಯವಾದಗಳು
1: ಮಾಹಿತಿಗಾಗಿ. ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೂ ಸಂಧಿವಾತಕ್ಕೆ ಕಾರಣಗಳು ಮತ್ತು ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರಾಮರಾಜು ಬಿ, ಸಹ ಪ್ರಾಧ್ಯಾಪಕರು, ರೋಗ ನಿದಾನ ವಿಭಾಗ, ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜ್, ಚಿತ್ರದುರ್ಗ, ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರ

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ, ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
3: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ, ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ. ಜಲಜ

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ

0: ಯೋಜನೆಗಳ ಕುರಿತ ಮಾಲಿಕೆ. ಇದರಲ್ಲಿ ಇಂದು ಕೇಳೋಣ ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆ, ಈ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್.
1: ಓ ನೋಡು, ಸಣ್ಣದಾಗಿ ಜಿಟ್ಟಿ ಜಿಟ್ಟಿ ಜಿಟ್ಟಿ ಮಳೆ ಎಲ್ಲ ಶುರುವಾಯ್ತು.
2: ಹೌದೌದು.
1: ಆಗ್ಲೇ ನೋಡು ನೀನು ಈ ಎಲ್ಲ ರೆಡಿಮೇಡ್ ಆಗ ತರದಲ್ಲಿ ಈ ಛತ್ರಿ ಮತ್ತೆ ಈ ಗೊಂಬೆ ಪೊಂಬೆ ಎಲ್ಲವ ರೆಡಿ ಮಾಡ್ಕಂತ ಕೂತ್ಬಿಟ್ಟಿದ್ಯಲ್ಲ, ಜಗತ್ತಿಂದ ಉಸಿ ಕೆಳಿ ಕಿಳಿ ಮಳೆ ಏನ್ ಜೋರಾಗಿ ಬತ್ತಿಲ್ಲ.
2: ಅಯ್ಯೋ, ಈಗ ಛತ್ರಿ ಇರೋದ್ರಿಂದ ಛತ್ರಿ ರೆಡಿ ಮಾಡ್ಕತ್ತಿದ್ದೀನಿ. 30 ವರ್ಷದಿಂದ ಗೊರ್ಗ ಮಾಡ್ಕತ್ತಿದ್ದೆ.
1: ನಾನ್ ನೋಡು ಆ ಗೊರ್ಗದ್ದು ವಿಶೇಷ ಹೇಳ್ಬೇಕು ಅಂತಂದ್ರೆ ಎರಡ್ ರೀತಿ ಅನುಕೂಲ ಆಗದ್ದು. ಅದ್ರಲ್ಲಿ ಒಂದು ಬೆಚ್ಚಗಾಗದು, ಇನ್ನೊಂದು ಮಳೆ ನೆನೆತಿತ್ತಿಲ್ಲ. ಇತ್ತೀಚೆಗೆ ಹೊಸಿ ಅದನ್ನ ಈ ಮಾಡರ್ನೈಸೇಷನ್ ಅಂತ ಅನ್ಕೊಂಡು ಅದ್ರ ಮೇಲೆ ಹೊಸಿ ಪ್ಲಾಸ್ಟಿಕ್ ಇಸ್ಟಿಕ್ ಎಲ್ಲ ಹಾಕಬಿಟ್ಟು ಅಣ್ಣ, ಬಹಳ ಚೆನ್ನಾಗಿ ಬೆಚ್ಚಗಾಯ್ತದೆ. ಈಗ ನೋಡು ಈ ಹೊತ್ತಾಗಿ ಸ್ವಲ್ಪ ಪರವಾಗಿಲ್ಲ, ಹೆಂಗೋ ಸಾಲೆ ಪಾಲೆ ಶುರು ಆಗೈತೆ, ಮಕ್ಕಳು ಹೆಂಗೋ ಹೋಗಿ ಬಂದು ಮಾಡ್ತವೆ, ಜೋರಾಗಿ ಮಳೆ ಇಟ್ಕಂದಿಲ್ಲ. ಆದ್ರೂ ಇತ್ತೀಚೆಗೆ ಈಗ ಒಂದು 4-5 ದಿನದಿಂದ ನೋಡ್ತಾ ಇದೀನಿ, ಈ ಮಳೆ ಆಗಿದ್ದಕ್ಕೋ ಅಥವಾ ಗಾಳಿ ಪಾಳಿ ಬೀಸಿದ್ಕೋ ಏನೋ, ಈಗ ಒಂದ್ 2-3 ದಿನದಲ್ಲಿ ಕರೆಂಟ್ ಇರಕ್ಕಲ್ಲ.
2: ಮಳೆ ಶುರು ಆದ್ರೆ ಹಂಗೆ ಅಲ್ಲ ಶಂಕರಣ್ಣ, ಮಳೆ ಶುರು ಆದ್ರೆ ಕರೆಂಟ್ ಬರಿಬೇಕು ನಾವು. ಅದು ಹಳ್ಳಿ ಪಳ್ಳಿಯಲ್ಲಿ ಇದ್ಕೊಂಡು ಅದ್ ಹೇಳಕ್ ಹಾಕಲ್ಲ ಬಿಡು.
1: ಅದು ಹೇಳ್ತಾರೆ ಅವ್ರಿಗೇನು ಪಾಪ ಏನು ಲೈನ್ ಮೇಲೆ ಹೋಗಿ ಚೆಕ್ ಮಾಡ್ಕೊಂಡು ಜಲ್ದಿ ಮರ ಬಿದ್ದಾಯ್ತೋ ಏನಾಗೈತೋ ಅನ್ನೋದು ಗೊತ್ತಾಗ್ದನ. ಮಕ್ಕಳಿಗೆ ನೋಡು ಬೇಸ್ಕೆನಾಗೆ ಹಿಡಿಯೋದು ಒಂಥರ ಕಷ್ಟ, ಆದ್ರೆ ಈ ಟೈಮ್ನಾಗೆ ಓದ್ಸೋದೋಸಿ ಕಷ್ಟ ಆಯ್ತೈತೆ ನನಗೆ.
2: ಕಷ್ಟ ಅಂತೀಯಲ್ಲ ಶಂಕರಣ್ಣ, ನೀ ನಮ್ ಕತೆ ಬಿಡು. ಈ ಚಿಕ್ಕಮಂಗ್ಳೂರು ಸಕಲೇಶ್ಪುರ ಕುಡಕ್ ಕಡೆ ಹೋಗ್ಬಿಟ್ರೆ
1: ಮಲ್ಸಿಮೆಗೆ
2: ಏ 3-4 ದಿವಸ ಇರಕ್ಕಲ್ಲ ಕರೆಂಟ್ ಒಂದ್ಸರಿ ಹೋಯ್ತು ಅಂತ ಅಂದ್ರೆ ಕರೆಂಟು ಇಲ್ಲ, ಫೋನು ಇಲ್ಲ, ಟಿವಿನೂ ಇಲ್ಲ,
1: ಎಂತದೂ ಇಲ್ಲ, ಒಂಥರ ಕತ್ಲೇನಾಗಿರ್ಬೇಕಾಯ್ತದೆ.
2: ಕತ್ಲೇನಾಗಿರ್ಬೇಕು ನೋಡು. ಈಗ ಇವೆಲ್ಲವ ಬಂದ್ವ, ಮೊದ್ಲೆಲ್ಲವ ಟೆಲಿಫೋನ್ ವೈರ ಕಟ್ ಆಗವು, ಅವಾಗೆಲ್ಲ ಫೋನ್ ಮಾಡಕ್ ಆಯ್ತಿರ್ಲಿಲ್ಲ. ಈಗ ಇವು ಬಂದವ ಅಂತ ಅಂತ ಅನ್ಕೊಂಡ್ರೆ
1: ಮೊಬೈಲ್ ಫೋನ್
2: ಕರೆಂಟ್ ಇಲ್ದಾನೆ ಚಾರ್ಜ್ ಆಗದೇ ಸ್ವಿಚ್ ಆಫ್ ಆಯ್ತವ.
1: ಅಂದ್ರೆ ಅನುಕೂಲ ಎಷ್ಟಾದ್ರೂ ಅನಾನುಕೂಲನು ಐತೆ ಅನ್ನೋದನ್ನ ಹೇಳ್ತಾ
2: ಇದ್ದೆ. ಅದಕ್ಕೆ ತಕ್ಕನಾಗಿ ಈ ತಂತ್ರಜ್ಞಾನ ಮುಂದುವರಿತಿರ್ತ ಶಂಕರಣ. ಆಯ್ತಾ, ನಾನು ನಿನ್ಗೂ ಸಿಕ್ಕಾಪಟ್ಟೆ ಬಡ್ಕಂಡೆ 2 ವರ್ಷದಿಂದಲೂ. ಸ್ವಲ್ಪ ಏನಾದ್ರು ಸೋಲಾರ್ ಪಲಾರ್ ಹಾಕಿಸ್ಕ ಬೇಕಾಯ್ತದೆ ಅಂತ ಅಂತ ಹೇಳಿದ್ ಮತ್ತೆ ಕೆಳಕಲ್ವಲ್ಲ.
1: ಅದು ಏನಾಯ್ತದ ಗೊತ್ತಾಣಯ್ಯ, ನೀನ್ ಹೇಳ್ತೀಯ ಸೋಲಾರ್ ಹಾಕಿಸ್ಕ ಅಂತ ಹೇಳಿ ಅಂತವ. ಸೋಲಾರ್ ಹಾಕಿಸ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ ನನಗೆ, ಆದ್ರೆ ಆ ಸೋಲಾರ್ ಯೂನಿಟ್ ಹಾಕಿಸ್ಕತ್ತೀನಲ್ಲ ಅದ್ರ ಜೊತೆಗೆ ಬರೋ ಖರ್ಚು ಆಯ್ತಲ್ಲ ಅದನ್ನ ನಿಭಾಯಿಸಕ್ಕಾಗಲ್ಲ ಅಂತ.
2: ಏನಾಗಲ್ಲ, ಈಗ ನೋಡು ಕೇಂದ್ರ ಸರ್ಕಾರದಲ್ಲಿ PM ಸೂರ್ಯ ಘರ್ ಯೋಜನೆ ಅಂತ ಹೇಳ್ಬಿಟ್ಟು ಶುರು ಮಾಡವ್ರೆ. ಆಯ್ತಾ, ಉಚಿತ ವಿದ್ಯುತ್ ಯೋಜನೆ ಅಂತ ಹೇಳ್ಬಿಟ್ಟು.
1: ಓ, ಉಚಿತವಾಗಿ ವಿದ್ಯುತ್ ಅಂತಂದ್ರೆ
2: ಅಂತ ಅಂದ್ರೆ ಈಗ ನೋಡು ಶಂಕರಣ್ಣ, ಈಗ ಜನಸಂಖ್ಯೆ ಜಾಸ್ತಿ ಆಯ್ತೈತೆ, ನಗರೀಕರಣ ಜಾಸ್ತಿ ಆಯ್ತೈತೆ. ಆಯ್ತಾ, ಸಂಪನ್ಮೂಲಗಳು ಎಷ್ಟೆಷ್ಟಿದ್ದು ಅಷ್ಟೇ ಅವೆ. ಆಯ್ತಾ, ಎಲ್ಲಾರ್ಗೂ ತಲುಪಿಸ್ಬೇಕು ಅಂತ ಅಂತ ಅಂದ್ರೆ ಹೊಸ ಹೊಸದ ಕಂಡಿಡ್ಕೋಬೇಕು. ಆಯ್ತಾ, ಈಗ ಕರೆಂಟ್ ಯಾಕೆ ಇರಕ್ಕಿಲ್ಲ ಅಂತ ಅಂತ ಅಂದ್ರೆ ಗೊತ್ತು ನಿನ್ನ ಸಮಸ್ಯೆ. ಒಂದು ಈಗ ಬೇಸ್ಕಲ್ವೆ ನಮಗೆ ತೊಂದರೆ ಆಯ್ತದೆ, ಮಳೆಗಾಲದಲ್ಲಿ ಈ ತರ ತೊಂದರೆ ಆಯ್ತದೆ. ಆಯ್ತಾ, ಅದಕ್ಕೆ ಇವೆಲ್ಲ ಬಿಟ್ಬಿಟ್ಟು ಏನ್ ಮಾಡ್ಬೇಕು ಅಂತ ಅಂತಂದ್ರೆ, ಈ ಸೋಲಾರ್ ಒಂದು ಹೊಸ ಇದಲ್ವಪ್ಪ, ಸುಮಾರು ವರ್ಷದಿಂದ ಮಾಡ್ತಾ, ಅದಕ್ಕೆ ಅದ ಹಾಕಿಸ್ಕೋಬೇಕು. ಆಮೇಲೆ ಕೇಂದ್ರ ಸರ್ಕಾರ ಏನ್ ಮಾಡೈತೆ ಅಂತ ಅಂತಂದ್ರೆ, ಇದ ಉಚಿತವಾಗಿ ಅಂತ ಅಂತಂದ್ರೆ ಪ್ರತಿಯೊಬ್ಬರಿಗೂ ಯಾರಿಗೆ ಆಸಕ್ತಿ ಇರ್ತದೋ ಅಂತರ್ಗೆ ಕೊಡ್ಬೇಕು ಅನ್ನೋ ತರದಲ್ಲಿ ಮಾಡ್ಕೊಂಡು ಇಡೀ ದೇಶದಾದ್ಯಂತವ 1 ಕೋಟಿ ಮನೆಗಳಿಗೆ ಈ ಸೌರ ಫಲಕಗಳನ್ನು ಅಳವಡಿಸೋ ಅಂತ ಒಂದು ಯೋಜನೆ ಇದು. ಆಯ್ತಾ, ಈ ಯೋಜನೆಲಿ ಏನು ಅಂತ ಅಂತ ಅಂದ್ರೆ, ನಮ್ಮ ಮನೆ ಮೇಲ್ಗಡೆಗೆ ಇದ್ ಹಾಕೋಬಿಟ್ಟು ಸೋಲಾರ್ ಪ್ಯಾನಲ್ ಗಳು ಬರ್ತಾವಲ್ಲ ಆ ತಟ್ಟೆ ಹಂಗೆ, ಅವೆಲ್ಲನೂ ಹಾಕೊಂಡು ಅವು ವಿದ್ಯುತ್ ಉತ್ಪಾದನೆ ಮಾಡ್ತವೆ. ಆಯ್ತಾ, ಅದ ನಮ್ ಮನೆಗೆ ಮೊದ್ಲು ಬಳಕೆ ಮಾಡ್ಕೊಳ್ಳೋದು. ಆಯ್ತಾ, ನಮ್ಮ ಮನೆ ಮೇಲೆ ಸೋಲಾರ್ ಇತ್ತು ಅಂತ ಅಂತ ಅಂದ್ರೆ ನಮಗೆ 24 ಅವರ್ಸ್
1: ಇದ್ದಂಗೆ
2: ಕರೆಂಟ್ ಇರ್ತದೆ. ಆಯ್ತಾ, ಇದು ಹೆಚ್ಚುವರಿ ಆಯ್ತು ಅಂತ ಅಂತ ಅಂದ್ರೆ, ಒಂದು ಮನೆ ಮೇಲ್ಗಡೆ 1 ತಿಂಗಳಿಗೆ 300 ಯೂನಿಟ್
1: ಬಳಸೋದಷ್ಟು ವಿದ್ಯುತ್ ಬತ್ತದೆ.
2: ಆಯ್ತಾ, ಈಗ 300 ಯೂನಿಟ್ ಮನೆಗೆ ಬೇಕಾಗಲ್ಲ
1: ಅಷ್ಟೊಂದೆಲ್ಲ,
2: ಒಂದು 60-70 ಹೆಚ್ಚು ಕಮ್ಮಿ ಅಂದ್ರೆ
1: 100
2: ಇನ್ನು 200 ಉಳಿತದಲ್ಲ. ಅದನ್ನ ಏನ್ ಮಾಡ್ಬೋದು ಅಂತ ಅಂತಂದ್ರೆ, ನಾವು ಈ KB ಅವಲ್ಲ ಅವಕ್ಕೆ ಮಾರಾಟ ಮಾಡಬಹುದು.
1: ಕರೆಂಟ್ ಆಫೀಸ್ ಗಳಿಗೆ ನಾವೇ ಕರೆಂಟ್ ಕೊಡಬಹುದು,
2: ನಾವೇ ಕರೆಂಟ್ ಮಾರಾಟ ಮಾಡ್ಬಿಡೋದು. ಅದ್ ದುಡ್ಡು ಕೊಡ್ತಾರೆ ಅವರು. ಅದ್ ದುಡ್ಡು ಹೆಚ್ಚು ಕಮ್ಮಿ 1 ತಿಂಗಳಲ್ಲಿ 15,000-18,000 ರೂಪಾಯಿ ದುಡಿಮೆ ಮಾಡಬಹುದು ಅಂತ ಮನೇಲಿ ಹಾಕಿಸ್ಕೊಳ್ಳೋದ್ರೆ. ಈ ತರದ್ದು ಇದೊಂದು ಒಳ್ಳೆ ಯೋಜನೆ ಶಂಕರಣ. ಆಯ್ತಾ, ಈಗ ಏನು ತುಂಬಾ ಜನಸಂಖ್ಯೆ ಜಾಸ್ತಿ ಆಯ್ತೈತೋ ಅದೆಲ್ಲದಕ್ಕೂ ತಲುಪಿಸೋ ಅಂತ ಒಂದು ನಿಟ್ಟಿನಲ್ಲಿ ಇದು ಒಂದು ಭಾರಿ ಒಂದು ಒಳ್ಳೆ ಕಾರ್ಯಕ್ರಮ. ಆಯ್ತಾ, ಆಮೇಲೆ ಏನು ಅಂತ ಅಂದ್ರೆ ಶಂಕರಣ, ಇದ ಹಾಕಿಸ್ಕೊಳಕ್ಕೆ ಈ ಲೋನ್ ಕೊಡ್ತಾರೆ
1: ಅಂದ್ರೆ ಸರ್ಕಾರದವರು.
2: ಯಾಕೆಂದ್ರೆ ಇವೆಲ್ಲ ಸ್ವಲ್ಪ ಕಾಸ್ಟ್ಲಿ ಅಲ್ಲ, ಏನು ಬರೀ ನಮ್ಮ ಜೇಬಲ್ ಇರ್ತದಲ್ಲ ಆ ದುಡ್ಡಲ್ಲಿ ಆಗ ಅಂತ ಕೆಲ್ಸಗಳಲ್ಲ,
1: ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯ್ತದಲ್ವಾ,
2: ಅದಕ್ಕೋಸ್ಕರವ ಈ ಲೋನ್ ಕೊಟ್ಬಿಡ್ತಾರಂತೆ
1: ಸರ್ಕಾರದಿಂದ.
2: ಲೋನ್ ಕೊಟ್ಬಿಟ್ಟು ಅದು ಎಷ್ಟು ಖರ್ಚು ಆಯ್ತದೋ ಅಷ್ಟಕ್ಕೆ ಕೊಟ್ಬಿಟ್ಟು ಅದ ಕಡಿಮೆ ಬಡ್ಡಿನಲ್ಲಿ ತೀರುವಳಿ ಮಾಡ್ಕೊಳ್ಳೋ ತರದಲ್ಲಿ ಒಂದು ಇದೊಂದು ಸ್ಕೀಮ್ ಶಂಕರಣ್.

0: ಆಯ್ತಾ, ನೋಡು ಇದುವರೆಗೆ ನಮ್ಮ ದೇಶದಲ್ಲಿ ಅಂತ ಅಂದ್ರೆ 2025ನೇ ವರ್ಷದ ಕೊನೆವರೆಗೂ ಸುಮಾರು 10,907 ಕೋಟಿ ವಸ್ತು ಕೊಟ್ಟವ್ರು ಅಂತ ನೋಡು. ಈಗಾಗಲೇ 5,79,000 ಜನ ಇದ ಅಳವಡಿಕೆ ಮಾಡ್ಕೊಂಡ್ರ ಅಂತಾರ.
1: ಅಷ್ಟು ಜನ ಈಗ ಅದನ್ನ ಅಳವಡಿಸ್ಕೊಂಡವ್ರೆ
0: ಅಳವಡಿಸ್ಕೊಂಡವ್ರೆ
1: ಸರ್ಕಾರದ ಯೋಜನೆಯಿಂದ.
0: ಆಯ್ತಾ, ಈಗ ಅದಿತ್ತು ಅಂತ ಅಂದ್ರೆ ಶಂಕರಣ ಎಲ್ಲದನ್ನು ಮಾಡ್ಬೋದು. ಈಗ ಈಗ ಕರೆಂಟ್ ಅಂತ ಅಂತ ಅಂತಂದ್ರೆ ಈಗ ಬೆಳಕಿಗೋಸ್ಕರ ಬೇಕು ನಮ್ಗೆ. ಆಯ್ತಾ, ಬೇಸ್ಗೆನಲ್ಲಿ ಫ್ಯಾನ್ ಗಿನ
1: ತಿರ್ಸಬೇಕು.
0: ಈಗ ಅಡುಗೆ ಮನೆಗೆ ಹೋದ್ರೆ
1: ಮಿಕ್ಸಿ ಪಕ್ಷಿ
0: ಹಾಕೊಳ್ಬೇಕು, ಅದಕ್ಕೆ ಬೇಕಾಯ್ತದೆ.
1: ಈಗ ಮನೆಯಲ್ಲಿರೋರ್ಗೆಲ್ಲ ಟೈಮ್ ಪಾಸ್ ಬೇಕು ಅಂದ್ರೆ ಟಿವಿ ಪೈ ಹಾಕೊಳಕ್ ಬೇಕು.
0: ಆಯ್ತಾ, ಹಿಂಗೆ ಇದು ತುಂಬಾ ಅನುಕೂಲ ಆಗಿರೋಂತ ಒಂದು ವಿಷಯ ಇದು.
1: ಹಂಗಾಗಿ ನೀನ್ ಹೇಳೋದು ಈ ತರದ ಒಂದು ಯೋಜನೆ ಐತೆ, ಈ ಯೋಜನೆಯ ನಾವು ಸಾಫಲ್ಯ ಪಡ್ಕೊಂಡು ಹಾಕಬೇಕು, ಹಾಕೊಂಡು ಬಳಸ್ಕೋಬೇಕು, ಜೊತೆಗೆ ನಾವು ದುಡ್ಡು ಮಾಡಕ್ ಒಂದು ಅವಕಾಶ ಐತೆ ಅಂತ ಹೇಳ್ತಿದ್ಯಾ.
0: ದುಡ್ಡು ಮಾಡಕ್ಕೂ ಕೂಡ ಒಂದು ಅವಕಾಶ ಐತೆ, ಮನೆಗೆ ಕರೆಂಟ್ ಸಿಗ್ತದೆ ಫ್ರೀಯಾಗಿ, ಜೊತೆಗೆ ದುಡ್ಡು ಸಿಗ್ತದೆ, ದುಡ್ಡು ಖರ್ಚು ಮಾಡ್ಕೋಬಹುದು. ನೀನು ಮನೇಲಿ ಬಿಲ್ ಕಟ್ಟದು ತಪ್ತದೆ
1: ಬೆಳಕಿರ್ತದೆ.
0: ನೋಡು ಈಗ ಈ ಚಂಡೀಗಢ ದಮನ್ ಮತ್ತೆ ದಿಯು ಅಂತ ಹೇಳಿ ಅವ್ರಿಗೆಲ್ಲ ಟಾರ್ಗೆಟ್ ಕೊಟ್ಟಿದ್ರಂತೆ, ಇಷ್ಟು ಮನೆಗೆ ನೀವು ಹಾಕಿಸ್ಬೇಕಿದೆ ಅಂತ ಅಂತ
1: ಅನ್ಕೊಂಡು
0: ಅವರು ಎಷ್ಟು ಕೊಟ್ಟಿದ್ರು ಅಷ್ಟು ಟಾರ್ಗೆಟ್ ರೀಚ್ ಆಗ್ಬಿಟ್ಟವ್ರು.
1: ಅಂದ್ರೆ ಎಲ್ರಿಗೂ ಬಳಸ್ಕೊಬಿಟ್ಟವ್ರು ಆ ಭಾಗದಲ್ಲಿ
0: ಬಳಸ್ಕೊಂಡವ್ರೆ. ಅದ್ ಬಿಟ್ಟು ನೋಡು ರಾಜಸ್ಥಾನ, ಮಹಾರಾಷ್ಟ್ರ, ಗುಜರಾತ್, ತಮಿಳ್ನಾಡು ಇವರೆಲ್ಲ ಚೆನ್ನಾಗಿ ಮಾಡ್ತಾರಂತೆ. ಈಗ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಕಡಿಮೆ ಐತೆ. ಯಾಕೆ ಅಂತಂದ್ರೆ ನಾನು ಹೇಳತ್ಲೇ ಇರ್ತೀನಿ, ನೀನ್ ಕೇಳತ್ಲೇ ಇರ್ತೀಯ, ಏನು ಮಾಡಕ್ಕಲ್ಲ ನೀನು.
1: ಹಂಗೆ ನಮ್ ಜನ ಇದೇ ತರ ನಂತರವ
0: ಹಂಗೆ ಅಂತ ಅಂತ ಎಲ್ಲರೂ ಹೋಗ್ಬಾರ್ದು ಚಕ್ರಣ. ಅಂತಂದ್ರೆ ಇಂಥವೆಲ್ಲ ಹೊಸ ಹೊಸ ಸ್ಕೀಮ್ಗಳು ಬಳಕೆ ಮಾಡ್ಕೋಬೇಕು,
1: ತಿಳ್ಕೋಬೇಕು ಮೊದಲು
0: ತಿಳ್ಕೋಬೇಕು.
1: ಹಂಗಾಗಿ ಇಂಥ ವಿಚಾರಗಳ ಬಗ್ಗೆ ನಾವು ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾ ಇಲ್ಲ
0: ವಹಿಸ್ಕೊಂಡು ಮಾಡೋದ್ರಿಂದವ. ನೋಡು ಈಗ ಒಂದು ವಿದ್ಯುತ್ ಉತ್ಪಾದನೆ ಮಾಡಕ್ಕೆ ತುಂಬಾ ಪರಿಸರ ಮಾಲಿನ್ಯನೂ ಆಗುತ್ತೆ. ಆಯ್ತಾ, ನೀರಿನಿಂದ ಮಾಡೋದಾಗ್ಲಿ ಬೇರೆ ಬೇರೆ ತರದಲ್ಲಿ ಮಾಡೋದಾಗ್ಲಿ ಯಾವ್ದೇ ಆಗ್ಲಿ ಪರಿಸರ ಮಾಲಿನ್ಯ ಆಗುತ್ತೆ. ಆದ್ರೆ ಈ ಸೌರ ವಿದ್ಯುತ್ ಆಗ್ಬಿಟ್ರೆ ಪರಿಸರ ಮಾಲಿನ್ಯವೇ ಆಗಲ್ಲ, ನೇರವಾಗಿ ಅದ್ರ ಪಾಡ್ಗ ಅದು ಬೀಳ್ತದೆ, ಕರೆಂಟ್ ಉತ್ಪಾದನೆ ಆಯ್ತದೆ, ಮನೆಯಿಂದ ನಮ್ಗೆ ಎಷ್ಟು ಬಳಕೆ
1: ಮಾಡ್ಕೋಬಹುದು. ಅಂದ್ರೆ ಈ ತರ ಆಗ್ತಕ್ಕಂಥ ಉಪಯೋಗವ ನಾವು ಮಾಡ್ಕೋಬೇಕಾಗೈತೆ.
0: ಹೌದು,
1: ಮೊದಲನೇದಾಗಿ ಇಲ್ಲಿ ನೋಡೋಣ, ಈಗ ನಾನು ಆಗ್ಲೇ ನಿಂಗೆ ಹೇಳ್ದಂಗೆ ಈ ಒಂದು ಸೋಲಾರ್ ಪ್ಯಾನೆಲ್ ಹಾಕೊಂಡು ನಮ್ಮ ಮನೆಗೆ ವಿದ್ಯುತ್ ನ ಬಳಸ್ಕಂದೆ ಅಂತಂದ್ರೆ ಮೊದಲು ಮನೇಲಿ ಮಕ್ಳು ಸೋಂಬೇರಿ ಆಗೋದನ್ನ ತಪ್ಪಿಸಬಹುದು ನೋಡು.
0: ಹೌದೌದು,
1: ಯಾಕೆ ಅಂತಂದ್ರೆ ಈಗ ಮಕ್ಳು ಕಾರಣ ಹೇಳ್ತಿರ್ತಾವಲ್ಲ, ಕರೆಂಟ್ ಇಲ್ಲ, ಕರೆಂಟ್ ಇಲ್ಲ, ಓದಕ್ಕಾಗಲ್ಲ. ಈಗ ನಾವೆಲ್ಲಾದ್ರೆ ಹಿಂದೆ ಬಿಡು, ಈ ಬುಡ್ಡಿ ದೀಪ ಇಟ್ಕೊಂಡು ಎಲ್ಲಾದ್ರಲ್ಲಿ ಓದ್ತಾ ಇದ್ದು,
0: ಮುಗಿತ್ ಬಿಡು,
1: ಈಗ ಸಿಮೆಂಟ್ ಅನ್ನೂ ಇಲ್ಲ, ದೀಪವೂ ಇಲ್ಲ. ಆಯ್ತಾ, ಕರೆಂಟ್ ಬರಗಂಟ ಕಾಯ್ತೀನಿ ಇರು ಇರು ಇರು ಅಂತ ಕಾರಣ ಹೇಳ್ಕೊಂಡ್ ಬಿತ್ತಿರ್ತವೆ. ಇದಾಗ್ಬಿಟ್ರೆ ಮಕ್ಳನ್ನ ಓದಿಸ್ದಂಗ ಆಯ್ತು, ಮನೇಲಿ ಯಾವಾಗ್ಲೂ ಬೆಳಕಿರ್ತದೆ, ಯಾರಿಗೂ ಬೇಸರನ ಹಾಕಲ್ಲ, ಹಗಲ ಯಾವ್ದು ರಾತ್ರಿ ಯಾವ್ದು ಗೊತ್ತಾಗಲ್ಲ. ಜೊತೆಗೆ ನಮ್ಮ ಮನೇಲಿ ಮೇಲೆ ಏನ್ ಪ್ಯಾನಲ್ ಇಟ್ಕೊಂಡಿರ್ತೀವಿ ಅದರಿಂದ ನಮಗೆ ಬಂದಿದ್ದು ವಿದ್ಯುತ್ ಅಲ್ಲದೆ ನಾವೇ ಕರೆಂಟ್ ಆಫೀಸಿಗೆ ಕೊಟ್ಬಿಟ್ಟು ನಾವೀಗ ಅದರಿಂದ ದುಡ್ಡು ಪಡ್ಕೋಬಹುದು. ನೀನ್ ಹೇಳ್ದಂಗೆ ನಮಗೆ ಸಣ್ಣ ಪುಟ್ಟ ಖರ್ಚಿಗೂ ಆಯ್ತದೆ,
0: ಅನುಕೂಲ ಆಯ್ತದ.
1: ಜೊತೆಗೆ ನಾನು ತಿಂಗಳು ತಿಂಗಳು ಕೆಬಿ ಬಿಲ್ಲೇ ಕಟ್ಟಂಗಿರಕಲ್ವಲ್ಲ,
0: ಕಟ್ಟಂಗಿರಕಲ್ಲ. ಎಷ್ಟೋ ಸಾರಿಯ ಕರೆಂಟ್ ಹೋಯ್ತು ಅಂತ ಅನ್ಕೊಂಡು ಮಿಕ್ಸಿ ತಿರೋಕಾಕಲ್ಲ ಅಂತ ಅನ್ಕೊಂಡು ಹುಡ್ಗಾರದಲ್ಲಿ ಊಟ ಮಾಡಿಸ್ ಮಲಗ್ಸೋರ್ ಮಲ್ಲಿ ತಪ್ಪವ
1: ಅದು ದಿಟ ಅದ್ನ. ಯಾಕೆಂತಂದ್ರೆ ಈಗ ಮನೆ ಹೆಂಗಸರು ಈ ತರ ಸುಳ್ಳು ಹೇಳ್ಕೊಂಡ್ ತಪ್ಪಿಸ್ಕೊಳ್ಳೋದನ್ನ ತಪ್ಪಿಸ್ಬೋದು.
0: ಏ ಇಲ್ಲ, ಸುಳ್ಳು ಹೇಳಕ್ಕಲ್ಲ ಪಾಪ, ಏನೋ ಒಂದು ಓದಕ್ ಪಾಪ ಅವ್ರ ತಾನೇ ಇನ್ನೇನ್ ಮಾಡಕ್ಕಾಯ್ತದೆ. ಈಗ ಕಲ್ಲಲ್ಲಿ ಅರಿಯೋದು ಪರಿಯೋದು ಎಲ್ಲ
1: ಪ್ರಾಕ್ಟೀಸ್
0: ಇಲ್ಲ, ಹಂಗಾಗಿ ಹಿಂಗ ಆಯ್ತಾವ ಶಂಕರಣ, ಈಗ ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲ ಅಂತ ಅಂತಂದ್ರೆ ಗುಡ್ಗಾರ ಸಿಗಕ್ಕಲ್ಲ.
1: ಈಗ ನಾವೇ ಮನೆ ಒಳಗಡೆ ಅನ್ಸರ್ಸ್ಕೊಳ್ಳದೆ ಹೋಗ್ಲಿಲ್ಲ ಅಂತಂದ್ರೆ ಇನ್ಯಾರು ಅನ್ಸರ್ಸ್ಕೊಂಡಾರು.
0: ಹೌದು,
1: ಈಗ ಅಣ್ಣ ನೋಡು, ಈಗ ಹುಸಿ ತಂಡಿನೂ ಆಯ್ತು, ನಿನ್ ಜೊತೆ ಮಾತಾಡಿ ಒಂಥರ ಸೋಲಾರ್ ವಿಚಾರ ಕೇಳಿ ಮೈ ಪುಳ್ಕನೂ ಆಯ್ತು. ಈ ಮಧ್ಯಾಹ್ನಕ್ಕೆ ಇಂಥ ಚಳಿ ಮತ್ತೆ ಈ ಮಳೆ ವಾತಾವರಣಕ್ಕೆ ನನಗೆ ಹುಸಿ ಬಿಸಿ ಬಿಸಿ ಹೇಗೆಂದವ್ರು ಹುಸಿ.
0: ನೋಡು ಒಳ್ಳೆ ಟೈಮು ಶಂಕರಣ, ಇದು ಮಳೆ ಒಳ್ಳೆ ಕಾಳು ಸಾರು ಮುದ್ದೆ ಅನ್ನ ಮಾಡೋರೆ, ಊಟ ಮಾಡ್ಕೊಂಡು ಹೋಗಿ ಬಂದ್ಬಿಡುದು.
1: ಅಯ್ಯೋ ನೀನ್ ಹೇಳಿದಕ್ಕೆ ನನ್ಗೆ ಇನ್ನು ಬಹಳ ಖುಷಿ ಆಯ್ತು. ಹುಳ್ಳಿ ಕಾಳು ಸಾರು ತಿಂದು ತಪ್ಪರ ದಿನ ಆಗಿತ್ತು, ನಡಿ ಒಳಿ ಕತ್ಲೆ ಮನ್ಲಿಕ್ಕೆ ಯಾಕೋ ಊಟ ಮಾಡ್ಕೊಂಡೆ ಹೋಯ್ತೀನಿ.
0: ಬಾಬಾ,
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತ ಮಾತುಕತೆ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: ದೇಶದ ಪ್ರಗತಿಯಲ್ಲಿ ನಾರಿ ಶಕ್ತಿಯ ಪಾತ್ರ ಶ್ಲಾಘನೀಯ, ಪ್ರಧಾನಿ ನರೇಂದ್ರ ಮೋದಿ. ಇಂಧನ ಕಾಳಸಂತೆ ತಡೆಗೆ ಕ್ರಮ, ಚಿಲ್ಲರೆ ಮಳಿಗೆಗಳಲ್ಲಿ ಬೃಹತ್ ಪ್ರಮಾಣದ ಪೆಟ್ರೋಲ್, ಹೈಸ್ಪೀಡ್ ಡೀಸೆಲ್ ಖರೀದಿಗೆ ಕೇಂದ್ರ ಸರ್ಕಾರ ನಿರ್ಬಂಧ. ಅಮರನಾಥ್ ಯಾತ್ರೆಯ ಸಿದ್ಧತೆ ಪರಿಶೀಲನೆಗೆ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು ಸೆಮಿಫೈನಲ್ಸ್ಗೆ ಲಗ್ಗೆ. ಹಾಗೂ ಇಂದಿನಿಂದ 10ನೇ ಆವೃತ್ತಿಯ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ ಆರಂಭ. ಶ್ರೀಲಂಕಾ ಇಂಗ್ಲೆಂಡ್ ನಡುವೆ ಉದ್ಘಾಟನಾ ಪಂದ್ಯ. ವಾರ್ತೆಗಳ ವಿವರ: ಹಣಕಾಸು ಒಳಗೊಳ್ಳುವಿಕೆ, ಉದ್ಯಮಶೀಲತೆ, ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ವಸತಿ, ಕ್ರೀಡೆ, ವಿಜ್ಞಾನ ಮತ್ತು ಆಡಳಿತ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರು ಮುಂಚೂಣಿ ಪಾತ್ರ ವಹಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಡ್ರೋನ್ ತಂತ್ರಜ್ಞಾನದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಮಹಿಳೆಯರು ಹೆಚ್ಚುತ್ತಿರುವ ಭಾಗವಹಿಸುವಿಕೆಯು ದೇಶದ ಅಭಿವೃದ್ಧಿಯ ಚಿತ್ರಣವನ್ನೇ ಬದಲಿಸುತ್ತಿದೆ ಮತ್ತು ಹೊಸ ಅವಕಾಶಗಳ ಬಾಗಿಲುಗಳನ್ನು ತೆರೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಎನ್ಡಿಎ ಸರ್ಕಾರವು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದು, ಇದರ ಫಲಿತಾಂಶವು ಇಂದು ಎಲ್ಲಾ ರಂಗಗಳಲ್ಲೂ ಗೋಚರಿಸುತ್ತಿದೆ. ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಪ್ರಮುಖ ಪಾತ್ರ ವಹಿಸುತ್ತಿರುವ ಸ್ವಸಹಾಯ ಗುಂಪುಗಳಿಗೆ ಸರ್ಕಾರ ಸಕ್ರಿಯವಾಗಿ ಬೆಂಬಲ ನೀಡುತ್ತಿದೆ ಎಂದು ತಿಳಿಸಿದರು. ಸಂಸ್ಕೃತದ ಉಲ್ಲೇಖವೊಂದನ್ನು ಹಂಚಿಕೊಂಡ ಪ್ರಧಾನಿ, ದೇಶದ ನಾರಿಶಕ್ತಿಯೇ ರಾಷ್ಟ್ರ ನಿರ್ಮಾಣದ ಅಡಿಪಾಯ ಎಂದಿದ್ದಾರೆ. ದೇಶದ ತಾಯಂದಿರು, ಸಹೋದರಿಯರು ಮತ್ತು ಪುತ್ರಿಯರು ಇಂದು ತಮ್ಮ ಅಸಾಧಾರಣ ಪ್ರತಿಭೆ ಮತ್ತು ಕೌಶಲ್ಯದ ಮೂಲಕ ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾರತ ಮಾತೆಯ ಕೀರ್ತಿಯನ್ನು ಹೆಚ್ಚಿಸುತ್ತಿದ್ದಾರೆ ಎಂದು ಪ್ರಧಾನಿ ಬಣ್ಣಿಸಿದ್ದಾರೆ. ಮುಂಬರುವ 52ನೇ G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 14-18ರವರೆಗೆ ಫ್ರಾನ್ಸ್ ಮತ್ತು ಸ್ಲೋವಾಕಿಯಾ ರಾಷ್ಟಗಳಿಗೆ ಭೇಟಿ ನೀಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ತಿಳಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರೋನ್ ಅವರ ಆಹ್ವಾನದ ಮೇರೆಗೆ ಭಾರತವು ಪಾಲುದಾರ ದೇಶವಾಗಿ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದು, ಜಾಗತಿಕ ನಾಯಕರೊಂದಿಗೆ ಭಾರತ ಹಾಗೂ ಜಾಗತಿಕ ದಕ್ಷಿಣ ವಲಯದ ಪ್ರಮುಖ ವಿಷಯಗಳ ಕುರಿತು ಪ್ರಧಾನಿ ಚರ್ಚಿಸಲಿದ್ದಾರೆ. ಇದು G7 ಶೃಂಗಸಭೆಯಲ್ಲಿ ಪ್ರಧಾನಿಯವರ ಸತತ 7ನೇ ಭಾಗವಹಿಸುವಿಕೆಯಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಉಂಟಾಗಿರುವ ವ್ಯತ್ಯಯದ ಹಿನ್ನೆಲೆಯಲ್ಲಿ ದೇಶದಲ್ಲಿ ಇಂಧನ ಕೊರತೆಯಾಗದಂತೆ ತಡೆಯಲು ಕೇಂದ್ರ ಸರ್ಕಾರ ಮಹತ್ವದ ಕ್ರಮ ಕೈಗೊಂಡಿದೆ. ಸಾಂಸ್ಥಿಕ, ಕೈಗಾರಿಕಾ ಮತ್ತು ವಾಣಿಜ್ಯ ಗ್ರಾಹಕರು ಚಿಲ್ಲರೆ ಮಾರಾಟ ಮಳಿಗೆಗಳಿಂದ ಪೆಟ್ರೋಲ್ ಹಾಗೂ ಹೈಸ್ಪೀಡ್ ಡೀಸೆಲ್ ಖರೀದಿಸುವುದನ್ನು ನಿರ್ಬಂಧಿಸಲಾಗಿದ್ದು, ತಮ್ಮ ಅಗತ್ಯದ ಇಂಧನವನ್ನು ಸ್ವಂತ ಗ್ರಾಹಕ ಪಂಪ್ಗಳ ಮೂಲಕವೇ ಪಡೆದುಕೊಳ್ಳುವಂತೆ ಸೂಚಿಸಲಾಗಿದೆ. ಇಂಧನ ಸಂಗ್ರಹಣೆ ಹಾಗೂ ಕಾಳಸಂತೆಯನ್ನು ತಡೆಗಟ್ಟಲು ಚಿಲ್ಲರೆ ಮಳಿಗೆಗಳಲ್ಲಿ ಒಬ್ಬ ಗ್ರಾಹಕನಿಗೆ ದಿನಕ್ಕೆ ಗರಿಷ್ಠ 200 ಲೀಟರ್ವರೆಗೆ ಮಾತ್ರ ಡೀಸೆಲ್ ಮಾರಾಟ ಮಾಡಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಆದೇಶಿಸಿದ್ದು, ಮುಂದಿನ 90 ದಿನಗಳವರೆಗೆ ಈ ನಿಯಮ ಜಾರಿಯಲ್ಲಿರಲಿದೆ. ಇಂಧನ ಸದ್ಬಳಕೆ ಮತ್ತು ರೈತರು ಸೇರಿದಂತೆ ಸಾಮಾನ್ಯ ಗ್ರಾಹಕರಿಗೆ ಕೈಗೆಟಕುವ ದರದಲ್ಲಿ ನಿರಂತರ ಪೂರೈಕೆಯನ್ನು ಕಾಯ್ದುಕೊಳ್ಳಲು ಈ ತಾತ್ಕಾಲಿಕ ಕ್ರಮ ಅನಿವಾರ್ಯವಾಗಿದೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದ್ದು, ತೈಲ ಮಾರಾಟ ಕಂಪನಿಗಳು ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ನಿರ್ದೇಶಿಸಿದೆ. ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಸೈಬರ್ ಅಪರಾಧಿಗಳು ಭದ್ರತಾ ವ್ಯವಸ್ಥೆಗಳನ್ನು ಭೇದಿಸುತ್ತಿರುವ ಮತ್ತು ಹಣಕಾಸು ಮೂಲಸೌಕರ್ಯಗಳನ್ನು ಗುರಿಯಾಗಿಸುತ್ತಿರುವ ಬೆಳೆಯುತ್ತಿರುವ ಆತಂಕದ ಬಗ್ಗೆ ಕೇಂದ್ರ ಸರ್ಕಾರ ಎಚ್ಚರಿಕೆ ನೀಡಿದೆ. ಕೇಂದ್ರ ಗೃಹ ಸಚಿವಾಲಯದ ವ್ಯಾಪ್ತಿಯಲ್ಲಿರುವ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಈ ಕುರಿತು ಪ್ರಕಟಣೆ ಹೊರಡಿಸಿದ್ದು, ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನಗಳ ಮೂಲಕ ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಸೇವೆಗಳಲ್ಲಿ ಪ್ರಮುಖವಾಗಿರುವ ಮುಖದ ಗುರುತಿಸುವಿಕೆ ಹಾಗೂ ವಿಡಿಯೋ ಕೆವೈಸಿ ಪ್ರಕ್ರಿಯೆಗಳನ್ನು ವಂಚಿಸಿ ಅನಧಿಕೃತವಾಗಿ ಖಾತೆಗಳನ್ನು ಪ್ರವೇಶಿಸಲಾಗುತ್ತಿದೆ ಎಂದು ಸಚಿವಾಲಯ ಕಳವಳ ವ್ಯಕ್ತಪಡಿಸಿದೆ. ಟಿವಿ, ರೇಡಿಯೋ ಮತ್ತು ಸಂಬಂಧಿತ ಸೇವೆಗಳಿಗೆ ಅನ್ವಯವಾಗುವ ದೂರ ಸಂಪರ್ಕ ನಿಯಮಗಳು 2026ರ ಕರಡು ಪ್ರತಿಯನ್ನು ಸಾರ್ವಜನಿಕರ ಸಲಹೆ ಮತ್ತು ಸಮಾಲೋಚನೆಗಾಗಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಬಿಡುಗಡೆ ಮಾಡಿದೆ. ಹೊಸದಾಗಿ ಜಾರಿಗೆ ತರಲಾದ ದೂರಸಂಪರ್ಕ ಕಾಯ್ದೆ 2023ರ ಚೌಕಟ್ಟಿನಡಿ ಈ ಹಿಂದಿನ ಟೆಲಿಗ್ರಾಫ್ ಕಾಯ್ದೆ 1885ರ ಅಡಿಯಲ್ಲಿ ಟಿವಿ ಮತ್ತು ರೇಡಿಯೋ ಸೇವೆಗಳಿಗೆ ನೀಡಲಾಗಿದ್ದ ವಿವಿಧ ಮಾರ್ಗಸೂಚಿಗಳನ್ನು ಕ್ರೋಢೀಕರಿಸುವ ಉದ್ದೇಶದಿಂದ ಈ ಕರಡು ನಿಯಮಗಳನ್ನು ರೂಪಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಪಾಕ್ ಆಕ್ರಮಿತ

0: ಕಾಶ್ಮೀರ ಪಿಒಕೆಯಲ್ಲಿ ಈದ್ಗಾ ಮೈದಾನದಲ್ಲಿ ಸಾವಿರಾರು ನಿರಾಯುಧ ಪ್ರತಿಭಟನಾಕಾರರ ಮೇಲೆ ಪಾಕಿಸ್ತಾನಿ ಸೇನೆ AK-47 ರೈಫಲ್ಗಳಿಂದ ಗುಂಡು ಹಾರಿಸಿದ್ದರಿಂದ 16 ಜನರು ಸಾವನ್ನಪ್ಪಿದ್ದಾರೆ ಮತ್ತು 37 ಜನರು ಗಾಯಗೊಂಡಿದ್ದಾರೆ. ಕೈಗೆಟುಕುವ ದರದಲ್ಲಿ ಹಿಟ್ಟು, ಅಕ್ಕಿ, ವಿದ್ಯುತ್ ಮತ್ತು ಮೂಲಭೂತ ಹಕ್ಕುಗಳ ಬೇಡಿಕೆಗಾಗಿ ನಿನ್ನೆ ಪ್ರತಿಭಟನೆ ಶಾಂತಿಯುತವಾಗಿ ಪ್ರಾರಂಭವಾದರೂ ಪಾಕಿಸ್ತಾನಿ ಸೇನೆಯು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಬರುವ ಅಮರನಾಥ್ ಯಾತ್ರೆಯ ಸಿದ್ಧತೆ ಹಾಗೂ ಭದ್ರತಾ ವ್ಯವಸ್ಥೆಗಳ ಪರಾಮರ್ಶೆಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ನವದೆಹಲಿ ಇಂದು ಉನ್ನತ ಮಟ್ಟದ ಸಭೆ ಜರುಗಿತು. ಜುಲೈ 3 ಆರಂಭವಾಗಲಿರುವ ಅಮರನಾಥ್ ಯಾತ್ರೆಯು ಆಗಸ್ಟ್ 28 ಮುಕ್ತಾಯಗೊಳ್ಳಲಿದ್ದು, ಯಾತ್ರಾರ್ಥಿಗಳ ಸುರಕ್ಷತೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಯಿತು. ಈ ಮಹತ್ವದ ಸಭೆಯಲ್ಲಿ ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಸೇರಿದಂತೆ ಸಿಆರ್ಪಿಎಫ್, ಬಿಎಸ್ಎಫ್, ಸಿಐಎಸ್ಎಫ್, ಐಟಿಬಿಪಿ ಮತ್ತು ಎಸ್ಎಸ್ಪಿನಂತಹ ವಿವಿಧ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳ ಮಹಾನಿರ್ದೇಶಕರು ಉಪಸ್ಥಿತರಿದ್ದರು. ಒಮನ್ ಕರಾವಳಿಯ ಬಳಿ ಪಲಾವ್ ಧ್ವಜ ಹೊಂದಿದ ತೈಲ ನೌಕೆಯ ಮೇಲೆ ನಡೆದ ದಾಳಿಯನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟರಸ್ ಮತ್ತು ಅಂತಾರಾಷ್ಟೀಯ ಕಡಲ ಸಂಸ್ಥೆಯ ಐಎಂಒ ಪ್ರಧಾನ ಕಾರ್ಯದರ್ಶಿ ಅರ್ಸೋನಿಯಾ ಡೊಮಿಂಗ್ಯುಜ್ ತೀವ್ರವಾಗಿ ಖಂಡಿಸಿದ್ದಾರೆ. ಈ ಭೀಕರ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಸಾವನ್ನಪ್ಪಿದ್ದರು. ಜಾಗತಿಕ ಸಂಘರ್ಷದ ಉಲ್ಬಣದ ಬಗ್ಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರ ವಕ್ತಾರ ಸ್ಟೀಫನ್ ಡುಜಾರಿಕ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಭೀಕರ ಅಹಮದಾಬಾದ್ ವಿಮಾನ ದುರಂತ ಸಂಭವಿಸಿ 1 ಪೂರೈಸಿದ ಹಿನ್ನೆಲೆಯಲ್ಲಿ ಮೃತರ ಕುಟುಂಬಸ್ಥರು ಮತ್ತು ಸ್ಥಳೀಯರು ಇಂದು ಅಪಘಾತದ ಸ್ಥಳದಲ್ಲಿ ಜಮಾಯಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಭಾರತದ ಬ್ರಿಟಿಷ್ ಹೈಕಮಿಷನರ್ ಲಿಂಡಿ ಕ್ಯಾಮರೂನ್ ಅವರೂ ಸಹ ಸ್ಥಳಕ್ಕೆ ಭೇಟಿ ನೀಡಿ ಮೃತರಿಗೆ ಗೌರವ ನಮನ ಅರ್ಪಿಸಿದರು. 2025 June 12 ಏರ್ ಇಂಡಿಯಾ AI-171 ವಿಮಾನವು ಮೇಘನಿ ನಗರದ ವೈದ್ಯಕೀಯ ವಿದ್ಯಾರ್ಥಿ ನಿಲಯ ಸಂಕೀರ್ಣಕ್ಕೆ ಅಪ್ಪಳಿಸಿ ಸುಮಾರು 260 ಜನ ಮೃತಪಟ್ಟರು. ಇದೇ ಅಪಘಾತದಲ್ಲಿ ಸಾವನ್ನಪ್ಪಿದ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಅವರಿಗೆ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಾಟೀಲ್ ಗೌರವ ನಮನ ಸಲ್ಲಿಸಿದ್ದಾರೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ಪಿವಿ ಸಿಂಧು ತೈವಾನ್ನ ಚೆನ್ ಸುಯಿ ವಿರುದ್ದ 21-6, 21-9 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಸೆಮಿಫೈನಲ್ ಹಂತಕ್ಕೇರಿದ್ದಾರೆ. ಇದೇ ವಿಭಾಗದ ಮತ್ತೊಂದು ಕ್ವಾರ್ಟರ್ ಫೈನಲ್ಸ್ನಲ್ಲಿ ತಾನ್ವಿ ಶರ್ಮಾ ಜಪಾನ್ ಅಕಾನೆ ಯಮಗುಚಿ ಅವರ ವಿರುದ್ಧ 14-11, 14-21 ಅಂತರದಲ್ಲಿ ಪರಾಭವಗೊಂಡಿದ್ದಾರೆ. ನಾಳೆ ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಜಪಾನ್ನ ಅಕಾನೆ ಯಮಗುಚಿ ಫೈನಲ್ಗೇರಲು ಸೆಣಸಾಟ ನಡೆಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಹರಿಹರನ್ ಹಂಸಕರುಣನ್ ಮತ್ತು ಎಂಆರ್ ಅರ್ಜುನ್ ಜೋಡಿ ಪರಾಭವಗೊಂಡಿದೆ. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ 10 ಆವೃತ್ತಿಯು ಇಂದಿನಿಂದ ಆರಂಭವಾಗಲಿದ್ದು, ಆತಿಥೇಯ ಇಂಗ್ಲೆಂಡ್ ತಂಡ ಬರ್ಮಿಂಗ್ಹ್ಯಾಮ್ ಎಡ್ಜ್ ಬಾಸ್ಟನ್ ಮೈದಾನದಲ್ಲಿ ನಡೆಯುವ ಉದ್ಘಾಟನಾ ಪಂದ್ಯದಲ್ಲಿ ಶ್ರೀಲಂಕಾವನ್ನು ಎದುರಿಸಲಿದೆ. ತಿಂಗಳ ಪೂರ್ತಿ ನಡೆಯಲಿರುವ ಈ ಟೂರ್ನಿಯು ಇಂಗ್ಲೆಂಡ್ ಮತ್ತು ವೇಲ್ಸ್ನ ವಿವಿಧ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದು, ಫೈನಲ್ ಪಂದ್ಯ July 5 ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತೀಯ ಮಹಿಳಾ ತಂಡವು ಭಾನುವಾರ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ವಿರುದ್ಧದ ಪಂದ್ಯದಿಂದ ತನ್ನ ಅಭಿಯಾನವನ್ನು ಆರಂಭಿಸಲಿದೆ. ಟೂರ್ನಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ 12 ತಂಡಗಳು ಸ್ಪರ್ಧಿಸಲಿದ್ದು, 7 ಕ್ರೀಡಾಂಗಣಗಳಲ್ಲಿ ಒಟ್ಟು 33 ಪಂದ್ಯಗಳು ನಡೆಯಲಿವೆ. ಇದರಿಂದಾಗಿ ಇದು ಇದುವರೆಗಿನ ಅತಿದೊಡ್ಡ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಆವೃತ್ತಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಪ್ರಗತಿಯಲ್ಲಿ ನಾರಿಶಕ್ತಿಯ ಪಾತ್ರ ಶ್ಲಾಘನೀಯ, ಪ್ರಧಾನಿ ನರೇಂದ್ರ ಮೋದಿ. ಇಂಧನ ಕಾಳಸಂತೆ ತಡೆಗೆ ಕ್ರಮ. ಚಿಲ್ಲರೆ ಮಳಿಗೆಗಳಲ್ಲಿ ಬೃಹತ್ ಪ್ರಮಾಣದ ಪೆಟ್ರೋಲ್ ಹೈಸ್ಪೀಡ್ ಡೀಸೆಲ್ ಖರೀದಿಗೆ ಕೇಂದ್ರ ಸರ್ಕಾರ ನಿರ್ಬಂಧ. ಅಮರನಾಥ್ ಯಾತ್ರೆಯ ಸಿದ್ಧತೆ ಪರಿಶೀಲನೆಗೆ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ. ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು ಸೆಮಿಫೈನಲ್ಸ್ಗೆ ಲಗ್ಗೆ.

ಹಾಗೂ ಇಂದಿನಿಂದ 10ನೇ ಆವೃತ್ತಿಯ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ ಆರಂಭ, ಶ್ರೀಲಂಕಾ ಇಂಗ್ಲೆಂಡ್ ನಡುವೆ ಉದ್ಘಾಟನಾ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

ಆಕಾಶವಾಣಿ ಭದ್ರಾವತಿ. ಸಮಯ 1:21:20 ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ರಂಗನಾಯಕಿ ಚಿತ್ರದ ಗೀತೆ.

ಆತ್ಮೀಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ ಬಲ್ಲವರಾರು? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆ

0: ಇದ್ದದು ಇನ್ನು ನಿನ್ನ ನುಡಿ ಮುದ್ದೆ ಸವಿಯಾಗಿದೆ. ನಿನ್ನಯ ಮಡಿಲಲ್ಲಿ ಎಂದಿಗೂ ಇರಬೇಕು ನಮಗೆ ಬೇರೆ
1: ಬೇಕಿಲ್ಲ.

ಪ್ರೇಮದ ಅಲೆಯಲ್ಲಿ ಈ ಜಾಡಲು ಉಲ್ಲಾಸಮಯ್ಯಲ್ಲ ಓಡಾಡಿದೆ ಪ್ರೇಮದ ಅಲೆಯಲ್ಲಿ

ಕಸರಿನಲ್ಲಿ ಹುಟ್ಟಿದ ಕಮಲವೆಂದರೆ

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ರಾಜ ನನ್ನ ರಾಜ ಚಿತ್ರದ ಗೀತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿ

0: ಇಂದು ರಾಜ್ಯದ ವಿವಿಧೆಡೆ ಜನಜಾಗೃತಿ ಕಾರ್ಯಕ್ರಮ. ನಿಮ್ಹಾನ್ ಸಹಯೋಗದಲ್ಲಿ ನರ ಶಸ್ತ್ರಚಿಕಿತ್ಸೆಗಾಗಿ ಆಧುನಿಕ ರೋಬೋಟ್ ಅಭಿವೃದ್ಧಿ, ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗ ಕಾರಾಗೃಹದ ಸಜಾ ಬಂದಿಗಳಿಂದ ಸ್ವಚ್ಛತಾ ಗೀತೆ, ಪಾಲಿಕೆಯ ಕಸ ತುಂಬುವ ವಾಹನಗಳಲ್ಲಿ ಬಿತ್ತರ. ದೆಹಲಿ ಭೇಟಿಯಲ್ಲಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಷ್ಟಪತಿ ಭವನದಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಿದರು. ಸೌಜನ್ಯದ ಈ ಭೇಟಿ ಸಂದರ್ಭದಲ್ಲಿ ಸಮಾಲೋಚನೆ ನಡೆಸಿದರು. ಮುಖ್ಯಮಂತ್ರಿಯವರು ಉಪರಾಷ್ಟಪತಿ ಭವನಕ್ಕೆ ತೆರಳಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿ ಹಾರ್ದಿಕ ಮಾತುಕತೆ ನಡೆಸಿದರು. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿಂದು ಜನರಲ್ಲಿ ಜಾಗೃತಿ ಮೂಡಿಸುವ ಕುರಿತಂತೆ ರಾಜ್ಯಾದ್ಯಂತ ವಿವಿಧ ಕಾರ್ಯಕ್ರಮ ನಡೆದಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಯೊಂದು ಮಗುವಿಗೂ ಕಲಿಕೆಯ ಅವಕಾಶ ದೊರೆಯಬೇಕು, ಮಕ್ಕಳು ಆಟವಾಡುತ್ತಾ ಸುರಕ್ಷಿತ ಹಾಗೂ ಪೋಷಣಾಯುಕ್ತ ಪರಿಸರದಲ್ಲಿ ಬೆಳೆಯಬೇಕು ಎಂಬುದನ್ನು ಈ ದಿನ ನಮಗೆ ನೆನಪಿಸುತ್ತದೆ ಎಂದು ಈ ಸಂದರ್ಭದಲ್ಲಿ ನೀಡಿದ ಸಂದೇಶದಲ್ಲಿ ತಿಳಿಸಿದ್ದಾರೆ. ಸ್ವಸಾಮರ್ಥ್ಯವನ್ನು ಅರಿತುಕೊಳ್ಳುವಂತಹ ಶಿಕ್ಷಣದ ಲಭ್ಯತೆ, ಸಾಮಾಜಿಕ ಭದ್ರತೆ ಹಾಗೂ ಸಮಾನ ಅವಕಾಶಗಳ ಮೂಲಕ ಸೂಕ್ತ ಪರಿಸರ ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ. ಪ್ರತಿ ಮಗು ತನ್ನ ಬಾಲ್ಯವನ್ನು ಆನಂದಿಸುವಂತೆ ಖಾತರಿಪಡಿಸಲು ಎಲ್ಲರೂ ಶ್ರಮಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ಬಾಲಕಾರ್ಮಿಕ ಪದ್ಧತಿ ಹೋಗಲಾಡಿಸುವ ಕುರಿತು ಬಳ್ಳಾರಿ ನಗರದಲ್ಲಿಂದು ಜಿಲ್ಲಾಡಳಿತ ಕಾರ್ಮಿಕ ಇಲಾಖೆಯಿಂದ ಜಾಗೃತಿ ಮೂಡಿಸುವ ಜಾಥಾ ನಡೆಯಿತು. ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು ಚಾಲನೆಗೆ ಜಾಥಾಗೆ ನೀಡಿ, ಹೆಣ್ಣಾಗಿರಲಿ ಗಂಡಾಗಿರಲಿ ಪ್ರತಿಯೊಬ್ಬ ಮಗು ವಿದ್ಯಾಭ್ಯಾಸ ಪಡೆಯುವ ಹಕ್ಕು ಹೊಂದಿದೆ, ಅದನ್ನು ಮೊಟಕುಗೊಳಿಸಬಾರದು ಎಂದರು.
1: ಪ್ರತಿಯೊಬ್ಬ ಅದು ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಅದಕ್ಕೆ ಒಂದು ವಿದ್ಯಾಭ್ಯಾಸ, ಮೂಲಭೂತ ವಿದ್ಯಾಭ್ಯಾಸವನ್ನು ಹೊಂದುವ ಫಂಡಮೆಂಟಲ್ ರೈಟ್ ಅಂತ ಏನಿದೆ ಅದಿದೆ, ಅದನ್ನ ಯಾವುದೇ ಕಾರಣಕ್ಕೂ ಯಾವ ರೀತಿಯಲ್ಲೂ ಮೊಟಕುಗೊಳಿಸಬಾರದು. ಈ ಬಗ್ಗೆ ಸರ್ಕಾರದಿಂದ ಅನೇಕ ಯೋಜನೆಗಳಿದೆ, ಆ ಯೋಜನೆಗಳ ಅಡಿಯಲ್ಲಿ ಆ ಮಗುವಿಗೆ ಒಂದು ಮೂಲಭೂತ ವಿದ್ಯಾಭ್ಯಾಸವನ್ನ ಒದಗಿಸುವಲ್ಲಿ ನಾವು ನಮ್ಮ ಪಾತ್ರವನ್ನು ನಿರ್ವಹಿಸಬೇಕು. ಮತ್ತು ಈಗ ಬಾಲಕಾರ್ಮಿಕರದ್ದು ಒಂದು ಇದೆಲ್ಲ ಕಡಿಮೆ ಆಗಿದೆ, ಆದ್ರೂ ಎಲ್ಲೋ ಒಂದ್ ಕಡೆ ಮೂಲೆಗಳಲ್ಲಿ ಕಾಣ್ದಾಗೆ ಕದ್ದಾಗೆ ನಡೀತಾ ಇರ್ತದೆ, ಅಂತವನ್ನು ಸಹ ಹುಡುಕಿ ಆ ಬಾಲಕರನ್ನ ಬಾಕಿದೆ ಆ ಪದ್ಧತಿಯಿಂದ ಅದು ನಮ್ಮ ಉದ್ದೇಶ ಆಗಬೇಕು.
0: ಬಾಲಕಾರ್ಮಿಕ ಯೋಜನೆಗಳ ನಿರ್ದೇಶಕ ಮೌನೇಶ್, ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷದಲ್ಲಿ 865 ಕಡೆ ತಪಾಸಣೆ ಮಾಡಿ ದುಡಿಸಿಕೊಳ್ಳುತ್ತಿದ್ದ 18 ವರ್ಷದೊಳಗಿನ 58 ಮಕ್ಕಳನ್ನು ರಕ್ಷಿಸಲಾಗಿದೆ. ಅವರನ್ನು ಮುಖ್ಯವಾಹಿನಿಗೆ ತರಲು ಮಕ್ಕಳ ಹಕ್ಕುಗಳ ರಕ್ಷಣಾ ಸಮಿತಿಗೆ ಒಪ್ಪಿಸಿದೆ. ಸಮಿತಿಯು ಮಕ್ಕಳನ್ನು ದುಡಿಸಿಕೊಂಡು ಮಾಲೀಕರಿಂದ 20,000 ರೂಪಾಯಿ ದಂಡ ಮತ್ತು ಸರ್ಕಾರದ 15,000 ರೂಪಾಯಿ ಸೇರಿಸಿ ಜಿಲ್ಲಾಧಿಕಾರಿ ಮತ್ತು 31 ಮಕ್ಕಳ ಹೆಸರಲ್ಲಿ ಇಡುಗುಂಟು ಇಟ್ಟಿದೆ. ಅದನ್ನು ಮಕ್ಕಳಿಗೆ 18 ವರ್ಷ ತುಂಬಿದ ನಂತರ ಶಿಕ್ಷಣದ ಅನುಕೂಲಕ್ಕೆ ಅವರ ಪಾಲಕ ಪೋಷಕರಿಗೆ ನೀಡಲಿದೆ ಎಂದರು. ಶಾಲಾ ಮಕ್ಕಳು, ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರು, ಅಧಿಕಾರಿಗಳಿಂದ ಕೂಡಿದ ಜಾಥಾದಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಿ ದುಡಿಮೆಯಿಂದ ಮುಕ್ತಿಗೊಳಿಸಿ ಎನ್ನುವ ಬರಹಗಳ ಪ್ಲಕಾರ್ಡ್ ಹಿಡಿದು ಜಾಥಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಇಲಾಖೆ ಸಹಯೋಗದಲ್ಲಿ ದೊಡ್ಡಬಳ್ಳಾಪುರದ ಬಾಶೆಟ್ಟೆಹಳ್ಳಿಯಲ್ಲಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ಜಾಗೃತಿ ಜಾಥಾ ನಡೆಸಲಾಯಿತು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶ್ರೀಶೈಲ ಭೀಮಸೇನಾ ಬಾಗಡಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳನ್ನು ದುಡಿಮೆಗೆ ಕಳುಹಿಸದೆ ಉತ್ತಮ ಶಿಕ್ಷಣ ಪಡೆಯಲು ಕಳುಹಿಸಬೇಕು. ಕಾರ್ಖಾನೆಗಳನ್ನು ಬಾಲಕಾರ್ಮಿಕರನ್ನು ನೇಮಿಸಿಕೊಂಡಿಲ್ಲ ಎಂದು ಕಡ್ಡಾಯವಾಗಿ ಫಲಕ ಹಾಕಿ ಕಾರ್ಮಿಕ ಕಾನೂನುಗಳನ್ನು ಪಾಲಿಸಬೇಕಾಗಿದೆ ಎಂದು ತಿಳಿಸಿದರು. ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಂಜುಳಾ ಇಟ್ಟಿ ಮಾತನಾಡಿ, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯವನ್ನು ಒದಗಿಸುವುದು ಸಮಾಜದ ಕರ್ತವ್ಯವಾಗಿದೆ ಎಂದರು. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ವಿಶೇಷ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗೋಡೆ ಬರಹ, ಆಟೋ ಪ್ರಚಾರ ಹಾಗೂ ಜಾಥಾಗಳ ಮೂಲಕ ಅರಿವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಾವೇರಿಯಲ್ಲಿಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ಜಾಥಾಕ್ಕೆ ಜಿಲ್ಲಾ ಪ್ರಧಾನ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಆಗಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದಾರ ದೇವೀಂದ್ರಪ್ಪ ಎನ್ ಜಾಥಾಕ್ಕೆ ಚಾಲನೆ ನೀಡಿದರು. ಬಾಲಕಾರ್ಮಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ಪ್ರತಿಯೊಂದು ಮಗುವು ಶಿಕ್ಷಣದಿಂದ ವಂಚಿತವಾಗದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಜಿಲ್ಲಾಡಳಿತ, ಜಿಲ್ಲಾ ಕಾನೂನುಗಳ ಸೇವೆಗಳ ಪ್ರಾಧಿಕಾರ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ದಾವಣಗೆರೆಯಲ್ಲಿಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಎಸ್ಪಿಎಸ್ ನಗರದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಜಾಗೃತಿ ಜಾಥಾಕ್ಕೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ

0: ವೇಲಾ ಡಿಕೆ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.

0: ರೋಬೋಟ್ವೊಂದನ್ನು ಅಭಿವೃದ್ಧಿಪಡಿಸಲಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 3 ವರ್ಷಗಳ ಅವಧಿಯಲ್ಲಿ ಸುಮಾರು 3 ಕೋಟಿ 66 ಲಕ್ಷ ರೂಪಾಯಿ ಬಂಡವಾಳ ಹೂಡಿಕೆಯಿಂದಾಗಿ ಮಾಹಿತಿ ತಂತ್ರಜ್ಞಾನ ಅಂತಾರಾಷ್ಟೀಯ ಸಂಸ್ಥೆ ಬೆಂಗಳೂರು ಹಾಗೂ ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮ್ಹಾನ್ಸ್ ಸಹಯೋಗದಲ್ಲಿ ದೇಶೀಯವಾಗಿ ಈ ಯೋಜನೆ ಜಾರಿಗೆ ಬರಲಿದೆ ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸಾರ್ವಜನಿಕರಲ್ಲಿ ಕಸದ ವಿಲೇವಾರಿ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಶಿವಮೊಗ್ಗ ಕೇಂದ್ರ ಕಾರಾಗೃಹದ 6 ಜನ ಸಜಾ ಬಂದಿಗಳು ಸ್ವಚ್ಛತಾ ಜಾಗೃತಿ ಗೀತೆಗಳ ಗಾಯನದ ಧ್ವನಿ ಮುದ್ರಿಕೆ ಸಿದ್ಧಪಡಿಸಿದ್ದಾರೆ. ಈ ಹಾಡುಗಳು ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಸ ತುಂಬುವ ವಾಹನಗಳಲ್ಲಿ ಬಿತ್ತರಗೊಳ್ಳುತ್ತಿದೆ. ಬಂದಿಗಳ ಮನಃ ಪರಿವರ್ತನಾ ಮತ್ತು ಸುಧಾರಣಾ ಕಾರ್ಯಕ್ರಮಗಳಲ್ಲಿ ಈ ರೀತಿಯ ವಿಭಿನ್ನ ಹಾಗೂ ವಿನೂತನ ಕಾರ್ಯಕ್ರಮ ರಾಜ್ಯದಲ್ಲೇ ಪ್ರಪ್ರಥಮವಾಗಿದೆ ಎಂದು ಕಾರಾಗೃಹ ಮುಖ್ಯ ಅಧೀಕ್ಷಕರು ತಿಳಿಸಿದ್ದಾರೆ. 6 ಸ್ವಚ್ಛತಾ ಜಾಗೃತಿ ಗೀತೆಗಳ ಮೂಲಕ ಹಸಿ ಕಸ ಮತ್ತು ಒಣಕಸ ಬೇರ್ಪಡಿಸುವಿಕೆ, ಕಸದಿಂದ ರಸ ಮಾದರಿಯಲ್ಲಿ ಕಾಂಪೋಸ್ಟ್ ಗೊಬ್ಬರ ತಯಾರಿಕೆ, ಬಯೋಗ್ಯಾಸ್ ಉತ್ಪಾದನಾ ಮೂಲಕ ಉದ್ಯೋಗ ಮತ್ತು ಆದಾಯವನ್ನು ಸಂಪಾದಿಸುವುದು, ಆರೋಗ್ಯ ರಕ್ಷಣೆ ಮತ್ತು ಪರಿಸರ ನೈರ್ಮಲ್ಯದ ಅರಿವು ಮೂಡಿಸುವುದು ಸೇರಿದಂತೆ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಸ್ವಚ್ಛತೆಯೇ ಮೂಲ ತಳಹದಿ ಎಂಬ ಸಂದೇಶವನ್ನು ಅಳವಡಿಸಲಾಗಿರುತ್ತದೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಕಳೆದ 2020ರಿಂದ ಜಾರಿಯಲ್ಲಿದೆ. ಕೇಂದ್ರ ಸರ್ಕಾರದ ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವಾಲಯ ನಡೆಸುತ್ತಿರುವ ಈ ಯೋಜನೆ ಸಣ್ಣ ಆಹಾರ ವ್ಯಾಪಾರ ಮಾಡುತ್ತಿರುವ ಅಕ್ಕಿ ಗಿರಣಿ, ಮಸಾಲೆ ಪುಡಿ, ಸಿಹಿ ತಿಂಡಿಗಳು, ಹಾಲು ಉತ್ಪನ್ನ ಮಾಡುವವರಿಗೆ ಸಹಾಯ ಮಾಡುವುದರ ಮೂಲಕ ಅಸಂಘಟಿತದಿಂದ ಔಪಚಾರಿಕ ವ್ಯವಹಾರಕ್ಕೆ ತರುವ ಉದ್ದೇಶವನ್ನು ಹೊಂದಿದೆ. ಈ ಯೋಜನೆ ಕುರಿತು ವಿಜಯಪುರ ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕ ಶಿವನಗೌಡ ಸಂಗನಗೌಡ ಪಾಟೀಲ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 469 ಕಿರು ಉದ್ದಿಮೆಗಳನ್ನು ಈಗಾಗಲೇ ಆರಂಭ ಮಾಡಿದ್ದೇವೆ. ಇದೊಂದು ಅತ್ಯಂತ ಉತ್ತಮ ಯೋಜನೆ ಎಂದರೆ ತಪ್ಪಾಗಲಾರದು ಎಂದು ಪಾಟೀಲ್ ಅವರು ತಿಳಿಸಿದ್ದಾರೆ.
1: ನಿಜವಾಗಿಯೂ ರೈತರಿಗೆ ಇದೊಂದು ಅತ್ಯುತ್ತಮ ಯೋಜನೆ ಅಂದ್ರೆ ತಪ್ಪಾಗಲಾರದು. ಏಕೆ ಅಂದ್ರೆ ರೈತರು ತಾವು ಬೆಳೆದಂತ ಬೆಳೆ ಅದನ್ನು ನೇರವಾಗಿ ಮಾರುಕಟ್ಟೆಗೆ ಮಾರುವ ಜೊತೆಗೆ ಒಂದು 10% 15% ಅದನ್ನು ಮೌಲ್ಯವರ್ಧನೆ ಅಂದ್ರೆ ಮೌಲ್ಯವರ್ಧನೆ ಮಾಡಿ ವ್ಯಾಲ್ಯೂ ಎಡಿಷನ್ ಮಾಡಿ ಆ ಮಾರಿದ್ದೆ ಆದ್ರೆ ಅವರಿಗೆ ನಿಜವಾಗಿಯೂ ಆದಾಯ ಪ್ರಮಾಣ ಜಾಸ್ತಿ ಆಗುವ ಒಂದು ಯೋಜನೆ ಈ ಇದರ ಮೂಲ ಉದ್ದೇಶ. ಎರಡನೇ ಉದ್ದೇಶ ಏನಪ್ಪಾ ಅಂದ್ರೆ ಎಂಪ್ಲಾಯ್ಮೆಂಟ್ ಉದ್ಯೋಗ ಸೃಜನೆ ಆಗುವಂತಹ ಈ ಒಂದು ಮಹತ್ವವಾದ ಯೋಜನೆಗೆ ಕೇಂದ್ರ ಸರ್ಕಾರ ವಿಶೇಷ ಒತ್ತುವನ್ನು ಕೊಟ್ಟು ಅದು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಈ ಒಂದು ನಮ್ಮ ಜಿಲ್ಲೆಯಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ.
0: ಪ್ರಕೃತಿ ವಿಕೋಪದಿಂದ ಜಾನುವಾರುಗಳನ್ನು ಕಳೆದುಕೊಂಡು ರೈತರಿಗೆ ಸರ್ಕಾರದಿಂದ ನೀಡಲಾಗುತ್ತಿರುವ ಪರಿಹಾರ ಮೊತ್ತವನ್ನು ಅಗತ್ಯ ಕಾರ್ಯಗಳಿಗೆ ಬಳಸಿಕೊಂಡು ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಿಕೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಮತಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರು ಸಲಹೆ ನೀಡಿದರು. ಯಾದಗಿರಿ ನಗರದಲ್ಲಿನ ಶಾಸಕರ ಕಚೇರಿಯಲ್ಲಿ ಪ್ರಕೃತಿ ವಿಕೋಪ ಪರಿಹಾರ ಯೋಜನೆಯಡಿ ಸಂತ್ರಸ್ತ ರೈತರಿಗೆ ಪರಿಹಾರ ಧನದ ಚೆಕ್ಗಳನ್ನು ವಿತರಿಸಿ ಮಾತನಾಡಿದ ಅವರು, ರೈತರು ಎದುರಿಸುತ್ತಿರುವ ಆರ್ಥಿಕ ಸಂಕಷ್ಟದ ಸಂದರ್ಭದಲ್ಲಿ ಸರ್ಕಾರದ ನೆರವು ಮಹತ್ವವಾಗಿದ್ದು ಅದನ್ನು ವ್ಯರ್ಥ ವೆಚ್ಚಗಳಿಗೆ ಬಳಸದೆ ಕುಟುಂಬದ ಅವಶ್ಯಕತೆಗಳನ್ನು ಮಕ್ಕಳ ಶಿಕ್ಷಣ ಹಾಗೂ ಜೀವನೋಪಾಯದ ಅಭಿವೃದ್ಧಿಗೆ ವಿನಿಯೋಗಿಸಬೇಕು ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿಂದು ರಾಜ್ಯದ ವಿವಿಧೆಡೆ ಜನಜಾಗೃತಿ ಕಾರ್ಯಕ್ರಮ. ನಿಮ್ಹಾನ್ ಸಹಯೋಗದಲ್ಲಿ ನರ ಶಸ್ತ್ರಚಿಕಿತ್ಸೆಗಾಗಿ ಆಧುನಿಕ ರೋಬೋಟ್ ಅಭಿವೃದ್ಧಿ, ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗ ಕಾರಾಗೃಹದ ಸಜಾಬದ್ದಿಗಳಿಂದ ಸ್ವಚ್ಛತಾ ಗೀತೆ, ಪಾಲಿಕೆಯ ಕಸ ತುಂಬುವ ವಾಹನಗಳಲ್ಲಿ ಬಿತ್ತರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿದು ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಆಕಾಶವಾಣಿ ಭದ್ರಾವತಿ, ಸಮಯ 2:41:30. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕುವೆಂಪು ಅವರ ರಚನೆಯ ಗೀತೆ ಹಾಡಿದ್ದಾರೆ

ಬಿ ಆರ್ ಚಾಯ ಅವರು ಆಡಿರುವ ಕುವೆಂಪು ಅವರ ರಚನೆಯನ್ನು ಗೀತೆಯನ್ನು ಕೇಳಿದಿರಿ. ಇನ್ನು ಮುಂದೆ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಕುವೆಂಪು ರಚನೆಯ ಗೀತೆ.

ಕೇಳುವರೆ, ಇನ್ನು ಮುಂದೆ ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಾವು ಭಕ್ತಿಯನ್ನು ಆಧರಿಸಿದ ಗೀತೆಗಳನ್ನು ಹಾಡಬಹುದು. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2007074.

0: ನಮಸ್ತೆ.
1: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
0: ಸರ್, ಶೇಷಾಚಲ ಹಾರ್ನಹಳ್ಳಿ ಸರ್.
1: ಶೇಷಾಚಲ ಅವರೇ, ಇವತ್ತು ಭಕ್ತಿ ಪ್ರಧಾನವಾದ ಒಂದು ಗೀತೆಯನ್ನು ಹಾಡಿ ಹೇಳಿ.
0: ಹಾ ಸರ್, ಭಕ್ತಗಳ ಸರ್
1: ಹೇಳಿ.
0: ದೇವೆಯನ್ನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ, ನವಹರಿಯೇ ಬಾಗಿಲನ್ನು ತೆರೆದು.
1: ಸರಿ, ಹಲೋ ಹಲೋ
0: ಹಲೋ
1: ಹಲೋ, ಹೇಳಿ ಯಾರು? ಸುಬ್ರಹ್ಮಣ್ಯವರೇ, ಭಕ್ತಿ ಪ್ರಧಾನವಾದ ಒಂದು ಗೀತೆಯನ್ನ ಹಾಡಿ ಹೇಳ್ರಿ.
0: ಸರ್, ನಾನು ಭಕ್ತಾಚಾರಿ ಹೇಳದ ಒಂದು ಯಾವುದಕ್ಕೆ ಸರ್
1: ಹೇಳಿ.
0: ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಜನ್ಮ ಜನ್ಮಗಳ ಪಾಠವೇ ಇಲ್ಲ,
1: ಸರಿ ಸುಬ್ರಹ್ಮಣ್ಯ ಅವರೇ.
0: ಹಲೋ
1: ಹಲೋ, ಆಯ್ತಾ?
0: ಓಕೆ ಸರ್, ಬೇರೆಯವ್ರಿಗೆ ಅವಕಾಶ ಸಿಕ್ಕಿದೆ.
1: ಆಯ್ತು ಸುಬ್ರಹ್ಮಣ್ಯ ಅವರೇ, ಧನ್ಯವಾದ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
1: ಹಲೋ ಹಲೋ ಹೇಳಿ
0: ಸರ್. ನಮಸ್ತೆ, ನಾನು ಮಂಜುನಾಥ್ ಲಕ್ಷ್ಮೀಪ್ಪ.
1: ಓ ಹೇಳಿ ಮಂಜುನಾಥ್ ಅವರೇ, ಭಕ್ತಿ ಪ್ರಧಾನದ ಒಂದು ಗೀತೆಯನ್ನ.
0: ಸರಿ ಸರ್, ಕಾಪಾಡು ಶ್ರೀ ಸತ್ಯನಾರಾಯಣ, ಕಾಪಾಡು ಶ್ರೀ ಸತ್ಯನಾರಾಯಣ, ಪನ್ನದ ತೆರೆನ ಪಾವನ ತೆರೆನ, ಪನ್ನದ ತೆರೆನ ಪಾವನ ತೆರೆನ, ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಸತ್ಯ ನಾರಾಯಣ,
1: ಧನ್ಯವಾದ. ಧನ್ಯವಾದ ಮಂಜುನಾಥ್ ಅವರೇ. ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡ್ತಾ ಇರೋದು? ಹೇಳಿ ಚಿತ್ರ ಅವರೇ, ಒಂದು ಭಕ್ತಿ ಪ್ರಧಾನವಾದ ಒಂದು ಗೀತೆಯನ್ನ.
2: ಕಮಲನಾಭನ ಹೃದಯ ಕಮಲದಲ್ಲಿ ನಿಂತವಳೆ, ಕಮಲಿನಿ ಕರ ಮುಗಿವೆ ಬಾಮ್ಮ, ಪೂಜೆಯ ಸ್ವೀಕರಿಸಿ ದಯಿ ಮಾಡಿಸಮ್ಮ, ಕಮಲದ ಮೊಗದವಳೆ ಕಮಲದ ಕಣ್ಣವಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಧನ್ಯವಾದ ಸರ್.
1: ಧನ್ಯವಾದ. ಹಲೋ ಹಲೋ, ನಮಸ್ಕಾರ, ಯಾರು? ಹೇಳಿ ಭಕ್ತಿ ಪ್ರಧಾನ ಒಂದು ಗೀತೆಯನ್ನ.
3: ಸಂತ ತುಕಾರಾಮನಿಂದ ಜಯತು ಜಯ ವಿಠಲ
1: ಹೇಳಿ.
3: ಜಯತು ಜಯ ವಿಠಲ ಪಂಡರಿನಾಥ, ಜಯತು ಜಯ ವಿಠಲ ಶಾಂತಿ ಸೌಖ್ಯದಾರಾಮ, ಜಯತು ಜಯ ವಿಠಲ ಪಾವನ ಪಾದ ಸೇವಾ ಪುಣ್ಯ.

0: जयतु जय विठल।
1: ಸರಿ ಆಯ್ತು ಆಯ್ತು ಸಹೋದರ, ಧನ್ಯವಾದ. ಹಲೋ ಹಲೋ ನಮಸ್ತೆ, ಹೇಳಿ ಗೀತಾ ಅವರೇ. ಒಂದು ಭಕ್ತಿ ಪ್ರಧಾನವಾದ ಒಂದು ಗೀತೆನ
0: ಗುರುರಾಯರ ನೆನೆಯಮ್ಮ, ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ, ಯೋಗಿ ಬರುವ ನಮ್ಮ, ಶುಭ ಯೋಗ ಬರುವುದಮ್ಮ, ರಾಘವೇಂದ್ರ ಗುರುರಾಯ ಬಂದು ಭವ ರೋಗ ಕಳೆವ ನಮ್ಮ, ವಾರ ಬಂತಮ್ಮ ಗುರುವಾರ ಬಂತಮ್ಮ, ಹಿಂದೆ ಬರುವ ನಮ್ಮ ರಾಯರ ನೆರಳಿನಲ್ಲಿ ಹನುಮ, ಹನುಮನಿದ್ದೇ ರಾಮನಿದ್ದು ನಿಜ ಮುಪ್ಪಿಕೊಡುವರಮ್ಮ, ವಾರ ಬಂತಮ್ಮ ಗುರುವಾರ ಬಂತಮ್ಮ. ಧನ್ಯವಾದಗಳು.
1: ಧನ್ಯವಾದಗಳು ಗೀತಾ ಅವರೇ.

0: ಹಲೋ
1: ಹಲೋ ನಮಸ್ಕಾರ ಸರ್, ನಾನು ಮುರಳೀಧರ.
0: ಹೇಳಿ ಮುರಳೀಧರ್ ಅವರೇ, ಒಂದು ಭಕ್ತಿ ಪ್ರಧಾನವಾದ ಗೀತೆಯನ್ನ.
1: ಎಲ್ಲಿ ಮರೆಯಾದೆ ವಿಠಲಾಲೇಕೆ ದೂರಾದೆ, ದೇವರ ದೇವ ಎಂದು ಗಮನತೆ ದೇವಕನಂತೆ ನನ್ನೆಡೆ ನಿಂತೆ. ಮಾಧವ ನಿನ್ನ ಲೀಲ ಜಾಲ ಮಾನವ ನಾನು ಅರಿಯಲಿಲ್ಲ. ಧನ್ಯವಾದಗಳು.
0: ಧನ್ಯವಾದಗಳು. ಹಲೋ ಹಲೋ
2: ಹಲೋ
0: ಹೇಳಿ.
2: ಭದ್ರಾವತಿಯಿಂದ ನರೇಂದ್ರ ಗೋರ್ಪಡೆ.
0: ಭಕ್ತಿ ಪ್ರಧಾನವಾದ ಒಂದು ಗೀತೆಯನ್ನು ಹೇಳಿ.
2: ಓಕೆ ಓಕೆ ಓಕೆ. ಚಿತ್ರದ ಹೆಸರು ಭಕ್ತ ಕನಕದಾಸ, ಸಾಹಿತ್ಯ ಕನಕದಾಸರು. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಅಲ್ಲಿರಾ ಬಲ್ಲಿರಾ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಬಲ್ಲಿರಾ. ಕುಲ ಕುಲವೆಂದು ಹೊಡೆದಾಡದಿರಿ, ಹುಟ್ಟದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉಂಡದ ವಸ್ತುಗಳಿಲ್ಲ. ಗುಟುಕ ನಿಸ ಬಂತು ಹಿರಿದೇನು ಕಿರಿದೇನು, ಗುಟುಕ ನಿಸ ಬಂತು ಹಿರಿದೇನು ಕಿರಿದೇನು. ನೆಟ್ಟನ ಸರ್ವಜ್ಞ ನೆನಕಂಡ್ಯ ಮನುಜ, ನೆಟ್ಟನೆ ಸರ್ವಜ್ಞ ನೆನಕಂಡ್ಯ ಮನುಜ. ಕುಲ ಕುಲ ಕುಲವೆಂದು ಹೊಡೆದಾಡದಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಬಲ್ಲಿರಾ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಧನ್ಯವಾದಗಳು.
0: ಧನ್ಯವಾದಗಳು. ಹಲೋ ಹಲೋ
3: ಹಲೋ
0: ಹಲೋ ಹೇಳಿ ಯಾರು?
3: ಹಲೋ, ನಾನು ಪಲ್ಲವಿ ಅಂತ ಹೇಳ್ಬಿಟ್ಟು ಶಿವಮೊಗ್ಗದಿಂದ.
0: ಹೇಳಿ ಪಲ್ಲವಿ ಅವರ, ಒಂದು ಭಕ್ತಿ ಪ್ರಧಾನವಾದ ಒಂದು ಗೀತೆಯನ್ನ
3: ಹೇಳಿ. ಓಕೆ ಸರ್.

0: ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು ಪಲ್ಲವಿ ಅವರೇ, ಧನ್ಯವಾದ. ಹಲೋ ಹಲೋ
2: ಸರ್, ನಮಸ್ತೆ. ರಾಧಾ ನಿಧಿಗೆ
1: ಹೇಳಿ. ರಾಧಾ ಅವರೇ, ಭಕ್ತಿ ಪ್ರಧಾನವಾದ ಒಂದು ಗೀತೆನ.
2: ಓಂಕಾರ ಗಣಪತಿಯೇ ನಿನಗೆ ವಂದನೆ, ಎಂದೆಂದೋ ಬೇಡುವೆವು ನಿನ್ನಯ ಕರುಣೆ, ಮೈದೋರಿ ಸಲಹು ಸ್ವಾಮಿ ಲಂಬೋಧರಣೆ, ವಿಘ್ನಗಳ ನೀಗೋ ವಿಘ್ನೇಶ್ವರನೇ. ಧನ್ಯವಾದಗಳು.
1: ಧನ್ಯವಾದ. ಹಲೋ ಹಲೋ,
3: ನಮಸ್ತೆ ಸರ್.
1: ನಮಸ್ಕಾರ,
3: ಕಾರ್ಯಕ್ರಮ ಸ್ವಾಗತ.
1: ಯಾರು ಹೇಳಿ?
3: ಕೃಷ್ಣಪ್ಪ, ಜನಪುರ.
1: ಹೇಳಿ ಕೃಷ್ಣಪ್ಪ ಅವರೇ, ಭಕ್ತಿ ಪ್ರಧಾನದ ಗೀತೆಯನ್ನ.
3: ಭಕ್ತಿ ಭವನ ಇದೆಯಲ್ಲ. ಓಕೆ ಸರ್. ಅದನೇ ಶಿವಪ್ಪ ಕಾಯೋ ತಂದ ಮೂರು ಲೋಕದ ಸ್ವಾಮಿ ದೇವ, ಶಿವಯನ್ನು ತಾಳಲಾರೇ ಕಾಪಾಡಯ, ಶಿವನೇ ಕಾಪಾಡಯ, ಭಕ್ತಿಯಂತೆ ಪೂಜೆಯಂತೆ ಒಂದು ಹರಿಯನೋ, ಪಾಪವಂತೆ ಪುಣ್ಯವಂತೆ ಒಂದು ಕಾಣೆನೋ. ಅರಣೇ ಶಿವಪ್ಪ ಕಾಯೋ ತಂದ ಮೂರು ಲೋಕದ ಸ್ವಾಮಿ ದೇವ, ಹಸುವೆಯನ್ನು ತಾಳಲಾರೆ ಕಾಪಾಡಯ, ಶಿವನೇ ಕಾಪಾಡಯ.
1: ಸರಿ ಕೃಷ್ಣ ಪೋರೆ, ಧನ್ಯವಾದ. ಹಲೋ
4: ಹಲೋ,
1: ಹೇಳಿ ಯಾರು?
4: ಕೇಶವ ಲರಿತ.
1: ಹೇಳಿ ಕೇಶವ ಅವರೇ, ಒಂದು ಭಕ್ತಿ ಪ್ರಧಾನದ ಒಂದು ಗೀತೆಯನ್ನ.
4: ವಂಶಿ ಫಿಲಮ್ ಕಾರ್ತಿಕ್ ಅವರು ಆಡ್ರದು.
1: ಹೇಳಿ.
4: ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ, ಉಸಿರನು ಕಾಯಲು ಹಸಿರನು ನೀಡಿದ, ಇರುಳನು ನೀಗಲು ಹಗಲನು ನೀಡಿದ, ಶರಣು ಎನಲು ಇವನು ಒಲಿದು ಬರುವ, ಎದುರು ನಿಲ್ಲಲು ಇವನು ಮುನಿದೇ ಬಿಡುವ. ಭುವನಂ ಗಗನ ಸಕಲಂ ಶರಣಂ ಅಖಿಲಂ ಇಲಂ ಶಿವನೇ ಶರಣಂ. ಧನ್ಯವಾದಗಳು ಸರ್ ಅವಕಾಶಕ್ಕಾಗಿ.
1: ಧನ್ಯವಾದ ಕೇಶವ ಅವರೇ. ಹಲೋ.
5: ನಮಸ್ತೆ ಸರ್.
1: ನಮಸ್ಕಾರ.
5: ನಾನು ಲೀಲಾ ವಿದ್ಯಾನಗರದಿಂದ.
1: ಹೇಳಿ ಲೀಲಾ ಅವರೇ, ಭಕ್ತಿ ಪ್ರಧಾನವಾದ ಗೀತೆಯನ್ನ.

ಕೃಷ್ಣ ಎಂದರೆ ಭಯವಿಲ್ಲ, ಶ್ರೀ ಕೃಷ್ಣ ಎನಗೆ ಸುಖವಿಲ್ಲ. ತಾಯಿಗೆ ತನ್ನ ಬಾಯಲ್ಲಿ ಈ ಕಂದನು ತೋರಿದ ಜಗಕ್ಕೆಲ್ಲ, ಮಾನವನೆಂದಿಗೂ ಇವನಲ್ಲ, ಮಾನವನೆಂದಿಗೂ ಇವನಲ್ಲ, ಆ ದೇವರ ದೇವನು ಈಗೊಲ್ಲ ಆದ

0: ಗಯಲ್ಲ ಶ್ರೀ ಕೃಷ್ಣ ಎನಗೆ ಸುಖವಿಲ್ಲ. ಧನ್ಯವಾದ.
1: ಧನ್ಯವಾದ. ಹಲೋ.
2: ಹಲೋ,
1: ಹೇಳಿ. ಯಾರು?
2: ಹಲೋ ಸರ್, ನಮಸ್ಕಾರ ಸರ್, ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತೀರಾ?
1: ಹೇಳಿ ಚಿಕ್ಕಪ್ಪ ಅವರೇ, ಒಂದು ಭಕ್ತಿ ಪ್ರಧಾನವಾದ ಗೀತೆನ.
2: ಆಯ್ತು ಸರ್, ಸ್ವಲ್ಪ ನಿಮಗೆ ಅಷ್ಟು ಹೇಳಕ್ಕಾಗಲ್ಲ,
1: ಹೇಳಿ ಸ್ವಲ್ಪನೇ.
2: ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂದೆ, ತೆರೆಯೋ ಬಾಗಿಲನು ರಾಮ, ತೆರೆಯೋ ಬಾಗಿಲನು. ಧನ್ಯವಾದಗಳು ಸರ್.
1: ಧನ್ಯವಾದ ಚಿಕ್ಕಪ್ಪ. ಹಲೋ
3: ಸರ್, ನಮಸ್ತೆ.
1: ನಮಸ್ಕಾರ, ಯಾರು ಹೇಳಿ?
3: ಸರ್, ನಾವು ಇಲ್ಲಿ ಅರ್ಧೋಟ್ಲಿಂದ ಕೃಷ್ಣಜೀರ ಅಂತ ಭದ್ರಾವತಿ.
1: ಹೇಳಿ ಕೃಷ್ಣಜೀರ ಅವರೇ, ಭಕ್ತಿ ಪ್ರಧಾನದ ಒಂದು ಗೀತೆಯನ್ನ.
3: ಹೌದಾ, ನಾವು ಭಜನೆ ಗೀತೆ ಇದೆ ಸರ್.
1: ಹೇಳಿ ಹೇಳಿ ಹೇಳಿ.

0: ತೊಡೆಯಲ್ಲಿ ಪಾರ್ವತಿ ಮುಡಿಯಲ್ಲಿ ಶ್ರೀ ಗಂಗೆ, ತೊಡೆಯಲ್ಲಿ ಪಾರ್ವತಿ ಮುಡಿಯಲ್ಲಿ ಶ್ರೀ ಗಂಗೆ, ಪಾದದ ಕೆಳಗೆ ಮಲಗಿರುವ ಬಸವೇಶ, ಪಾದದ ಕೆಳಗೆ ಮಲಗಿರುವ ಬಸವೇಶ, ನೋಡಿರಿ ನೋಡಿರಿ ದೇವರ ಸತ್ಯ, ದೇವರ ಸಭೆಯ ಪರಶಕ್ತ ನಿಲಯ, ಬಲಗೈಲಿ ಡಮರುಗ ಎಡಗೈಲಿ ತ್ರಿಶೂಲ, ಬಲಗೈಲಿ ಡಮರುಗ ಎಡಗೈಲಿ ತ್ರಿಶೂಲ, ಕೊರಳಲ್ಲಿ ಧರಸಿರುವ ರುದ್ರಾಕ್ಷಿ ಮಾಲೆಯು, ಕೊರಳಲ್ಲಿ ಧರಸಿರುವ ರುದ್ರಾಕ್ಷಿ ಮಾಲೆಯು, ನೋಡಿರಿ ನೋಡಿರಿ ದೇವರ ಸಭೆಯ, ದೇವರ ಸಭೆಯ ಪರಶಿವನ ನಿಲಯ, ದೇವರ ಸಭೆಯ ಪರಶಿವನ ನಿಲಯ, ರಂಬೆ ಊರ್ವಶಿ ರಾಘವ ಪಾಡುತ, ರಾಘವ ಪಾಡುತ ಪರಶಿವನ ಬೇಡುತ, ರಾಘವ ಪಾಡುತ ಪರಶಿವನ ಬೇಡುತ, ನೋಡಿರಿ ನೋಡಿರಿ ದೇವರ ಸಭೆಯ, ದೇವರ ಸಭೆಯ ಪರಶಿವನ ನಿಲಯ. ಇಷ್ಟೇ ಸರ್.
1: ಸರಿ ಕೃಷ್ಣಜೀರವರೇ, ಹಲೋ ಹಲೋ ಹಲೋ
2: ಹಲೋ
1: ಹೇಳಿ.
2: ನಮಸ್ತೆ ಸರ್.
1: ನಮಸ್ಕಾರ.
2: ನಾನು ಸರ್ ಚಂದ್ರಿಕಾ ನೇರ್ಲಗುಂಡಿ.
1: ಹೇಳಿ ಚಂದ್ರಿಕಾ ಅವರೇ, ಭಕ್ತಿ ಪ್ರಧಾನವಾದ ಒಂದು ಗೀತೆಯನ್ನ.
2: ಹಾಂ ಸರ್, ಹೇಳ್ತೀನಿ ಸರ್. ಕಮಲ ದಾಮಗ

0: ಅಂಬಿಕವರೇ ಭಕ್ತಿ ಪ್ರಧಾನವಾದ ಒಂದು ಗೀತೆಯನ್ನು
1: ಆಗಿದೆ.

I'm

0: ಹಲೋ
1: ಹಲೋ.
0: ಹ್ಮ್ ಸರಿ ಅಂಬಿಕಾ ಅವರೇ, ಧನ್ಯವಾದ. ಹಲೋ
2: ಸರ್, ನಮಸ್ತೆ.
0: ನಮಸ್ತೆ, ತಮ್ಮ ಹೆಸರು?
2: ಸರ್ ಸತೀಶ್ ಅಂತ ಹೇಳಿ, ವಿದ್ಯಾನಗರ.
0: ಹೇಳಿ ಸತೀಶ್ ಅವರೇ, ತಮ್ಮದೇ ಕೊನೆಯ ಕರೆ.
2: ಹೌದಾ ಸರ್?
0: ಹೇಳಿ.
2: ಥ್ಯಾಂಕ್ ಯು ಸರ್. ಸರ್ ಹೇಳಿ. ಸಿದ್ಧಲಿಂಗೇಶ ಶ್ರೀ ಸಿದ್ಧಲಿಂಗೇಶ ಎದ್ದು ಬಾ ಎದ್ದೇಳು, ಎದ್ದು ಬಾ ಎದ್ದು ಬಾ ಎದ್ದು ಬಾ ಎದ್ದು ಬಾ, ಸಿದ್ಧಲಿಂಗೇಶ್ವರನೇ ಉತ್ತರಿಸಲು ನಮ್ಮ ದರೆಗೆ ಸ್ವಾಮಿ, ಉತ್ತರಿಸಲು ಬಾರೋ ದರೆಗೆ ಸಿದ್ಧಲಿಂಗೇಶ. ಎತ್ತ ಹೋದರು ಸುತ್ತ ಕತ್ತಲೆಯೇ ತುಂಬಿವುದು, ಕಂಗಳಿದ್ದರು ಕುರುಡರಾಗಿ ಏಳುತ್ತ ಬೀಳುತ್ತ ಕಂಬನಿಯ ಮಿಡಿಯುತ್ತ ಬಂದಿಹೆವು ಆರ್ತರಾಗಿ ಸಿದ್ಧಲಿಂಗೇಶ. ಎದ್ದು ಬಾ ಎದ್ದು ಬಾ.
0: ಸರಿ ಸತೀಶ್ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ.
2: ಥ್ಯಾಂಕ್ ಯು ಸರ್.

ಕೇಳುಗರು, ಇದುವರೆಗೆ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಕ್ತಿ ಪ್ರಧಾನವಾದ ಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಇನ್ನು ಮುಂದೆ ಕೇಳಿ ಭಾವಗೀತೆಗಳು.

ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಲಾಲಿ ಹಾಡು, ಜಖ್ಮಿ, ಹುಲಿ ಹಾಲಿನ ಮೇವು ಚಿತ್ರದ ಗೀತೆಯನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ತಲಾಶ್ ಚಿತ್ರದ ಗೀತೆ.

ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಹುಲಿ ಹಾಲಿನ ಮೇವು, ಪೋಲೋರ್ ಕಾಂಟೆ, ತಲಾಶ್ರಿತದ ಗೀತೆಯನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಟಗರು ಚಿತ್ರದ ಗೀತೆ.

ಸ್ಟುಡಿಯೋ ಸಮಯ ಸರಿಯಾಗಿ 5 ಗಂಟೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಆತ್ಮೀಯರೇ, ನಿಲಯದ ಕಾರ್ಯಕ್ರಮಗಳು 101.4 FM ಹಾಗೂ ನಮ್ಮ ನಿಲಯದ ಅಂತರ್ಜಾಲ ಸೇವೆಯಲ್ಲಿ ಮುಂದುವರಿಯುತ್ತಿದ್ದು, ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ನೀಲ ಮೇಘ ಶ್ಯಾಮ ಚಿತ್ರದ ಗೀತೆ. ರಾಜ್ಕಿಶೋರ್ ಅವರ ಸಾಹಿತ್ಯ, ಪ್ರಶಾಂತ್ ರಾಜ್ ಅವರ ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಅರ್ಚನಾ ಉಡುಪ ಹಾಗೂ ರಾಜೇಶ್.

ಆತ್ಮೀಯರೇ, 101.4 FM ಹಾಗೂ ನಮ್ಮ ನಿಲಯದ ಅಂತರ್ಜಾಲ ಸೇವೆಯಲ್ಲಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾವು ವಾಟ್ಸಪ್ ಸಂದೇಶ ಅಂದರೆ ಚಿತ್ರಗೀತೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳುವಂಥದ್ದು, ಸೊ ಅದಕ್ಕೆ ಉತ್ತರವಾಗಿ ನಿಮ್ಮ ಸಂದೇಶ ಬರುವಂಥದ್ದು. ನಮ್ಮ ವಾಟ್ಸಪ್ ಸಂಖ್ಯೆ 9481572606 ಈ ಸಂಖ್ಯೆಗೆ ತಮ್ಮ ಸಂದೇಶವನ್ನು ಕಳಿಸಬಹುದು. ಸೊ ಈಗ ಒಂದು ಗೀತೆಯನ್ನು ಕೇಳಿಕೊಂಡು ಮುಂದಿನ ಗೀತೆಗೆ ನಾನು ಪ್ರಶ್ನೆಯನ್ನು ಕೇಳ್ತೀನಿ. ನಮ್ಮ ಕೇಳುಗರೆಲ್ಲ ಈಗಾಗಲೇ ಸಂದೇಶಗಳನ್ನ ಕಳಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದಿದ್ದರಿಂದಾಗಿ ವಾಟ್ಸಪ್ನ ಈಗ ನಾನು ಓಪನ್ ಮಾಡಿದೆ. ಸೊ ಸಂದೇಶಗಳು ಬರ್ತಾ ಇದ್ದಾವೆ, ಹಾಗಾಗಿ ಇನ್ಮೇಲೆ ಸಂದೇಶಗಳನ್ನ ಕಳಿಸ್ಬಹುದು. ಸೊ ಈಗ ಒಂದು ಗೀತೆಯನ್ನು ಕೇಳೋಣ, ಅದರ ನಂತರದಿಂದ ನಾನು ಮುಂದಿನ ಗೀತೆಗೆ ಪ್ರಶ್ನೆಯನ್ನು ಕೇಳ್ತೀನಿ. ಸೊ ನಮ್ಮ ಕೇಳುಗರು ರೆಡಿ ಇದ್ದಾರೆ ಅಂಥೇಳಿ ಅಂದ್ಕೊಳ್ತಾ ಈಗ ಕೇಳೋಣ ಫಸ್ಟ್ ಲವ್ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ಶ್ರೀಧರ್ ವಿ ಸಂಭ್ರಮ ಅವರ ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಅವರು. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕೇಳೋಣ ಫಸ್ಟ್ ಲವ್ ಚಿತ್ರದ ಗೀತೆ. ಈ ಗೀತೆಯ ನಂತರ ನಮ್ಮ ಚಿತ್ರಗೀತೆಗಳ ಪ್ರಶ್ನೋತ್ತರ ಇರ್ತದೆ ಅಂತ ಹೇಳ್ತಾ ನಿಮಗಾಗಿ ಈ ಗೀತೆ ಫಸ್ಟ್ ಲವ್ ಚಿತ್ರದಿಂದ.

ಕೇಳಿದ್ರೆ 101.4 FM ಹಾಗೂ ನಮ್ಮ ನಿಲಯದ ಅಂತರ್ಜಾಲ ಸೇವೆಯಲ್ಲಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಇದಕ್ಕೆ ತಾನೇ ನಾವು ಕೇಳ್ಕೊಂಡು ಬಂದ್ವಿ ಫಸ್ಟ್ ಲವ್ ಚಿತ್ರದ ಗೀತೆ. ಓಕೆ, ನಮ್ಮ ಕೇಳುಗರು ಈಗ ಕಾಯ್ತಾ ಇದ್ದಾರೆ, ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ ಅಂತೇಳಿ ನಾನು ಆಗಲೇ ನೆನಪಿಸ್ಕೊಂಡೆ. ಸೊ ಮುಂದೆ ತಡ ಮಾಡೋದು ಬೇಡ, ಮುಂದಿನ ಗೀತೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳ್ಬಿಡೋಣ ಅಲ್ವಾ. ಸೊ ಮುಂದಿನ ಗೀತೆಯ ವಿವರ ಹೀಗಿದೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಜಿ ಆರ್ ಶಂಕರ್ ಅವರ ಸಂಗೀತ ಈ ಗೀತೆಗಿದೆ. ಗೀತೆಯನ್ನು ಹಾಡಿದ್ದಾರೆ ನಂದಿತ ಹಾಗೂ ರಾಜೇಶ್ ಕೃಷ್ಣನ್. ಸೊ ಗೀತೆ ವಿವರ ಹೇಳಿದ್ದೀನಿ, ಗೀತೆಯನ್ನು ಪ್ರಸಾರ ಮಾಡ್ತೀನಿ. ಗೀತೆಯನ್ನು ಕೇಳಿ, ಕೇಳ್ತಿದ್ದ ಹಾಗೇನೆ ಪಟ್ ಪಟ್ ಪಟ್ ಪಟ್ ಅಂಥೇಳಿ ಉತ್ತರಗಳು ಹೆಂಗೆ ಬರ್ತಾವೆ ನೋಡ್ರಿ. ಯಾಕೆಂತಂದರೆ ಪ್ರಶ್ನೆ ಅಷ್ಟು ಸರಳವಾಗಿದೆ, ಅಷ್ಟು ಸುಲಭವಾಗಿದೆ. ಸೊ ಪ್ರಶ್ನೆ ತುಂಬ ಸಿಂಪಲ್, ಗೀತೆ ಯಾವ ಚಿತ್ರದ್ದು ಅನ್ನೋದಷ್ಟೇ ನನ್ನ ಪ್ರಶ್ನೆ. ಓಕೆನಾ? ಸೊ ಗೀತೆಯನ್ನು ಕೇಳ್ಕೊಳ್ಳೋಣ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಜಿ ಆರ್ ಶಂಕರ್ ಅವರ ಸಂಗೀತ ಈ ಗೀತೆಗಿದೆ. ಗೀತೆಯನ್ನು ಹಾಡಿದ್ದಾರೆ ನಂದಿತ ಹಾಗೂ ರಾಜೇಶ್ ಕೃಷ್ಣನ್. ಗೀತೆಯನ್ನು ಕೇಳಿಸ್ಕೊಳ್ಳಿ. ಗೀತೆ ಯಾವ ಚಿತ್ರದ್ದು ಅನ್ನೋದಷ್ಟೇ ನನ್ನ ಪ್ರಶ್ನೆ. ನಿಮ್ಮ ಉತ್ತರ ಹೀಗಿರಲಿ, ನಿಮ್ಮ ಸಂದೇಶ ಹೀಗಿರಲಿ. ಸಂದೇಶದಲ್ಲಿ ಮೊದಲಿಗೆ ನಿಮ್ಮ ಹೆಸರು, ನಂತರ ನಿಮ್ಮ ಊರು, ಕಡೆಯಲ್ಲಿ ನಾವು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಇರಲಿ. ನೀವು ಕೆಲವರು ಮೊದಲು ಕಳಿಸಿದಂತಹ ಪ್ರಶ್ನೆ

ಪ್ರಶ್ನೆ ಅಥವಾ ಉತ್ತರಕ್ಕೇ ಅದನ್ನು ಎಡಿಟ್ ಮಾಡಿ ಮತ್ತೆ ಮತ್ತೆ ಉತ್ತರಗಳನ್ನ ಕಳಿಸ್ತಾ ಹೋಗ್ತೀರಿ, ಆ ಥರದ ಕನ್ಫ್ಯೂಷನ್ ಆಗೋದು ಬೇಡ. ಕಾಪಿ ಪೇಸ್ಟ್ ಮಾಡಿ ಬೇಕಾದರೂ ನೀವು ಕಳಿಸಿದ್ರು ಆಗುತ್ತೆ, ಬಟ್ ಪ್ರತಿ ಉತ್ತರಕ್ಕೂ ನೀವು ಸಂದೇಶಗಳನ್ನ ಕಳಿಸ್ತಾ ಹೋಗಿ. ಆದರೆ ದಯಮಾಡಿ ಮೊದಲಿಗೆ ನಿಮ್ಮ ಹೆಸರಿರಲಿ, ನಂತರ ನಿಮ್ಮ ಊರಿನ ಹೆಸರಿರಲಿ, ಕಡೆಯಲ್ಲಿ ನಾವು ಕೇಳಿದಂಥ ಪ್ರಶ್ನೆಯ ಉತ್ತರ, ಅದು ಚಿತ್ರದ ಹೆಸರು ಅಥವಾ ಮತ್ತೊಂದು ಏನು ಉತ್ತರ ಇರುತ್ತೆ ಅದನ್ನು ನೀವು ಕಳಿಸಿ, ಆಯಿತಾ? ಓಕೆ.

ಅದೇ ಅದೇ ಅನ್ಕೊಂಡೆ ನಾನು ನಾನು ಏನು ಅಂತ ಹೇಳಿ ಅಂದ್ರೆ, ನಾನು ಎಂಥ ಗೀತೆನ ಆಯ್ಕೆ ಮಾಡಿಕೊಂಡು ನಮ್ಮ ಕೇಳುಗರನ್ನ ಸ್ವಲ್ಪ ಹುಡ್ಕೋದಕ್ಕೆ ಪ್ರಯತ್ನ ಮಾಡಿಸೋಣ ಅಂದ್ರೆ ಸಾಧ್ಯನೇ ಇಲ್ಲ. ನಮ್ಮ ಕೇಳುಗರಿಗಾಗಲೇ ಎಂಥ ಗೀತೆನ ಬೇಕಾದರೂ ಕೇಳಿ, ಯಾವ ಚಿತ್ರದ ಬೇಕಾದರೂ ಕೇಳ್ರಿ, ಏನು ವಿವರ ಬೇಕಾದರೂ ಕೇಳ್ರಿ, ಅವರು ಕಳಿಸೋದಕ್ಕೆ ರೆಡಿ. ಅದಕ್ಕೆ ಉದಾಹರಣೆ, ಅದಕ್ಕೆ ನಿದರ್ಶನ ಈಗ ಬಂದಿರುವಂಥ ಉತ್ತರಗಳು, ಉತ್ತರಗಳ ಪಟ್ಟಿ, ಉತ್ತರಗಳ ಸಾಲು, ಸಂದೇಶಗಳ ಸಾಲು. ಓಕೆ, ನಾವು ಕೇಳಿದಂಥ ಪ್ರಶ್ನೆ ಏನಾಗಿತ್ತು ಅಂತಂದರೆ, ನಾವು ಇದೀಗ ಕೇಳಿದಂಥ ಗೀತೆ ಯಾವ ಚಿತ್ರದ್ದು ಅನ್ನೋದು ಪ್ರಶ್ನೆ ಆಗಿತ್ತು. ಸೊ ಸಾಕಷ್ಟು ಸಂದೇಶಗಳು ಬಂದಿದ್ದಾವೆ, ಸಂಜೆಯ ಕಾರ್ಯಕ್ರಮದ ಕುರಿತು ಕೂಡ ನೀವು ಸಂದೇಶಗಳನ್ನು ಕಳಿಸಿದ್ದೀರಿ. ಹಾಗಾಗಿ ನಾನು ಎಲ್ಲ ವಿವರವನ್ನು ನಾನು ಓದ್ತೇನೆ. ಯಾರೆಲ್ಲ ಸರಿ ಉತ್ತರಗಳನ್ನ ಕಳಿಸಿದ್ರಿ ಆ ಉತ್ತರಗಳನ್ನು ತಗೊಳ್ತಾ ನಿಮ್ಮ ಸಂದೇಶಗಳನ್ನ ಈಗ ತಗೊಳ್ತಾ ಇದ್ದೀನಿ. ಮೊದಲನೇದಾಗಿ ಚಿತ್ರಾ ಶಿವಕುಮಾರ್ ಅವರು ಹೊಸಮನೆ ಭದ್ರಾವತಿಯಿಂದ ಸಂದೇಶ ಕಳಿಸಿದ್ದಾರೆ, ಸರಿಯಾದಂತಹ ಉತ್ತರ ಅವ್ರದ್ದು. ಹೋಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಓಕೆ. ಹಾಗೆಯೇ ಶುಭ ಸಂಜೆ ಸರ್, ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳಿ ದಾವಣಗೆರೆಯಿಂದ ಚಂದ್ರಿಕಾ ನೇರಲ್ಗುಂಡಿ ಅವರು, ಓಕೆ, ಉತ್ತರ ಕಳಿಸಿದ್ದಾರೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ, ಎಸ್, ನಮಸ್ಕಾರ ತಮಗೂ ಕೂಡ. ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ ಸರಿಯಾದಂತಹ ಉತ್ತರ, ಓಕೆ. ವಿನಯ್ ಶಿವಮೊಗ್ಗ ಓಟಿ ರಸ್ತೆಯಿಂದ, ಎಸ್, ಸರಿಯಾದಂತಹ ಉತ್ತರ. ಶಾಂತಾಚಾರ್ ಬಿಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಓಕೆ, ಅವರು ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಹಾಗೆ ಇಡೀ ದಿನ ಕೇಳಿದಂಥ ಕಾರ್ಯಕ್ರಮಗಳ ಕುರಿತು ಸಂದೇಶ ಕಳಿಸಿದ್ದಾರೆ, ಧನ್ಯವಾದಗಳು. ಹಾಗೆಯೇ ಮುರಳೀಧರ ಅವರು ಶಿವಮೊಗ್ಗದಿಂದ ಸರಿಯಾದಂಥ ಉತ್ತರ, ಹಾಗೆಯೇ ಹಂಪಣ್ಣ ನ್ಯಾಮತಿ ಅವರ ಉತ್ತರ ಕೂಡ ತಲುಪಿದೆ, ಸರಿಯಾದಿದೆ. ವೈ ಕೆ ರವಿಕುಮಾರ್ ತರೀಕೆರೆಯಿಂದ, ಓಕೆ, ನಮ್ಮ ಹೊಸ ಕೇಳುಗರು ಅಂತ ಅಂದ್ಕೊಳ್ತೀನಿ, ನಿಲಯಕ್ಕೆ ಹಾಗೆಯೇ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಶುಭ ಸಂಜೆ ಸರ್ ಅಂಥೇಳಿ ಯಾರಿದು, ಮಯೂರ್ಕೋಟಿ ಜನ್ನಾಪುರ ಭದ್ರಾವತಿಯಿಂದ, ಓಹೋ, ಬಹಳ ಸಂತೋಷ. ಯಾಕೆಂತಂದರೆ ಸಂದೇಶ ಕನ್ನಡದಲ್ಲಿ ಬಂದಿದೆ, ಅದಕ್ಕೆ ಡಬಲ್ ಸಂತೋಷ, ಓಕೆನಾ. ಧನ್ಯವಾದಗಳು ತಮಗೂ ಕೂಡ, ಸರಿಯಾದಂಥ ಉತ್ತರ ನಿಮ್ಮದು ಕೂಡ. ಹಾಗೆಯೇ ಶುಭ ಸಂಜೆ ಯಾರಿದು ಉತ್ತರ, ಫಣೀಂದ್ರ ಅವರು ವಿನೋಬನಗರ ಶಿವಮೊಗ್ಗದಿಂದ, ಓಕೆ, ಸರಿಯಾದಂಥ ಉತ್ತರ. ಹಾಗೆಯೇ ಸಂಜೆ ಕಾರ್ಯಕ್ರಮ ನಡೆಸಿಕೊಡ್ತಿರುವಂತಹ ಶಕೀಲ್ ಸರ್ ಅವರಿಗೆ ನಮಸ್ಕಾರಗಳು, ಓಕೆ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಓಕೆ, ಪ್ರಶ್ನೆಗೆ ಉತ್ತರ ಅಂತ ಕಳಿಸಿದ್ದಾರೆ. ಹಾಗೆ ಪ್ರಸಾರ ಆಗ್ತಿರುವಂತಹ ಹಾಡುಗಳು ಸೂಪರ್ ಅಂತ ಕೂಡ ತಿಳಿಸಿದ್ದಾರೆ. ಹೌದು, ಎಲ್ಲ ಹೋಗ್ಬಿಟ್ಟಿದ್ರಲ್ಲ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಅವರೆಲ್ಲರೂ ಕೂಡ. ಹಾಗೆಯೇ ನಾಗರಾಜು ನಗರ ನವಿಲೆ, ಸರಿ ಓದಿದ್ದೀನಿ ಅಂತ ಅಂದ್ಕೊಳ್ತೀನಿ ನಾನು, ಓಕೆನಾ. ಸಿನಿಮಾದ ಹೆಸರು ಸರಿ ಇದೆ, ಓಕೆ. ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಸರಿಯಾದಂಥ ಉತ್ತರ. ಹಾಗೆಯೇ ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ, ಓಕೆ. ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ. ಹಾಗೆಯೇ ಧನರಾಜ್ ಪಿ ಚನ್ನಗಿರಿ ತಾಲೂಕು ಕೆ ಗಾಣದಕಟ್ಟೆ ಗ್ರಾಮದಿಂದ. ಹಾಗೆಯೇ ಜಯಪುಟ್ಟಸ್ವಾಮಿ ಕೆನಡಾದಿಂದ, ನಮಸ್ತೆ, ಶುಭ ಸಂಜೆ, ಸಂಜೆ ಕಾರ್ಯಕ್ರಮಗಳಿಗೆ ಸ್ವಾಗತ ಅಂತ ಹೇಳಿ ತಿಳಿಸಿದ್ದಾರೆ. ಹಾಗೆಯೇ ಫೈರೋಸ್ ಟೈಲರ್ ಶಿವಮೊಗ್ಗದಿಂದ, ಸರಿಯಾದಂಥ ಉತ್ತರ. ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ. ಹಾಗೆಯೇ ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ ಹುತ್ತ ಭದ್ರಾವತಿಯಿಂದ. ಮತ್ತೊಂದು ಸಂದೇಶ ಯಾರಿದು, ಉಮಾದೇವಿ ಅವರು ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟಿಂದ. ಇನ್ನೊಂದು ಯಾರಿದು ಟೈಪಿಸ್ತಾ ಇದ್ದಾರೆ, ಓಕೆ, ನೋಡೋಣ. ತಾವೆಲ್ಲರೂ ಕಳಿಸಿರುವಂತಹ ಉತ್ತರ ಅಂದರೆ ತಮ್ಮೆಲ್ಲರ ಉತ್ತರ ಸರಿಯಾಗಿದೆ. ನಾನೊಂದು ಪುಟ್ಟ ವಿರಾಮವನ್ನು ತಗೊಂಡು ಮತ್ತೆ ವಾಪಸ್ ಬರ್ತೀನಿ.

ಆತ್ಮೀಯ ಕೇಳುಗರೆ, ಇನ್ನು ಮುಂದಿನ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ 103.5 ಹಾಗೂ 101.4 FM ಮತ್ತು ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ಗಳಲ್ಲಿ ಕೇಳಲಿದ್ದೀರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಯಲಿದೆ. ಸೊ ನಾವು ಕೇಳಿದಂಥ ಪ್ರಶ್ನೆಗೆ ಎಲ್ಲರೂ ಕೂಡ ಸರಿಯಾದಂಥ ಉತ್ತರನ ಕಳಿಸಿದ್ರಿ. ಇನ್ನೊಂದೆರಡು ಸಂದೇಶಗಳು ಬಂತು ಈ ಮಧ್ಯೆ. ಅಜಯ್ ವಂಡ್ಕರ್ ಅವರು ಲೋಯರ್ ಹುತ್ತ ಭದ್ರಾವತಿಯಿಂದ, ಹಾಗೆಯೇ ಯಾರಿದು ಅನಿಲ್ ಕುಮಾರ್, ಓಕೆ, ಅವ್ರದ್ದು ಉತ್ತರ ತಲುಪಿತ್ತಲ್ಲ, ಓಕೆ. ಸೊ ಈಗ ಮುಂದಿನ ಗೀತೆಗೆ ಹೋಗೋಣ. ನಮ್ಮ ಕೇಳುಗರ ಉತ್ಸಾಹ ನೋಡಿದ್ರೆ ನಾವು ತಡ ಮಾಡೋದು ಬೇಡ ಅಂಥೇಳಿ ಅನ್ನಿಸ್ತಾ ಇದೆ. ಹಾಗಾಗಿ ಮುಂದಿನ ಗೀತೆಯ ವಿವರ ಹೀಗಿದೆ. ಸೊ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಪ್ರಶ್ನೆ. ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಚಿತ್ರದಾಗಿದೆ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ವಿ ಶ್ರೀಧರ್ ಅವರ ಸಂಗೀತವಿರುವ ಈ ಗೀತೆಗೆ ದನಿಯಾಗಿದ್ದಾರೆ ಲಕ್ಷ್ಮೀ ಮನ್ಮೋಹನ್ ಹಾಗೂ ರಾಜೇಶ್ ಅವರು. ಸೊ ಎಲ್ಲ ವಿವರ ನಾನೇ ಹೇಳಿದ್ದೀನಿ. ಪ್ರಶ್ನೆ ಏನಪ್ಪ ಅಂತನಾ, ಓಕೆ, ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಚಿತ್ರದಲ್ಲಿ ನಾಯಕ ನಟ ಯಾರು? ಪ್ರಶ್ನೆ ಇನ್ನೊಮ್ಮೆ, ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸಿರುವ ನಟ ಯಾರು? ಸೊ ಪ್ರಶ್ನೆ ಇದು. ನಿಮ್ಮ ಉತ್ತರಗಳು ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆ 9481527260 ಈ ಸಂಖ್ಯೆಗೆ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಸಂದೇಶದಲ್ಲಿ ನಿಮ್ಮ ಹೆಸರು ಮೊದಲಿಗೆ ಇರಲಿ, ನಂತರ ನಿಮ್ಮ ಊರು, ಕಡೆಯಲ್ಲಿ ನಾವು ಕೇಳಿದಂತಹ ಪ್ರಶ್ನೆಯ ಉತ್ತರ ಇರಲಿ ಅಂತ ಹೇಳಿ ಹೇಳ್ತಾ, ನಿಮಗಾಗಿ ಈ ಗೀತೆ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಚಿತ್ರದಿಂದ. ಪ್ರಶ್ನೆ ಏನಪ್ಪ ಅಂತಂದ್ರೆ, ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸಿರುವ ನಟ ಯಾರು ಅನ್ನೋದು.

ಓಕೆ ಕೇಳಗ್ರೆ, ನಾನು ಕಳೆದ ನಿಮ್ಮ ಉತ್ತರಗಳಲ್ಲಿ ಅಂದರೆ ನಿಮ್ಮ ಸಂದೇಶಗಳನ್ನ ಓದುವಂಥ ಖುಷಿಯಲ್ಲಿ ನಾನು ಏನು ಒಂದು ತಪ್ಪು ಮಾಡಿದೆ ಅಂತಂದರೆ, ಉತ್ತರ ಏನು ಅಂತಲೇ ಹೇಳಲಿಲ್ಲ ಅಲ್ವಾ ನಾವು. ಮೊದಲನೇ ಗೀತೆಗೆ ಪ್ರಶ್ನೆ ಕೇಳಿದಂಥ ಉತ್ತರ ಏನಾಗಿತ್ತು ಅಂತ ಹೇಳಿ ನಾವು ಉತ್ತರನೇ ಹೇಳಲಿಲ್ಲ, ಮೀನ್ಸ್ ನಾನು ಉತ್ತರ ಹೇಳಲಿಲ್ಲ ಅಲ್ವಾ. ನೀವೆಲ್ಲರೂ ಸರಿಯಾದಂಥ ಉತ್ತರ ಕಳಿಸಿದ್ರಿ, ಆದರೆ ಬೇರೆಯವ್ರಿಗೆ ಗೊತ್ತಾಗಬೇಕಲ್ವಾ ಏನು ಅಂಥೇಳಿ, ಯಾವ ಗೀತೆ ಯಾವ ಚಿತ್ರದ್ದು ಅಂಥೇಳಿ. ಸೊ ವರಟ ಐ ಲವ್ ಯು ಚಿತ್ರದ ಗೀತೆಯನ್ನು ನಾವು ಈ ಮುಂಚೆ ಕೇಳಿದ್ದು. ಸೊ ಈಗ ಬೇರೆ ಪ್ರಶ್ನೆಯನ್ನು ಕೇಳಿದ್ದೀನಿ. ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಚಿತ್ರದ ಗೀತೆ ನಾವು ಕೇಳಿದ್ವಿ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ನಟಿಸಿರುವ ನಟ ಯಾರು ಅನ್ನುವಂಥ ಪ್ರಶ್ನೆಯನ್ನು ನಾನು ಕೇಳಿದ್ದೆ. ಓಕೆನಾ? ಓಕೆ. ಬಹುಶಃ ಈ ಎಲ್ಲ ಸಂದೇಶಗಳನ್ನ ಓದೋ ಹೊತ್ತಿಗೆ ಗೀತೆಗಳನ್ನು ಕಡಿಮೆ ಪ್ರಸಾರ ಮಾಡಬೇಕಾಗುತ್ತೇನೋ, ಅಷ್ಟು ಸಂದೇಶಗಳು ಬಂದಿವೆ. ಮೊದಲನೇದಾಗಿ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರಿನಿಂದ, ಹಾಗೆಯೇ ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಅಂದರೆ ಎಲ್ಲರೂ ಸರಿಯಾದಂಥ ಉತ್ತರ ಕಳಿಸಿದ್ದೀರಿ. ಅಜಯ್ ವಂಡ್ಕರ್ ಲೋಯರ್ ಹುತ್ತ ಭದ್ರಾವತಿಯಿಂದ, ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ ಹುತ್ತ ಭದ್ರಾವತಿಯಿಂದ, ಹಂಪಣ್ಣ ನ್ಯಾಮ್ತಿಯವರ ಉತ್ತರ ಕೂಡ ತಲುಪಿದೆ ಉಮಾದೇವಿ ಬಿ ಆರ್ ಪ್ರಾಜೆಕ್ಟಿಂದ, ಚಂದ್ರಿಕಾ ಶೇಷಚಲ ಹಾರನಹಳ್ಳಿಯಿಂದ, ಹಾಗೆಯೇ ಓಕೆ ಚಂದ್ರಿಕಾ ನೇರಲ್ಗುಂಡಿಯವರು ಉತ್ತರ ನಮ್ಮ ಮೊದಲಿಗೆ ಕಳಿಸ್ಬಾರ್ದು, ನಿಮ್ಮ ಸಂದೇಶದಲ್ಲಿ ಉತ್ತರ ಮೊದಲು ಬರೋದು ಬೇಡ, ನಿಮ್ಮ ಹೆಸರು ಹೇಳೋದು ಬದಲು ನಾವು ಏನು ಪ್ರಶ್ನೆಯನ್ನು ಕೇಳಿದ್ವಲ್ಲ ಅದರ ಉತ್ತರ ಹೇಳ್ಬಿಡ್ತೀವಿ ಅಲ್ವಾ. ಇಬ್ಬರ ಹೆಸರನ್ನು ಕಳಿಸಿದ್ದೀರಿ, ಸಂತೋಷ. ಆದರೆ ಮುಂದಿನ ಸಂದೇಶದಲ್ಲಿ ಕಡೆಯಲ್ಲಿ ನಿಮ್ಮ ಉತ್ತರ ಇರಲಿ ಅಂತ ಹೇಳಿ ಸಂದೇಶದಲ್ಲಿ. ಸವಿತಾ ದೇವಧರ್ ಶಿವಮೊಗ್ಗದಿಂದ, ಹಾಗೆಯೇ ಇದೆ ಯಾರು ಇದು ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ,

ಗಂಗಾಧರೇಶ್ ಬಿಜಿ, ಹೊಸ್ಮನೆ ಭದ್ರಾವತಿಯಿಂದ ಸರಿಯಾದಂಥ ಉತ್ತರ. ಹಾಗೆಯೇ ಮುನಿಷಾ ಚೈತನ್ಯ ತರೀಕೆರೆಯಿಂದ. ಹಾಗೆಯೇ ಯಾರಿದು ನಾಗರಾಜ್, ನಾಗರನವಿಲೆ ಚನ್ರಾಯ್ಪಟ್ನ. ಓ ಹೋ, ಹಾಸನ್ನಿಂದ. ಓಕೆ,

ತಿಪಿ ಕೆ ಗಾಣತ್ಕಟ್ಟೆ ಚನ್ನಗಿರಿ ತಾಲೂಕಿನಿಂದ. ಎಸ್, ಸರಿಯಾಗಿದೆ ನಿಮ್ಮ ಉತ್ತರ. ಮಯೂರ್ಕೋಟಿ ಜನ್ನಾಪುರ ಭದ್ರಾವತಿಯಿಂದ. ಹಾಗೆಯೇ ಜಯಪುಟ್ಟಸ್ವಾಮಿ ಕೆನಡಾದಿಂದ. ಎಸ್, ನಮಸ್ತೆ ತಮಗೂ ಕೂಡ. ಶುಭ ಸಂಜೆ ಸರ್. ಧನಲಕ್ಷ್ಮಿ ಯೋಗೇಶ್ ಹಾಲಪ್ಪ ಸರ್ಕಲ್ ಭದ್ರಾವತಿಯಿಂದ. ಮುಸ್ಸಂಜೆ ಶುಭಾಶಯಗಳು. ಉತ್ತರ ಏನು? ಹುತ್ತ ಕಾಲೋನಿ ಭದ್ರಾವತಿಯಿಂದ ಯಲ್ಲೇಗೌಡ ಅವರು. ಸರಿಯಾದಂಥ ಉತ್ತರ. ಹೆಂಗೆ ಹೆಂಗೆ ಹೆಂಗೆ ಕಳಿಸ್ಬಿಟ್ಟಿದ್ರಲ್ಲ. ಶುಭ ಸಂಜೆ ನಮಸ್ಕಾರಗಳು ತಮಗೂ ಕೂಡ. ನಮಸ್ಕಾರ ಜ್ಯೋತಿ ನೀನಾ ಸಂತೋಷ್ ನ್ಯಾಮ್ತಿಯಿಂದ. ಸರಿಯಾದಂಥ ಉತ್ತರ. ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ. ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ. ಜ್ಯೋತಿ ರಾಜಶೇಖರ್ ಸಿದ್ಧಾರೂಢ ನಗರ ಭದ್ರಾವತಿಯಿಂದ. ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ. ಎಸ್, ಹಾಗೆಯೇ ನಮಸ್ಕಾರ ಸರ್. ಯಾರಿದ್ದು? ಫೈರೋಸ್ ಟೈಲರ್. ಸರಿಯಾದಂಥ ಉತ್ತರ ಶಿವಮೊಗ್ಗದಿಂದ. ಹಾಗೆಯೇ ರೂಪಾ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿ ಭದ್ರಾವತಿಯಿಂದ. ಓಕೆ, ಚಿತ್ರಗೀತೆಗಳು ಸೊಗಸಾಗಿ ಮೂಡಿ ಬರ್ತಿವೆ. ಓಕೆ, ಉತ್ತರ ಎಲ್ಲಿ ನಿಮ್ಮದು? ಆತ್ಮೀಯ ಸಹೋದರ ಯಾರಿದು? ರಾಜುಶಂಕರ್ ಘಟ್ಟ ಅವರ ಉತ್ತರ. ಶುಕ್ರವಾರದ ಸಂಜೆಯ ವಿಶೇಷ ಕಾರ್ಯಕ್ರಮ ನಡೆಸೋಕೆ ಬಂದಿದ್ದಿರುವಂತಹ ತಮಗೆ ವಂದನೆಗಳು ಅಂತೇಳಿ ಉತ್ತರ ಕಳಿಸೋ ಪ್ರಯತ್ನ ಮಾಡಿದ್ದಾರೆ. ಹಾಗೆಯೇ ಯಾರಿದು? ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ. ಇಷ್ಟೊಂದು ನಗುವಿನ ಇಮೇಜಿ ಯಾಕೆ ಗೊತ್ತಾಗಲಿಲ್ಲ. ಸದಾಶಿವಪ್ಪ ಮಂಡಘಟ್ಟ. ಎಸ್, ಇದೀಗ ಜಾಯ್ನ್ ಆದೆ, ಪ್ರಶ್ನೆ ಗೊತ್ತಾಗಲಿಲ್ಲ ಅಂಥೇಳಿ ಹೇಳ್ತಿದ್ದಾರೆ. ಅಡ್ಡಿ ಇಲ್ಲ, ಜಾಯ್ನ್ ಆಗಿದ್ದೀರಲ್ಲ, ಮುಂದಿನ ಗೀತೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳ್ತೀನಿ. ಓಕೆ, ಎಲ್ಲ ಉತ್ತರಗಳು ಇನ್ನೂ ಇದ್ದಾವಪ್ಪ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಹಾಗೆಯೇ ರೇಖಾ ಕೋಟಿ ಶ್ರೇಯಾ ಗುಜ್ಜಾರ್ ಸಿದ್ದಾಪುರ ಭದ್ರಾವತಿಯಿಂದ. ಎಸ್, ಬಹುಶಃ ಎಲ್ಲರ ಉತ್ತರಗಳನ್ನ ತಗೊಂಡಿದ್ದೀನಿ. ಯಾರಿದು? ಮತ್ತೆ ಗೌರಮ್ಮ ಅವರು ಹಾವೇರಿಯಿಂದ. ಓಕೆ, ಸಪ್ರೇಟ್ ಈ ನಂಬರ್ಗೆ ಕಳಿಸ್ಬೇಕು, ನಾವು ಹೇಳುವಂಥ ನಂಬರ್ಗೆ ಕಳಿಸ್ಬೇಕು. ನೀವು ಯಾವುದು ಗ್ರೂಪಲ್ಲಿ ಕಳಿಸ್ತಾ ಇದ್ದೀರಿ, ಸೊ ಅದು ಗ್ರೂಪಲ್ಲಿ ಬಂದಂಥ ಮೆಸೇಜ್ಗಳನ್ನು ನಾವು ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಮುಂದಿನ ಉತ್ತರ, ಮುಂದಿನ ಸಂದೇಶ ಪರ್ಟಿಕ್ಯುಲರ್ ಆಗಿ ಈ ನಂಬರ್ಗೆ ಕಳಿಸಿ. ಓಕೆನಾ? ಓಕೆ, ಉತ್ತರ ಆಗಿತ್ತು ಅಜಯ್ ರಾವ್ ಅವರು. ಕೃಷ್ಣನ್ ಲವ್ ಸ್ಟೋರಿಯಿಂದ ಪ್ರಾರಂಭವಾದಂಥ ಅವರ ಸೀಕ್ವೆನ್ಸ್, ಸಿನಿಮಾಗಳ ಸೀಕ್ವೆನ್ಸ್, ಕೃಷ್ಣ ಅನ್ನೋದು ಅವರಿಗೆ ಅನ್ವರ್ಥವಾಗಿ ಸೇರಿಸ್ಬಿಟ್ಟಿದ್ದಾರೆ. ಕೃಷ್ಣ ಅಜಯ್ ರಾವ್ ಅಂತ ಕೂಡ ನಾವು ಅವರನ್ನು ಚಿತ್ರರಂಗದಲ್ಲಿ ಗುರುತಿಸ್ತೀವಿ ಅಲ್ವಾ. ಸೊ ಹಾಗಾಗಿ ನಾವು ಕೇಳಿದಂಥ ಪ್ರಶ್ನೆಗೆ ಉತ್ತರ ಆಗಿತ್ತು ಅಜಯ್ ರಾವ್ ಅವರು. ಸೊ ಎಲ್ಲರೂ ಕೂಡ, ಕೆಲವರು ಅವರ ಜೋಡಿಯಾಗಿ ನಟಿಸಿರುವಂಥ ನಿಧಿ ಸುಬ್ಬಯ್ಯ ನಾಯಕಿ ನಟಿ ಅವರ ಹೆಸರನ್ನು ಕೂಡ ಕಳಿಸಿದ್ದೀರಿ, ಧನ್ಯವಾದಗಳು ತಮಗೆಲ್ರಿಗೂ ಕೂಡ. ಇನ್ನು ಮುಂದಿನ ಗೀತೆಗೆ ಹೋಗೋಣ. ಸೊ ಮುಂದಿನ ಗೀತೆಗೂ ಒಂದು ಪ್ರಶ್ನೆ ಇರುತ್ತೆ, ಸರಳವಾದಂಥ ಪ್ರಶ್ನೆ ಇರುತ್ತೆ. ನೀಲ ಮೇಘ ಶ್ಯಾಮ ಚಿತ್ರದ ಗೀತೆ, ರಾಜ್ಕಿಶೋರ್ ಅವರ ಸಾಹಿತ್ಯ, ಪ್ರಶಾಂತ್ ರಾಜ್ ಅವರ ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಶಂಕರ್ ಶಾನ್ ಭೋಗ್ ಹಾಗೂ ಟೆನ್ನಿಸ್ ಕೃಷ್ಣ ಅವರು. ಸೊ ಗೀತೆ ನೀಲ ಮೇಘ ಶ್ಯಾಮ ಚಿತ್ರದ್ದು. ಓಕೆನಾ? ಸೊ ಈ ಚಿತ್ರದಲ್ಲಿ ಸೃಜನ್ ಲೋಕೇಶ್ ಅವರು, ಬಹುಶಃ ಎಸ್ ಸೃಜನ್ ಲೋಕೇಶ್ ಅವರೇ ಮೊದಲನೇ ಬಾರಿಗೆ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಅವರು ನಟಿಸ್ತಾರೆ. ಸೊ ಈ ಚಿತ್ರದಲ್ಲಿ ಸೃಜನ್ ಲೋಕೇಶ್ ಅವರ ಜೊತೆಯಲ್ಲಿ ನಾಯಕಿಯಾಗಿ ಅಭಿನಯಿಸಿದಂಥವ್ರು ಯಾರು ಅಂತ. ನೀಲ ಮೇಘ ಶ್ಯಾಮ ಚಿತ್ರದಲ್ಲಿ ಸೃಜನ್ ಲೋಕೇಶ್ ಅವರ ಜೊತೆಯಲ್ಲಿ ನಟಿಸಿದಂಥ ನಟಿ ಯಾರು, ಅಂದರೆ ಹೀರೋಯಿನ್ ರೋಲನ್ನು ಮಾಡಿದಂಥವ್ರು ಯಾರು ಅನ್ನೋದು ನನ್ನ ಪ್ರಶ್ನೆ. ನಿಮ್ಮ ಉತ್ತರಗಳು ಬರಲಿ. ನಮ್ಮ ವಾಟ್ಸಪ್ ಸಂಖ್ಯೆ 9481527260. ಮತ್ತೊಮ್ಮೆ ನಮ್ಮ ಕೇಳುಗರಲ್ಲಿ ಮನವಿ, ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಮೊದಲಿಗೆ ನಿಮ್ಮ ಹೆಸರಿರಲಿ, ನಂತರ ನಿಮ್ಮ ಊರಿನ ಹೆಸರು ಕಳಿಸುವಂಥದ್ದಿದ್ದರೆ ಕಳಿಸಿ, ಇಲ್ಲ ಅಟ್ಲೀಸ್ಟ್ ನಿಮ್ಮ ಹೆಸರಷ್ಟೇ ಕಳಿಸ್ತೀರಿ ಅಂತಂದರೆ ಮೊದಲಿಗೆ ನಿಮ್ಮ ಹೆಸರಿರಲಿ, ನಾನು ಕೇಳಿದಂಥ ಪ್ರಶ್ನೆಯ ಉತ್ತರ ನೆಕ್ಸ್ಟ್ ಇರಲಿ. ಯಾಕಂತಂದರೆ ಕೆಲವೊಮ್ಮೆ ಮೊದಲಿಗೆ ಉತ್ತರಗಳನ್ನ ಕಳಿಸಿ ಅಥವಾ ಉತ್ತರದ ಏನು ಮೊದಲನೇ ಸಾಲನ್ನು ಕಳಿಸಿ ನಾವು ಅದನ್ನೇ ಹೇಳೋ ಹಾಗೆ ಆಗ್ಬಿಡುತ್ತೆ. ಹಾಗಾಗಿ ತಡ ಆಗೋದ್ಬೇಡ, ಕೇಳಿ ನೀಲ ಮೇಘ ಶ್ಯಾಮ ಚಿತ್ರದ ಈ ಗೀತೆ.

ಗೀತೆಯಿಂದ ಗೀತೆಗೆ, ಹಾಡಿನಿಂದ ಹಾಡಿಗೆ ನಮ್ಮ ಕೇಳುಗರ ಸಂದೇಶಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಮಾತು ಜಾಸ್ತಿ ಆಡೋ ಹಂಗಿಲ್ಲ, ಉತ್ತರಗಳನ್ನ ತಗೊಂಡ್ಬಿಡೋಣ. ಯಾರೆಲ್ಲ ಉತ್ತರ ಕಳಿಸಿದ್ದಾರೆ, ಮೊದಲನೇದಾಗಿ ಉತ್ತರ ತಲುಪಿಸಿದ್ದಾರೆ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರಿನಿಂದ, ಹಾಗೆಯೇ ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಹಂಪಣ್ಣ ನ್ಯಾಮ್ತಿಯವರ ಉತ್ತರ ಕೂಡ ತಲುಪಿದೆ, ಧನಲಕ್ಷ್ಮಿ ಯೋಗೇಶ್ ಹಾಲಪ್ಪ ಸರ್ಕಲ್ ಭದ್ರಾವತಿಯಿಂದ, ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ ಹುತ್ತ ಭದ್ರಾವತಿಯಿಂದ, ಅಜಯ್ ವಂಡ್ಕರ್ ಲೋಯರ್ ಹುತ್ತ ಭದ್ರಾವತಿಯಿಂದ, ಮೋನಿಷಾ ಚೈತನ್ಯ ತರೀಕೆರೆಯಿಂದ, ಹಾಗೆಯೇ ಭದ್ರಾವತಿ ಭೂತನಗುಡಿ ಪ್ರದೀಪ್ ಅವರು. ಎಸ್, ಸರಿಯಾದಂಥ ಉತ್ತರ ನಿಮ್ಮ ಕನ್ನಡ ಮತ್ತು ಮೊದಲನೇ ಸಂದೇಶ ಅಂತ ಅಂದ್ಕೊಳ್ತೀನಿ. ಎಲ್ಲದಕ್ಕೂ ಧನ್ಯವಾದಗಳು. ಹಾಗೆಯೇ ಯಾರಿದು, ಗಂಗಾಧರೇಶ್ ಬಿ ಜಿ ಹೊಸ್ಮನೆ ಭದ್ರಾವತಿಯಿಂದ, ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ, ಇರಲಿ ನೋಡೋಣ. ಉಮಾದೇವಿ ಅವರು ಬಿ ಆರ್ ಪ್ರಾಜೆಕ್ಟಿಂದ, ಸರಿಯಾದಂಥ ಉತ್ತರ ಸೇವಂತಿ ಪಿ ಕೆ ಗಾಣತ್ಕಟ್ಟೆ ಚನ್ನಗಿರಿ ತಾಲೂಕು. ಓ, ಸರಿಯಾದಂಥ ಉತ್ತರ ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಹಾಗೆಯೇ ಸವಿತಾ ದೇವಧರ್ ಶಿವಮೊಗ್ಗದಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರುಕೊಡುಗೆಯಿಂದ, ಚಂದ್ರಿಕಾ

ನಿರಲ್ ಗುಂಡಿ ಅವರು ಪ್ರಶ್ನೆಯನ್ನು ಕೇಳಿಸ್ಕೊಂಡಿಲ್ಲ ಅಂತೇ ಇರಲಿ. ಈಗ ನಾವು ಕೇಳಿದಂಥ ಗೀತೆ ನೀಲಮೇಘ ಶ್ಯಾಮ ಚಿತ್ರದ್ದು. ಇದರಲ್ಲಿ ನಾಯಕಿಯಾಗಿ ಯಾರು ಅಭಿನಯಿಸಿದ್ರು ಅನ್ನೋದು ಪ್ರಶ್ನೆ ಆಗಿತ್ತು. ನೋಡಿ, ಈಗ ಬೇರೆಯವರ ಉತ್ತರಗಳನ್ನ ಓದೋ ಹೊತ್ತಿಗೆ ನಿಮಗೆ ಉತ್ತರ ಗೊತ್ತಾದರೆ ಕಳಿಸಿ, ಓಕೆನಾ? ಜ್ಯೋತಿ ರಾಜಶೇಖರ್ ಸಿದ್ಧಾರೂಢ ನಗರ ಭದ್ರಾವತಿಯಿಂದ, ಹಾಗೆಯೇ ಮಯೂರ್ಕೋಟಿ ಜನ್ನಾಪುರ ಭದ್ರಾವತಿಯಿಂದ ಅಡಿಷ್ನಲ್ ಸೇರಿ ಕಳಿಸಿದ್ದೀರಾ? ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ, ಹಾಗೆಯೇ ಸದಾಶಿವಪ್ಪ ಮಣ್ಣಘಟ್ಟ, ಓಕೆ, ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಓಕೆ, ಯಾರಿದು, ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ, ರೂಪ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಯಾರಿದು, ಜ್ಯೋತಿ ನೀನಾ ಸಂತೋಷ್ ನ್ಯಾಮ್ತಿಯಿಂದ, ರಾಘವಮನಿಯಾನಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಬೆಟ್ಟಂಪಾಡಿ ದುಬೈನಿಂದ. ಎಲ್ಲಿ ಹೋಗ್ಬಿಟ್ಟಿದ್ರಿ ಕಾರ್ಯಕ್ರಮ ಆರಂಭ ಆಗಿ ಈಗಾಗಲೇ 50 ನಿಮಿಷ ಆಗೋಯ್ತು. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ಸರಿಯಾದಂಥ ಉತ್ತರ. ಬಿ ಹೆಚ್ ಆಂಜನೇಯ ಓಲ್ಡ್ ಟೌನ್ ಹನುಮಂತ ನಗರ ಭದ್ರಾವತಿಯಿಂದ, ಎಸ್, ಉತ್ತರ ಸರಿ ಇದೆ. ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ, ಓಕೆ, ಹಾಗೆಯೇ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಸಂತೋಷ್ ಎನ್ ಆರ್ ಪುರದಿಂದ, ರೇಖಾ ಕೋಟಿ ಶ್ರೇಯಾ ಗುಜ್ಜಾರ್ ಸಿದ್ದಾಪುರ ಭದ್ರಾವತಿಯಿಂದ. ಓಕೆ, ಎಲ್ಲರೂ ಉತ್ತರಗಳನ್ನ ತಗೊಂಡಿದ್ದೀರಾ? ಎಸ್, ಖಾಲಿ ಖಾಲಿ ಮಾಡಿದ್ದೀವಿ ನಾವು ಇನ್ಬಾಕ್ಸನ್ನು. ಎಸ್, ಆರಾಧಿಕಾ ಅವರು ಸೃಜನ್ ಲೋಕೇಶ್ ಅವರ ಜೊತೆಯಲ್ಲಿ ನೀಲಮೇಘ ಶ್ಯಾಮ ಚಿತ್ರದಲ್ಲಿ ನಟಿಸಿದಂಥ ನಟಿ ಆರಾಧಿಕಾ ಅವರು. ಸೊ ಅವರ ಹೆಸರನ್ನು ಎಲ್ಲರೂ ಕೂಡ ಕಳಿಸಿದ್ದೀರಿ, ತಮಗೆಲ್ರಿಗೂ ಕೂಡ ಧನ್ಯವಾದಗಳು. ಸೊ ಮುಂದಿನ ಗೀತೆಯನ್ನು ಕೇಳೋಣ. ಕೇರ್ ಆಫ್ ಫುಟ್ಪಾತ್ ಚಿತ್ರದ ಗೀತೆ, ಡಿ ಭರತ್ಗೌಡ ಅವರ ಸಾಹಿತ್ಯ, ರವಿ ದತ್ತಾತ್ರೇಯ ಅವರ ಸಂಗೀತವಿರುವ ಈ ಗೀತೆಯನ್ನು ಅನೂಪ್ ಜೆ ಸಿಡಿನ್ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಪ್ರಶ್ನೆ ಏನಪ್ಪ ಅಂತಂದರೆ, ಕೇರ್ ಆಫ್ ಫುಟ್ಪಾತ್ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ನಟ, ಇವರು ಸ್ವಲ್ಪ ವಿಶೇಷ ಅಲ್ವಾ? ಸೊ ಯಾರು ಅಂತ ಹೇಳಿ ಕಳಿಸಿ. ಕೇರ್ ಆಫ್ ಫುಟ್ಪಾತ್ ಚಿತ್ರದಲ್ಲಿ ಮೊದಲನೇ ಭಾಗ, ಸೊ ಅದರಲ್ಲಿ ನಟಿಸಿರುವಂಥ ಪಾತ್ರ, ಪ್ರಮುಖ ಪಾತ್ರ ಯಾರು, ನಟ ಯಾರು ಅನ್ನೋದನ್ನು ನೀವು ನಮಗೆ ವಾಟ್ಸಪ್ ಸಂದೇಶದ ಮೂಲಕ ಕಳಿಸ್ಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ 9481572606 ಈ ಸಂಖ್ಯೆಗೆ, ಓಕೆನಾ? ರೈಟ್, ಗೀತೆಯನ್ನು ಕೇಳ್ತಾ ಇದ್ದೀರಿ ನೀವು ಕೇರ್ ಆಫ್ ಫುಟ್ಪಾತ್ ಚಿತ್ರದಿಂದ. ಸೊ ಪ್ರಶ್ನೆ ಏನಪ್ಪ ಅಂತಂದರೆ, ಸಿಂಪಲ್, ಈ ಚಿತ್ರದಲ್ಲಿ ನಟಿಸಿರುವಂಥ ಪ್ರಮುಖ ಪಾತ್ರಧಾರಿ, ವಿಶೇಷವಾದಂಥ ಏನು ನಟ ನಟನೆಯನ್ನು ಮಾಡಿದ್ದಾರೆ, ಸೊ ಅವರ ಹೆಸರನ್ನ ಕಳಿಸ್ಬೇಕಿದೆ. ಓಕೆ, ಎಸ್.

ಆತ್ಮೀಯ ಕೇಳಿದ್ರೆ ನೀವು ಕೇಳ್ತಾ ಇದ್ದೀರಿ 103.5 ಹಾಗೂ 101.4 FM ಹಾಗೂ ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನು ನಿಮ್ಮ ಬಾನುಲಿ ಗೆಳೆಯ ಶಕೀಲ್ ಹೊದಿಗೆರೆ. ಸೊ ಈಗ ಕಾರ್ಯಕ್ರಮದ ಕಡೆಯ ಹಂತ ಅಂತ ಅಂದ್ಕೊಳ್ಬಹುದೇನೋ, ಯಾಕಂದರೆ ಸಂದೇಶಗಳನ್ನ ಓದೋ ಹೊತ್ತಿಗೆ ಕಾರ್ಯಕ್ರಮದ ಸಮಯ ಮುಗಿಯುತ್ತೆ. ಈ ಸಂದರ್ಭದಲ್ಲಿ ಮತ್ತೊಂದು ತಮ್ಮ ಗಮನಕ್ಕೆ ತಂದು ಒಂದು ವಿಷಯನ ಏನಪ್ಪಾ ಅಂತಂದರೆ, ಈ ರಾತ್ರಿ 8 ಗಂಟೆಯಿಂದ 8:45ರವರೆಗೆ ಕನ್ನಡ ಚಿತ್ರಗೀತೆಗಳು ಇರುತ್ತವೆ. ಸೊ ಅಲ್ಲೂ ಕೂಡ ಹೀಗೆ ಪ್ರಶ್ನೆಗಳನ್ನ ಕೇಳ್ತೀನಿ, ನಿಮ್ಮ ಉತ್ತರಗಳನ್ನು ನಾನು ಸಂದೇಶಗಳನ್ನು ನಾನು ಕಾರ್ಯಕ್ರಮದಲ್ಲಿ ತಗೊಳ್ತೀನಿ ಅಂತ ಹೇಳಿ ಹೇಳ್ತಾ. ಸೊ ಈಗ ಕೇಳಿದಂಥ ಪ್ರಶ್ನೆಯ ಉತ್ತರಗಳನ್ನು ತಗೊಳ್ಳೋಣ. ಯಾರೆಲ್ಲ ಉತ್ತರ ಕಳಿಸಿದಿರಿ ಅಂಥೇಳಿ, ಸೊ ಪ್ರಶ್ನೆ ಏನಾಗಿತ್ತು ಅಂತಂದರೆ, ಕೇರ್ ಆಫ್ ಫುಟ್ಪಾತ್ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದಂಥ ಪಾತ್ರ ಅಥವಾ ನಟ ಯಾರು ಅನ್ನೋದನ್ನು ನಾನು ಪ್ರಶ್ನೆ ಕೇಳಿದ್ದೆ. ಸೊ ಯಾರೆಲ್ಲರ ಉತ್ತರ ಸರಿ ಇದೆ ಮತ್ತು ಯಾರೆಲ್ಲ ಉತ್ತರ ಕಳಿಸಿದ್ದಾರೆ, ಆಲ್ಮೋಸ್ಟ್ ಸರಿನೇ ನೋಡಿ. ಇಷ್ಟು ಏನು ನಾಲ್ಕೈದು ಪ್ರಶ್ನೆಯನ್ನು ಕೇಳಿದ್ವಲ್ಲ, ಒಂದು ಪ್ರಶ್ನೆಗಾದರೂ ಅಂದರೆ ಒಬ್ಬರಾದರೂ ತಪ್ಪು ಉತ್ತರ ಕಳಿಸಿದ್ರ ಇಲ್ಲ. ಹಂಗಾಗಿ ಸೊ ಮೊದಲನೇದಾಗಿ ಯಾರ ಉತ್ತರ ತಲುಪಿದೆ ಮೊದಲನೇದಾಗಿ ಅಂತಂದರೆ, ಮಯೂರ್ಕೋಟಿ ಜನ್ನಾಪುರ ಭದ್ರಾವತಿಯಿಂದ. ಓಕೆ, ನೆಕ್ಸ್ಟ್ ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ. ಎಸ್. ಮೋನಿಷಾ ಚೈತನ್ಯ ತರೀಕೆರೆಯಿಂದ. ಎಸ್. ಹಾಗೆಯೇ ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ ಹುತ್ತ ಭದ್ರಾವತಿಯಿಂದ. ಅಜಯ್ ವಂಡ್ಕರ್ ಲೋಯರ್ ಹುತ್ತ ಭದ್ರಾವತಿಯಿಂದ. ಹಾಗೆಯೇ ಗೌತಮ್ ಕನಕನಗರ ಫಸ್ಟ್ ಕ್ರಾಸ್ ಭದ್ರಾವತಿಯಿಂದ. ಎಸ್. ಬಹುಶಃ ಮೊದಲನೇ ಸಂದೇಶ ಅಂತ ಅಂದ್ಕೊಳ್ತೀನಿ. ಅವರು ಹೇಳಿದ್ದಾರೆ, ತಮ್ಮ ವಿವರ ಕೊಟ್ಕೊಂಡಿದ್ದಾರೆ ಕಾರ್ಯಕ್ರಮಕ್ಕೆ. ಹಾಗೆ ನಿಲಯಕ್ಕೆ ಸ್ವಾಗತ, ನಿಮ್ಮ ಉತ್ತರ ಸರಿ ಇದೆ. ಸೊ ಮುಂದಿನ ಸಂದೇಶಗಳನ್ನ ಕನ್ನಡದಲ್ಲಿ ಟೈಪಿಸಿ ಕಳಿಸೋದಕ್ಕೆ ಅಂದರೆ ಮುದ್ರಿಸಿ ಕಳಿಸೋದಕ್ಕೆ ಪ್ರಯತ್ನ ಮಾಡಿ. ಓಕೆ, ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಹಾಗೆಯೇ ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ. ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ. ಎಲ್ಲಿ ಹೋಗಿದ್ರಿ ರುದ್ರಸ್ವಾಮಿಗಳು? ಕಡೇ ಪ್ರಶ್ನೆಗೆ ಕಡೇ ಗೀತೆಗೆ ಬಂದುಬಿಟ್ರಲ್ಲ ನೀವು. ನೀವೆಲ್ಲ ಉತ್ತರಗಳನ್ನ ಕಳಿಸ್ತಾ ಇದ್ರಿ ಅಲ್ವಾ? ಈ ರಾತ್ರಿ 8 ಗಂಟೆ ಚಿತ್ರಗೀತೆಗಳಿಗೆ ತಪ್ಪಿಸ್ಬೇಡಿ, ಓಕೆನಾ? ಶ್ರೀ ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ. ಎಸ್. ಹಾಗೆಯೇ ರಾಜು ಶಂಕರ್ ಘಟ್ಟ ಅವರ ಉತ್ತರ ಕೂಡ ತಲುಪಿದೆ. ಎಸ್. ಸರಿ ಇದೆ. ಯಾರಿದು ಭದ್ರಾವತಿ ಭೂತನಗುಡಿ ಪ್ರದೀಪ್ ಅವರ ಉತ್ತರ ಕೂಡ ತಲುಪಿದೆ. ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ. ಎಸ್. ಮತ್ತೊಂದು ಉತ್ತರ ಬಂದಿದೆ, ಗಂಗಾಧರೇಶ್ ಬಿ ಜಿ ಹೊಸ್ಮನೆಯಿಂದ ಭದ್ರಾವತಿ. ಉಮಾದೇವಿ ಅವರು ಬಿ ಆರ್ ಪ್ರಾಜೆಕ್ಟ್ನಿಂದ. ರಾಘವ ಮನಿಯಾನಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಬೆಟ್ಟಂಪಾಡಿ ದುಬೈನಿಂದ. ಶಾಂತಾಚಾರ್ ಬಡಿಗೇರಿ ಕೊಕ್ಕನೂರು ಹರಿಹರ ತಾಲೂಕಿನಿಂದ. ಫೈರೋ ಸ್ಟೈಲರ್ ಶಿವಮೊಗ್ಗದಿಂದ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಸಂತೋಷ್ ಅವರು ಎನ್ ಆರ್ ಪುರದಿಂದ. ವೀಣಾ ಅವರು ಗಾಡಿಕೊಪ್ಪ ಶಿವಮೊಗ್ಗದಿಂದ. ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರು. ಈಗ ಎಲ್ಲಿಂದ ಕಳಿಸಿದ್ದೀರಿ ನೀವು ಹಾಗಿದ್ರೆ ಉತ್ತರನ? ಓಕೆ, ಆದರೆ ಉತ್ತರ ಸರಿ ಇದೆ. ಬಟ್ ಶಿವಮೊಗ್ಗನೂ ಬೆಂಗಳೂರು ಎಲ್ಲಾದರೂ

ಅಂದರೂ ಸರಿ, ನೀವು ಉತ್ತರನ ಖಂಡಿತ ಕಳಿಸಿ ಕಳಿಸ್ತೀರಿ, ಅದೇ ಸಂತೋಷ. ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ, ಎಸ್ ಸರಿಯಾದಂಥ ಉತ್ತರ. ಸೇವಂತಿ ಪಿ ಕೆ ಗಾಣದಕಟ್ಟೆ ಚನ್ನಗಿರಿ ತಾಲೂಕಿನಿಂದ, ಎಸ್ ಹಾಗೆಯೇ ಸರಿ ಇದೆ ಉತ್ತರ. ಯಾರಿದು? ಗೋವರ್ಧನ್ ರಾವ್ ಜಿ ಎಚ್ ಕುಳಗಟ್ಟೆ ಹೊನ್ನಾಳಿ ತಾಲೂಕು. ಓಹೋ, ಸರಿಯಾದಂಥ ಉತ್ತರ. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಮಂಡಗದ್ದೆ ಹೋಬಳಿಯಿಂದ. ಹಾಗೆಯೇ ನಾಗರಾಜ್ ನಾಗರನವಿಲೆ ಚನ್ನರಾಯಪಟ್ಟಣ ತಾಲೂಕು ಹಾಸನದಿಂದ ಸರಿಯಾದಂಥ ಉತ್ತರ. ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಉತ್ತರ ಸರಿ ಇದೆ, ಆದರೆ ವಿಡಿಯೋ ಕಾಲ್ಗೆ ಯಾಕೆ ಟ್ರೈ ಮಾಡಿದ್ದು? ಮಂಜುಳಾ ಜನಾರ್ಧನ್ ಉದಯ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ, ಎಸ್. ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ನಾಗರಾಜ್ ಕಾಗದನಗರದಿಂದ. ಹಾಗೆಯೇ ಅವು ಇನ್ನೂ ಸಂದೇಶಗಳು ಇದ್ದಾವಪ್ಪ. ಅವು ಜ್ಯೋತಿನಿನ ಸಂತೋಷ್ ನ್ಯಾಮತಿಯಿಂದ, ಹಾಗೆಯೇ ಮುರಳೀಧರ ಶಿವಮೊಗ್ಗದಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರುಕೊಡುಗೆಯಿಂದ, ಹಾಗೆಯೇ ರೂಪ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ. ಯಾರಿದು? ಚಂದ್ರಿಕಾ ನಿರಲ್ಗುಂಡಿ. ಓಕೆ. ರೇಖಾ ಕೋಟಿ ಶ್ರೇಯಾ ಗುಜ್ಜಾರ್ ಸಿದ್ದಾಪುರ ಭದ್ರಾವತಿಯಿಂದ, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ ಸರಿಯಾದಂಥ ಉತ್ತರ. ಹಾಗೆಯೇ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ. ಓಕೆ, ಎಲ್ಲರ ಉತ್ತರ ಸರಿ ಇದೆ. ಹಂಗೂ ಅಂದ್ಕೊಂಡೆ ಈ ಪ್ರಶ್ನೆಗಾದರೂ ಉತ್ತರ ಯಾರಾದರೂ ಕಳಿಸ್ತೇ ಇರ್ತಾರಾ ಅಂತ. ಯಾರೂ ಹಾಗಿಲ್ಲ, ಎಲ್ಲರೂ ಕೂಡ ಉತ್ತರನ ಕಳಿಸಿದ್ದಾರೆ, ಸರಿ ಉತ್ತರ ಕಳಿಸಿದ್ದಾರೆ. ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ, ಅದರಲ್ಲಿ ಬರುವಂಥ ಪ್ರಮುಖ ಪಾತ್ರಧಾರಿಗಳನ್ನ, ಬೇರೆ ಬೇರೆ ನಟರು ಕೂಡ ಇದ್ದಾರೆ, ಅವರ ಹೆಸರುಗಳನ್ನ ಕೂಡ ಕೆಲವರು ಕಳಿಸಿದ್ದಾರೆ. ಅದೇ ಸಂತೋಷ, ಅದೇ ಖುಷಿ ನಮಗೆ. ನಮ್ಮ ಕೇಳುಗರು ನಮಗಿಂತ ಹೆಚ್ಚು ಚಿತ್ರಗಳ ಬಗ್ಗೆ ಆಗಿರ್ಬೋದು, ಜನರಲ್ ನಾಲೆಡ್ಜ್ ಆಗಿರ್ಬೋದು, ಬೇರೆ ಎಲ್ಲ ವಿಚಾರಗಳ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಜೊತೆಗೆ ಹಂಚಿಕೊಳ್ತಾರೆ. ಸೊ ಆ ಮೂಲಕ ನಮಗೂ ಕೂಡ ನಮ್ಮ ನಾಲೆಡ್ಜನ್ನು, ನಮ್ಮ ಜ್ಞಾನವನ್ನು ಕೂಡ ಹೆಚ್ಚಿಸ್ಕೊಳ್ಳೋದಕ್ಕೆ ಅವರು ನಮಗೆ ಸಹಾಯ ಮಾಡ್ತಾರೆ. ಓಕೆನಾ? ಓಕೆ. ನಮ್ಮ ಕೇಳುಗರು ಕಳಿಸಿದಂಥ ಉತ್ತರ ಆಗಿತ್ತು ಮಾಸ್ಟರ್ ಕಿಶನ್ ಕೇರ್ ಆಫ್ ಫುಟ್ಪಾತ್. ಮಕ್ಕಳ ಶಿಕ್ಷಣದ ಕುರಿತು ಬಹಳ ವಿಶೇಷವಾದಂಥ ಪ್ರಯತ್ನ, ಅಂದರೆ ಅದರ ಮಹತ್ವವನ್ನು, ಮಕ್ಕಳ ಶಿಕ್ಷಣದ ಮಹತ್ವವನ್ನು ಹೇಳುವಂಥ, ವಿಶೇಷವಾಗಿ ಪ್ರಧಾನವಾಗಿ ಹೇಳಿದಂಥ ಚಿತ್ರ ಅದು. ಹಾಗಾಗಿ ಅದು, ಮತ್ತು ಜೊತೆಗೆ ಅದರಲ್ಲಿ ನಟಿಸಿದಂಥ ಪಾತ್ರವರ್ಗ, ಪ್ರಮುಖ ಪಾತ್ರಧಾರಿ ಮಾಸ್ಟರ್ ಕಿಶನ್ ಅವರು. ಸೊ ಈ ಎಲ್ಲ ಕಾರಣಗಳಿಗಾಗಿ ಈ ಚಿತ್ರ ಬಹಳ ವಿಶೇಷವಾಗಿ ಜನಮನವನ್ನು ಸೆಳೆದಿತ್ತು. ಹಾಗಾಗಿ ಮಾಸ್ಟರ್ ಕಿಶನ್ ನಾವು ಕೇಳಿದಂಥ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಗಿತ್ತು. ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ, ಕೇಳುಗರೆ ಈ ರಾತ್ರಿ 8 ಗಂಟೆಯಿಂದ 8:45 ಚಿತ್ರಗೀತೆಗಳ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಕೂಡ ಪ್ರಶ್ನೆ ಉತ್ತರ ಇರುತ್ತೆ ಅಂತ ಹೇಳಿ ಹೇಳ್ತಾ, ಇಷ್ಟೊತ್ತು ನಿಮ್ಮ ಜೊತೆ ಇದ್ದದ್ದು ನಾನು ನಿಮ್ಮ ಬಾನುಲಿ ಗೆಳೆಯ ಶಕೀಲ್ ಹೊದಿಗೆರೆ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಕುಂತ್ಕೊಳ್ಳಿ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ನಿಮ್ ಕೂಸು ಹಳ್ಳಿ ಕಟ್ಟದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕ್ಕದ?
0: ಎಂತ ತಪ್ಪು ಮಾಡ್ಲಿಕ್ಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬೇರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿಮ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. 2 ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.

0: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸ ಕೇಳುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
1: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
0: ಕಾನೂನು ಉಲ್ಲಂಘಿಸಿದವರಿಗೆ 6 ತಿಂಗಳಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000 ರಿಂದ 50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸಲಾಗಬಹುದು.
1: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
0: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಆತ್ಮೀಯ ಕೇಳುಗರೆ, ನಿಲಯದಿಂದ ಪ್ರಸಾರವಾಗುವಂಥ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಅವಲೋಕನ, 6:51 ನಮ್ಮ ನಿಲಯದಿಂದ ಕೃಷಿರಂಗ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆಯಲ್ಲಿ ಕೊಳೆ ರೋಗಗಳ ನಿರ್ವಹಣೆಯಲ್ಲಿ ಬೋಡೋ ದ್ರಾವಣದ ಮಹತ್ವದ ಕುರಿತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ನವುಲೆ ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಶೃಂಗೇರಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಡಾಕ್ಟರ್ ಸಂಜೀವ್ ಜಕಾತಿಮಠ್ ಅವರ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸಿದ್ದಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಕೃಷಿ ಉಳಿಸಿ ಅಭಿಯಾನ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. ಇನ್ನು ಈ ರಾತ್ರಿ 7:45 ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ರಾತ್ರಿ 9:30 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಕರೆಂಟ್ ಅಫೇರ್ಸ್. ಈ ರಾತ್ರಿ 10:00 ನಮ್ಮ ನಿಲಯದಿಂದ ರೂಪಕ ಕವಿ ವಾಸುದೇವ ಭೂಪಾಲಂ, ರಚನೆ ಶ್ರೀಕಂಠ ಕೂಡಿಗೆ, ನಿರ್ಮಾಣ ಲಕ್ಷ್ಮೀಪತಿ, ಪ್ರಸ್ತುತಿ ಡಾಕ್ಟರ್ ಎನ್ ಸುಧೀಂದ್ರ. ಇನ್ನು ಈ ರಾತ್ರಿ 10:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಇನ್ನು ನಾಳೆ ಬೆಳಗ್ಗೆ 6:10 ನಮ್ಮ ನಿಲಯದಿಂದ ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ FS ಕಲ್ಲಪ್ಪನ ಮಠ ಅವರಿಂದ, 6:35 ನಮ್ಮ ನಿಲಯದಿಂದ ಕರುಣಾಳು ಬಾಬೆಳಕ್ಕೆ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕಥನಗಳು, ಸಂಚಿಕೆ DVG ಅವರು ಹಾಗೂ ವೆಂಕಟರಮ ಶಾಸ್ತ್ರಿಗಳು ಸ್ವಯಂ ಪಾಕಿಗಳಾದ ಕಥೆ. 6:40 ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿನ ತಳಿಗಳು, ಈ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಶ್ರೀ ಮಂಜುನಾಥ್ SB. ವಿಸ್ತರಣಾ ನಿರೀಕ್ಷಕರು ಕಾಫಿ ಮಂಡಳಿ ಹಿರಿಯ ಸಂಪರ್ಕ ಅಧಿಕಾರಿ ಕಚೇರಿ ಕೊಪ್ಪ ಇವರು. 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ, ಈ ಕಾರ್ಯಕ್ರಮದಲ್ಲಿ ಓಂಕಾರದ ಮಹತ್ವ, ಈ ಕುರಿತು ಮಾತನಾಡಲಿದ್ದಾರೆ ಗೋಪಾಲಕೃಷ್ಣ ಹೆಗ್ಡೆ. 6:50 ಸುದ್ದಿ ಮಿಂಚು, ಇನ್ನು 7:15 ದಾವಣಗೆರೆ ಜಿಲ್ಲಾ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮದಲ್ಲಿ ತೀರ್ಥರಾಮೇಶ್ವರ ಹಾಗೂ ಕರಡಿಗುಡ್ಡ, ಈ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ MN ಸುಂದರ್ರಾಜ್. ನಾಳೆ ಬೆಳಗ್ಗೆ 7:45 ಹಾಗೂ 8:30 ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 9:05 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:35 ಭಾವಗೀತೆಗಳು. ನಾಳೆ ಬೆಳಗ್ಗೆ 10:00 ಕಾರ್ಯಕ್ರಮ ಹಾಡು ಮಾತಾಡು. 11:00 ಚಿತ್ರಗೀತೆಗಳು. 11:30 ಸೇವಾ ಮಾಹಿತಿ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚನ್ನಗಿರಿ ತಾಲೂಕು ಹೊದಿಗೆರೆಯ ಲಕ್ಷ್ಮಮ್ಮ ಮತ್ತು ತಂಡದಿಂದ ಸೋಬಾನೆ ಪದಗಳನ್ನು ಕೇಳುವಿರಿ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಪರಿಸರದ ಅಳಿವು ಉಳಿವು, ಈ ಕುರಿತು ಯುವ ಭೂದೃಶ್ಯ ವಿನ್ಯಾಸಕಿ ಶ್ರೀಮತಿ ಯಶವಂತಿ YV ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸಿದ್ದಾರೆ ಡಾಕ್ಟರ್ ಸೌಮ್ಯ K. ಮಂಜುನಾಥ್.

ನಾಳೆ ಮಧ್ಯಾಹ್ನ 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳು ಈ ಕುರಿತು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಆಯುರ್ವೇದ ತಜ್ಞೆಯಾದಂತಹ ಡಾಕ್ಟರ್ ಲಲಿತಾ ಶೆಟ್ಟಿ ಅವರೊಡನೆ ಸಂದರ್ಶನ. ಇವರೊಡನೆ ಭಾಗವಹಿಸಿದ್ದಾರೆ ಸಂಧ್ಯಾ ಮಂಗೇಶ್ವರ್. ಇನ್ನು 1 ಗಂಟೆಗೆ ಪ್ರಗತಿ ಪಥ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 1:20ಕ್ಕೆ ನಮ್ಮ ನಿಲಯದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 2:40ಕ್ಕೆ ಭಾವಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆ ಮಧ್ಯಾಹ್ನ 3:01ಕ್ಕೆ ನಮ್ಮ ನಿಲಯದಿಂದ ಚಾಟ್ ಶೋ ಕಾರ್ಯಕ್ರಮ ಪ್ರಸಾರವಾಗಲಿದೆ. 4 ಗಂಟೆಗೆ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾಳೆ ಸಂಜೆ 5:00 ಹಾಗೂ 5:30ಕ್ಕೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 6 ಗಂಟೆಗೆ ಸೇವಾ ಮಾಹಿತಿ. 6:30ಕ್ಕೆ ಕಾರ್ಯಕ್ರಮ ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದಿಂದ. 6:51ಕ್ಕೆ ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಹಿಳಾ ಸಬಲೀಕರಣ ಈ ಕುರಿತು ತರೀಕೆರೆಯ ವಿಕಸನ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ವಕೀಲರಾದಂಥ ವಿಭಾ ವರ್ಗೀಸ್ ಅವರೊಂದಿಗೆ ನಡೆಸಿದಂಥ ಸಂದರ್ಶನ ಇದರ 2ನೇ ಭಾಗ ಪ್ರಸಾರವಾಗಲಿದೆ. ಇವರನ್ನ ಸಂದರ್ಶಿಸಿದ್ದಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಕೃಷಿ ಉಳಿಸಿ ಅಭಿಯಾನ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. ಇನ್ನು ನಾಳೆ ರಾತ್ರಿ 7:45ಕ್ಕೆ ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದಿಂದ. 8 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ. 8:35ಕ್ಕೆ ನಮ್ಮ ನಿಲಯದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ. 9:15ಕ್ಕೆ ಭಾವಗೀತೆಗಳ ಕಾರ್ಯಕ್ರಮ. 9:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಯುವವಾಣಿ ಕಾರ್ಯಕ್ರಮದಲ್ಲಿ ಇನ್ಫೋಟೆಕ್ ಮಾಹಿತಿ ತಂತ್ರಜ್ಞಾನ ಕುರಿತು ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಲಿಖಿತ ಎಂಪಿ ಹಾಗೂ ಸ್ವರ್ಣದಾಸ್. ಕಾರ್ಯಕ್ರಮ ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಇನ್ನು ನಾಳೆ ರಾತ್ರಿ 10 ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಆಲಿಸುವಿರಿ.

ಇದುವರೆಗೂ ನಿಲಯದಿಂದ ಪ್ರಸಾರವಾಗುವಂತಹ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಈ ಕಾರ್ಯಕ್ರಮ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ನೋಡಬಹುದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಸಾಮಾಜಿಕ ಆರ್ಥಿಕವಾಗಿ ವಂಚಿತ ಕುಟುಂಬಗಳಿಗೆ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 5 ಲಕ್ಷ ರೂಪಾಯಿಗಳವರೆಗೆ ಉಚಿತ ಸಾರ್ವಜನಿಕ ಆರೋಗ್ಯ ವಿಮೆಯನ್ನು ಒದಗಿಸುತ್ತದೆ. ಅಂತಹ ಕುಟುಂಬಗಳು ಜನಸಂಖ್ಯೆಯ ಸುಮಾರು 40% ಅಥವಾ ಸುಮಾರು 12 ಕೋಟಿ ಕುಟುಂಬಗಳನ್ನು ಹೊಂದಿವೆ. ವಿಮೆಯು ಈ ಕುಟುಂಬಗಳನ್ನು ಆರೋಗ್ಯ ವೆಚ್ಚಗಳಿಂದ ರಕ್ಷಿಸುತ್ತಿದೆ. ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳು 12 ಉಚಿತ ಸೇವೆಗಳನ್ನು ನೀಡುತ್ತದೆ. ಬಾಯಿ, ಕಣ್ಣು ಮತ್ತು ಕಿವಿ, ಮೂಗು, ಗಂಟಲು ಆರೈಕೆ ಮತ್ತು ಮಾನಸಿಕ ಆರೋಗ್ಯ ಬೆಂಬಲ ಸೇರಿದಂತೆ ತಪಾಸಣೆ ಮತ್ತು ವೈದ್ಯಕೀಯ ಚಿಕಿತ್ಸೆ ಸೇರಿವೆ. ಈ ಕೇಂದ್ರಗಳಲ್ಲಿ ಮೊದಲ ಹಂತದ ತುರ್ತು ಆರೈಕೆ ಮತ್ತು ಉಚಿತ ಅಗತ್ಯ ಔಷಧಗಳು ಮತ್ತು ರೋಗ ಪತ್ತೆ ಸೌಲಭ್ಯ ಸಹ ಒದಗಿಸಲಾಗುತ್ತಿದೆ. ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳು ಸಮುದಾಯ ಆರೋಗ್ಯ ಕಾರ್ಯಕರ್ತರು ಮತ್ತು ಮಾನ್ಯತೆ ಪಡೆದ ಸಾಮಾಜಿಕ ಆರೋಗ್ಯ ಕಾರ್ಯಕರ್ತರಿಗೆ ಸಮುದಾಯ ಆರೋಗ್ಯ ಸಂಪರ್ಕ ಕೇಂದ್ರಗಳಾಗಿವೆ. ಈ ಕೇಂದ್ರಗಳಲ್ಲಿ ಆರೋಗ್ಯ ಕಾರ್ಯಕ್ರಮಗಳ ಬಗ್ಗೆ ಜಾಗೃತಿ ಸಲ್ಲಿಸಲಾಗುತ್ತಿದೆ, ರೋಗಿಗಳನ್ನು ಪರಿಶೀಲಿಸಲಾಗುತ್ತಿದೆ. ಪ್ರಸ್ತುತ 1.86 ಲಕ್ಷ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಪ್ರತಿಯೊಬ್ಬ ನಾಗರಿಕರು ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳ ಸದುಪಯೋಗ ಪಡೆಯಬೇಕು. ಶಿಕ್ಷಣ ಮತ್ತು ಆರೋಗ್ಯವು ಮಾನವನ ಅಗತ್ಯಗಳಲ್ಲಿ ಒಂದಾಗಿದ್ದು ದೇಶದ ಪ್ರತಿಯೊಬ್ಬರಿಗೂ ಉಚಿತವಾಗಿ ಅಥವಾ ಕೈಗೆಟುಕುವ ದರದಲ್ಲಿ ಲಭ್ಯವಾಗಬೇಕು. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಶಾಂತಲಾ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯ ನಿರ್ದೇಶಕರಾದ ಸುಹಾಸ್ ಆರ್.

ಕೇಳುಗರೆ ಗಮನಿಸಿ, ನಾಳೆ ಬೆಳಗ್ಗೆ 6:40 ನಮ್ಮ ನಿಲಯದಿಂದ ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿನ ತಳಿಗಳು ಈ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಶ್ರೀ ಮಂಜುನಾಥ್ ಎಸ್ಪಿ, ವಿಸ್ತರಣಾ ನಿರೀಕ್ಷಕರು, ಕಾಫಿ ಮಂಡಳಿ ಹಿರಿಯ ಸಂಪರ್ಕ ಅಧಿಕಾರಿ ಕಚೇರಿ ಕೊಪ್ಪ ಇವರು. ಇನ್ನು 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಈ ಕಾರ್ಯಕ್ರಮದಲ್ಲಿ ಓಂಕಾರದ ಮಹತ್ವ ಈ ಕುರಿತು ಮಾತನಾಡಲಿದ್ದಾರೆ ಗೋಪಾಲಕೃಷ್ಣ ಹೆಗಡೆ. 7:15 ದಾವಣಗೆರೆ ಜಿಲ್ಲಾ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮದಲ್ಲಿ ತೀರ್ಥರಾಮೇಶ್ವರ ಹಾಗೂ ಕರಡಿಗುಡ್ಡ ಈ ಸ್ಥಳಗಳ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಎಂಎನ್ ಸುಂದರಾಜ್. ಸಮಯ 6:37 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಆಲಿಸುವಿರಿ.

0: ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತು ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಯಾರು?
4: ಓ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
3: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
4: ಏನಾಯ್ತೆ ಸವಿ?
5: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ.

0: ಒಂದ್ ಕ್ಷಣ ರತ್ನ, ಯಾ ಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು. ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
2: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
3: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
4: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
1: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
5: ದೊಡ್ಡೋರ್ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣಣ್ಣ, ಕೇಳಣ್ಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ಕೋರಿ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಎಚ್ಎಂಟಿ ಕಂಪನಿಗೆ ಪುನರುಜ್ಜೀವನ, ಯೋಜನೆ ಅಂತಿಮ ಹಂತದಲ್ಲಿ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗ್ರಾಮೀಣ ಪ್ರದೇಶದ 50 ಸರ್ಕಾರಿ ಶಾಲೆಗಳಲ್ಲಿ ಕೃತಕ ಬುದ್ದಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಅನುಮೋದನೆ, ಸಚಿವ ಪ್ರಿಯಾಂಕ್ ಖರ್ಗೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕೊಲ್ಲೂರಿಗೆ ಭೇಟಿ, ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ. ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಾದ ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ನೀಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಜಲಶಕ್ತಿ ಸಚಿವರಿಗೆ ಮನವಿ ಮಾಡಿದ್ದಾರೆ. ಅವರು ದೆಹಲಿಯಲ್ಲಿ ಇಂದು ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರನ್ನು ಭೇಟಿ ಮಾಡಿ ಈ ಕುರಿತು ವಿವರವಾದ ಮನವಿಯನ್ನ ಸಲ್ಲಿಸಿದರು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮೇಕೆದಾಟು ಯೋಜನೆಯನ್ನು ಮೌಲ್ಯಮಾಪನ ಮಾಡುವಂತೆ ಕೇಂದ್ರ ಜಲ ಆಯೋಗವನ್ನು ಕೇಳಿದೆ ಎಂದು ಪ್ರಸ್ತಾಪಿಸಿರುವ ಮುಖ್ಯಮಂತ್ರಿಯವರು ಈ ಬಗ್ಗೆ ತ್ವರಿತ ಅನುಮತಿ ನೀಡಬೇಕು ಎಂದು ಕೇಂದ್ರ ಸರ್ಕಾರವನ್ನು ವಿನಂತಿಸಿದ್ದಾರೆ. ಕೃಷ್ಣಾ ನೀರಿನ ಹಂಚಿಕೆಗೆ ಸಂಬಂಧಿಸಿದಂತೆ ಕೃಷ್ಣಾ ಜಲ ವಿವಾದ ನ್ಯಾಯಮಂಡಳಿಯ ತೀರ್ಪನ್ನು ಗೆಜೆಟ್ನಲ್ಲಿ ಪ್ರಕಟಿಸಬೇಕು. ರಾಜ್ಯ ಸರ್ಕಾರ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂರನೇ ಹಂತದ ಅನುಷ್ಠಾನಕ್ಕಾಗಿ ಭಾರೀ ಮೊತ್ತವನ್ನು ಹೂಡಿಕೆ ಮಾಡಿದೆ. ಈ ಯೋಜನೆಗಳನ್ನು ಮುಂದುವರಿಸಲು ಹಾಗೂ ರಾಜ್ಯದ ನೀರಿನ ಪಾಲನ್ನು ಬಳಸಿಕೊಳ್ಳಲು ಕೇಂದ್ರದ ಬೆಂಬಲದ ಅಗತ್ಯವಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ 2023-24 ಬಜೆಟ್ನಲ್ಲಿ ಘೋಷಿಸಿದಂತೆ 5,300 ಕೋಟಿ ರೂಪಾಯಿ ಸಹಾಯವನ್ನು ಬಿಡುಗಡೆ ಮಾಡಬೇಕು. ಕಳೆದ ಮಾರ್ಚ್ ತಿಂಗಳಲ್ಲಿ ನಡೆದ ಜಲಶಕ್ತಿ ಸಚಿವಾಲಯದ 160ನೇ ಸಲಹಾ ಸಮಿತಿ ಸಭೆಯಲ್ಲಿ ಮೇಲ್ದಂಡೆ ಯೋಜನೆಯ ಪರಿಷ್ಕೃತ ವೆಚ್ಚವನ್ನು 21,167,93,00,000 ರೂಪಾಯಿಗೆ ಮೌಲ್ಯಮಾಪನ ಮಾಡಲಾಗಿದೆ. ಈ ಯೋಜನೆಯಿಂದ ಲಕ್ಷಾಂತರ ರೈತರಿಗೆ ಅನುಕೂಲವಾಗಲಿದ್ದು ಟಿಎಂಕೆಎಸ್ವೈ ಎಐಬಿಪಿ ಯೋಜನೆಯಡಿ ಈ ಕಾಮಗಾರಿಗೆ ಕೇಂದ್ರೀಯ ನೆರವು ಒದಗಿಸಬೇಕು ಎಂದು ಮನವಿ ಕೋರಲಾಗಿದೆ. ಹುಬ್ಬಳ್ಳಿ ಧಾರವಾಡ ನಗರಗಳ ಕುಡಿಯುವ ನೀರು ಬೇಡಿಕೆ ಪೂರೈಸುವ ಕಳಸಾ ಬಂಡೂರಿ ನಾಲಾ ಯೋಜನೆಗೆ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದಿಂದ ಅನುಮೋದನೆ ಒದಗಿಸಬೇಕು. ಇದಲ್ಲದೆ ರಾಜ್ಯದ 6 ಯೋಜನೆಗಳಿಗೆ ಕೇಂದ್ರೀಯ ನೆರವು ಕೋರಿ ವಿವರ ಯೋಜನಾ ವರದಿಗಳನ್ನು ಸಲ್ಲಿಸಲಾಗಿದ್ದು ಹಣಕಾಸು ಒದಗಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೋರಿದ್ದಾರೆ. ನದಿ ಜೋಡಣೆ ಯೋಜನೆಯಲ್ಲಿ ರಾಜ್ಯಕ್ಕೆ ನ್ಯಾಯಯುತ ಪಾಲು ಹಂಚಿಕೆಯಾಗಬೇಕು ಎಂದು ಮನವಿಯಲ್ಲಿ ವಿನಂತಿಸಲಾಗಿದೆ. ನಂತರ ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತುಂಗಭದ್ರಾ ಅಣೆಕಟ್ಟಿನ ನೂತನ ಗೇಟ್ಗಳ ಉದ್ಘಾಟನೆಗೆ ಕೇಂದ್ರ ಜಲಶಕ್ತಿ ಸಚಿವರು ಆಗಮಿಸುತ್ತಿದ್ದು ನೆರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸುವ ಸಾಧ್ಯತೆ ಇದೆ ಎಂದು ಹೇಳಿದರು. ಪ್ರಧಾನಮಂತ್ರಿಗಳಿಗೆ ನೀಡಿರುವ ಮನವಿ ಬಗ್ಗೆ ಕೇಳಿದಾಗ ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಸಂಬಂಧಿಸಿದಂತೆ, ಕೃಷಿ, ನೀರಾವರಿ, ನಗರಾಭಿವೃದ್ಧಿ, ಸಂಚಾರ ವಿಚಾರಗಳಿಗೆ ಸಂಬಂಧಿಸಿದಂತೆ ಮನವಿ ಮಾಡಲಾಗಿದೆ. ಅವರು ಪರಿಶೀಲಿಸಿ ತೀರ್ಮಾನ ಮಾಡಲಿದ್ದಾರೆ ಎಂದು ತಿಳಿಸಿದರು. ದೇಶದ ಪ್ರತಿಷ್ಠಿತ ಉದ್ಯಮಗಳಲ್ಲಿ ಒಂದಾದ ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಎಚ್ಎಂಟಿ ಕಂಪನಿಗೆ ಮರುಜೀವ ನೀಡುವ ಯೋಜನೆ ಅಂತಿಮ ಹಂತದಲ್ಲಿ ಇದೆ ಎಂದು ಕೇಂದ್ರದ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ

0: ತಿಳಿಸಿದ್ದಾರೆ. ಅವರು ಬೆಂಗಳೂರಿನ ಕೇಂದ್ರೀಯ ಕೈಗಾರಿಕಾ ಉತ್ಪಾದನಾ ಸಂಸ್ಥೆಯ 65ನೇ ಸಂಸ್ಥಾಪನಾ ದಿನದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಬೆಂಗಳೂರು ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಇರುವ ಎಚ್ಎಂಟಿಯ ಎಲ್ಲಾ ವಿಭಾಗಗಳನ್ನು ಪುನರುಜ್ಜೀವನಗೊಳಿಸುವ ಉದ್ದೇಶವಿದೆ. ವಿವರವಾದ ಯೋಜನಾ ವರದಿ ಕೂಡ ಅಂತಿಮ ಹಂತದಲ್ಲಿದೆ. ಶೀಘ್ರದಲ್ಲೇ ವಿತ್ತ ಸಚಿವರನ್ನು ಭೇಟಿಯಾಗಿ ಚರ್ಚೆ ನಡೆಸಲಾಗುವುದು ಎಂದು ಸಚಿವ ಕುಮಾರಸ್ವಾಮಿ ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಕೈಗಾರಿಕಾ ಸಂಶೋಧನೆಗೆ ಒತ್ತು ನೀಡಿದೆ. ಕೇಂದ್ರೀಯ ಕೈಗಾರಿಕಾ ಉತ್ಪಾದನಾ ಸಂಸ್ಥೆ ಸಿಎಂಟಿಐ, ಬಾಹ್ಯಾಕಾಶ ರಕ್ಷಣೆ ಸೇರಿದಂತೆ ಹಲವಾರು ಸೂಕ್ಷ್ಮ ವಲಯಗಳಿಗೆ ಉಪಕರಣ ತಯಾರಿಸಿ ಒದಗಿಸುತ್ತಿದೆ. ಈ ಸಂಸ್ಥೆಯನ್ನ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಿಸ್ತರಿಸುವ ಉದ್ದೇಶವಿದೆ ಎಂದು ಸಚಿವ ಎಚ್ಡಿ ಕುಮಾರಸ್ವಾಮಿ ಈ ಸಂದರ್ಭದಲ್ಲಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸಿಎಂಟಿಐನಲ್ಲಿರುವ ಸುಧಾರಿತ ಎಂಜಿನಿಯರಿಂಗ್ ಸಾಮಗ್ರಿ ಪರೀಕ್ಷಾ ಸೌಲಭ್ಯ ಕೇಂದ್ರವನ್ನು ರಾಷ್ಟಕ್ಕೆ ಸಮರ್ಪಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ 2 ಮತ್ತು 3ನೇ ಶ್ರೇಣಿಯ ನಗರ ಪಟ್ಟಣಗಳ 50 ಸರ್ಕಾರಿ ಕಾಲೇಜುಗಳಲ್ಲಿ ಅತ್ಯಾಧುನಿಕ ಕೃತಕ ಬುದ್ದಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಇ ಆಡಳಿತ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃತಕ ಬುದ್ದಿಮತ್ತೆ ಮತ್ತು ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗುವುದು. ಕೇಂದ್ರ ಸರ್ಕಾರವು ಎಐ ಮಿಷನ್ ಯೋಜನೆಯಡಿ ಪ್ರತಿಯೊಂದು ಪ್ರಯೋಗಾಲಯಕ್ಕೆ 3 ವರ್ಷಗಳ ಅವಧಿಗೆ ಸುಮಾರು 69 ಲಕ್ಷ ಮೊತ್ತದ ನೆರವು ನೀಡಲಿದೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿರುವ ಹ್ಯೂಮನ್ ಜೆನೆಟಿಕ್ಸ್ ಕೇಂದ್ರದಲ್ಲಿ ಹೊಸ ಮೂಲಸೌಕರ್ಯ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 6.80 ಕೋಟಿ ರೂಪಾಯಿ ಹೂಡಿಕೆ ಮೂಲಕ ಹೊಸದಾಗಿ ನಿರ್ಮಿಸಲಾದ ಆಧುನಿಕ ಜಿನೋಮೆ ಎಡಿಟಿಂಗ್ ಮತ್ತು ಜೀನ್ ಥೆರಪಿ ಸಂಸ್ಥೆ ಸೇರಿದಂತೆ ಇತರ ಜೈವಿಕ ತಂತ್ರಜ್ಞಾನ ಪ್ರಯೋಗಾಲಯಗಳಲ್ಲಿ ಅತ್ಯಾಧುನಿಕ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯನ್ ಇಂದು ಕೊಲ್ಲೂರಿಗೆ ಭೇಟಿ ನೀಡಿ ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಬಿಗಿ ಭದ್ರತೆಯ ನಡುವೆ ಮಂಗಳೂರಿನಿಂದ ರಸ್ತೆ ಮೂಲಕ ಕೊಲ್ಲೂರಿಗೆ ಆಗಮಿಸಿದ ವಿಜಯ್ ಅವರಿಗೆ ದೇವಾಲಯದ ವತಿಯಿಂದ ಪೂರ್ಣ ಕುಂಭ ಕಲಶದೊಂದಿಗೆ ಸ್ವಾಗತ ಕೋರಲಾಯಿತು. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಬಾಬು ಹೆಗ್ಡೆ ಹಾಗೂ ಸದಸ್ಯರು ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಬಳಿಕ ರಾಮಚಂದ್ರ ಅಡಿಗ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆಯ ಸಂಕಲ್ಪ ನೆರವೇರಿಸಲಾಯಿತು. ಸುಮಾರು 20 ನಿಮಿಷಗಳ ಕಾಲ ತಂಗಿದ್ದ ಅವರು ಶ್ರೀ ಮೂಕಾಂಬಿಕಾ ದೇವಿಗೆ ಪೂಜೆ ಸಲ್ಲಿಸಿ ಬೆಳ್ಳಿಯ ಖಡ್ಗವನ್ನು ಸಮರ್ಪಿಸಿದರು. ಇದಕ್ಕೂ ಮುನ್ನ ವಿಶೇಷ ವಿಮಾನದ ಮೂಲಕ ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಹೂಗುಚ್ಚ ನೀಡುವ ಮೂಲಕ ಸ್ವಾಗತಿಸಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025ನೇ ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದ್ದು ರಾಜ್ಯದ 7 ಕಲಾವಿದರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರಶಸ್ತಿಗೆ ಪಾತ್ರರಾದ ಹಿರಿಯ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಈ ಗೌರವದ ಬಗ್ಗೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ಇವತ್ತು ದೃಶ್ಯ ಮಾಧ್ಯಮ ಒಂದು ಬ್ರಹ್ಮ ರಾಕ್ಷಸನ ಹಾಗೆ ಬೆಳೆದಿತ್ತು. ಅಂತಹ ಸಂದರ್ಭದಲ್ಲಿ ನಮ್ಮ ಮೂಲ ಕಲೆಯ ಮೂಲ ಸೆಲೆಯಿಂದ ನಮಗೆ ಮಾತೃ ಪ್ರೇಮವನ್ನು ಕೊಡುವಂತಹ ಒಂದು ಪ್ರೋತ್ಸಾಹ ಕಂಡಾಗ ಅದು ನಿಜವಾಗಿಯೂ ಬಹಳ ನನಗೆ 10 ರಾಷ್ಟ್ರೀಯ ಪ್ರಶಸ್ತಿ ಸಿನಿಮಾದಲ್ಲಿ ಬಂದಿದೆ. ಇಲ್ಲಿ ಬಂದಂತಹ ಈ ಪ್ರಶಸ್ತಿ ಏನಿದೆ ಅದು ನಿಜವಾಗಿಯೂ ನನಗೆ ಧನ್ಯತೆಯನ್ನ ಮತ್ತು ಗಂಭೀರ ಯೋಚನೆಗೆ ಹಚ್ಚುವಂತಹ ಮುಂದಿನ ಜವಾಬ್ದಾರಿಗಳನ್ನ ಜ್ಞಾಪ.
0: ಹಿರಿಯ ಮೃದಂಗ ಕಲಾವಿದ ಎವಿ ಆನಂದ್ ಸೇರಿದಂತೆ 7 ಜನರಿಗೆ ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ. ಖ್ಯಾತ ಯಕ್ಷಗಾನ ಕಲಾವಿದ ಸಂಘಟಕ ಗುಣವಂತಿಯ ಶಿವಾನಂದ ಹೆಗಡೆ ಕೆರೆಮನೆ ಹಾಗೂ ಬಿಸಿಲುಕೊಪ್ಪದ ಪ್ರಸಿದ್ಧ ರುದ್ರವೀಣಾ ವಾದಕಿ ವಿದ್ಯುಷಿ ಜ್ಯೋತಿ ಹೆಗಡೆ ಪ್ರತಿಷ್ಠಿತ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶ್ಲಾಘಿಸಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ ಇಬ್ಬರು ಮಹಾನ್ ಸಾಧಕರ ಕಲಾಯಾನ ಹೀಗೆಯೇ ಯಶಸ್ವಿಯಾಗಿ ಮುಂದುವರಿಯಲಿ ಎಂದು ಹಾರೈಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ಕೋರಿ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಎಚ್ಎಂಟಿ ಕಂಪನಿಗೆ ಪುನರುಜ್ಜೀವನ, ಯೋಜನೆ ಅಂತಿಮ ಹಂತದಲ್ಲಿ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗ್ರಾಮೀಣ ಪ್ರದೇಶದ 50 ಸರ್ಕಾರಿ ಶಾಲೆಗಳಲ್ಲಿ ಕೃತಕ ಬುದ್ದಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಅನುಮೋದನೆ, ಸಚಿವ ಪ್ರಿಯಾಂಕ್ ಖರ್ಗೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕೊಲ್ಲೂರಿಗೆ ಭೇಟಿ, ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
3: ಹದಿನಾಲ್ಕರಿಂದ 18 ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ.
4: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
3: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ.
4: ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ.
3: ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ.
4: ಸುರಕ್ಷಿತ ಬಾಲ್ಯ, ಉಜ್ವಲ ಭವಿಷ್ಯ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ಆತ್ಮೀಯ ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ. ಅಡಿಕೆ ಬೆಳೆಯಲ್ಲಿ ಕೊಳೆ ರೋಗಗಳ ನಿರ್ವಹಣೆಯಲ್ಲಿ ಬೋಡೋ ದ್ರಾವಣದ ಮಹತ್ವದ ಕುರಿತು ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ನವುಲೆ ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಶೃಂಗೇರಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸಂಜೀವ್ ಜಕಾತಿಮಠ್ ಅವರೊಂದಿಗಿನ ಸಂದರ್ಶನ. ಇವರನ್ನು ಸಂದರ್ಶಿಸಿದ್ದಾರೆ ಡಾಕ್ಟರ್ ಎಸ್ಎಂ ಸುಧಾಕರ್.
5: ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೇ, ಇವತ್ತು ನನ್ನ ಜೊತೆ ಡಾಕ್ಟರ್ ಸಂಜೀವ್ ಜಕಾತಿಮಠ್ ಅವರಿದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಶೃಂಗೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಏನು ಈ ಭಾಗದಲ್ಲಿ ಒಂದು ಮಳೆಯ ಪ್ರಮಾಣ ಜಾಸ್ತಿ ಇರೋದಕ್ಕೋಸ್ಕರ ಅಡಿಕೆ ಬೆಳೆಗಳಲ್ಲಿ ವಿಶೇಷವಾಗಿ ನಾವು ಏನು ರೋಗಗಳು ಹೆಚ್ಚು ಕಾಣಬಹುದು ಈ ಒಂದು ಪ್ರದೇಶದಲ್ಲಿ. ಸೊ ಇದರ ಒಂದು ನಿರ್ವಹಣೆಯಲ್ಲಿ ಬೋರ್ಡೋ ದ್ರಾವಣದ ಒಂದು ಪ್ರಾಮುಖ್ಯತೆ ಏನು, ಮತ್ತೆ ಇದು ಯಾವ ರೀತಿಯಿಂದ ನಾವು ವೈಜ್ಞಾನಿಕವಾಗಿ ಸಿಂಪಡಣೆ ಮಾಡಬೇಕು, ಆಮೇಲೆ ಯಾವ ರೀತಿಯಿಂದ ವೈಜ್ಞಾನಿಕವಾಗಿ ನಾವು ಇದನ್ನ ತಯಾರು ಮಾಡಬೇಕು ಮತ್ತೆ ಸಿಂಪಡಣೆ ಮಾಡಬೇಕು ಅಂತ ಅನ್ನೋದನ್ನ ಸಂಪೂರ್ಣ ಒಂದು ಮಾಹಿತಿ ನಮ್ಮ ರೈತ ಬಾಂಧವರಿಗೆ ಅವರು ಮಾಡ್ಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್.
6: ಥ್ಯಾಂಕ್ ಯು ಸರ್. ಮೊದಲದಾಗಿ ನೋಡಿ ಸರ್, ಬೋಡೋ ದ್ರಾವಣವನ್ನ ವೈಜ್ಞಾನಿಕವಾಗಿ ನಾವು 1% ಅಂತ ಹೇಳ್ಬೇಕಂತಂದ್ರೆ 1 ಕಿಲೋಗ್ರಾಂ ಮೈಲು ತುತ್ತಿ ಇರಬೇಕಾಗುತ್ತೆ, 1 ಕಿಲೋಗ್ರಾಂ ಸುಣ್ಣದ ಮಿಶ್ರಣವುಳ್ಳ ಒಂದು 100 ಲೀಟರ್ ನೀರಿನ ಒಂದು ದ್ರಾವಣವನ್ನು ಬೇಕಾಗುತ್ತೆ. ಅದು 1 ಕೆಜಿ, ಇದೊಂದು ಕೆಜಿ, 2 ಕೆಜಿ ಬೇಕಾಗುತ್ತೆ. ಒಂದು 100 ಲೀಟರ್ ನೀರಿಗೆ ಹಾಕಿದಾಗ ನಮಗೆ 1% ಬೋಡೋ ದ್ರಾವಣ ಸಿಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿನಂತ ಪೈಪೋಟಿಯಿಂದಾಗಿ ವಿವಿಧ ಕಂಪನಿಗಳು, ವಿವಿಧ ಸಂಸ್ಥೆಗಳಲ್ಲಿ ಉತ್ತಮ ಗುಣಮಟ್ಟದ ಮೈಲು ತುತ್ತೆ ಮತ್ತು ಸುಣ್ಣ ದೊರಕೋದ್ರಿಂದ ಇವುಗಳಲ್ಲಿ ಹೇಗೆಂದರೆ ಹಾಗೆ ಬಳಕೆ ಮಾಡೋ ಹಾಗಿಲ್ಲ. ಯಾಕಂದ್ರೆ ಮುಂಚೆ ನಾವು 1 ಕೆಜಿ ಅಂತ ಹೇಳ್ತಿದ್ವಿ, ಈಗ ಕಂಪನಿಗಳು, ಹೊಸದಾಗಿ ಕಂಪನಿಗಳು ಬಂದಿರ್ತವೆ, ವಿಧಾನಗಳಿರ್ತವೆ, ಬೇರೆ ಬೇರೆ ಪ್ರಾಡಕ್ಟ್ ಸಿಗ್ತಾ ಇರ್ತವೆ. ಆದ ಕಾರಣ ಅವುಗಳನ್ನ ಹೇಗೆ ಹಾಗೆ ಬಳಸೋ ಹಾಗಿಲ್ಲ, ಒಂದು ನಿರ್ದಿಷ್ಟವಾದ ಪ್ರಮಾಣದಲ್ಲಿ ಬಳಕೆ ಮಾಡಬೇಕಾಗುತ್ತೆ. ಮೈಲು ತುತ್ತೆ ಮತ್ತು ಸುಣ್ಣದ ಗುಣಮಟ್ಟವನ್ನು ಪರೀಕ್ಷಿಸಿಕೊಳ್ಳುವ ಒಂದು ವಿಧಾನ. ಆರಂಭಿಕ ಹಂತದಲ್ಲಿ ನಾವು ಮೈಲು ತುತ್ತೆ ಮತ್ತು ಸುಣ್ಣದ ಗುಣಮಟ್ಟವನ್ನು ಪರೀಕ್ಷಿಸಿಕೊಳ್ಬೇಕಾಗುತ್ತೆ. ಅದು ಹೇಗೆ ಅಂತಂದ್ರೆ, ನೀರು ತುಂಬಿದ ಒಂದು ಪಾರದರ್ಶಕ ಪಾತ್ರೆ ಒಂದರಲ್ಲಿ ಮೈಲು ತುತ್ತದ ಹರಳು ಹಾಕಿದಾಗ ನಿಧಾನವಾಗಿ ಹರಳಿನ ಎಲ್ಲಾ ಭಾಗದಿಂದ ಸಣ್ಣ ಸಣ್ಣ ನೀರು ಗುಳ್ಳೆ ಬಂದಲ್ಲಿ ಅದು ಉತ್ತಮ ಮೈಲು ತುತ್ತೆ ಎಂದರ್ಥ. ಈಗ ಮೈಲು ತುತ್ತೆ ಇರುತ್ತೆ, ಅದನ್ನ ನೀರು ತುಂಬಿದ ಒಂದು ಬಕೆಟಲ್ಲಿ ಹಾಕಿದಾಗ ಅಥವಾ ನೀರನ್ನ ಅದರ ಮೇಲೆ ಹಾಕಿದಾಗ ಸಣ್ಣ ಸಣ್ಣ ನೀರಿನ ಗುಳ್ಳೆಗಳು ಬರ್ತವೆ. ಆ ಗುಳ್ಳೆಗಳು ಬಂದರೆ ಆ ಒಂದು ಮೈಲು ತುತ್ತೆಯು ಉತ್ತಮ ಗುಣಮಟ್ಟದ ಅಂತೇಳಿ ನಾವು ಖಚಿತಪಡಿಸಿಕೊಳ್ಬೇಕಾಗುತ್ತೆ. ಜೊತೆಗೆ ಎರಡನೇದಾಗಿ ಅದೇ ರೀತಿ ಸುಣ್ಣದ ಪುಡಿ ಇರುವ ಪಾತ್ರೆಗೆ ನೀರು ಹಾಕಿ 3 ರಿಂದ 1-5 ನಿಮಿಷ ಕಳೆದ ನಂತರ ನಿಧಾನಗತಿಯ ಕುದಿ ಬಂದಲ್ಲಿ, ಈಗ ಸುಣ್ಣ ಇರುವಂತ ಒಂದು ಬಕೆಟ್ಗೆ ಅಥವಾ ಒಂದು ಪಾತ್ರೆಗೆ ನೀವು ನೀರನ್ನು ಹಾಕಿದಾಗ ಅದು ಕುದಿಯುವ ಒಂದು ಸೌಂಡ್ ಬರುತ್ತೆ. ಆ ಸೌಂಡ್ ಬಂದರೆ ಅದು ಉತ್ತಮ ಒಂದು ಗುಣಮಟ್ಟದ ಸುಣ್ಣ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಈ ಎರಡು ರೀತಿಯಲ್ಲಿ ಮೈಲು ತುತ್ತೆ ಮತ್ತು ಸುಣ್ಣದವನ್ನ ನೀವು ಪರೀಕ್ಷಿಸಿಕೊಳ್ಬೇಕಾಗುತ್ತೆ, ಮಾಡ್ಕೋಬಹುದು, ಮನೆಯಲ್ಲೇ ಮಾಡ್ಕೋಬಹುದು. ಇನ್ನು ಬಹಳಷ್ಟು ಬೆಳೆಗಾರರು ಮೈಲು ತುತ್ತೆ ದ್ರಾವಣಕ್ಕೆ ಸುಣ್ಣ ಬೆರೆಸುವುದು ಅಥವಾ ಸುಣ್ಣದ ದ್ರಾವಣಕ್ಕೆ ಮೈಲು ತುತ್ತೆ ಬೆರೆಸ್ತಾರೆ. ಇಲ್ಲಿ ಬಹಳ ಕನ್ಫ್ಯೂಷನ್ ಇರುತ್ತೆ ಸರ್. ಇಲ್ಲಿ ಮೈಲು ತುತ್ತೆ ಸುಣ್ಣಕ್ಕೆ ಹಾಕಬೇಕಾದ ಸುಣ್ಣನ ಮೈಲು ತುತ್ತೆಗೆ ಹಾಕ್ಬೇಕಂತ ಕನ್ಫ್ಯೂಷನ್ ಇರುತ್ತೆ. ಆದ್ರೆ ಇವರದು ತಪ್ಪಾದ ಕ್ರಮ, ಅದು ತಪ್ಪು. ಇಲ್ಲಿ ನೋಡಿ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಮೈಲುತತ್ವ ದ್ರಾವಣ ಸುಣ್ಣಕ್ಕೆ ಬೆರೆಸೋದು ತಪ್ಪು ವಿಧಾನ, ಹಾಗ ಮಾಡಬಾರ್ದು. ಈಗ ನೋಡಿ ಸಾಮಾನ್ಯವಾಗಿ 2 kg ಮೈಲುತತ್ವ ಇರುತ್ತೆ, ಹಳು ಪುಡಿ ಇರುತ್ತೆ, ಅಥವಾ ಒಂದು 675 gram ಅನ್ನಷ್ಟು ಹೈಡ್ರೇಟೆಡ್ ಸುಣ್ಣ ಕ್ಯಾಲ್ಸಿಯಂ ಅನ್ನ ತಲಾ 1 liter ನೀರನ್ನು ಪ್ರತ್ಯೇಕ ಪ್ಲಾಸ್ಟಿಕ್ ಬಕೆಟ್ ಗಳಲ್ಲಿ ಮೊದಲು ನಾವು ಕರಗಿಸಿಕೊಳ್ಬೇಕಾಗುತ್ತೆ. ಇದನ್ನ ಹೇಗೆ ಮಾಡ್ಕೋಬೇಕಂತಂದ್ರೆ, ನೀವು 10 liter ಬಕೆಟ್, 2 bucket ಅನ್ನು ತೆಗೆದುಕೊಳ್ಬೇಕು. 2 bucket ಅಲ್ಲಿ 10 liter ನೀರನ್ನು ತೆಗೆದುಕೊಳ್ಬೇಕು, ಒಂದರಲ್ಲಿ ಮೈಲುತತ್ವ ಹಾಕಬೇಕು, ಇನ್ನೊಂದರಲ್ಲಿ ಸುಣ್ಣ ಹಾಕಬೇಕು. ಎರಡು ಹಾಕಿ ಸಪರೇಟ್ ಆಗಿ ಅವುಗಳನ್ನ ಮಿಶ್ರಣ ಮಾಡಿಕೊಂಡು ನೀವು ದ್ರಾವಣದ ಒಂದು ರಾಸಾಯನಿಕಗಳನ್ನ ರೆಡಿ ಮಾಡ್ಕೊಳ್ಬೇಕು. ಸುಣ್ಣ ತಕ್ಷಣ ನೀರಿನಲ್ಲಿ ಕರಗುತ್ತದೆ, ಆದರೆ ಮೈಲುತತ್ವ ಸಂಪೂರ್ಣವಾಗಿ ನೀರಿನಲ್ಲಿ ಕರಗಲು ಹೆಚ್ಚು ಸಮಯ ಕಳೆಯುತ್ತದೆ. ಸಾಮಾನ್ಯವಾಗಿ ಸುಣ್ಣ ಏನಾಗುತ್ತೆ, ಬೇಗ ಕರಗಿ ಬಿಡುತ್ತೆ, ಆದ್ರೆ ಮೈಲುತತ್ವ ಸುಣ್ಣ ಅದು ಇದರಲ್ಲಿ ಕರಗದಿಲ್ಲ. 2 ದ್ರಾವಣನ ಬಕೆಟ್ ನಿಂದ 180 liter ನೀರುಳ್ಳ ಪ್ಲಾಸ್ಟಿಕ್ ಬ್ಯಾರಲ್ಗೆ ಇಬ್ಬರು ವ್ಯಕ್ತಿಗಳು ಏಕಕಾಲಕ್ಕೆ ಸುರಿಯುತ್ತಾ ಹೋಗಬೇಕು. ಈಗೇನಾಗುತ್ತೆ ಸಾಮಾನ್ಯವಾಗಿ, ಈಗ ನೋಡಿ 10 kg ಸುಣ್ಣ ಒಂದು ಬಕೆಟ್ ಇರುತ್ತೆ, ಇನ್ನೊಂದು 1 kg ಒಂದು ಇದು ಮೈಲುತತ್ವ ಇರುತ್ತೆ. ಅವುಗಳನ್ನ ನಿಮ್ಮ 200 liter ಬ್ಯಾರಲ್ ಇರುತ್ತಲ್ಲ, ಅದರಲ್ಲಿ 180 liter ನೀರುಗಳಂತ ಬ್ಯಾರಲ್, ಅದು ಇನ್ನು 20 liter ಇಲ್ಲಿರುತ್ತೆ, ಅವುಗಳನ್ನ ಒಟ್ಟಿಗೆ ಸುರಿತಾ ಹೋಗಬೇಕು. ಈಗ ಮೈಲುತತ್ವದಲ್ಲಿ ಸುಣ್ಣವನ್ನು ಸುರಿತಾ ಹೋಗಬಾರ್ದು. ಈಗ ನೋಡಿ ಒಟ್ಟಿಗೆ ಸುರಿತಾ ಒಂದು 3 ವ್ಯಕ್ತಿಗಳಲ್ಲಿ ಬೇಕಾಗುತ್ತೆ, ಇಬ್ಬರು ಒಟ್ಟಿಗೆ ಸುರಿತಾ ಅದನ್ನು ಕಲ್ಕುತ್ತಾ ಹೋದ್ರೆ ಅದು ಒಳ್ಳೆಯ ಒಂದು ದ್ರಾವಣ ಆಗುತ್ತೆ. ಹೀಗೆ ಮಾಡುವಾಗ ಇವೆರಡು ದ್ರಾವಣಗಳನ್ನ ಬ್ಯಾರಲ್ನಲ್ಲಿ ನೀರಿನಲ್ಲಿ ಸಮರ್ಪಕ ರೀತಿಯಲ್ಲಿ ಮಿಳಿತವಾಗುವಂತೆ ಅಡಿಕೆ ಕುಂಡದಿಂದ ಮಾಡಿದ ಸುಂಡನ್ನ ಅಳಿಸ್ತಾ ಇರಬೇಕು. ಈಗಂತಂದ್ರೆ ಎರಡು ಮಿಶ್ರಣ ಮಾಡ್ತಿರ್ತಿರಲ್ಲ, ಒಂದು ಕೋಲ್ ತೆಗೆದುಕೊಂಡು ಅದನ್ನ ಸರಿಯಾಗಿ ಕಲಕ್ತಾ ಇರಬೇಕು. ಕಲಕ್ತಿಲ್ಲ ಅಂದ್ರೆ ಏನಾಗುತ್ತೆ, ಸುಣ್ಣ ಕೆಳಗಡೆ ಸೆಟಲ್ ಆಗುತ್ತೆ, ಆ ರೀತಿ ಮಾಡಬಾರ್ದಾಗುತ್ತೆ. ಜೊತೆಗೆ ತಯಾರಾದ ಬೋರೋ ದ್ರಾವಣದ ರಸಸಾರ ಪರೀಕ್ಷೆಯನ್ನು PH ಪೇಪರ್ ಅನ್ನು ಬಳಸಿ ನೀವು ಅದನ್ನ ಖಚಿತಪಡಿಸಿಕೊಳ್ಬೇಕು. ಸಾಮಾನ್ಯವಾಗಿ ನಾವ್ ಏನ್ ಹೇಳ್ತೀವಿ ಅಂದ್ರೆ, ಸುಣ್ಣದ ಒಂದು ಕ್ವಾಲಿಟಿ ಬೇರೆ ಬೇರೆ ಆಗಿರುವುದರಿಂದ ನಿಮ್ಮಲ್ಲಿ ಒಂದು 10 liter ನೀರಿನಲ್ಲಿ 1 kg ಸುಣ್ಣ ಹಾಕಿರ್ತೀರಿ, ಆ ಸುಣ್ಣವನ್ನು ಸುರಿಬೇಕಾದ್ರೆ ಮೈಲುತತ್ವ ಸುಣ್ಣವನ್ನು ಒಟ್ಟಿಗೆ ಸುರಿಬೇಕಾದ್ರೆ ಸುಣ್ಣ ಪ್ರಮಾಣ ನೀವು ಒಂದ್ ಸ್ವಲ್ಪ ಉಳಿಸ್ಕೋಬೇಕಾಗುತ್ತೆ. ಉಳಿಸ್ಕೊಬೇಕು, ಮಧ್ಯದ ಒಂದು ಭಾಗದಲ್ಲಿ PH ಹಾಳೆಯಿಂದ ಒಂದು ಬೋಡೋ ದ್ರಾವಣದ ಒಂದು PH ರಸಸಾರವನ್ನು ಪರೀಕ್ಷೆ ಮಾಡಬೇಕು. ಅದೇನಾದ್ರೂ 5 or 7 ಕಡಿಮೆ ಇದ್ದರೆ ಮತ್ತೆ ಸುಣ್ಣವನ್ನ ಹಾಕ್ತಾ ಹೋಗಬೇಕು. ಯಾವಾಗ PH 7 ಬರುತ್ತಲ್ಲ, 7 ಬಂದಾಗ ನೀವು ಸುಣ್ಣವನ್ನ ಸಂಪೂರ್ಣವಾಗಿ ಸ್ಟಾಪ್ ಮಾಡಬೇಕು. ಅವಾಗ ಏನಾಗುತ್ತೆ, ನಿಮ್ಮ 7 pH ಇರುವಂತಹ ದ್ರಾವಣ ರೆಡಿ ಆಗುತ್ತೆ. ಅದು ಸರಿಯಾದ ಒಂದು ವಿಧಾನ ಅಂತ ಹೇಳ್ತೀವಿ. ಮಳೆಗಾಲದ ವೇಳೆ ವಾತಾವರಣದಲ್ಲಿದ್ದ ಏರುಪೇರುಗಳಿಂದ ಉಂಟಾಗುವ ಇತರ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾ ರೋಗಗಳನ್ನು ಬೋರೋ ದ್ರಾವಣ ಸಿಂಪಡಣೆಯಿಂದ ನಿರ್ವಹಿಸಬಹುದು. PH 7 ಇದ್ರೆ ಮಾತ್ರ ಅದು ಬೋರೋ ದ್ರಾವಣ ಕೆಲಸ ಮಾಡುತ್ತೆ. ಈಗ ನೋಡಿ, ಏನಾದ್ರೂ PH ಅಲ್ಲಿ ವೇರಿ ಇದ್ರೆ, ಏನಾದ್ರೂ ಅದರಲ್ಲೂ ಬದಲಾದ್ರೆ ವ್ಯತ್ಯಾಸಗಳಿದ್ರೆ ಅದು ಕೆಲಸ ಮಾಡೋದಿಲ್ಲ. ಸಾಮಾನ್ಯವಾಗಿ ನೋಡಿ, ನಾವು ಈ ಮೈಲುತತ್ವದ ಒಂದು ರಸಸಾರ ಎಷ್ಟಿರುತ್ತೆ ಅಂತಂದ್ರೆ 4.5 ಇರುತ್ತೆ, ಸುಣ್ಣದ ಒಂದು ರಸಸಾರ 15 ಇರುತ್ತೆ, ನಮಗೆ ಬೇಕಾಗಿರುವಂತ ರಸಸಾರ 7. ಈಗ ನಾವು ಕೆಲಸ ಈ ಎರಡು ರಾಸಾಯನಿಕಗಳಲ್ಲಿ ನಮಗೆ ಬೇಕಾಗುವಂತ ರಾಸಾಯನಿಕ ಮೈಲುತತ್ವ, ಅದರ ಒಂದು PH ಅನ್ನ 7 ತರಲು ನಾವು ಸುಣ್ಣವನ್ನು ಅದಕ್ಕೆ ಮಿಶ್ರಣ ಮಾಡ್ತೀವಿ. ಸುಣ್ಣದ ಕೆಲಸ ಓನ್ಲಿ ಏನಪ್ಪ ಅಂತಂದ್ರೆ PH ಅನ್ನ ಮೇಂಟೈನ್ ಮಾಡೋದು. 7 ಸರಿಯಾದ ಪ್ರಮಾಣದಲ್ಲಿ ಹಾಕಿದ್ರೆ ಮಾತ್ರ 7 pH ಅಲ್ಲಿ ಏನಾಗುತ್ತೆ, ತಾಮ್ರದ ಕಣಗಳು ಆ ಒಂದು ಸಂಯುಕ್ತದಿಂದ ಹೊರಗಡೆ ಬಂದು ಶಿಲೀಂಧ್ರವನ್ನ ನಾಶಪಡಿಸುತ್ತವೆ. ಇಲ್ಲ ಅಂತಂದ್ರೆ ನೀವು ಸುಣ್ಣ 2-3 kg ಹಾಕಿ ಮೈಲುತತ್ವ 2 kg ಹಾಕಿದ್ರೆ ಅದು ಕೆಲಸ ಕೊಡೋದಿಲ್ಲ. ಕೆಲವೊಂದಿಷ್ಟು ರೈತರು ಮಾಡ್ತಿರ್ತಾರೆ, ಅದರಿಂದ ಹೆಚ್ಚಾಗಿ ಏನಾಗುತ್ತೆ, ಸ್ಕ್ವಾಚಿಂಗ್ ಇಫೆಕ್ಟ್ ಆಗಿ ಹರಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗೆ ಮಾಡಿದ್ದಾದಲ್ಲಿ ನೀವು ಬೋರೋ ದ್ರಾವಣವನ್ನ ಚೆನ್ನಾಗಿ ಬಳಕೆ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಶೇಕಡ 1/2 ಬೋರೋ ದ್ರಾವಣ ಏನಿದೆಯಲ್ಲ ಸರ್, ಇದರಲ್ಲಿ ನಾನು ಅವಾಗ ಹೇಳಿದೆ, ಸೊ ಈಗ ಬೇರೆ ಬೇರೆ ಕಂಪ್ನಿಗಳು ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮೈಲುತತ್ವ 2 kg ಅಂತ ನೀವು ಬಳಕೆ ಮಾಡ್ಕೋಬೇಕಾಗುತ್ತೆ. ಸುಣ್ಣ ಅಂತ ಬಂದಾಗ ಕಲ್ಸುಣ್ಣ ಇದ್ರೆ 2 kg. ಆದರೆ ಈಗ ಮಾರುಕಟ್ಟೆಯಲ್ಲಿ ದೊರಕುವ ಕೃಷಿ ಸುಣ್ಣದ ಪ್ರಕಾರಗಳು ಶುದ್ಧವಿರುವ ಕಾರಣ ಕೆಳಗಿನಂತೆ ನಾನು ಒಂದು ಹೇಳ್ತೀನಿ, ಅದರ ಪ್ರಕಾರ ನೀವು ಬಳಕೆ ಮಾಡಬೇಕಾಗುತ್ತೆ. ಮುಂಚೆ ಏನ್ ಹೇಳ್ತಿದ್ವಿ, ಅದೊಂದು 1 kg, 100 liter ಅಂತ ಹೇಳ್ತಿದ್ವಿ. ಆದ್ರೆ ಈಗ ಬೇರೆ ಬೇರೆ ರೀತಿಯ ಸುಣ್ಣ ನಮಗೆ ಸಿಗೋದ್ರಿಂದ ಅವುಗಳ ಪ್ರಮಾಣದಲ್ಲಿ ನೀವು ಬಳಕೆ ಮಾಡಬೇಕಾಗುತ್ತೆ. ಮೊದಲನೆಯದಾಗಿ ಪುಡಿ ಸುಣ್ಣ, ಇದರಲ್ಲಿ 2 ವಿಧ ಇದಾವೆ. ಒಂದು ಕ್ಯಾಲ್ಸಿಯಂ ಆಕ್ಸೈಡ್, ಅದಕ್ಕೆ ನಾವು ಸುಟ್ಟ ಸುಣ್ಣ ಅಂತ ಹೇಳ್ತೀವಿ, ಮತ್ತು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಹೈಡ್ರೇಟೆಡ್ ಅಥವಾ ಪುಡಿ ಸುಣ್ಣ ಅಂತ ಹೇಳ್ತೀವಿ. 2 ರೀತಿ ಪುಡಿ ಸುಣ್ಣದಲ್ಲಿ 2 ವಿಧ, ಒಂದು ಕ್ಯಾಲ್ಸಿಯಂ ಆಕ್ಸೈಡ್ ಸುಟ್ಟ ಸುಣ್ಣ ಅಂತ ಹೇಳ್ತೀವಿ, ಇನ್ನೊಂದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅದು ಹೈಡ್ರೇಟೆಡ್ ಸುಣ್ಣ ಅಂತ ಹೇಳ್ತೀವಿ, ಪುಡಿ ಸುಣ್ಣ. ಎರಡನೇದಾಗಿ ಕ್ಯಾಲ್ಸಿಯಂ ಆಕ್ಸೈಡ್ ಬರುತ್ತೆ ಸರ್, ಸುಟ್ಟ ಸುಣ್ಣ, ಅದನ್ನ ಬಳಕೆ ಮಾಡಿದರೆ 700 liter ನೀ ಬ್ಯಾರಲ್ಗೆ ನೀವು 800 gram ಹಾಕ್ಬೇಕು. ನಾವೇನ್ ಹೇಳಿರ್ತೀವಿ, 1% ಬೋರೋ ದ್ರಾವಣ ಅಂದ್ರೆ 1 kg ಅಂತ ಹೇಳ್ತೀವಿ. ಆದ್ರೆ ಸುಣ್ಣದರ ಒಂದು ವಿಧ ಇದೇನಿರುತ್ತಲ್ಲ, ಇಲ್ಲಿ ನಮಗೆ ಸಿಗುವಂತಹ ಸುಣ್ಣ ಅದರ ಮೇಲೆ ನಾವು ಅದನ್ನ ಬಳಕೆ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ಕ್ಯಾಲ್ಸಿಯಂ ಆಕ್ಸೈಡ್ ಸಿಕ್ಕರೆ ಅದನ್ನ 800 gram ಹಾಕ್ಬೇಕು. 1 kg ಹಾಕುವಾಗಿಲ್ಲ, 10 liter ಒಂದು ಬಕೆಟ್ ಅಲ್ಲಿ ನಮ್ಗೆ ಹೇಳಿದಿ, 800 gram ಸುಣ್ಣವನ್ನು ಹಾಕಿಬಿಟ್ಟು ನೀವು ರೆಡಿಯಾಗಿ ಇಟ್ಕೋಬೇಕಾಗುತ್ತೆ. ಆಮೇಲೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಹೈಡ್ರೇಟೆಡ್ ಲೈಮ್ ಪುಡಿ ಸುಣ್ಣ ಅಂತ ಏನ್ ಹೇಳಿದಿಲ್ಲ, ಅದನ್ನ ನೀವು 600 gram ಹಾಕಿದ್ರೆ ಸಾಕು. ಈಗ ಕ್ಯಾಲ್ಸಿಯಂ ಆಕ್ಸೈಡ್ ಆದ್ರೆ 800 gram ಆಗುತ್ತೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆದ್ರೆ 600 gram ಆಗುತ್ತೆ. 600 gram ಹಾಕಿದ್ರೆ ನಿಮ್ಗೆ PH 7 ಆಗುತ್ತೆ. ಅಷ್ಟು ಹಾಕಿದ್ರೆ ಸಾಕು. ಸುಣ್ಣದಲ್ಲಿ ದ್ರಾವಣನು ಹಾಕುವಾಗ ಪೂರ್ಣ ಪ್ರಮಾದ ಸುಣ್ಣ ದ್ರಾವಣ ಹಾಕಬಾರ್ದು. ನಾನು ಅವಾಗಲೇ ಹೇಳಿದೆ, ಪಿ ಎಚ್ ಹಾಳೆಯಿಂದ ರಸಸಾರ ಪರೀಕ್ಷಿಸಿಕೊಂಡು ಬೇಕಾದಷ್ಟು ಸುಣ್ಣ ದ್ರಾವಣ ಮಾತ್ರ ಹಾಕಬೇಕು. ಪಿ ಎಚ್ ಹಾಳೆಯಿಂದ ರಸಸಾರ ಪರೀಕ್ಷಿಸುವಾಗ ರಸಸಾರ 7ಕ್ಕಿಂತ ಕಡಿಮೆ ಇದ್ದರೆ ಸುಣ್ಣವನ್ನು ಹಾಕಬೇಕು. ರಸಸಾರ 7ಕ್ಕಿಂತ ಕಡಿಮೆ ಇದ್ದರೆ ಇನ್ನೊಂದು ಸ್ವಲ್ಪ ಸುಣ್ಣ ಹಾಕಬೇಕಾಗುತ್ತೆ. ಹಾಗೆ ರಸಸಾರ 7ಕ್ಕಿಂತ ಜಾಸ್ತಿ ಇದ್ದಲ್ಲಿ ಮೈಲಿ ತುತ್ತ ದ್ರಾವಣನ ಹಾಕಬೇಕಾಗುತ್ತೆ. ಈ ರೀತಿ ಮಾಡ್ಕೊಂತ ಹೋದ್ರೆ ನಿಮ್ಗೆ ಪಿ ಎಚ್ 7 ಯಾವಾಗ ಇರುತ್ತಲ್ಲ ಅವಾಗ ಮಾತ್ರ ತಟಸ್ಥವಾದಂತ ರಸಸಾರದಲ್ಲಿ ಬೋಡೋ ದ್ರಾವಣ ಸಂಪೂರ್ಣವಾಗಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದೇ ರೀತಿ ಬೋಡೋ ದ್ರಾವಣವನ್ನ ಈಗ ಎಲ್ಲಾ ರೋಗಗಳಿಗೆ ಬಳಕೆ ಮಾಡಬಹುದು. ಅಂದ್ರೆ ಅಡಿಕೆಗೆ ಬರುವಂತ ಒಂದು ಕೊಳೆ ರೋಗ ಇರುತ್ತೆ, ಜೊತೆಗೆ ಏನು ಎಲೆ ಚುಕ್ಕೆ ರೋಗಕ್ಕೂ ಬಳಕೆ ಮಾಡಬಹುದು. ಆಮೇಲೆ ಶೀಘ್ರ ಕೊಳೆ ರೋಗ ಅಂತ ಬರುತ್ತೆ ಕಾಳಿಮೆಣಸಿನಲ್ಲಿ. ಯಾಕಂದ್ರೆ ಎಲ್ಲಾ ರೋಗ ಒಂದು ಇದರಲ್ಲಿ ಬೋಡೋ ದ್ರಾವಣದಲ್ಲಿ ಶಿಲೀಂಧ್ರದ ಗುಣ ಇದೆ, ದುಂಡಾಣುವನ್ನ ನಾಶಪಡಿಸುವಂತ ಗುಣ ಇದೆ. ಆದ ಕಾರಣ ನೋಡಿ, ಇಲ್ಲಿವರೆಗೂ ಎಷ್ಟೋ ವರ್ಷಗಳಿಂದ ಬೋಡೋ ದ್ರಾವಣ ನಾವು ಬಳಕೆ ಮಾಡ್ತಾ ಬಂದಿದ್ದೇವೆ, ಆದ್ರೆ ಇಲ್ಲಿವರೆಗೆ ಯಾವುದೇ ರೀತಿಯಂತ ಸೂಕ್ಷ್ಮಾಣುಜೀವಿ ಅದಕ್ಕೆ ಪ್ರತಿರೋಧವನ್ನು ಒಡ್ಡಿಲ್ಲ, ಅಂದ್ರೆ ರೆಜಿಸ್ಟೆನ್ಸ್ ಪವರ್ ಇಲ್ಲ. ಆದ ಕಾರಣ ಬೋಡೋ ದ್ರಾವಣ ಈ ರೀತಿ
5: ಪ್ರಮುಖ
6: ಶಿಲೀಂಧ್ರ ನಾಶಕ ಅಂತ ಹೇಳ್ತೀವಿ, ಆ ರೀತಿಯಲ್ಲಿ ಬಳಕೆ ಮಾಡಬೇಕಾಗುತ್ತೆ. ಈ ರೀತಿ ನೀವು ಬೋಡೋ ದ್ರಾವಣ ತಯಾರು ಮಾಡಿದ್ರೆ ಅದು ವೈಜ್ಞಾನಿಕ ವಿಧಾನ ಆಗುತ್ತೆ. ವೈಜ್ಞಾನಿಕ ವಿಧಾನದಲ್ಲೇ ನೀವು ಬೋಡೋ ದ್ರಾವಣ ತಯಾರು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಪ್ರಮುಖವಾದಂತ ಕೆಲವೊಂದಿಷ್ಟು ಸೂಚನೆಗಳಿದ್ದಾವೆ ಸರ್, ಆ ಸೂಚನೆಗಳನ್ನ ನಾವು ಪಾಲನೆ ಮಾಡಬೇಕಾಗುತ್ತೆ. ಒಂದ್ಸಲ ನೀವು ಬೋಡೋ ದ್ರಾವಣ ಮಾಡಿದ್ರೆ ಹೇಗೆ ಬೇಕಾಗಿ ಸ್ಪ್ರೇ ಮಾಡೋಕ್ಕಾಗೋದಿಲ್ಲ, ಯಾವುದೇ ರೀತಿ ಕಂಟೈನರ್ಗಳನ್ನು ಬಳಕೆ ಮಾಡೋಕ್ಕಾಗೋದಿಲ್ಲ. ಆದ ಕಾರಣ ಕೆಲವೊಂದಿಷ್ಟು ಸೂಚನೆಗಳಿದ್ದಾವೆ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಆ ಸೂಚನೆಗಳನ್ನು ರೈತರ ಗಮನದಲ್ಲಿ ಇಟ್ಕೊಂಡು ಅದನ್ನ ಪಾಲನೆ ಮಾಡಬೇಕಾಗುತ್ತೆ. ಮೊದಲನೇ ಬೋಡೋದ ಸಿಂಪಡಣೆಯನ್ನು ಮುಂಜಾಗೃತವಾಗಿ ಮುಂಗಾರು ಮಳೆ ಆರಂಭ ಆಗೋಕ್ಕಿಂತ ಮುಂಚೆ ಕಂಡು ರೋಗ ಬಂದ ಒಂದು ಲಕ್ಷಣ ಕಂಡು ಬಂದ ಕೂಡಲೇ ಅದನ್ನ ಬಳಕೆ ಮಾಡುವುದು ಒಳ್ಳೆಯದು. ಸಾಮಾನ್ಯವಾಗಿ ನಾವು ಏನ್ ಹೇಳ್ತೀವಿ ಅಂದ್ರೆ ಪ್ರಿಕಾಷನರಿ ಮೇಜರ್ ಅಂತ ಹೇಳ್ತೀವಿ. ರೋಗ ಬರೋದಕ್ಕಿಂತ ಮುಂಚೆ ರೋಗ ಬರುತ್ತೆ ಅಂತ ಹೇಳ್ಬಿಟ್ಟು ಫೋರ್ಕಾಸ್ಟಿಂಗ್ ಆಗಿರುತ್ತೆ. ಕೆಲವೊಂದಿಷ್ಟು ವಾತಾವರಣದ ಒಂದು ಇದನ್ನ ಕೊಟ್ಟಿರ್ತಾರೆ, ಟೆಂಪರೇಚರ್ ಎಲ್ಲ ಕೋಇನ್ಸಿಡೆನ್ಸ್ ಆದಾಗ ರೋಗ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಬರೋದಕ್ಕಿಂತ ಮುಂಚೆ ಈ ಬೋಡೋ ದ್ರಾವಣವನ್ನ ಬಳಕೆ ಮಾಡಿದ್ರೆ ರೋಗ ಮುಂದೆ ಹೆಚ್ಚಾಗುವಂತ ಒಂದು ಸನ್ನಿವೇಶಗಳು ಕಡಿಮೆ ಆಗಿರ್ತವೆ. ಸಾಮಾನ್ಯವಾಗಿ ಮೇ ತಿಂಗಳ ಕೊನೆಯ ವಾರ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ
5: ಈ ವರ್ಷ ಸ್ವಲ್ಪ ಬೇಗ ಬಂತು ಮಳೆ, ಮಳೆಗಾಲ ಸ್ವಲ್ಪ ಬೇಗ ಬಂದಿದ್ದಕ್ಕೋಸ್ಕರ ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಅಂತ ಹೇಳ್ತೀರಾ?
6: ಡೆಫಿನೆಟ್ಲಿ ಸರ್, ಹೀಗೆ ಆಗುತ್ತೆ. ಯಾಕಂತಂದ್ರೆ ನೋಡಿ, ಕೆಲವೊಂದು ಸೀಸನ್ಗಳು ಕರೆಕ್ಟ್ ಆಗಿ ಅದೇ ಟೈಮ್ ಬರೋದಿಲ್ಲ. ಮಳೆ ಮುಂಚೆ ಪ್ರೀ ಮಾನ್ಸೂನ್ ಬರುತ್ತೆ, ಕೆಲವೊಂದಿಷ್ಟು ಲೇಟ್ ಆಗಿ ಆಗುತ್ತೆ. ಆವಾಗ ನಾವ್ ಏನ್ ಮಾಡ್ಬೇಕಾಗುತ್ತೆ, ಫೋರ್ಕಾಸ್ಟಿಂಗ್ ಕೊಡ್ತಾ ಇರ್ತಾರೆ, ಹವಾಮಾನದ ಒಂದು ಮುನ್ಸೂಚನೆ ಇರುತ್ತೆ, ಆ ಒಂದು ಮಾಹಿತಿಯನ್ನು ಪಡೆದುಕೊಂಡು ನೀವು ಸಿಂಪಡಣೆ ಮಾಡಬೇಕಾಗುತ್ತೆ. ಎರಡನೇ ಪಾಯಿಂಟು, ಬೋಡೋ ದ್ರಾವಣದ ರಸಸಾರವನ್ನು 7 ಅಂದ್ರೆ ತಟಸ್ಥಗೊಳಿಸಿದಾಗ ಮಾತ್ರ ತಾಮ್ರದ ಕಣಗಳು ರೋಗಾಣುಗಳನ್ನ ನಾಶಪಡಿಸಬಲ್ಲವು. ನೀವೇನಾದ್ರೂ ಹೇಗ

0: ಏನಾದ್ರು ಮಾಡಿ ಬೋಡೋದ್ರ ಅವನ ರೆಡಿ ಮಾಡಿಬಿಟ್ಟು ಕೆಲಸಗಾರಿಲ್ಲ ಯಾರು ಯಾರಿಗೂ ಕೊಟ್ಟಿರ್ತೀರ, ಅವನು 1 ಕೆಜಿ ಅಥವಾ 2 ಕೆಜಿ ಬದಲು 3 ಕೆಜಿ 4 ಕೆಜಿ ಸುಣ್ಣನ 3 ಕೆಜಿ ಈ ರೀತಿ ವ್ಯತ್ಯಾಸ ಮಾಡಿ ಹಾಕಿದಲ್ಲಿ ಏನಾಗುತ್ತೆ ಅಂದ್ರೆ pH ವೇರಿ ಆಗುತ್ತೆ. pH ಅಂದ್ರೆ ರಸಸಾರದಲ್ಲಿ ವ್ಯತ್ಯಾಸ ಆದಾಗ ತಾಮ್ರದ ಕಣಗಳು ಹೊರಗಡೆ ಬರೋದಿಲ್ಲ. ತಾಮ್ರದ ಕರಗಳು ಹೊರಗಡೆ ಬರ್ಬೇಕಂತಂದ್ರೆ ಅದರ ರಸಸಾರ 7 ಇರಬೇಕು. ಆದ ಕಾರಣ ಅದು ಬೋಡೋ ದ್ರಾವಣದ ಒಂದು pH 7 ಇರುವ ರೀತಿಯಾಗಿ ನೀವು ನೋಡಿಕೊಳ್ಬೇಕಾಗುತ್ತೆ. ಎರಡನೇ ಪಾಯಿಂಟ್. ಮೂರನೇದು, ಬೋಡೋ ದ್ರಾವಣ ತಯಾರಿಸುವ 5 ಗಂಟೆ ಮುನ್ನ ಮೈಲು ತುತ್ತಿದ ಹರಳನ್ನು ಪುಡಿ ಮಾಡಿ ತೆಳುವಾದ ಬಟ್ಟೆಯಲ್ಲಿ ಕಟ್ಟಿ ನೀರಿನಲ್ಲಿ ಜೋತು ಬಿಡಬೇಕಾಗುತ್ತೆ. ಯಾಕಂದ್ರೆ ಅದು ಬೇಗ ಕರಗೋದಿಲ್ಲ. ಒಂದು ತೆಳುವಾದ ಬಟ್ಟೆಯಲ್ಲಿ ಅದನ್ನ ಕಟ್ಟಿಬಿಟ್ಟು ಬಕೆಟ್ ನಲ್ಲಿ ಜೋತು ಬಿಟ್ಟಾಗ ಏನಾಗುತ್ತೆ, ನಿಧಾನವಾಗಿ ಅದು ಕರಗ್ತಾ ಹೋಗುತ್ತೆ. ಮಿನಿಮಮ್ ಒಂದು 4-5 ಗಂಟೆ ಮುಂಚೆ ನಮ್ಗೆ ಬೋಡೋ ದ್ರಾವಣ ತಯಾರು ಮಾಡ್ಬೇಕಂತಂದ್ರೆ ಒಂದು 5 ಗಂಟೆ ಮುಂಚೆ ಅದನ್ನ ಬಟ್ಟೆಯಲ್ಲಿ ಕಟ್ಟು ನೀವು ಜೋತು ಬಿಡಬೇಕಾಗುತ್ತೆ. ಸಂಪೂರ್ಣವಾಗಿ ನೀರಿನಲ್ಲಿ ಕರಗಳೋದು ಸಹಾಯಕ ಆಗುತ್ತೆ. ನೀವು ಡೈರೆಕ್ಟ್ ಆಗಿ ಹಾಕಿದಾಗ ಏನಾಗುತ್ತೆ, ಹರಳುಗಳು ಬೇಗ ಅದು ಮಿಶ್ರಣ ಆಗೋದಿಲ್ಲ. ಈಗ ಸುಮ್ಮನೆ ಬೇಗ ಕರಗಿಬಿಡುತ್ತೆ, ಇದು ಹಂಗೆ ಸೆಟಲ್ ಆಯ್ತು ಅಂತಂದ್ರೆ ನಿಮ್ಗೆ ಬೋಡೋ ದ್ರಾವಣ ಬಹಳ ಪರಿಣಾಮಕಾರಿ ಆಗೋದಿಲ್ಲ. ಇದು ಈ ಒಂದು ಸೂಚನೆಯನ್ನು ಪಾಲನೆ ಮಾಡ್ಕೋಬೇಕಾಗುತ್ತೆ. ನಂತರ ದ್ರಾವಣ ತಯಾರಿಸಲು ಪ್ಲಾಸ್ಟಿಕ್ ಬಕೆಟ್ ಅಥವಾ ಬ್ಯಾರಲ್ಗಳನ್ನೇ ಬಳಸಬೇಕು. ಬೇರೆ ರೀತಿಯ ಮೆಟಲ್ ಆಧಾರಿತವಾದಂತ ಒಂದು ಸಲಕರಣೆಗಳನ್ನು ಬಳಕೆ ಮಾಡ್ತಾರೆ. ಕಬ್ಬಿಣ ಆಧಾರಿತ ಅಂತ ಹೇಳ್ತೀವಿ. ಸುಟ್ಟ ಸುಣ್ಣ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನು ಬಳಸಿದಲ್ಲಿ ಸುಣ್ಣದರ ದ್ರಾವಣ ತಯಾರಿಸಲು ಮಣ್ಣಿನ ಪಾತ್ರೆಯನ್ನು ಬಳಸಬೇಕಾಗುತ್ತೆ. ಸುಟ್ಟ ಸುಣ್ಣವನ್ನು ಏನಾದ್ರೂ ಇದು ಮಾಡಿದ್ರೆ ಅದನ್ನೇನಾದ್ರೂ ಉಪಯೋಗ ಮಾಡಿದ್ದೆ ಅದಲ್ಲಿ ನೀವು ಏನಾಗುತ್ತೆ, ಸುಣ್ಣದ ದ್ರಾವಣ ತಯಾರಿಸಲು ಮಣ್ಣಿನ ಪಾತ್ರೆಯನ್ನು ಬಳಸಬೇಕಾಗುತ್ತೆ. ಪುಡಿ ಸುಣ್ಣ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ದ್ರಾವಣ ಪ್ಲಾಸ್ಟಿಕ್ ಬಕೆಟ್ ನಲ್ಲಿ ಮಾಡಿಕೊಳ್ಳಬೇಕಾಗುತ್ತೆ. ಸಾಮಾನ್ಯವಾಗಿ ಇಲ್ಲಿಯ ರೈತರು, ಮಲೆನಾಡಿನ ಭಾಗದಂತ ರೈತರು ಏನ್ ಮಾಡ್ತಿದ್ದಾರೆ ಅಂದ್ರೆ ಪ್ಲಾಸ್ಟಿಕ್ ಒಂದು ಬ್ಯಾರಲ್ಗಳನ್ನ ಬಳಕೆ ಮಾಡೋದ್ರಿಂದ ಅವರಿಗೆ ಪುಡಿ ಸುಣ್ಣನೇ ಜಾಸ್ತಿ ಸಿಗೋದ್ರಿಂದ ನೀವು ಅವುಗಳನ್ನ ಬಳಕೆ ಮಾಡಬಹುದು. ಇನ್ನು 5ನೇ ಪಾಯಿಂಟ್ ಬಂದಾಗ, ಸುಣ್ಣದಲ್ಲಿ ಮರಳಿನ ಕಣಗಳು ಇಲ್ಲದಂತೆ ನೋಡಿಕೊಳ್ಳಬೇಕು. ಸಾಮಾನ್ಯವಾಗಿ ಏನಾಗುತ್ತೆ, ಕಂಪನಿಗಳು ಹೆಚ್ಚಾಗಿರೋದ್ರಿಂದ ಅದರಲ್ಲಿ ಮೋಸ ಮಾಡುವಂತ ಒಂದು ಪ್ರಕ್ರಿಯೆ ಬಂದೇ ಬರುತ್ತೆ. ಆದ ಕಾರಣ ಅದರಲ್ಲಿ ಮರಳಿನ ಕಣ ಇದೆ ಇಲ್ಲ ಅಂತೇಳಿ ಖಾತ್ರಿ ಪಡಿಸಿಕೊಳ್ಳಬೇಕು. ಅದರ ಗುಣಮಟ್ಟ ಕಲಬೆರಕೆ ಸಂದರ್ಭ ಇರೋದ್ರಿಂದ ನಾನು ಮುಂಚೆ ಹೇಳಿದ ಹಾಗೆ ಮಲತತ್ತೆ ಮತ್ತು ಸುಣ್ಣದ ಒಂದು ಗುಣಮಟ್ಟವನ್ನ ನೀವೇ ಪರೀಕ್ಷೆ ಮಾಡಿಕೊಳ್ಬೇಕಾಗುತ್ತೆ. ಆ ರೀತಿ ಮಾಡಬೇಕು. ಮೊದಲೇ ತಿಳಿಸಿದಂತೆ ಮೈಲು ತುತ್ತೆ ಶುದ್ಧತೆ ಮತ್ತು ಗುಣಮಟ್ಟವನ್ನು ನೀವು ಪರೀಕ್ಷೆ ಮಾಡ್ಕೋಬೇಕಾಗುತ್ತೆ. ನಂತರ ಮಳೆ ಮತ್ತು ರೋಗ ಪ್ರಮಾಣ ಹೆಚ್ಚಾದಲ್ಲಿ 30-45 ದಿನಗಳ ಒಂದು ಅಂತರದಲ್ಲಿ 2 ಮತ್ತು 3ನೇ ಸಿಂಪಡಣೆ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ನಾವು ಏನ್ ಹೇಳ್ತೀವಿ, ಈ ಬೋಡೋ ದ್ರಾವಣ ಸಿಂಪಡಣೆ ಮಾಡಿದ್ರೆ ಸುಮಾರು ಅದು 40 ದಿನಗಳವರೆಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತೀವಿ. ಸಪೋಸ್ ಏನಾದ್ರೂ ಮಳೆ ಮುಂಚೆವಾಗಿ ಮಳೆ ಜಾಸ್ತಿ ಬಂದ್ಬಿಟ್ಟು ಬೋಡೋ ದ್ರಾವಣ ಎಲ್ಲ ತೊಳೆದು ಹೋದ್ರೆ ದಿನಗಳನ್ನ ಕಡಿಮೆ ಮಾಡಿಬಿಟ್ಟು ಇನ್ನೊಂದು ಸಿಂಪಡಣೆ ಮಾಡಬೇಕಾಗುತ್ತೆ. ಅದು 40 ಅಂದ ತಕ್ಷಣ ನೀವು 40 ದಿನಗಳಿಗೆ ವೇಟ್ ಮಾಡೋಹಾಗಿಲ್ಲ. ಮಳೆ ನೋಡ್ಕೊಂಡ್ಬಿಟ್ಟು ಹೌದು ಏರುಪೇರುಗಳನ್ನ ವ್ಯತ್ಯಾಸಗಳನ್ನ ನೋಡ್ಕೊಂಡ್ಬಿಟ್ಟು ನೀವು ಸಿಂಪಡಣೆ ಮಾಡಬೇಕಾಗುತ್ತೆ. ತಯಾರಿಸಿದ ಬೋಡೋ ದ್ರಾವಣ ಮಿಶ್ರಣ ಸರಿಯಾಗಿದೆಯಾ ಅಥವಾ ಇಲ್ಲ ಎಂಬುದನ್ನು ಪರೀಕ್ಷಿಸಿಕೊಳ್ಳಲು ಒಂದು ಸ್ವಚ್ಛವಾದ ಚಾಕು ಅಥವಾ ಬ್ಲೇಡ್ ಅನ್ನು ಪ್ರತ್ಯೇಕವಾಗಿ ತೆಗೆದು ದ್ರಾವಣಕ್ಕೆ ಅದ್ದಬೇಕು. ಸಪೋಸ್ ನಿಮ್ಮ ಹತ್ರ ಏನಾದ್ರೂ ಲಿಟ್ಮಸ್ ಪೇಪರ್ pH ಹಾಳೆ ಇಲ್ಲ ಅಂತಂದ್ರೆ ಒಂದು ವಿಧಾನ ಇದೆ. ಆ ವಿಧಾನ ಹೇಗತ್ತಂದ್ರೆ ಒಂದು ಸ್ವಚ್ಛವಾದಂತ ಒಂದು ಚಾಕು ಅಥವಾ ಬ್ಲೇಡ್ ಯಾವ್ದಾದ್ರು ಒಂದು ಇಟ್ಕೊಳ್ಳಿ. ಒಂದು ವೇಳೆ ಚಾಕು ಅಥವಾ ಬ್ಲೇಡಿನ ಮೊನಚಾದ ತುದಿಯ ಮೇಲೆ ಕಂದು ಬಣ್ಣ ಕಂಡು ಬಂದರೆ ಇನ್ನು ಸ್ವಲ್ಪ ಸುಣ್ಣದ ತಿಳಿ ನೀರನ್ನು ಹಾಕಬೇಕು. ಅಂದ್ರೆ pH ನೂ ಜಾಸ್ತಿ ಆಗ್ಬೇಕಂತ ಅರ್ಥ. ಚಾಕು ಅಥವಾ ಬ್ಲೇಡ್ ಅನ್ನ ಎದ್ದಿದ್ರೆ ಕಂದು ಬಣ್ಣ ಏನಾದ್ರು ತಿರುಗಿದ್ರೆ ಅದನ್ನ ನೀವು ಇನ್ನೂ ಸ್ವಲ್ಪ ಸುಣ್ಣದ ತಿಳಿ ನೀರನ್ನ ಹಾಕ್ಬೇಕಂತೇಳಿ ಅದು ಸೂಚನೆ ಕೊಡುತ್ತೆ. ಆಮೇಲೆ ಕಂದು ಬಣ್ಣ ಕಂಡು ಬರೋದಿಲ್ಲ, ಕೆಲವೊಂದ್ಸಲ ಸುಣ್ಣದ ನೀರು ಜಾಸ್ತಿ ಆದ್ರೂ ಕೂಡ ಚಾಕು ಅಥವಾ ಬ್ಲೇಡಿನ ಮೇಲೆ ಕಂದು ಬಣ್ಣ ಕಂಡು ಬರೋದಿಲ್ಲ, ಹಾಗಾಗಿ ಸುಣ್ಣದ ತಿಳಿ ನೀರು ಸ್ವಲ್ಪ ಸ್ವಲ್ಪವಾಗಿ ಹಾಕೊಳ್ಬೇಕಾಗುತ್ತೆ. ಈ ರೀತಿ ಕೆಲವೊಂದ್ಸಲ ಕಂಡು ಬರೋದಿಲ್ಲ, ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ರೆ ನಿಮ್ಗೆ ಅದು ಸರಿಯಾಗಿ ಗೊತ್ತಾಗುತ್ತೆ. ನಂತರ ಸುಣ್ಣದ ತಿಳಿನ ಸ್ವಲ್ಪ ಸ್ವಲ್ಪ ಹಾಕೋಬೇಕಾಗುತ್ತೆ. pH ಹಾಳೆ ಇದ್ರೆ ಕಾಗದ ಬೋಡೋ ದ್ರಾವಣಕ್ಕೆ ಅದ್ದೆ ತೆಗೆದಾಗ ಅದು ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಈಗ pH ಹಾಳೆ ಅನ್ನೋದು ಸಿಕ್ಕೇ ಸಿಗುತ್ತೆ ನಿಮಗೆ. ಒಂದು 50 ರೂಪಾಯಿ ಕೊಟ್ರೆ ನಿಮಗೆ ಕಂಪ್ಲೀಟ್ ಆಗಿ 1 ವರ್ಷ ಅಥವಾ 2 ವರ್ಷಕ್ಕೆ ಆಗುವಷ್ಟು pH ಹಾಳೆ ಸಿಗುತ್ತೆ. ಅದರ ಮೇಲೆ ವಿವಿಧ ಬಣ್ಣಗಳ ಒಂದು pH ರಸಸಾರ ಎಷ್ಟಿರುತ್ತಲ್ಲ ಅದರ ಒಂದು ಗುರುತ ಇರುತ್ತೆ. ನಿಮಗೆ 7 ಬೇಕಂತಂದ್ರೆ ಹಸಿರಾಗಿರುತ್ತೆ. ಹಸಿರು ಬಣ್ಣಕ್ಕೆ ನೀವು ಆ ಒಂದು ದ್ರಾವಣದಲ್ಲಿ pH ಹಾಳೆನ ಅದ್ದಿದಾಗ ಅದು ಹಸಿರು ಬಣ್ಣಕ್ಕೆ ತಿರುಗಿದ್ರೆ ನಿಮಗೆ pH 7 ಇದೆ ಅಂತ ಗೊತ್ತಾಗುತ್ತೆ. ಆ ರೀತಿ ಮಾಡ್ಕೋಬಹುದು. ಆಮೇಲೆ ಬೋಡೋ ದ್ರಾವಣ ಸಿಂಪಡಣೆ ಮಳೆಯ ಅಡ್ಡಿ ಬಂದಲ್ಲಿ 700 ಮಿಲಿ ಬ್ಯಾರಲ್ನ ದ್ರಾವಣಕ್ಕೆ 400 ಗ್ರಾಂ ಬೆಲ್ಲ ಹಾಕಿ 24 ಗಂಟೆಗಳ ಕಾಲ ದ್ರಾವಣದ ಕೆಳದಂತೆ ಶೇಖರಣೆ ಮಾಡಬಹುದು. ಹೇಗಂತಂದ್ರೆ ಸಾಮಾನ್ಯ
1: ಸಪೋಸ್ ಅವರು ಈಗ ಮಧ್ಯದಲ್ಲಿ ಈಗ ಸಿಂಪಡಣೆ ಮಾಡ್ಬೇಕಾದ್ರೆ ಜೋರಾಗಿ ಮಳೆ ಬಂದ
0: ಹೌದು
1: ನಿಲ್ಲಿ ಸಿಂಪಡಣೆ ನಿಲ್ಲಿಸ್ತಕ್ಕಂತ ಒಂದು ಪರಿಸ್ಥಿತಿ ಬಂದಾಗ ಇದು ಉಪಯೋಗ ಆಗುತ್ತೆ ಅಂತ ಹೇಳ್ತೀವಿ.
0: ಡೆಫಿನೆಟ್ಲಿ ಸರಿ. ಈ ರೀತಿ ಮಳೆ ಏನಾದ್ರೂ ಅಡ್ಡಿ ಆದಲ್ಲಿ ಯಾಕಂದ್ರೆ ಒಂದು ದಿನಕ್ಕಿಂತ ಹೆಚ್ಚಿಗೆ ನಾವು ಇಡಕ್ ಆಗೋದಿಲ್ಲ, ತಯಾರಿಸಿದ ದಿನವೇ ಬೋಡೋ ದ್ರಾವಣ ಬಳಕೆ ಮಾಡಬೇಕಾಗುತ್ತೆ. ಒಂದು ವೇಳೆ ಹಾಗೇನಾದ್ರೂ ಸನ್ನಿವೇಶ ಬಂದ್ರೆ ಆ ಒಂದು ಬ್ಯಾರಲ್ಗೆ ನೀವು 400 ಗ್ರಾಂ ಬೆಲ್ಲವನ್ನು ಮಿಶ್ರಣ ಮಾಡಿ ಅದರ ಒಂದು ಸ್ಟೆಬಿಲಿಟಿಯನ್ನ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಜೊತೆಗೆ ಬೋಡೋ ದ್ರಾವಣದಲ್ಲಿ ಸುಣ್ಣದ ಅಂಶ ಕಡಿಮೆಯಾಗಿ ಅತಿ ಹೆಚ್ಚಿನ ಮೈಲುತತ್ತೆ ಬಳಕೆಯಾದಲ್ಲಿ ಹಸಿ ಕಾಯಿಗಳ ಆರಂಭದ ರಚನೆಗೆ ಮತ್ತು ಕಾಯಿಗಳ ಬಲುವಿಕೆಗೆ ಧಕ್ಕೆ ಆಗುತ್ತದೆ. ರೈತರು ಏನ್ ಮಾಡ್ತಾರೆ, ವೈಜ್ಞಾನಿಕ ವಿಧಾನ ಇದ್ದೇ ಇದೆ, ಅದನ್ನ ಬಿಟ್ಬಿಟ್ಟು

0: ತಮ್ಮ ಮನಸ್ಸಿಗೆ ಬಂದಂತೆ ಅಂದ್ರೆ ಈಗ 700 ಲೀಟರ್ಗೆ ಹೇಳಿದೆ ನಾನು, 2 ಕೆಜಿ ಮಲ್ತಿದ್ದೆ, 2 ಕೆಜಿ 1 ಕೆಜಿ ನಾ ಅಂತ ಹೇಳ್ತಿರ್ತೀವಿ 1% ಬಡೋದ್ರ ಅವನಿಗೆ, ಅವರು 3-4 ಕೆಜಿ ಹಾಕ್ತಾ ಇದ್ದಾಗ ಏನಾಗುತ್ತೆ, ಇಲ್ಲಿ ಕಾಶಿ ಕಾಯಿಗಳ ಆರಂಭದ ರಚನೆಗೆ, ಹಸಿ ಕಾಯಿಗಳ ಏನ ರಚನೆ ಆಗ್ತಿರ್ತಾರ ಅದರ ಆರಂಭಿಕ ರಚನೆ ಮತ್ತು ಕಾಯಿಗಳ ಬಲಿವಿಕೆಗೆ ಅದು ತೊಂದರೆ ಆಗಿಬಿಟ್ಟು ಹರಡುವುದಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಕಾಯಿಗಳ ಮೇಲೆ ಸ್ಕ್ವಾರ್ಚಿಂಗ್ ಇಫೆಕ್ಟ್ ಅಂತ ಹೇಳ್ತೀವಿ, ಸುಟ್ಟು ಬಿಡ್ತವೆ, ತೊಗಟೆ ಸುಟ್ಟು ಬಿಟ್ಟು ಕಾಯಿಗಳು ಬೆಳಿಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಉತ್ಕೃಷ್ಟ ಮಟ್ಟದ ಮೈಲುತತ್ಯ ಮತ್ತು ಸುಣ್ಣದ ರಾಳವು ದ್ರಾವಣದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಹಾಗೂ ರೋಗದ ಒಂದು ಫಲದಾಯಕವಾಗಿರುತ್ತದೆ. ಸಾಮಾನ್ಯವಾಗಿ ನಾವು ಏನ್ ಮಾಡ್ತೀವಿ, ಉತ್ಕೃಷ್ಟ ಗುಣಮಟ್ಟದ ಸುಣ್ಣ ಮತ್ತು ರಾಳವನ್ನು ಬಳಕೆ ಮಾಡಬೇಕು. ಅವುಗಳನ್ನು ಬಳಕೆ ಮಾಡಿದ್ರೆ ನಿಮ್ಮ ದ್ರಾವಣವು ಚೆನ್ನಾಗಿ ಕೆಲಸ ಕೊಡುತ್ತೆ. ಅಡಿಕೆಗೆ ಬರುವಂತ ಕೆಲವೊಂದಿಷ್ಟು ಪರಿಣಾಮ ಬಹಳ ದೊಡ್ಡ ರೋಗಗಳು ಅಂತ, ಸುಳಿ ಕೊಳೆ ರೋಗ ಅಂತ ಇರುತ್ತೆ, ಕಾಯಿ ಕೊಳೆ ರೋಗ ಅಂತ ಇರುತ್ತೆ, ಎಲೆ ಚುಕ್ಕಿ ಅಂತ ಮಳೆಗಾಲದಲ್ಲಿ ಹೆಚ್ಚು ಬರುವಂತ ರೋಗಗಳು, ಇದರಿಂದನೇ ಒಂದು ಇಳುವರಿ ಕಡಿಮೆ ಆಗುತ್ತಿರುತ್ತೆ. ಆದ ಕಾರಣ ಉತ್ಕೃಷ್ಟ ಗುಣಮಟ್ಟದ ಒಂದು ರಾಸಾಯನಿಕಗಳನ್ನ ಬಳಕೆ ಮಾಡಬೇಕು. PH ಹಾಳೆಯ ಕೃಷಿ ಅಥವಾ ಪ್ರಯೋಗಶಾಲಾ ಸಲಕರಣೆಗಳನ್ನು ಮಾರಾಟ ಮಾಡುವ ಅಂಗಡಿಗಳಲ್ಲಿ ದೊರೆತದೆ. ಸಾಮಾನ್ಯವಾಗಿ ರೈತರಿಗೆ ಗೊತ್ತಿರೋದಿಲ್ಲ ಎಲ್ಲಿ PH ಹಾಳೆ, ಅಲ್ಲಿ ಒಂದು ಕೃಷಿ ಸಲಕರಣೆಗಳನ್ನ ಮಾರಾಟ ಮಾಡುವ ಅಂಗಡಿ ಇರ್ಬೋದು ಅಥವಾ ಪ್ರಯೋಗಶಾಲೆಗಳಿರ್ಬೋದು, ಅಂತ ಒಂದು ಇದರಲ್ಲಿ ಅವುಗಳು ಲಭ್ಯವಿರುತ್ತದೆ. ಒಂದು 50 ರೂಪಾಯಿ ಕೊಟ್ಟರೆ ನಿಮ್ಗೆ ಖಂಡಿತ ಅದು ಸಿಕ್ಕೇ ಸಿಗುತ್ತೆ, ಒಂದು ಬಾಕ್ಸ್ ಅದನ್ನ 1 ವರ್ಷ 2 ವರ್ಷವರೆಗೂ ನೀವು ಅದನ್ನ ಬಳಕೆ ಮಾಡಬಹುದು.
1: ಈಗಾಗಲೇ ತಾವು ಹೇಳ್ತಾ ಇದ್ದೀರಿ, ಈಗ ಮೋಸ ಮಾಡೋರಿಗೆ ಕೂಡ ಇದು ಸುಗ್ಗಿ ಹಬ್ಬ, ಕಂಪನಿ ಆಗಿರ್ಬೋದು ಅಥವಾ ವೈಯಕ್ತಿಕವಾಗಿ ಇರ್ತಕ್ಕಂಥವ್ರು ಅಂದ್ರೆ ತಮ್ಮದೇ ಆದಂತ ಒಂದು ವ್ಯವಹಾರ ಮಾಡ್ತಕ್ಕಂಥವ್ರು, ರೈತರ ಒಂದು ಹಿತದೃಷ್ಟಿಯಿಂದ ಮಲೆನಾಡು ಭಾಗದಲ್ಲಿ ವಿಶೇಷವಾಗಿ ಇದೇನು ಚಿಕ್ಕಮಗಳೂರು ಮಡಿಕೇರಿ ಮಂಗಳೂರು ಉಡುಪಿ ಈ ಒಂದು ಭಾಗದಲ್ಲಿ ಈಗ ನಾವು ರೈತರು ಈ ಒಂದು ಮೋಸಗಳಿಂದ ಬಚಾವ್ ಆಗ್ಬೇಕಾದ್ರೆ ಒಂದು ತಮ್ಮ ಸಲಹೆ ರೂಪದಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
0: ರೈತರು ನೋಡಿ ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಟ್ಟಿದ್ದೀವಿ ನಾವು, ಹಲವಾರು ಪರಿಕರಗಳ ಅಂಗಡಿ ಇರ್ತವೆ, ಆ ಪರಿಕರಗಳ ಅಂಗಡಿಗೆ ಹೋದಾಗ ಅದರಲ್ಲಿ ಆ ಒಂದು ಮೈಲುತ್ಯದ ಒಂದು ಬ್ಯಾಗ್ ಏನಿರುತ್ತೆ ಅದರ ಮೇಲೆ ISI ಮಾರ್ಕ್ ಇರಬೇಕು, ಸುಣ್ಣದ ಮೇಲೆ ISI ಮಾರ್ಕ್ ಇರಬೇಕು. ಮಾರ್ಕ್ ಇದ್ರೆ ಏನಾಗುತ್ತೆ, ಇದು ಉತ್ಕೃಷ್ಟ ಒಂದು ಗುಣಮಟ್ಟದ ಒಂದು ಸುಣ್ಣ ಅಥವಾ ರಾಸಾಯನಿಕ ಖಚಿತಪಡಿಸಿಕೊಂಡ ಆಗುತ್ತೆ. ಅಂತ ಸುಣ್ಣವನ್ನು ಖರೀದಿ ಮಾಡಿದಾಗ ನಿಮ್ಗೇನಾಗುತ್ತೆ, ಕಲಬೆರಕೆ ಅನ್ನೋದು ಸಂಪೂರ್ಣವಾಗಿ ಹೊರಗಡೆ ಹೋಗ್ಬಿಡುತ್ತೆ, ಉತ್ತಮವಾದಂತ ನಿಮ್ಗೆ ರಾಸಾಯನಿಕಗಳು ಸಿಗ್ತವೆ. ಜೊತೆಗೆ ಕೆಲವೊಂದಿಷ್ಟು PH ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಇಲ್ಲಿ. ನಾವು ರೈತರು ಎಷ್ಟೇ ಹೇಳಿದ್ರೆ ಕೇಳೋದಿಲ್ಲ, ಆದ್ರೆ ವೈಜ್ಞಾನಿಕವಾಗಿ ಆ ವಿಜ್ಞಾನಿ ಎಷ್ಟೋ ಪ್ರಯತ್ನಗಳ ಮಾಡಿಬಿಟ್ಟು ಆ ವಿಜ್ಞಾನಿ ಅದನ್ನ ಅಲ್ಲಿ PH 7 ಅನ್ನೋದು ಹೇಗೆ ಕಂಡು ಹಿಡಿದಿದ್ದಾರೆ ಅದು ಬಹಳ ಮುಖ್ಯವಾಗಿರುತ್ತೆ. 7 PH ಇದ್ರೆ ಮಾತ್ರ ಅದು ಚೆನ್ನಾಗಿ ಕೆಲಸ ಕೊಡೋದು. ಅದು ಒಂದೇ ರೋಗಕ್ಕಂತಲ್ಲ, ಅಡಿಕೆಗೆ ಬರುವಂತ ಹಲವಾರು ರೋಗಗಳಿಗೆ ಅದು ಒಂದು ರಾಮಬಾಣ ಅಂತ ಹೇಳ್ಬೋದು, ಹಲವಾರು ರೋಗಗಳಿಗೆ ಜೊತೆಗೆ ಹಲವು ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ ಬೋರ್ಡ್. ಅದಕ್ಕೆ ಯಾವುದೇ ಪ್ರತಿರೋಧ
1: ಪ್ರತಿರೋಧಕ ಶಕ್ತಿ ಬೆಳೆಸ್ಕೊಂಡಿಲ್ಲ ಯಾವ ಒಂದು ಸೂಕ್ಷ್ಮ ಜೀವಿ ಆಗಿರ್ಲಿ.
0: ಖಂಡಿತ ಸರ್, ಆದ ಕಾರಣ ರೈತರು ಒಂದು ಕ್ವಾಲಿಟಿಗಳನ್ನ ನೀವು ಖಾತ್ರಿ ಪಡಿಸಿಕೊಳ್ಬೇಕು, ಜೊತೆಗೆ ಮಳೆಯ ಪ್ರಮಾಣ ಅಥವಾ ಹವಾಮಾನದ ಒಂದು ಬದಲಾವಣೆಗಳನ್ನ ಗಮನದಲ್ಲಿಟ್ಕೊಂಡು ಬಳಕೆ ಮಾಡಬೇಕಾಗತ್ತೆ. ಪ್ಲಾಸ್ಟಿಕ್ ಕಂಟೈನರ್ಗಳನ್ನ ಬಳಕೆ ಮಾಡಬೇಕು, ಯಾವುದೇ ಮೆಟಲ್ ಆಧಾರಿತ ಆದಂತ ಕಂಟೈನರ್ಗಳನ್ನ ಬಳಕೆ ಮಾಡಬಾರ್ದು. ಜೊತೆಗೆ ಮಾಡುವ ವಿಧಾನ ಮುಖ್ಯವಾಗಿರುತ್ತೆ. ಆ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಬೋಡೋ ದ್ರಾವಣ ತಯಾರು ಮಾಡಿ ನೀವು ಬಳಸಿದ್ದೇ ಆದಲ್ಲಿ ನಿಮ್ಮ ತೋಟವನ್ನು ಸಂಪೂರ್ಣವಾಗಿ ಅಂತ ಹೇಳಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು 70-80% ರೋಗ ಮುಕ್ತವಾಗಿ ನಿಮಗೆ ಬೇಕಾದಷ್ಟು ಇಳುವರಿಯನ್ನು ಪಡೆಯಲು ಸಹಕಾರಿ ಆಗ್ತದೆ ಅಂತ ಹೇಳಿ ಈ ಮೂಲಕ ತಿಳಿಸುತ್ತೇನೆ.
1: ಈಗ ಮತ್ತೆ ಸರ್, ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ವಿಶೇಷವಾಗಿ ಇದು ಅಡಿಕೆಗೆ ಅಂತಂತಲ್ಲ ಎಲ್ಲಾ ಒಂದು ಬೆಳೆಗಳಿಗೆ, ಸಾಮಾನ್ಯವಾಗಿ ಏಲಕ್ಕಿ ಆಗಿರ್ಬೋದು, ಆಮೇಲೆ ಕಾಳುಮೆಣಸು ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ತೆಂಗಾಗಿರ್ಬೋದು, ಈ ಒಂದು ಎಲ್ಲಾ ಒಂದು ಬೆಳೆಗಳಿಗೆ ಇದು ರಾಮಬಾಣ ಅಂತ ಹೇಳ್ತೀರಾ, ಬೋಡೋ ದ್ರಾವಣ ಅಲ್ವಾ?
0: ಹೌದು, ಸಾಮಾನ್ಯವಾಗಿ ನೋಡಿ ಈ ಮಲೆನಾಡಿನ ಭಾಗದಲ್ಲಿ ಬೆಳೆಯುವಂತ ಪ್ರಮುಖವಾದಂತಹ ಬೆಳೆಗಳು ಅಡಿಕೆ ಇದೆ, ಕಾಳುಮೆಣಸು ಇದೆ, ಏಲಕ್ಕಿ ಇದೆ, ಅದರಲ್ಲಿ ಕೆಲವೊಂದಿಷ್ಟು ಸೂಕ್ಷ್ಮಾಣು ಜೀವಗಳು ಬರ್ತವೆ, ಫೈಟೋಪ್ತರ ಒಂದು ಜೀನಸ್ ಇರುವಂತ, ಆ ಎಲ್ಲ ಒಂದು ರೋಗಗಳಿಗೆ ಬೋಡೋ ಚೆನ್ನಾಗಿ ಕೆಲಸ ಮಾಡುತ್ತೆ, ಆರಾಮಾಗಿ ಅದನ್ನ ಬಳಕೆ ಮಾಡಬಹುದು, ರೋಗವನ್ನ ಹತೋಟಿ ಮಾಡಬಹುದು.
1: ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದ್ರೆ ಸರ್, ಈಗ ವೈಜ್ಞಾನಿಕವಾಗಿ ನಾವು ಯಾವ ರೀತಿಯಿಂದ ಇನ್ನೂ ಚೆನ್ನಾಗಿ ನಮ್ಮ ಒಂದು ಬೋಡೋ ದ್ರಾವಣ ತಯಾರು ಮಾಡಬೇಕು ಮತ್ತೆ ಸಿಂಪರಣೆ ಮಾಡಬೇಕು ಅನ್ನೋದನ್ನ ನಿಮ್ಮಿಂದ ಪಡೆಯುವುದಾದ್ರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್.
0: ನಮ್ಮ ದೂರವಾಣಿ ಸಂಖ್ಯೆ ಬಂದ್ಬಿಟ್ಟು 8792781877, ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಶೃಂಗೇರಿ, ತಾವು ಇದಕ್ಕೆ ಸಂಪರ್ಕ ಮಾಡಬಹುದು.
1: ಧನ್ಯವಾದ ಸರ್. ಇದುವರೆಗೆ ತಾವು ಏನು ಅಡಿಕೆ ಬೆಳೆಗೆ ಅಂತಂತಲ್ಲ, ಒಟ್ಟಾರೆ ಈ ಒಂದು ಮಲೆನಾಡು ಭಾಗದಲ್ಲಿ ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇರತಕ್ಕಂತ ನಮ್ಮ ರೈತ ಬಾಂಧವರಿಗೆ ಕಾಡುವ ಒಂದು ರೋಗಗಳ ಒಂದು ನಿರ್ವಹಣೆಯಲ್ಲಿ ಬೋಡೋ ದ್ರಾವಣದ ಒಂದು ಪ್ರಾಮುಖ್ಯತೆ ಬಗ್ಗೆ, ಯಾವ ರೀತಿಯಿಂದ ತಯಾರಿಕೆ ಮಾಡಬೇಕು, ತಯಾರು ಮಾಡಬೇಕು ಮತ್ತೆ ಯಾವ ರೀತಿಯಿಂದ ಸಿಂಪರಣೆ ಮಾಡಬೇಕು ಅನ್ನೋದನ್ನ ಸಂಪೂರ್ಣ ಒಂದು ಮಾಹಿತಿಯನ್ನ

0: ಕಳ್ಳೆ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ನಿಮ್ಮ ಸುತ್ತಮುತ್ತ ಬಾಲ ಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 1552214 ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
1: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು. ಬಾಲ ಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ.
0: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಆಲಿಸುವಿರಿ.

0: ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲ್ ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕುವ ಕೆಲಸ ಆರಂಭ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಒಮನ್ ಕೊಲ್ಲಿ ಪ್ರಕರಣ, ಅಮೆರಿಕದ ರಾಯಭಾರಿಗೆ ಸಮನ್ಸ್ ಜಾರಿ ಮಾಡಿದ ವಿದೇಶಾಂಗ ಸಚಿವಾಲಯ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಉದ್ಘಾಟನಾ ಪಂದ್ಯದಲ್ಲಿ ಇಂದು ಇಂಗ್ಲೆಂಡ್ ಶ್ರೀಲಂಕಾ ಮುಖಾಮುಖಿ. ವಾರ್ತೆಗಳ ವಿವರ. ಆರ್ಥಿಕ ಸೇರ್ಪಡೆ ಮತ್ತು ಉದ್ಯಮಶೀಲತೆಯಿಂದ ಹಿಡಿದು ಶಿಕ್ಷಣ, ಆರೋಗ್ಯ ರಕ್ಷಣೆ, ನೈರ್ಮಲ್ಯ, ವಸತಿ, ಕ್ರೀಡೆ, ವಿಜ್ಞಾನ ಮತ್ತು ಆಡಳಿತದವರೆಗೆ ಮಹಿಳೆಯರು ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಡ್ರೋನ್ ತಂತ್ರಜ್ಞಾನದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಮಹಿಳೆಯರು ಹೆಚ್ಚುತ್ತಿರುವ ಭಾಗವಹಿಸುವಿಕೆಯು ಅವಕಾಶದ ಹೊಸ ಮಾರ್ಗಗಳನ್ನು ತೆರೆಯುತ್ತಿವೆ ಎಂದರು. ಕಳೆದ 12 ವರ್ಷಗಳಲ್ಲಿ ಎನ್ಡಿಎ ಸರ್ಕಾರವು ಮಹಿಳಾ ನೇತೃತ್ವದ ಅಭಿವೃದ್ದಿಯನ್ನು ಮತ್ತಷ್ಟು ಹೆಚ್ಚಿಸಲು ಕೆಲಸ ಮಾಡಿದೆ ಮತ್ತು ಇದು ಎಲ್ಲಾ ಕ್ಷೇತ್ರಗಳಲ್ಲಿ ಗೋಚರಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಫ್ರಾನ್ಸ್ನ ನೀಸ್ನಲ್ಲಿ ಇದೇ ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನುಯಲ್ ಮ್ಯಾಕ್ರೋನ್ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಜಾಗತಿಕ ಅಗತ್ಯಗಳನ್ನು ಪೂರೈಸುವ ಭಾರತದ ಮುಂದಿನ ತಲೆಮಾರಿನ ನಾವಿನ್ಯತೆಗಳು, ವ್ಯಾವಹಾರಿಕ ಪ್ರಸ್ತಾವನೆಗಳು ಮತ್ತು ಆವಿಷ್ಕಾರಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಾವಿರಾರು ಪ್ರಸ್ತಾವನೆಗಳ ಪೈಕಿ ಪರಿಶೀಲನೆ ನಂತರ ಕೇಂದ್ರ ಶಿಕ್ಷಣ ಇಲಾಖೆಯು 120 ನವೋದ್ಯಮಗಳನ್ನು ಆಯ್ಕೆ ಮಾಡಿದೆ. 13 ಆದ್ಯತಾ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಸ್ಟಾರ್ಟ್ಅಪ್ಗಳು ಭಾರತದ 20 ಹೆಚ್ಚು ಪ್ರಮುಖ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವ ಹೊಂದಿವೆ ಎಂದು ಅವರು ಮಾಹಿತಿ ನೀಡಿದರು. ಭಾರತ ಬಾಂಗ್ಲಾದೇಶ ಗಡಿ ಪ್ರದೇಶಗಳಲ್ಲಿ ಬೇಲಿ ಹಾಕುವ ಕೆಲಸ ಆರಂಭವಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಪ್ರಯುಕ್ತ ಕೋಲ್ಕತ್ತಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕಲು ಜನರು ತಮ್ಮ ಭೂಮಿಯನ್ನು ನೀಡುತ್ತಿದ್ದಾರೆ. ನ್ಯಾಯಯುತ ಬೆಲೆ ನೀಡುವ ಮೂಲಕ ಪಶ್ಚಿಮ ಬಂಗಾಳ ಸರ್ಕಾರವು ಸಾಮಾನ್ಯ ಜನರಿಂದ ಭೂಮಿಯನ್ನು ತೆಗೆದುಕೊಂಡು ಬಿಎಸ್ಎಫ್ಗೆ ಹಸ್ತಾಂತರಿಸುತ್ತಿದೆ ಎಂದು ತಿಳಿಸಿದ ಅವರು, ಒಳ ನುಸುಳುವಿಕೆಯನ್ನು ತಡೆಯಲು ಗಡಿಗಳಲ್ಲಿ ಬೇಲಿ ಹಾಕುವುದು ಒಂದು ಪ್ರಮುಖ ಕೆಲಸ ಎಂದು ಹೇಳಿದರು. ಗಡಿಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳುವ ಬದ್ದತೆಯನ್ನು ಭಾರತ ಮತ್ತು ಬಾಂಗ್ಲಾದೇಶ ಪುನರುಚ್ಚರಿಸಿವೆ. ಗಡಿ ಭದ್ರತಾ ಪಡೆ ಮತ್ತು ಬಾಂಗ್ಲಾದೇಶದ ಗಡಿ ಕಾವಲು ಪಡೆಗಳ ನಡುವಿನ 57ನೇ ಮಹಾನಿರ್ದೇಶಕರ ಮಟ್ಟದ ಗಡಿ ಸಮನ್ವಯ ಸಮಾವೇಶ ಜೂನ್ 8 11 ನವದೆಹಲಿಯ ಬಿಎಸ್ಎಫ್ ಪ್ರಧಾನ ಕಚೇರಿಯಲ್ಲಿ ನಡೆಯಿತು. ಹಾಲಿ ಗಡಿ ಪರಿಸ್ಥಿತಿಯನ್ನು ಪರಿಶೀಲಿಸಲು ಹಾಗೂ ಗಡಿ ಭದ್ರತೆ ಮತ್ತು ಗಡಿ ನಿರ್ವಹಣೆಗೆ ಸಂಬಂಧಿಸಿದ ಪರಸ್ಪರ ಕಾಳಜಿಯ ಸಮಸ್ಯೆಗಳನ್ನು ಚರ್ಚಿಸಲು ಸಮಾವೇಶ ಒಂದು ಪ್ರಮುಖ ವೇದಿಕೆಯನ್ನು ಒದಗಿಸಿತು. ಸಂಘಟಿತ ಗಸ್ತನ್ನು ಮತ್ತಷ್ಟು ಬಲಪಡಿಸಲು, ನೈಜ ಸಮಯದ ಮಾಹಿತಿ ಹಂಚಿಕೆಯನ್ನು ಸುಧಾರಿಸಲು ಮತ್ತು ಗಡಿಯಾಚೆಗಿನ ಅಪರಾಧ ಜಾಲಗಳ ವಿರುದ್ದ ಜಂಟಿ ಪ್ರಯತ್ನಗಳನ್ನು ತೀವ್ರಗೊಳಿಸಲು ಉಭಯ ದೇಶಗಳು ಪರಸ್ಪರ ಒಪ್ಪಿಕೊಂಡವು. ಸಮಾವೇಶದಲ್ಲಿ ಬಿಎಸ್ಎಫ್ ಮಹಾನಿರ್ದೇಶಕ ಪ್ರವೀಣ್ ಕುಮಾರ್ ನೇತೃತ್ವ ನಿಯೋಗ ಮತ್ತು ಬಾಂಗ್ಲಾದೇಶ ಗಡಿ

0: ಹೆಚ್ಚಾಗಿ ನಾವು ಒಂದೊಂದೇ ಹೆಜ್ಜೆ ಇಡ್ತಾ ಆದಿಸ್ತಾ ಹೋಗ್ತಾ ಇದ್ದೀವಿ. ಇವತ್ತು ದೃಶ್ಯ ಮಾಧ್ಯಮ ಒಂದು ಬ್ರಹ್ಮ ರಾಕ್ಷಸನ ಹಾಗೆ ಬೆಳೆದಿತ್ತು. ಅಂತಹ ಸಂದರ್ಭದಲ್ಲಿ ತಮ್ಮ ಮೂಲ ಕಲೆಯ ಮೂಲ ಸೆಲೆಯಿಂದ ನಮಗೆ ಮಾತೃ ಪ್ರೇಮವನ್ನು ಕೊಡುವಂತಹ ಒಂದು ಪ್ರೋತ್ಸಾಹ ಕಂಡಾಗ ಅದು ನಿಜವಾಗಿಯೂ ಬಹಳ ನನಗೆ ಹತ್ತು ರಾಷ್ಟ್ರೀಯ ಪ್ರಶಸ್ತಿ ಸಿನಿಮಾದಲ್ಲಿ ಇಲ್ಲಿ ಬಂದಂತಹ ಈ ಪ್ರಶಸ್ತಿ ಏನಿದೆ ಅದು ನಿಜವಾಗಿಯೂ ನನಗೆ ಧನ್ಯತೆಯನ್ನ ಮತ್ತು ಗಂಭೀರ ಯೋಚನೆಗೆ ಹಚ್ಚುವಂತಹ ಮುಂದಿನ ಜವಾಬ್ದಾರಿಗಳನ್ನ
1: ಹಿರಿಯ ಮೃದಂಗ ಕಲಾವಿದ ಎವಿ ಆನಂದ್ ಸೇರಿದಂತೆ ಏಳು ಜನರಿಗೆ ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ. ಖ್ಯಾತ ಯಕ್ಷಗಾನ ಕಲಾವಿದ ಸಂಘಟಕ ಗುಣವಂತಿಯ ಶಿವಾನಂದ ಹೆಗಡೆ ಕೆರೆಮನೆ ಹಾಗೂ ಬಿಸಿಲುಕೊಪ್ಪದ ಪ್ರಸಿದ್ದ ರುದ್ರವೀಣಾ ವಾದಕಿ ವಿದುಷಿ ಜ್ಯೋತಿ ಹೆಗಡೆ ಪ್ರತಿಷ್ಠಿತ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶ್ಲಾಘಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ವಿದೇಶಾಂಗ ಸಚಿವಾಲಯ ಇಂದು ಅಮೆರಿಕದ ರಾಯಭಾರಿಯನ್ನು ಕರೆಸಿ ಒಮನ್ ಕೊಲ್ಲಿಯಲ್ಲಿ ಭಾರತೀಯ ನಾವಿಕರು ಇದ್ದ ವಾಣಿಜ್ಯ ಹಡಗುಗಳ ಮೇಲೆ ಅಮೆರಿಕದ ನೌಕಾಪಡೆಗಳು ನಡೆಸುತ್ತಿರುವ ನಿರಂತರ ದಾಳಿಗಳ ಬಗ್ಗೆ ತೀವ್ರ ಪ್ರತಿಭಟನೆ ದಾಖಲಿಸಿದೆ. ದಾಳಿಯಲ್ಲಿ ಮೂವರು ಭಾರತೀಯ ನಾವಿಕರು ಮೃತಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿಯು ಅಮೆರಿಕದ ರಾಯಭಾರಿಯನ್ನು ಭೇಟಿ ಮಾಡಿದರು. ಇಂತಹ ಕ್ರಮಗಳು ಸ್ವೀಕಾರಾರ್ಹವಲ್ಲ, ಕಠಿಣ ಸಮಯದಲ್ಲಿ ಸೂಕ್ಷ್ಮ ಪ್ರದೇಶದಲ್ಲಿ ಅಂತಾರಾಷ್ಟೀಯ ಕಡಲ ವಾಣಿಜ್ಯದ ಸುರಕ್ಷತೆ, ಭದ್ರತೆ ಮತ್ತು ಸ್ಥಿರತೆಯನ್ನು ಹಾಳು ಮಾಡುತ್ತದೆ ಎಂದು ಸಚಿವಾಲಯ ಹೇಳಿದೆ. ಅಮೆರಿಕದ ರಾಯಭಾರಿಗೆ ವಿದೇಶಾಂಗ ಸಚಿವಾಲಯ ಸಮನ್ಸ್ ಜಾರಿ ಮಾಡಿರುವುದು ಇದು ಎರಡನೇ ಬಾರಿ. ಅಮರನಾಥ ಯಾತ್ರೆ ಕೈಗೊಳ್ಳುವ ಭಕ್ತರಿಗೆ ಅತ್ಯುನ್ನತ ಮಟ್ಟದ ಭದ್ರತೆ ಮತ್ತು ಸುಗಮ ತೀರ್ಥಯಾತ್ರೆಯ ಅನುಭವವನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಶ್ರೀ ಅಮರನಾಥ ಯಾತ್ರೆಯ ಸನ್ನದ್ದತೆಯನ್ನು ಪರಿಶೀಲಿಸಲು ನವದೆಹಲಿಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಡ್ರೋನ್ಗಳು, ಸಿಸಿಟಿವಿ ಕಣ್ಗಾವಲು ಮತ್ತು ಸುಧಾರಿತ ಮೇಲ್ವಿಚಾರಣಾ ವ್ಯವಸ್ಥೆಗಳಂತಹ ಆಧುನಿಕ ತಂತ್ರಜ್ಞಾನಗಳ ವ್ಯಾಪಕ ಬಳಕೆಯೊಂದಿಗೆ ಭದ್ರತಾ ಚೌಕಟ್ಟನ್ನು ಮತ್ತಷ್ಟು ಬಲಪಡಿಸುವಂತೆ ಭದ್ರತಾ ಪಡೆಗಳಿಗೆ ನಿರ್ದೇಶಿಸಿದರು. ಯಾತ್ರಿಕರ ನೋಂದಣಿ, ವಸತಿ, ಆರೋಗ್ಯ ಸೇವೆಗಳು, ವಿಪತ್ತು ನಿರ್ವಹಣೆ ಮತ್ತು ಇತರ ಎಲ್ಲ ಅಗತ್ಯ ಸೌಲಭ್ಯಗಳಿಗೆ ಸಾಕಷ್ಟು ವ್ಯವಸ್ಥೆಗಳನ್ನು ಖಚಿತಪಡಿಸಿಕೊಳ್ಳಲಾಗುವುದು ಎಂದು ಸಚಿವ ಅಮಿತ್ ಶಾ ಹೇಳಿದರು. ಸಭೆಯಲ್ಲಿ ಭಾರತೀಯ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಸೇರಿದಂತೆ ಸಿಆರ್ಪಿಎಫ್, ಬಿಎಸ್ಎಫ್, ಸಿಐಎಸ್ಎಫ್, ಐಟಿಬಿಪಿ ಮತ್ತು ಎಸ್ಎಸ್ಬಿ ಮಹಾನಿರ್ದೇಶಕರು ಭಾಗವಹಿಸಿದ್ದರು. ಅಮರನಾಥ ಯಾತ್ರೆಯು ಜುಲೈ 3ರಂದು ಪ್ರಾರಂಭವಾಗಿ ಆಗಸ್ಟ್ 28ರಂದು ಸಂಪನ್ನಗೊಳ್ಳಲಿದೆ. ಈ ವರ್ಷದ ಮೇ ತಿಂಗಳಲ್ಲಿ ಭಾರತದ ಚಿಲ್ಲರೆ ಹಣದುಬ್ಬರ ವಾರ್ಷಿಕ ಆಧಾರದ ಮೇಲೆ ಶೇಕಡಾ 3.93ಕ್ಕೆ ಏರಿಕೆಯಾಗಿದೆ. ಅಂಕಿಅಂಶಗಳ ಪ್ರಕಾರ ಇದು ಸತತ 5ನೇ ತಿಂಗಳು ಏರಿಕೆಯಾಗಿದೆ. ಏಪ್ರಿಲ್ನಲ್ಲಿ ದಾಖಲಾಗಿದ್ದ ಶೇಕಡಾ 3.48ರೊಂದಿಗೆ ಹೋಲಿಸಿದರೆ ಹಣದುಬ್ಬರದ ಮಧ್ಯಮ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಗ್ರಾಮೀಣ ಪ್ರದೇಶಗಳ ಹಣದುಬ್ಬರವು ಶೇಕಡಾ 4.25ಕ್ಕೆ ಏರಿಕೆಯಾದರೆ ನಗರ ಪ್ರದೇಶಗಳಲ್ಲಿ ಅದು ಶೇಕಡಾ 3.53ಕ್ಕೆ ಹೆಚ್ಚಾಗಿದೆ. ಅಖಿಲ ಭಾರತ ಗ್ರಾಹಕ ಆಹಾರ ಬೆಲೆ ಸೂಚ್ಯಂಕದ ಆಧಾರದ ಮೇಲೆ ಆಹಾರ ಹಣದುಬ್ಬರ ದರ ಕಳೆದ ತಿಂಗಳು ಶೇಕಡಾ 4.78ರಷ್ಟಿದ್ದು ಹಿಂದಿನ ತಿಂಗಳಲ್ಲಿ ಇದು ಶೇಕಡಾ 4.2ರಷ್ಟಿತ್ತು. ಪಶ್ಚಿಮ ಏಷ್ಯಾದ ಬೆಳವಣಿಗೆಗಳಿಂದ ಜಾಗತಿಕ ಇಂಧನ ಮಾರುಕಟ್ಟೆಗಳಲ್ಲಿ ಅಸ್ಥಿರತೆ ಕಂಡುಬಂದಿದ್ದರೂ ದೇಶೀಯ ಹಣದುಬ್ಬರ ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಿತಿಯೊಳಗೆ ಉಳಿದಿದೆ. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ನ 10ನೇ ಆವೃತ್ತಿಯು ಇಂದಿನಿಂದ ಆರಂಭವಾಗಲಿದ್ದು ಆತಿಥೇಯ ಇಂಗ್ಲೆಂಡ್ ತಂಡ ಬರ್ಮಿಂಗ್ಹ್ಯಾಮ್ನ ಎಡ್ ಬಾಸ್ಟನ್ ಮೈದಾನದಲ್ಲಿ ನಡೆಯುವ ಉದ್ಘಾಟನಾ ಪಂದ್ಯದಲ್ಲಿ ಶ್ರೀಲಂಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11ಗಂಟೆಗೆ ಆರಂಭವಾಗಲಿದೆ. ತಿಂಗಳು ಪೂರ್ತಿ ನಡೆಯಲಿರುವ ಈ ಪಂದ್ಯಾವಳಿಯು ಇಂಗ್ಲೆಂಡ್ ಮತ್ತು ವೇಲ್ಸ್ನ ವಿವಿಧ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಫೈನಲ್ ಪಂದ್ಯ ಜುಲೈ 5ರಂದು ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತ

0: ಭಾರತೀಯ ಮಹಿಳಾ ತಂಡ ಭಾನುವಾರ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ದದ ಪಂದ್ಯದಲ್ಲಿ ತನ್ನ ಅಭಿಯಾನವನ್ನು ಆರಂಭಿಸಲಿದೆ. ಪಂದ್ಯಾವಳಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ 12 ತಂಡಗಳು ಸ್ಪರ್ಧಿಸಲಿದ್ದು 7 ಕ್ರೀಡಾಂಗಣಗಳಲ್ಲಿ ಒಟ್ಟು 33 ಪಂದ್ಯಗಳು ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕುವ ಕೆಲಸ ಆರಂಭ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಒಮನ್ ಕೊಲ್ಲಿ ಪ್ರಕರಣ, ಅಮೆರಿಕದ ರಾಯಭಾರಿಗೆ ಸಮನ್ಸ್ ಜಾರಿ ಮಾಡಿದ ವಿದೇಶಾಂಗ ಸಚಿವಾಲಯ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಉದ್ಘಾಟನಾ ಪಂದ್ಯದಲ್ಲಿ ಇಂದು ಇಂಗ್ಲೆಂಡ್ ಶ್ರೀಲಂಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ಲತಾ ಮಂಗೇಶ್ಕರ್ ಅವರ ಸ್ವರದಲ್ಲಿ ಮುಕದ್ದರ್ ಕಾ ಸಿಕಂದರ್ ಚಿತ್ರದ ಗೀತೆ, ಸಂಗೀತ ನೀಡಿದ್ದಾರೆ ಕಲ್ಯಾಣ್ಜಿ ಆನಂದ್ಜಿ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಲತಾ ಮಂಗೇಶ್ಕರ್ ಅವರ ಸ್ವರದಲ್ಲಿ ಒಂದು ಮೆಲೋಡಿ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ, ಮುಖದ್ದರ್ಕ ಸಿಕಂದರ್ ಚಿತ್ರದಿಂದ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಅಭಿಜಿತ್ ಹಾಗೂ ಸಂಗಡಿಗರು ಹಾಡಿರುವಂತಹ ಬಾದ್ಶಾ ಚಿತ್ರದ ಗೀತೆ, ಸಾಹಿತ್ಯ ಜಾವೇದ್ ಅಖ್ತರ್ ಅವರದ್ದು, ಸಂಗೀತ ಅನು ಮಲ್ಲಿಕ್ ಅವರದ್ದು.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಕೇಳೋಣ ಆಶಿಕಿ ಟು ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಮಿಥುನ್ ಅವರದ್ದು, ಗೀತೆಯನ್ನು ಹಾಡಿದ್ದಾರೆ ಅರಿಜಿತ್ ಸಿಂಗ್.

ಇದುವರೆಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ರುಕ್ಕು ಚಿತ್ರದ ಗೀತೆ. ಬಸವರಾಜ್ ಬಳ್ಳಾರಿ ಅವರ ಸಾಹಿತ್ಯ, ಎ.ಟಿ. ರವೀಶ್ ಅವರ ಸಂಗೀತವಿರುವ ಈ ಗೀತೆಗೆ ಧ್ವನಿಯಾಗಿದ್ದಾರೆ ಅನುರಾಧ ಭಟ್ ಹಾಗೂ ಸಂಗಡಿಗರು.

ಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳೋಣ. ಮುಂದಿನ ಗೀತೆಗೆ ಮೊದಲು ನಮ್ಮ ಕೇಳುಗರಿಗಾಗಲೇ ಸಂದೇಶ ಕಳಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾಕೆ ಸರ್, ಚಿತ್ರಗೀತೆಗಳ ಕಾರ್ಯಕ್ರಮನ ಆರಂಭ ಮಾಡಿದ್ದೀರಿ ಆದರೆ ಪ್ರಶ್ನೆಯನ್ನೇ ಕೇಳ್ತಾ ಇಲ್ವಲ್ಲ ಅಂಥೇಳಿ. ಹಂಗಾಗಿ ನಾವೀಗ ಪ್ರಶ್ನೆಯನ್ನು ಕೇಳೋಣ. ಸೊ ಮುಂದಿನ ಗೀತೆ ಯಾವ ಚಿತ್ರದ್ದು ಅಂಥೇಳಿ ನೋಡೋಣ. ಓಕೆ, ಆಟೋ ಶಂಕರ್ ಚಿತ್ರದಿಂದ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಸೊ ಶ್ರೀರಂಗ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತವಿರುವ ಈ ಗೀತೆಗೆ ದನಿಯಾಗಿದ್ದಾರೆ ಸುಂದರ್ ಅವರು. ಸೊ ಆಟೋ ಶಂಕರ್ ಚಿತ್ರದ ಗೀತೆ. ಸೊ ಆಟೋ ಶಂಕರ್ ಚಿತ್ರದಲ್ಲಿ ಉಪೇಂದ್ರ ಅವರು ನಟಿಸಿದ್ದಾರೆ ನಾಯಕ ನಟನಾಗಿ. ಸೊ ಇದರಲ್ಲಿ ನಾಯಕಿ ನಟಿಯಾಗಿ ಯಾರು ಅಭಿನಯಿಸಿದ್ದಾರೆ, ನಟಿಸಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ. ಈಗ ಪ್ರಸಾರ ಆಗುವಂತಹ ಆಟೋ ಶಂಕರ್ ಚಿತ್ರಕ್ಕೆ ಸಂಬಂಧಪಟ್ಟಂತೆ, ಆಟೋ ಶಂಕರ್ ಚಿತ್ರದ ಗೀತೆಗೆ ಸಂಬಂಧಪಟ್ಟಂತೆ ಅಥವಾ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಚಿತ್ರದಲ್ಲಿ ನಾಯಕಿ ನಟಿಯಾಗಿ ಅಭಿನಯಿಸಿರುವವರು ಯಾರು ಅನ್ನೋದು ನನ್ನ ಪ್ರಶ್ನೆ. ನಿಮ್ಮ ಉತ್ತರಗಳು ಬರಲಿ. ನಮ್ಮ ವಾಟ್ಸಪ್ ಸಂಖ್ಯೆ 9481526009481572600 ಈ ಸಂಖ್ಯೆಗೆ. ಇದೀಗ ನಿಮಗಾಗಿ ಈ ಗೀತೆ ಆಟೋ ಶಂಕರ್ ಚಿತ್ರದಿಂದ.

ಓಕೆ ಕೇಳಿದ್ರೆ, ಈಗ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆಯನ್ನು ಕೇಳಿದ್ದೆ. ಆಟೋ ಶಂಕರ್ ಚಿತ್ರದಲ್ಲಿ ಉಪೇಂದ್ರ ಅವರ ಜೊತೆ ನಾಯಕಿ ನಟಿಯಾಗಿ ಅಭಿನಯಿಸಿರುವಂಥ ನಟಿ ಯಾರು ಅಂತ ಹೇಳಿ ಉತ್ತರಗಳನ್ನ ತಗೊಂಡ್ಬಿಡೋಣ ಅಲ್ವಾ. ಮೊದಲನೇದಾಗಿ ಉತ್ತರ ತಲುಪಿಸಿದ್ದಾರೆ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಹೆಚ್ ಆರ್ ರುದ್ರಸ್ವಾಮಿ ಅವರು ಚಿಕ್ಕಮಗಳೂರಿನಿಂದ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಹಾಗೆಯೇ ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಶಾಂತಾಚಾರ್ ಬಡ್ಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಸರಿ ಉತ್ತರ ಎಸ್, ಇವರೆಲ್ಲರೂ ಕೂಡ ಈಗ ಪ್ರಸಾರವಾದಂಥ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೂಡ ಇಷ್ಟ ಆಯಿತು ಅಂತ ಹೇಳಿ ಕೂಡ ಕಳಿಸಿದ್ದಾರೆ. ರಾಜು ಶಂಕರ್ ಘಟ್ಟ ಅವರ ಉತ್ತರ ಕೂಡ ತಲುಪಿದೆ ಸರಿಯಾದಂಥ ಉತ್ತರ. ಮಯೂರ್ಕೋಟಿ ಜನ್ನಾಪುರ ಭದ್ರಾವತಿಯಿಂದ, ಹಾಗೆಯೇ ದಾವಣಗೆರೆಯಿಂದ ಚಂದ್ರಿಕಾ ನೇರಲಗುಂಡಿ ಅವರ ಉತ್ತರ ಕೂಡ ತಲುಪಿದೆ. ಹಾಗೆಯೇ ಗೀತಾ ತರುಣ್ ಮಲಗೊಪ್ಪದಿಂದ ಎಸ್ ರೈಟ್, ರವಿಕುಮಾರ್ ಗಾಂಧಿ ಬಜಾರ್ ಶಿವಮೊಗ್ಗದಿಂದ, ಹಾಗೆಯೇ ರೂಪಾ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಇದು ಯಾರಿದು, ಗೋವರ್ಧನ್ ರಾವ್ ಜಿ ಹೆಚ್ ಕುಳಗಟ್ಟೆ ಹೊನ್ನಾಳಿ ತಾಲೂಕಿನಿಂದ, ಉಮಾದೇವಿ ಅವರು ಬಿ ಆರ್ ಪ್ರಾಜೆಕ್ಟ್ನಿಂದ, ಹಾಗೆಯೇ ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ. ಸೊ ತಮ್ಮ ಹೆಸರು ಪ್ರತಿ ಸಂದೇಶದಲ್ಲಿ ಬರಲಿ ಅಂಥೇಳಿ ಮನವಿ. ಹಾಗೆಯೇ ಜಯಪುಟ್ಟಸ್ವಾಮಿ ಕೆನಡಾದಿಂದ ಸರಿಯಾದಂಥ ಉತ್ತರ. ಹಾಗೆಯೇ ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ರಾಘವಮನಿಯಾನಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಬೆಟ್ಟಂಪಾಡಿ ದುಬೈನಿಂದ, ಹಾಗೆ ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಗೌರಿ ಮಂಡಗದ್ದೆ ಹೋಬಳಿಯಿಂದ, ಹಾಗೆಯೇ ಇರಬೇಕು ಸರ್ ಅಂತೆ ಯಾರಿದು, ಪದ್ಮಶ್ರೀ ಪನ್ನಗ ಅನಂತಕುಮಾರ್ ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದಿಂದ, ಇರಬೇಕು ಅಲ್ಲ ಸರ್ ಅವರೇನೆ. ಮಮತಾ ಅವರು ಭದ್ರಾವತಿಯಿಂದ ನಮಸ್ಕಾರ ತಮಗೂ ಕೂಡ. ಹಾಗೆಯೇ ರೇಖಾ ಕೋಟಿ ಶ್ರೇಯಾ ಗುಜ್ಜಾರ್ ಸಿದ್ದಾಪುರ, ರೇಖಾ ಕೋಟಿ ಶ್ರೇಯಾ ಗುಜ್ಜಾರ್ ಸಿದ್ದಾಪುರ ಭದ್ರಾವತಿಯಿಂದ ಎಸ್ ಸರಿಯಾದಂಥ ಉತ್ತರ. ಕೆಲವರು ಇನ್ನೊಂದು ಹೆಸರನ್ನು ಸೇರಿಸಿ ಕಳಿಸಿದ್ದಾರೆ ಎಸ್, ಅವರು ಕೂಡ ಅದರಲ್ಲಿ ಇದ್ದಾರೆ. ಅಂದರೆ ಲೀಡ್ ರೋಲ್ ಅಂದರೆ ಶಿಲ್ಪಾ ಶೆಟ್ಟಿ ಅವರು ಉಪೇಂದ್ರ ಅವರ ಜೊತೆ ಆಟೋ ಶಂಕರ್ ಚಿತ್ರದಲ್ಲಿ ಅಭಿನಯಿಸಿರೋದು, ಜೊತೆಗೆ ರಾಧಿಕಾ ಅವರು ಕೂಡ ಇದ್ದಾರೆ. ಹಾಗಾಗಿ ಎರಡನೇ ಹೆಸರು ಅಥವಾ ಇಬ್ಬರ ಹೆಸರನ್ನು ಕೂಡ ಕೆಲವರು ಕಳಿಸಿದ್ದೀರಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಸೊ ಕಾರ್ಯಕ್ರಮ ಮುಂದಿನ ಗೀತೆ ಕೇಳೋಣ. ಮುಂದಿನ ಗೀತೆಗೆ ಮತ್ತೆ ಪ್ರಶ್ನೆ ಕೇಳೇ ಬಿಡೋಣ. ಇನ್ನೊಂದು ಯಾರ್ದೋ ಉತ್ತರ ಬಂತಲ್ಲ, ಓಕೆ ಮತ್ತೊಂದು ಪ್ರಶ್ನೆಯನ್ನು ಕೇಳೋಣ. ಕೇಳುವಂಥ ಸಮಯ ಇದೀಗ. ಚಿತ್ರ ಅವರ ಸ್ವರದಲ್ಲಿ ಕೇಳೋಣ ಈ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು. ಗೀತೆಯನ್ನು ಕೇಳಿಸ್ತೀನಿ. ಗೀತೆ ಯಾವ ಚಿತ್ರದ್ದು ಅನ್ನೋದಷ್ಟೇ ನನ್ನ ಸರಳವಾದಂಥ ಪ್ರಶ್ನೆ. ಗೀತೆಯನ್ನು ಪ್ರಸಾರ ಮಾಡ್ತಿದ್ದಂಕಲ್ಲೇ ಉತ್ತರಗಳು ಸಾಲು ಸಾಲಾಗಿ ಬರ್ತವೆ. ಈಗ ನಿಮಗಾಗಿ ಈ ಗೀತೆ.

ಪ್ರಶ್ನೆಯನ್ನು ಕೇಳಿ ಹಾಡನ್ನು ಪ್ಲೇ ಮಾಡ್ತಿದ್ದ ಹಾಗೆಯೇ ಸಾಲು ಸಾಲು ಉತ್ತರಗಳು ಹೇಗೆ ಬಂತು, ಸಂದೇಶಗಳು ಹೇಗೆ ಬಂತು ಅಂತಂದರೆ, ಗೀತೆ ಆರಂಭದಲ್ಲಿತ್ತಲ್ಲ ಯಾಹೂ ಯಾಹೂ ಅಂಥೇಳಿ ಹಾಗೆ ಹಾಡಬೇಕು ಅಂಥೇಳಿ ಅನಿಸ್ತಾ ಇದೆ ಖುಷಿಗೆ. ಉತ್ತರಗಳನ್ನ ತಗೊಂಡ್ಬಿಡೋಣ ಅಲ್ವಾ, ಯಾವ ಚಿತ್ರದ್ದು ಅಂಥೇಳಿ ಉತ್ತರ ಏನು ಕಳಿಸಿದ್ದಾರೆ ಅಂಥೇಳಿ. ಮೊದಲನೇದಾಗಿ ಮಮತಾ ಅವರು ಭದ್ರಾವತಿಯಿಂದ ಸರಿಯಾದಂಥ ಉತ್ತರ ಕಳಿಸಿದ್ದಾರೆ. ರವಿಕುಮಾರ್ ಗಾಂಧಿ ಬಜಾರ್ನಿಂದ, ಹಾಗೆಯೇ ಅನಿಲ್ ಕುಮಾರ್ ತಡಕನಹಳ್ಳಿಯಿಂದ, ಹಾಗೆಯೇ ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಮಯೂರ್ಕೋಟಿ ಜನಾಪುರ ಭದ್ರಾವತಿಯಿಂದ, ಹಾಗೆಯೇ ಗೀತಾ ತರುಣ್ ಮಲವಗೊಪ್ಪ ಇಂದ. ನಿಮ್ಮ ಉತ್ತರ ಸರಿ ಇದೆ. ಮುಂದಿನ ಸಂದೇಶದಲ್ಲಿ ಮೊದಲಿಗೆ ನಿಮ್ಮ ಹೆಸರು ಇರಲಿ, ಕಡೆಯಲ್ಲಿ ನಾವು ಕೇಳಿದಂಥ ಪ್ರಶ್ನೆಗೆ ಉತ್ತರ ಇರಲಿ ಅಂತ ಹೇಳ್ತಾ. ಉಮಾದೇವಿ ಅವರು ಬಿ ಆರ್ ಪ್ರಾಜೆಕ್ಟ್ನಿಂದ, ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರಿನಿಂದ, ಹಾಗೆಯೇ ಯಾರಿದು ಶಿವಮೊಗ್ಗ ಜಿಲ್ಲೆ ಪದ್ಮಶ್ರೀಧರ್ ಪನ್ನಗ ಅನಂತಕುಮಾರ್, ಓಕೆ, ಎಚ್ ಆರ್ ರುದ್ರಸ್ವಾಮಿ ಚಿಕ್ಕಮಗಳೂರಿನಿಂದ, ರೂಪಾ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ರಾಘವ ಮನಿಯಾನಿ ಮತ್ತು ಮನೆಯವರು ದುಬೈಯಿಂದ, ಬೆಟ್ಟಂಪಾಡಿ ದುಬೈನಿಂದ, ಹಾಗೆಯೇ ಗೋವರ್ಧನ್ ರಾವ್ ಜಿ ಹೆಚ್, ನೀವು ಅಷ್ಟೇ ಗೋವರ್ಧನ್ ರಾವ್ ಅವರು. ಉತ್ತರ ಕಡೆಯಲ್ಲಿ ಇರಲಿ, ನಿಮ್ಮ ಸಂದೇಶದ ಕಡೆಯಲ್ಲಿ ನಾವು ಕೇಳಿದಂಥ ಪ್ರಶ್ನೆಯ ಉತ್ತರ ಇರಲಿ ಅಂತ ಹೇಳ್ತಾ. ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಹಾಗೆಯೇ ಇದೆ ಯಾರಿದು ವಿನಯ್ ಶಿವಮೊಗ್ಗ ಓಟಿ ರಸ್ತೆಯಿಂದ, ಹಾಗೆಯೇ ವಿಜಯಪುರ ಸುದರ್ಶನ ಭರತ್ ಕುಮಾರ್ ಬಂದೇ ನವಾಜ್ ಅವರ ಉತ್ತರ ಕೂಡ ತಲುಪಿದೆ. ಕೆ ಪಿ ದಿನೇಶ್ ಭಟ್ ಅವರ ಮನೆಯವರ ಉತ್ತರ ಕೂಡ ತಲುಪಿದೆ ಮಂಡಗದ್ದೆ ಹೋಬಳಿಯಿಂದ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಪ್ರಕಾಶ್ ಕರಣಂ ಮೈದೂರು ಅವರ ಉತ್ತರ ಕೂಡ ತಲುಪಿದೆ. ಹಾಗೆಯೇ ರಂಗಸ್ವಾಮಿ ಎಚ್ ಜಿ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟದಿಂದ, ಎಸ್ ನಮ್ಮ ಶಂಕರಘಟ್ಟದಿಂದ ಒಂದು ಸಂದೇಶ ಬಂದಿದೆ, ಓಕೆ, ಸರಿಯಾದಂಥ ಉತ್ತರ ರಂಗಸ್ವಾಮಿ ಅವ್ರದ್ದು, ನೈಸ್. ಹಾಗೆಯೇ ವೀಣಾ ರಮೇಶ್ ಭಟ್ ಹೊಸಮನೆ ಭದ್ರಾವತಿಯಿಂದ ಸರಿಯಾದಂಥ ಉತ್ತರ, ರಾಜು ಶಂಕರಘಟ್ಟದಿಂದ ಅವರ ಉತ್ತರ ಕೂಡ ತಲುಪಿದೆ. ಹಾಗೆಯೇ ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ಚಂದ್ರಿಕಾ ನೇರಲಗುಂಡಿ ಅವರ ಉತ್ತರ ಕೂಡ ತಲುಪ್ತು. ಹಾಗೆಯೇ ವೀಣಾ ಅವರು ಗಾಡಿಕೊಪ್ಪ ಶಿವಮೊಗ್ಗದಿಂದ, ಎಸ್. ಮತ್ತೆ ಯಾರ ಸಂದೇಶ ಇದೆ, ಯಾರದ್ದು ಇಲ್ವಾ, ಎಲ್ಲನೂ ನೆನ್ಪಿಟ್ಕೊಂಡು ಓದಿದ್ದೀನಿ, ಓಕೆ, ಎಸ್ ಉತ್ತರ ಆಗಿತ್ತು ನೆನಪಿರಲಿ ಚಿತ್ರದ್ದು. ಅವರಿಗೆ ಯಾರು ಪ್ರೇಮ್ ಅವ್ರಿಗೆ ನೆನಪಿರಲಿ ಪ್ರೇಮ್ ಅಂತೇನೇ ಅವರಿಗೆ ಹೆಸರು ಬಂದು ಹೋಗಿದೆ. ಹಾಗಾಗಿ ಒಂದು ನೆನಪಿರಲಿ ಚಿತ್ರದಿಂದ ಒಂದು ಅದ್ಭುತವಾದಂಥ ಗೀತೆಯನ್ನು, ಮೆಲೋಡಿ ಆದಂಥ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು ಅಂದರೆ ಕೇಳಬೇಕಾ, ಇಡೀ ಚಿತ್ರದಲ್ಲಿ ಗೀತೆಗಳು ಸಾಂಗ್ಸು ಹೈಲೈಟ್ ಆಗಿದ್ದಂಥದ್ದು. ಹಾಗಾಗಿ ಗೀತೆ ಎಲ್ಲ ಗೀತೆಗಳು ಆ ಚಿತ್ರದ್ದು ತುಂಬ ಮಧುರವಾಗಿ ಇದ್ದಂಥದ್ದು, ಓಕೆ. ಎಲ್ರಿಗೂ ಕೂಡ ಧನ್ಯವಾದಗಳು. ಮತ್ತೊಮ್ಮೆ ಉತ್ತರ ನೆನಪಿಸ್ಕೊಳ್ಳೋಣ, ನೆನಪಿರಲಿ ನೆನಪಿರಲಿ ಚಿತ್ರದಿಂದ ಈ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಸೊ ಮುಂದಿನ ಗೀತೆಯನ್ನು ಕೇಳೋಣ, ಗೀತೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೂಡ ಇದೆ, ಓಕೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರದ ಗೀತೆ, ಕೆ ಕಲ್ಯಾಣ್ ಅವರ ಗೀತೆ ಅಂದರೆ ಸಾಹಿತ್ಯ ಅವರದ್ದು. ಗೀತೆಯನ್ನು ಹಾಡಿರ್ತಕ್ಕಂಥವರು ರಾಜೇಶ್ ಅವರು. ಸೊ ಹಾಗಾಗಿ ಪ್ರಶ್ನೆ ಏನಪ್ಪ ಅಂತಂದರೆ, ಇಲ್ಲೂ ಸ್ವಲ್ಪ ಟ್ವಿಸ್ಟನ್ನು ಕೊಡ್ತಾ ಇದ್ದೀನಿ ಗೀತೆಯಲ್ಲಿ, ಪ್ರಶ್ನೆಯಲ್ಲಿ. ಪ್ರಶ್ನೆ ಏನಪ್ಪ ಅಂತಂದರೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರದಲ್ಲಿ ನಾಯಕನಾಗಿ ನಟಿಸಿರೋದು ಯಾರು? ಸೊ ಇವರೊಬ್ಬರು ಕಂಪೋಸರ್ ಅಂದರೆ ಸಂಗೀತ ನಿರ್ದೇಶಕ. ಸೊ ಅವರು ಮೊದಲನೇ ಪ್ರಯತ್ನವಾಗಿ ಈ ಸಿನಿಮಾದಲ್ಲಿ ನಾಯಕನಾಗಿ ಅಭಿನಯಿಸ್ತಾರೆ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸಿರುವ ನಟನ ಹೆಸರು ಏನು ಅಂತೇಳಿ ನನ್ನ ಪ್ರಶ್ನೆ. ಕೇಳಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರದ ಈ ಗೀತೆ.

ಓಕೆ, ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾವು ಪ್ರಶ್ನೆಯನ್ನು ಕೇಳಿದ್ವಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸಿರೋದು ಯಾರು ಅಂಥೇಳಿ ಉತ್ತರಗಳು ಬಂದಿದ್ದಾವೆ. ತಗೊಳ್ಳೋಣ. ಸೊ ಮೊದಲನೇದಾಗಿ ಪುಷ್ಪ ವಿನೋಬ ನಗರ ಶಿವಮೊಗ್ಗದಿಂದ, ಹಾಗೆಯೇ ಮಮತಾ ಅವರು ಭದ್ರಾವತಿಯಿಂದ, ಎಸ್ ಸರಿಯಾದಂಥ ಉತ್ತರ. ರೂಪ ಹೆಚ್ KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ. ಉಮಾದೇವಿ ಅವರು BR ಪ್ರಾಜೆಕ್ಟಿಂದ. ಓಕೆ, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಇರಲಿ ನೋಡೋಣ ಏನು ಉತ್ತರ ಅಂಥೇಳಿ. ರವಿಕುಮಾರ್ ಗಾಂಧಿ ಬಜಾರ್ ಶಿವಮೊಗ್ಗದಿಂದ, ಎಸ್ ಸರಿಯಾದಂಥ ಉತ್ತರ. ನಮಸ್ಕಾರಗಳು ಸರ್, ಭದ್ರಾವತಿ ರಂಗಪ್ಪ ಸರ್ಕಲ್ನಿಂದ. ಶ್ರೀ ಗುಜ್ಜಾರ್ ಟೈಲರ್ ಅಮರನಾಥ್ ವಿನಾಯಕ್ ಮಾಡುವ ನಮಸ್ಕಾರಗಳು, ಎಸ್ ಉತ್ತರ ಸರಿ ಇದೆ, ನಮಸ್ಕಾರ. HR ರುದ್ರಸ್ವಾಮಿ ಚಿಕ್ಕಮಗಳೂರಿನಿಂದ, ಹಾಗೆಯೇ ಗೀತಾ ತರುಣ್ ಮಲವಗೊಪ್ಪದಿಂದ, ಶಾಂತಾಚಾರ್ ಬಡಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಹಾಗೆಯೇ ಜಯಪುಟ್ಟಸ್ವಾಮಿ ಕೆನಡಾದಿಂದ, ರೈಟ್. KP ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ, ಮಯೂರ್ಕೋಟಿ ಜನ್ನಾಪುರ ಭದ್ರಾವತಿಯಿಂದ, ಹಾಗೆಯೇ ಉಷಾ ಗಜೇಂದ್ರ ಬೆನಗನಹಳ್ಳಿಯಿಂದ, ಎಸ್ ಸರಿಯಾದಂಥ ಉತ್ತರ. ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಗೋವರ್ಧನ್ ರಾವ್ GH ಕುಳಗಟ್ಟೆ ಹೊನ್ನಾಳಿ ತಾಲೂಕಿನಿಂದ. ಓಕೆ, ಉತ್ತರ ಆಗಿತ್ತು ರಾಜೇಶ್ ರಾಮನಾಥ್. ಸೊ ರಾಜೇಶ್ ರಾಮನಾಥ್ ಅವರು ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರದಲ್ಲಿ ಮೊದಲನೇ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸ್ತಾರೆ. ಸೊ ಅವರು ಮೂಲತಃ ಸಂಗೀತ ನಿರ್ದೇಶಕರು. ತಮ್ಮೆಲ್ಲರ ಉತ್ತರಗಳಿಗಾಗಿ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಸ್ವರಗಳಲ್ಲಿ ಬಚ್ಚನ್ ಚಿತ್ರದ ಈ ಗೀತೆ

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇದುವರೆಗೂ ಗೀತಾ ಸತ್ಯಮೂರ್ತಿ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ ಆಕಾಶವಾಣಿ. ಇನ್ನೀಗ ಕೇಳಿ ಕರೆಂಟ್ ಅಫೇರ್ಸ್ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಸಮಯ ಸರಿಯಾಗಿ 10 ಗಂಟೆ.
1: ಆಕಾಶವಾಣಿ ಭದ್ರಾವತಿ. ನೀವೀಗ ಕೇಳುವ ರೂಪಕ ಕವಿ ವಸುದೇವ ಭೂಪಾಲಂ, ರಚನೆ ಪ್ರೊಫೆಸರ್ ಶ್ರೀಕಂಠ ಕೂಡಿಗೆ, ನಿರ್ಮಾಣ ಲಕ್ಷ್ಮೀಪತಿ, ಪ್ರಸ್ತುತಿ ಡಾಕ್ಟರ್ ಎನ್ ಸುಧೀಂದ್ರ. ಕೇಳಿ ರೂಪಕ ಕವಿ ವಸುದೇವ ಭೂಪಾಲಂ.
2: ವಸಾಹತುಶಾಹಿ ಪ್ರಭಾವಕ್ಕೆ ಒಡ್ಡಿಕೊಂಡ ಕನ್ನಡ ಸಾಹಿತ್ಯ, ಅದರಲ್ಲೂ ನವೋದಯ ಸಾಹಿತ್ಯ ತನ್ನ ಅಭಿವ್ಯಕ್ತಿಯ ಪ್ರಮುಖ ಮಾಧ್ಯಮವನ್ನಾಗಿ ಕಾವ್ಯವನ್ನು ಆಯ್ದುಕೊಂಡದಕ್ಕೆ ಸ್ಪಷ್ಟ ಕಾರಣಗಳಿವೆ. ನಿಸರ್ಗ ಪ್ರೀತಿ, ಸೌಂದರ್ಯೋಪಾಸನೆ ಹಾಗೂ ಕನಸುಗಾರಿಕೆಯನ್ನು ಭಾವನಾತ್ಮಕ ನೆಲೆಯಲ್ಲಿ

0: ಸ್ಥಾಪಿಸಲು ಕಾವ್ಯ ಅನುಕೂಲಕರ ಅಭಿವ್ಯಕ್ತಿ ಸಾಧನವೆನಿಸಿತ್ತು. ಪಶ್ಚಿಮದಿಂದ ಪಡೆದ ಕಾವ್ಯದ ಆದರ್ಶ ಮಾದರಿಯ ಸಾಕಾರವನ್ನು ಆಧುನಿಕ ಶಿಕ್ಷಣಕ್ಕೆ ಮೈಯೊಡ್ಡುತ್ತಿದ್ದ ಮೊದಲ ವಿದ್ಯಾವಂತ ಪೀಳಿಗೆ ಮಾಡಿತು. ಚಾರಿತ್ರಿಕ ಅನಿವಾರ್ಯತೆಯಿಂದಾಗಿ ಸ್ವೀಕರಿಸಲಾದ ಪಾಶ್ಚಾತ್ಯ ಸಾಹಿತ್ಯ ಮಾದರಿಯೊಂದಿಗೆ ದೇಶಿ ಅನುಭವವನ್ನು ಹೊಸದೊಂದು ಹದದಲ್ಲಿ ಮೇಳೈಸಿಕೊಂಡು ಹೋಗಬೇಕಾದ ಅನಿವಾರ್ಯತೆ ಉಂಟಾಯಿತು.
1: ನವೋದಯ ಕಾವ್ಯದ ಶ್ರೇಷ್ಠ ಮಾದರಿಗಳು ಇಂಥ ವಸಾಹತು ಪೂರ್ವ ವಸಾಹತೋತ್ತರ ಅನುಭವ ದ್ರವ್ಯದ ಸಂಕರಗಳೇ ಆಗಿವೆ. ಈ ಕಾಲದ ಶ್ರೇಷ್ಠ ಕವಿಗಳಲ್ಲಿ ಮೈಗೂಡಿದ ಹೊಸ ಕನ್ನಡದ ಆಧುನಿಕತೆಯ ಅಂಶಗಳು ಆನಂತರದ ಕಿರಿಯ ಕವಿಗಳಲ್ಲೂ ಭಿನ್ನ ರೂಪ ಆಕೃತಿಗಳಲ್ಲಿ ಕಾಣಿಸಿಕೊಂಡಿತು. ಹೊಸಗನ್ನಡ ಸಾಹಿತ್ಯ ಪರಂಪರೆಯ ಅನನ್ಯತೆ ಹಾಗೂ ಸಾತತ್ಯವನ್ನು ಕಂಡರಿಸುವಲ್ಲಿ ಯಾರ ಪಾಲು ಎಷ್ಟು ಎಂದು ನಿರ್ಧರಿಸುವುದು ಕಷ್ಟ. ಒಟ್ಟಾರೆ ಪರಂಪರೆಯೊಳಗಿನ ಸೃಷ್ಟಿಯ ನೆಲೆಗಳನ್ನು ಬಿಂಬಿಸುವಲ್ಲಿ ಎಷ್ಟೋ ಆದರಣೀಯರಂತೆ ಅನಾದರಣೀಯರೂ ಪರಿಗಣನೆಗೆ ಅರ್ಹರಾಗುತ್ತಾರೆ.
0: ಹೊಸಗನ್ನಡ ಕಾವ್ಯ ಪರಂಪರೆಯ ಇಂಥ ಕಿರಿಯ ಕವಿಗಳಲ್ಲಿ ವಸುದೇವ ಭೂಪಾಲಂ ಒಬ್ಬರು. ನವೋದಯ ಕಾವ್ಯದ ಎಲ್ಲ ಹಿರಿಯ ಚಾಳಿಗಳನ್ನು ಅನುಸರಿಸುತ್ತಾ ತಮ್ಮದೇ ವಿಶಿಷ್ಟತೆಯನ್ನು ಮೆರೆದಿದ್ದಾರೆ.
1: ಚಿಕ್ಕಂದಿನಲ್ಲಿ ಬೆಳೆದ ಶಿವಮೊಗ್ಗೆ ಓದಿದ ಪರಿಸರಗಳ ಪ್ರಭಾವ ಅವರ ವ್ಯಕ್ತಿತ್ವದ ಮೇಲೆ ಆಗಿರುವಂತಿದೆ. ಇಷ್ಟ ಬಂದ ಪುಸ್ತಕ ಓದುವ, ಜ್ಞಾನ ಸಂಗ್ರಹ ಮಾಡುವ ಪ್ರವೃತ್ತಿ ಅವರದ್ದಾಗಿತ್ತು. ಸಾಹಿತ್ಯದಲ್ಲಿ ವಿಶೇಷ ಒಲವು ಇದ್ದಿದ್ದರಿಂದ ಕವಿತೆ ಬರೆಯುವ, ಕಥೆ ಕಟ್ಟುವ ಹವ್ಯಾಸವನ್ನು ವಿದ್ಯಾರ್ಥಿ ದೆಸೆಯಿಂದಲೇ ರೂಢಿಸಿಕೊಂಡಿದ್ದರು. ಓದಿನಲ್ಲಿ ಮುಂದಿದ್ದಂತೆಯೇ ಪ್ರಬಂಧ ರಚನೆ, ಕಾವ್ಯ ವಾಚನ, ಭಾಷಣ, ನಾಟಕ ಅಭಿನಯ, ಕ್ರೀಡೆಗಳಲ್ಲೂ ಮುಂದಿದ್ದರು. ಇವುಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆಯುತ್ತಿದ್ದರು. ಹಲವು ಸಂಘ ಸಂಸ್ಥೆಗಳ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದರು. ಮೈಸೂರು ವಿಶ್ವವಿದ್ಯಾನಿಲಯ ಸಂಘದ ಉಪಾಧ್ಯಕ್ಷರಾಗಿ, ಶಿವಮೊಗ್ಗ ಕರ್ನಾಟಕ ಸಂಘದ ಸಹಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಸ್ವಾತಂತ್ರ್ಯ ಆಂದೋಲನದಲ್ಲಿ ವಿದ್ಯಾರ್ಥಿ ಮುಖಂಡರಾಗಿ ಭಾಗವಹಿಸಿ ಸೆರೆಮನೆ ವಾಸ ಅನುಭವಿಸಿದ್ದಾರೆ. ಗಾಂಧೀಜಿಯವರನ್ನು ಕಂಡು ಅವರಿಂದ ಕನ್ನಡದಲ್ಲೇ ಸಹಿ ಹಾಕಿಸಿಕೊಂಡ ಸಾಹಸಿ ಇವರು. ಗಾಂಧೀಜಿ ಹಾಗೂ ತಮ್ಮ ಭೇಟಿಯ ಸಂದರ್ಭವನ್ನು ಬಾಪೂಜಿಯೊಂದಿಗೆ ಎಂಬುದೊಂದು ಸುಂದರ ವ್ಯಕ್ತಿ ಚಿತ್ರವನ್ನಾಗಿ ಇವರು ರೂಪಿಸಿದ್ದಾರೆ.
0: ನವೋದಯದ ಉತ್ತರಾರ್ಧದಲ್ಲಿ ಪ್ರಕಟವಾದ ರಂಜನ 1945, 1948 ಪ್ರಳಯದೊಂದುವಿ, 1950 ಹೊಸ ಹಾಡು, 1951 ಪ್ರಕಟವಾದ ಊರ್ವಶಿ ಕವನ ಸಂಕಲನಗಳಲ್ಲಿನ ಸುಮಾರು 100 ಹೆಚ್ಚು ಕವಿತೆಗಳು ವೈಯಕ್ತಿಕ ಹಾಗೂ ಸಾಮಾಜಿಕ ನಿಲುವುಗಳ ಹಿನ್ನೆಲೆಯಲ್ಲಿ ಪರಿಶೀಲನಾರ್ಹವಾಗಿವೆ. ಕವಿತೆ ಎನ್ನುವ ಶೀರ್ಷಿಕೆಯಲ್ಲಿ ಈ 4 ಸಂಕಲನಗಳ ಕವಿತೆಗಳನ್ನು ಒಗ್ಗೂಡಿಸಿ ಪ್ರಕಟಿಸಲಾಗಿದೆ.
1: ಎಲ್ಲ ಹೊಳೆಯಾಗಿ ಹರಿದರೂ ಚಿಂತಿಲ್ಲ, ಭಾವ ಒಂದಿರಲಿ ನನಗೆ ಎಂದು ದೃಢವಾಗಿ ನಂಬಿದ ಕವಿ ಅದನ್ನೇ ಭಾವಗೀತಾ ಸ್ವರೂಪದ ತಮ್ಮ ಎಲ್ಲ ರಚನೆಗಳಲ್ಲೂ ಅವಲಂಬನವಾಗಿ ಸ್ವೀಕರಿಸಿದ್ದಾರೆ. ಆ ಭಾವ ಒಮ್ಮೆ ಕಾವ್ಯದೇವಿ ಒಲಿದು ಬಾರ, ದೀನ ಕವಿಗೆ ಹೊಸಗೆ ತಾರ ಎನ್ನುವ ಅಪೌರುಷೇಯ ನೆಲೆಗೂ, ಮತ್ತೊಮ್ಮೆ ಬರೆಯಲು ಮನಸ್ಸು ಸಿದ್ಧವಾಗಬೇಕಾದ ಸ್ಫೂರ್ತಿ ತತ್ವಕ್ಕೂ ಆತು ನಿಂತಿದೆ. ಹಾಡುವಡೆ ದನಿಯಿಲ್ಲ, ಕವನಕ್ಕೆ ಮನವಿಲ್ಲ, ನಕ್ಕು ನಲಿದಾಡುವಡೆ ಉಲ್ಲಾಸವಿಲ್ಲ, ದೀರ್ಘ ನಿದ್ರೆಯೇ ಶರಣು ಉತ್ಸಾಹ ಬರುವ ತನಕ ಎನ್ನುವ ಧೋರಣೆ ಭೂಪಾಲಂ ಅವರ ಹೆಚ್ಚಿನ ಕವಿತೆಗಳ ಆಶಯ. ಇದು ಅಪ್ಪಟ ನವೋದಯ ಮನೋಧರ್ಮ. ಈ ಬಗೆಯ ಸಿದ್ಧ ಎರಕದಲ್ಲಿ ಕವಿಯ ನಿಸರ್ಗ ಪ್ರೀತಿ, ಭಾವುಕತೆ, ಆಶಾವಾದ ಗರಿಗೆದರುತ್ತವೆ.
0: ಚಂದ್ರಕಲಂಕ, ಮೇಘಚ್ಛಾದನ, ದೃಶ್ಯ ವೀಕ್ಷಣ, ಉಷಾ, ಯುಗಾದಿ ಆದಿತ್ಯ, ಮಳೆ ಇತ್ಯಾದಿ ಕವಿತೆಗಳು ನಿಸರ್ಗ ಪರಿಕರಗಳಿಂದ ಜಗತ್ತಿಗೆ ಸೌಂದರ್ಯದ ಪರಿವೇಶ ತಂದಿವೆ. ಇಂಥ ಸುಖಕ್ಕೆ ನರಜನ್ಮ ಪ್ರಳಯಾಗ್ನೆಯಾಗಿ ಉರಿಹತ್ತಿಸುತ್ತದೆ ಎಂಬ ಭಾವ ವಸುದೇವ ಭೂಪಾಲಂ ಕವಿತೆಗಳಲ್ಲಿ ಮತ್ತೆ ಮತ್ತೆ ಬರುತ್ತದೆ. ಕರ್ಮ ಸಮುದ್ರದಲ್ಲಿ ತೊಳಲುತ್ತಿರುವ ಜನಸಮೂಹಕ್ಕೆ ಇಂಪಾಗಿ ಹಾಡುವ ಕೋಗಿಲೆಯ ಧ್ವನಿ ಕೂಡ ವ್ಯರ್ಥಗಾನ. ಸುಂದರವಾದದ್ದನ್ನು ಆಸ್ವಾದಿಸುವ ಮನಸ್ಸು ಜಗಕ್ಕಿಲ್ಲ ಎಂಬ ಕೊರಗು ಕವಿಯನ್ನು ಕಾಡುತ್ತದೆ. ಕೃಷ್ಣಾಂಬರ, ಮಳೆ ಎನ್ನುವ ಕವಿತೆಗಳಲ್ಲಿನ ಬಿಡಿ ಕಲ್ಪನೆ ಚೆನ್ನಾಗಿದೆ. ಆಕಾಶ ಮೋಡ ಕವಿದು ಕಪ್ಪಾಗಿರುವುದನ್ನ ಕವಿ ಕಣ್ಣು ಹೀಗೆ ಕಾಣುತ್ತದೆ. ಜಗದಿ ಜನಿಸಿ ತಮಸ್ಸೆಲ್ಲ ಮೇಲಕ್ಕೇರಿ ಬಾನನೆಲ್ಲ ನುಂಗಿದಂತೆ ಕರಿಯ ಛಾಯೆ ತುಂಬಿ

0: ಹೋಗಿದೆ. ಅಂಧಕಾರದ ಸುರಮಾಯೆ ಬಿಂಬವಾಗಿದೆ.
1: ಮಳೆ ಭೂಮಿಗೆ ಬರುವ ಉದ್ದೇಶಕ್ಕೆ ಕವಿ ಹಚ್ಚುವ ಅರ್ಥ ಚೆನ್ನಾಗಿದೆ.
2: ಹೊಲಸಾಯಿತು ಭುವಿ ಎನ್ನುತ್ತ ಬಂದು ಸೊಯ್ಯ ನೆಸೆದಿತ್ತು. ಮಾನವ ಹೃದಯದ ಕೊಳೆಯನ್ನು ತೊಳೆಯಲು ನೀರ ತಂದಿತ್ತು.
1: ತಾನು ಕಂಡ ಕನಸು ನನಸಾಗಬೇಕೆಂಬ ಆಶಾವಾದ ಕವಿತೆಗಳ ತೇಲು ಧ್ವನಿಯಾಗಿ ಬರುತ್ತದೆ. ಇವು ಆರೋಗ್ಯಕರ ಪ್ರವೃತ್ತಿಯ ಸಂಕೇತವಾದರೂ ಒಂಟಿತನ, ಅತೃಪ್ತ ಪ್ರಣಯವೇ ಇಲ್ಲಿನ ಕವಿತೆಗಳಲ್ಲಿ ಸ್ಥಾಯಿಯಾಗಿ ಉಳಿದು ಬಿಡುತ್ತದೆ.
0: ಸಾಕಾರಗೊಳ್ಳದ ಅತೃಪ್ತ ಭಾವಗಳು ಒಲಿದ ಹೆಣ್ಣನ್ನು ಕುರಿತ ಕನವರಿಕೆಯ ಹಪಹಪಿಯ ವಾಚ್ಯ ದಾಖಲೆಗಳಾಗಿ ಬಿಡುತ್ತವೆ. ಎನ್ನೊಲವ ಅವಳಲ್ಲ ಎಂಬ ಕವನವೊಂದು ಇಂಥ ಅನುಭವವೊಂದರ ದೀರ್ಘ ಕಥನವಾಗಿ ಬೆಳೆಯುತ್ತದೆ. ಹೆಣ್ಣೊಬ್ಬಳ ಬಗೆಗಿನ ದೈಹಿಕ ಚೆಲುವು ಒಲವುಗಳು ಹಲವು ಭಾವಸ್ತರಗಳಲ್ಲಿ ಬಿಚ್ಚಿಕೊಳ್ಳುತ್ತಾ ಹೋಗುತ್ತದೆ. ಚೆಲುವೆಯ ಗುಣ ಸಂಪತ್ತಿಗೆ ಮಾರುಹೋದ ನಾಯಕ ಆಕೆಯನ್ನು ಮದುವೆಯಾಗ ಬಯಸಿ ಕೈ ಹಿಡಿಯುವ ಹೊತ್ತಿಗೆ ಅದು ಕನಸೆಂದು ತಿಳಿಯುತ್ತದೆ. ಕವಿತೆಯ ಅಂತ್ಯ ಕುವೆಂಪು ಅವರ ಕಲ್ಕಿ ಕವನವನ್ನು ನೆನಪಿಗೆ ತರುತ್ತದೆ. ನಿರೀಕ್ಷೆ ಮಧುರ ಭಾವವನ್ನು ಹೊತ್ತು ಪ್ರಿಯತಮೆಯ ಬರುವಿಕೆಯನ್ನು ಹಾರೈಸುವ ಕವನ ಪೂತಿನಾ ಅವರ ಪ್ರತೀಕ್ಷೆಯನ್ನು ಸ್ಮರಣೆಗೆ ತರುತ್ತದೆ. ಪ್ರೀತಿಯ ಮಧುರ ಭಾವಗಳು, ಅತೃಪ್ತ ಕಾಮನೆಗಳು ಮನೋರಮಾ ಎನ್ನುವ ಕಾವ್ಯನಾಮದ ಕವಿತೆಗಳಲ್ಲಿ ಪ್ರಕಟವಾಗಿವೆ.
1: ವಸುದೇವ ಭೂಪಾಲಂ ಅವರ ಕವಿತೆಗಳಲ್ಲಿ ತುಂಗಾ ನದಿ ನಿಸರ್ಗ ವ್ಯಾಪಾರದ ಒಂದು ಭಾಗವಾಗಿರುವಂತೆ ಲೇಖಕರ ವೈಯಕ್ತಿಕ ಹಳಹಳಿಕೆಯಾಗಿ ಮತ್ತೆ ಮತ್ತೆ ಕವಿತೆಗಳಲ್ಲಿ ತಲೆ ಹಾಕುತ್ತದೆ. ತುಂಗಾ ನದಿ ಕವಿಯ ಭಾವಕ್ಕೆ ಸಂಕೇತವಾಗಿ, ನಿಸರ್ಗದ ಹಸುರಿಗೆ ದರ್ಪಣವಾಗಿ, ಕವಿಮನ ನಾಕದಿ ನೆಲೆಸುವ ಸಾಧನವಾಗಿ ವರ್ಣಿಸಲ್ಪಟ್ಟಿದೆ. ಕವಿ ಜೀವನ ವ್ಯಾಪಾರದಲ್ಲಿ ನದಿ ಪ್ರಮುಖ ಪಾತ್ರ ವಹಿಸಿದೆ.
2: ಎನಿತೋ ನಗರ ಬರಿಯ ಹಾಳೆ, ಇಲ್ಲೇ ಕಳೆಯ ಎಲ್ಲ ವೇಳೆ ಮನದ ಒಲವಿದೆ. ನೀ ನಲಿಯಿಸು ನಾ ನಲಿಯುವೆ, ಬಾ ನದಿ ತುಂಗೆ, ಕವಿ ವೀಣೆಗೆ ದನಿ ಸುಳಿಸುವೆ ನೀ ಮಮ ಗಂಗೆ.
0: ತುಂಗಾ ನದಿ ಕುರಿತ ಇಂಥ ಭಾವುಕ ಉನ್ಮತ್ತತೆ ಕೆಲವು ಸಲವಾದರೂ ಭಾವಗೀತೆಯ ಸ್ಪರ್ಶವನ್ನು ಪಡೆಯುತ್ತಿರುವ ಅಂಶ ಮೆಚ್ಚಬೇಕಾದದ್ದಾಗಿದೆ. ವೇಷಭೂಷಣ ಜೀವನ ಶೈಲಿಯಲ್ಲಿ ಪಾಶ್ಚಾತ್ಯ ಪ್ರಭಾವಕ್ಕೆ ಒಳಗಾದ ವಸುದೇವ ಭೂಪಾಲಂ ತಮ್ಮ ಕವಿತೆಗಳ ಅಂತರಂಗದಲ್ಲಿ ಸ್ಥಳೀಯ ಪ್ರಕೃತಿ, ದೇಶೀಯತೆಯ ವಿವರಗಳನ್ನು ಅಂತರ್ಗತಗೊಳಿಸಿಕೊಂಡಿರುವುದು ವಿಶೇಷ ಸಂಗತಿ. ಅವರು ತಮ್ಮ ಕವಿತೆಗಳಲ್ಲಿ ತಮ್ಮನ್ನೇ ಚಿತ್ರಿಸಿಕೊಳ್ಳುವ ಕ್ರಮ ಆರೋಗ್ಯಕರ ಪ್ರವೃತ್ತಿಯದ್ದಾಗಿದೆ. ಅದರಲ್ಲೂ ಗಂಡು ಹೆಣ್ಣಿನ ಸಂಬಂಧದಲ್ಲಿ ಅವಿವಾಹಿತ ಕವಿ ತನ್ನನ್ನು ನಿಷ್ಠುರ ವಿಮರ್ಶೆಗೆ ಒಳಗು ಮಾಡಿಕೊಂಡು ತಾಳುವ ನಿಲುವು ಮತ್ತು ತಲುಪುವ ಸತ್ಯ ಸ್ವವಿಮರ್ಶೆಯ ಮಾದರಿಯದು. ತನ್ನ ಮೈ ಮನಸ್ಸುಗಳನ್ನು ಹೀಗೆ ವಸ್ತುನಿಷ್ಠವಾಗಿ ಕವಿಯೇ ಚಿತ್ರಿಸಿಕೊಳ್ಳುವ ರೀತಿ ಕವಿ ವಸುದೇವ್ ಭೂಪಾಲಂ ಶೀರ್ಷಿಕೆಯ ಕವಿತೆಗಳಲ್ಲಿ ಕಾಣಿಸುತ್ತದೆ. ಹೊಸ ಕನ್ನಡ ಕಾವ್ಯ ಪರಂಪರೆಯಲ್ಲಿ ಈ ಬಗೆಯ ಯತ್ನ ವಿರಳವೆಂದೇ ಹೇಳಬೇಕು. ದಕ್ಷಿಣದ ಸುಂದರಿ, ಮುತ್ತು, ಅಂಗಡಿಯ ಹುಡುಗಿ, ಎಡಬಿಡಂಗಿ ಲಘು ಮನೋಧರ್ಮದ ಕವಿತೆಗಳಾಗಿವೆ.
3: ಜಾಜಿ ಮಲ್ಲಿಗೆಯುಂಟೆ ಹುಡುಗಿ, ಪರಿಮಳದ ಹೊಸ ಹೂ,
4: ರೋಜ ಹೂವಿರುವುದೋ ಒಡೆಯ, ಸ್ವೀಕರಿಸಿ ನೀವು.
3: ಕಾಸು ಕೊಡುವೆನು ನಿನಗೆ ಹುಡುಗಿ, ಹೂ ಮುಡಿದುಕೋ ನೀನೆ.
4: ತಮ್ಮ ಅಪ್ಪಣೆಯಂತೆ ಒಡೆಯ ಅಭಿಮಾನ ವಿದುಷಾನೆ.
3: ಕೊಡುವೆಯೇ ನಿನಗಿನ್ನು ಹುಡುಗಿ, ನಿನ್ನ ಅಂಗಡಿಯಿಂದೆ.
4: ಏನು ಬೇಕೋ ಹೇಳಿ ಒಡೆಯ, ಕೇಳುತ್ತೀಹ ತೆರ ಚಂದ.
3: ತಿಳಿಯಲಿಲ್ಲವೇ ಇನ್ನು ಹುಡುಗಿ, ಚೆಲುವೆ ನೀನೇ ಬೇಕು.
1: ಭೂಪಾಲಂ ಅವರ ಎರಡನೆಯ ಗುಂಪಿನ ಕವಿತೆಗಳು ರೊಮ್ಯಾಂಟಿಕ್ ಜಗತ್ತಿನಿಂದ ತಪ್ಪಿಸಿಕೊಂಡು ಸಾಮಾಜಿಕ ಚಿಂತನೆಯಲ್ಲಿ ತೊಡಗಿಕೊಳ್ಳುವುದು ಕಾಣಿಸುತ್ತದೆ. ಮಾನವೀಯತೆ ಸ್ವಾರ್ಥದ ಕೆಸರಿನಲ್ಲಿ ಹೂತು ಹೋಗಿರುವುದನ್ನು, ದೀನ ದಲಿತರ ಬಗೆಗೆ ಉಳ್ಳವರು ತೋರುವ ಕ್ರೌರ್ಯದ ಸ್ವರೂಪವನ್ನು ಅವರ ಕನಸುಗಳು ಚಿತ್ರಿಸುತ್ತವೆ. ಮಾನವತಾವಾದದ ಸಾಕಾರ ನಾನು ಎನ್ನುವುದನ್ನು ಮರೆಯುವುದರಲ್ಲಿದೆ. ನನ್ನ ನಾನು, ನಿನ್ನ ನೀನು, ಒಂದು ಎಂದು ಹೊರದೆ ಅಂದೇ ಮುಗಿವು ಭುವಿಯ ಶೋಕ, ಕಷ್ಟದಳಿವ ಸಾಧ್ಯತೆ ಎನ್ನುತ್ತಾರೆ.
0: ಒಬ್ಬರು ಇನ್ನೊಬ್ಬರನ್ನು ಸುಖಿಗಳೆಂದು ತಿಳಿಯುವುದು ಲೋಕ ವ್ಯಾಪಾರವಾದರೂ ನೈಜ ಸ್ಥಿತಿ ಬೇರೆಯೇ ಆಗಿರುತ್ತದೆ ಎಂಬುದನ್ನು ನಾಟಕದ ಹೆಣ್ಣು ಮಾರ್ಮಿಕವಾಗಿ ಕಟ್ಟಿಕೊಡುತ್ತದೆ. ಭಿಕ್ಷುಕಿಯೊಬ್ಬಳ ಬದುಕಿನ ದಾರುಣತೆಯನ್ನು ಚಿತ್ರಿಸುವ ಅದೇ ಹೆಸರಿನ ಕವನ ಓದುಗನನ್ನು ತಟ್ಟುತ್ತದೆ. ಓ ಬಡತನ, ಅನ್ನ ಇದೇ ಗುಂಪಿಗೆ ಸೇರುವ ಕವನಗಳು. ಎಲ್ಲಿಗೆ ಬರುವೆಯೋ ಅನ್ನದ ದೇವ, ಅಂದೀವುದು ಭುವಿಗೆ ಮುಕ್ತಿಯ ತಾವ ಎನ್ನುವ ಆಶಯ ಚೆನ್ನಾಗಿದ್ದು ಬೇಂದ್ರೆಯವರ ಅನ್ನಾವತಾರವನ್ನು ನೆನಪಿಗೆ ತರುತ್ತದೆ.
1: ಭಾರತದ ಸ್ವಾತಂತ್ರ್ಯ ಹೋರಾಟ, ಜಾಗತಿಕ ಮಹಾಯುದ್ಧ,

0: ವಿಶ್ವಶಾಂತಿಯನ್ನು ಕುರಿತು ಚಿಂತಿಸಿದ ವಸ್ತುಗಳನ್ನುಳ್ಳ ಕವಿತೆಗಳನ್ನು ಮತ್ತೊಂದು ಗುಂಪು ಮಾಡಬಹುದು. ವಸ್ತು ಸೀಮಿತ ವಲಯದಿಂದ ಸಾರ್ವತ್ರಿಕ ನೆಲೆಗೆ ಸರಿಯುವ ಪರಿಕ್ರಮಣ ಗಮನಾರ್ಹವಾಗಿದೆ. ಪ್ರಳಯದುಂದುಬಿ ಕವನದಲ್ಲಿನ ಸ್ವಾತಂತ್ರ್ಯ ಹೋರಾಟದ ಆಶಯದ ಕವಿತೆಗಳಲ್ಲಿ ಸಿಡಿಗುಂಡಿನಂತಹ ಮಾತು ಆವೇಶ ಮುಖ್ಯವಾಗಿದೆ.
1: ಅರ್ಥವಿಲ್ಲದ ಬಡ ನಂಬಿಕೆಗೆ ಜ್ವಾಲಾಗ್ನಿಯ ನಿಕ್ಕಿ ಕುಕ್ಕುತೆ ಭೋರ್ಗರೆಯಿರು ಹೋ ಹೋ ಹೋ ನಾಡಿನ ಯುವಜನ
2: ಎಂದು ಕವಿ ಕರೆ ಕೊಡುತ್ತಾರೆ. ವಿಶ್ವಮೇಧವೆಂಬ ದೀರ್ಘ ಕವನ ಮಹಾಯುದ್ಧಗಳು ತರುವ ಭೀಕರ ಚಿತ್ರಗಳನ್ನು ವಿಷಾದಯುಕ್ತ ಉತ್ಸಾಹದ ಶೈಲಿಯಲ್ಲಿ ಚಿತ್ರಿಸುತ್ತದೆ. ಸಾಮ್ರಾಜ್ಯ ಶಾಹಿ ಅವನತಿ ಸಮತಾವಾದದ ಉನ್ನತಿಯ ಆಶಯವನ್ನು ಈ ಕವಿತೆಗಳಲ್ಲಿ ಅಡಗಿಸಿಟ್ಟಂತಿದೆ.
0: 1950 ಪ್ರಕಟವಾದ ಹೊಸನಾಡು ಸಂಕಲನದ ಬಹುತೇಕ ಕವಿತೆಗಳಲ್ಲಿ ಇದೇ ಆಶಯ ಹೇಳಿಕೆಗಳ ರೂಪದಲ್ಲಿ ಪ್ರಕಟಗೊಂಡಿದೆ.
1: ಹಣವಂತರ ಗಣವೆಲ್ಲ ತೆಳ್ಳಗಾಗುತ್ತಲಿದೆ, ಸಮತಾ ಸಮಾಜಕ್ಕೆ ಹಾದಿ ಹಸನಾಗುತ್ತಿದೆ, ಆಕ್ರಮಣ ಗೆಡೆಯಲ್ಲ ಇನ್ನು ಧರೆಯಲ್ಲಿ, ದಲಿತ ರಾಷ್ಟ್ರಗಳಿರವು ವಸಾಹತಿಗಾಗಿ.
2: ಗಾಂಧೀಜಿಯವರನ್ನು ಕುರಿತ ಕೊಲೆಯ ಕಳಸ ಕವಿತೆ ಹೇಳಿಕೆಗಳ ಮಟ್ಟದಲ್ಲೇ ನಿಲ್ಲುತ್ತದೆ. ಆದರೆ ಇಂಥ ಕವಿತೆಗಳು ಪ್ರಸ್ತುತತೆಯನ್ನು ನಿರಾಕರಿಸಲು ಬರುವಂತಿಲ್ಲ. ಹುಣ್ಣಿಮೆ ಅಮಾವಾಸ್ಯೆ ಕುರಿತ ಎರಡು ಪದ್ಯಗಳನ್ನು ಕಲ್ಪನೆ ಹಾಗೂ ವೈಜ್ಞಾನಿಕ ಸ್ತರದಲ್ಲಿಟ್ಟು ಪರಿಶೀಲಿಸಿರುವುದು ಕುತೂಹಲ ಹುಟ್ಟಿಸುತ್ತದೆ.
0: ಒಟ್ಟಾರೆ ವಸುದೇವ ಭೂಪಾಲಂ ಕವಿತೆಗಳು ಸರಳ ಅಂತ್ಯಪ್ರಾಸವನ್ನುಳ್ಳ ಗೇಯ ರಚನೆಗಳಾಗಿ ನಮ್ಮ ಗಮನ ಸೆಳೆಯುತ್ತವೆ. ಪ್ರಕೃತಿ ಸೌಂದರ್ಯ ಮಾನವ ಬದುಕಿನ ರೌದ್ರ ಸ್ವರೂಪವನ್ನು ನಿವೇದಿಸುವುದರೊಂದಿಗೆ ಬದಲಾದ ಕಾಲ ಮೌಲ್ಯಗಳಿಗೆ ಲೇಖಕ ಪ್ರತಿಕ್ರಿಯಿಸಿದ ರೀತಿಗೂ ಇವು ಉದಾಹರಣೆಯಾಗಬಲ್ಲವು. ಕವಿತೆಯ ಒನಪು ವೈಯಾರವನ್ನು ಗೇಯತೆಯ ನಿರ್ದಿಷ್ಟ ಬಂಧನದಲ್ಲಿ ಕಟ್ಟಿಕೊಂಡರೂ ಕೆಲವೊಮ್ಮೆ ಭಾಷಾಡಂಬರ ಗದ್ಯಗಂಧಿ ಶೈಲಿ ಪ್ರಾಸ ವ್ಯಾಮೋಹದಲ್ಲಿ ಮುಖ್ಯ ರೇಖೆಗಳು ಮಾಸುತ್ತವೆ. ಹೆಕ್ಕಿ ತೆಗೆಯಬಹುದಾದ ಕಡೆಯ ಸಾಲುಗಳು ಬಿಡಿಯಾಗಿ ಓದುಗನನ್ನು ಆಕರ್ಷಿಸುತ್ತವೆ ಹೊರತು ಕವಿ ಕಾವು ಕೂತು ಸಾವಯವ ಸಮಗ್ರ ಶಿಲ್ಪವಾಗಿ ರೂಪಿಸುವ ಕವಿತೆಗಳು ವಿರಳ. ಹಾಗಾಗಿ ಇವನ್ನು ಮಹತ್ವಾಕಾಂಕ್ಷೆಯನ್ನುಳ್ಳ ಸಾಧಾರಣ ಕವಿತೆಗಳೆಂದು ಹೇಳಬಹುದು.
2: ಇವಲ್ಲದೆ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರಬಹುದಾದ ಶಿಶುಗೀತೆಗಳನ್ನು ಇವರು ರಚಿಸಿದ್ದಾರೆ. ಅವು ಗುಮ್ಮ ಬಂತು ಗುಮ್ಮ, ಹ ಹ ಹ ಹೂ ಎಂಬ ಹೆಸರಿನಲ್ಲಿ ಪ್ರಕಟಗೊಂಡಿವೆ. ಈ ಸಚಿತ್ರ ಕಿರುಪುಸ್ತಕಗಳು 2-3 ಮುದ್ರಣ ಹೊಂದಿರುವುದು ಅವುಗಳ ಜನಪ್ರಿಯತೆಗೆ ಸಾಕ್ಷಿ. ಇವು ಹೂ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಸಂಯುಕ್ತವಾಗಿ ಪ್ರಕಟವಾಗಿವೆ.
0: ಸಿಡಿಲು, ಒಲವಿನ ಉಪವನ, ಸತ್ಯ, ಧರ್ಮ, ನೀತಿ ಭೂಪಾಲಂ ಅವರು ಬರೆದ ಸಣ್ಣ ಕಥೆಗಳ ಸಂಕಲನಗಳು. ಸಿಡಿಲು 7 ಸಣ್ಣ ಕಥೆಗಳನ್ನೊಳಗೊಂಡಿದೆ. ಒಲವಿನ ಉಪವನ 57 ಪುಟಗಳ ನೀಳ್ಗತೆ. ಸತ್ಯ, ಧರ್ಮ ಹಾಗೂ ನೀತಿ ಮಕ್ಕಳಿಗಾಗಿ ಸಂಕಲಿಸಿದ ಪುಟ್ಟ ಪುಟ್ಟ ಕಥೆಗಳ ಪುಸ್ತಿಕೆಗಳಾಗಿವೆ.
2: ಆಸ್ತಿಯ ಆಸೆಗಾಗಿ ಗಂಡನಿಂದ ಮೋಸ ಹೋದ ಹೆಣ್ಣೊಬ್ಬಳ ದಾರುಣ ಜೀವನವನ್ನು ಚಿತ್ರಿಸುವ ದೀರ್ಘ ಕಥೆ ಸಿಡಿಲು. ಕಥಾನಾಯಕಿ ವಂಚಿತ ಪುರುಷನಿಂದ ಪಡೆದ ಮಗುವಿನಲ್ಲಿ ಪ್ರಾಣವನ್ನಿಟ್ಟುಕೊಂಡು ಬಾಳಿಗೆ ಅರ್ಥವನ್ನು ಕಂಡುಕೊಂಡವಳು. ಅದೇ ಗಂಡಿನಿಂದ ಮತ್ತೊಮ್ಮೆ ಮೋಸ ಹೋಗಿ ಗುಹ್ಯ ರೋಗದಿಂದ ನರಳಿ ಸಾಯುವವಳು. ತಾಯಿಯೊಂದಿಗೆ ಮಗನ ಸಾವನ್ನು ಒಟ್ಟಿಗೆ ಕಥೆ ತೋರಿಸುವ ರೀತಿ ಅನುಕಂಪವನ್ನು ಹುಟ್ಟಿಸುತ್ತದೆ.
0: ಒಲಿದ ಹೆಣ್ಣಿಗೆ ಮೋಸ ಮಾಡಿ ಅನೈತಿಕತೆಯಲ್ಲಿ ಬಿದ್ದು ಪಶ್ಚಾತ್ತಾಪದಲ್ಲಿ ಮತ್ತೆ ಅವಳೊಂದಿಗೆ ಒಂದಾಗುವ ವಸ್ತುವನ್ನುಳ್ಳ ಕಥೆ ಚೆನ್ನಿಯ ಚಿಕ್ಕಮಲ್ಲ. ಪ್ರಣಯದ ಅಸಫಲತೆಯನ್ನು ರೂಪಕ ಹಾಗೂ ಕನಸಿನ ಭ್ರಮೆಯಲ್ಲಿ ಒಡೆದ ಕನ್ನಡಿ ನಿರೂಪಿಸುತ್ತದೆ. ಜಾತಿ ಕುಲದ ಕಟ್ಟಲೆಯಿಂದಾಗಿ ಅಸಫಲಗೊಳ್ಳುವ ಪ್ರಣಯದ ಸ್ವರೂಪವನ್ನು ಭಗ್ನ ಪ್ರಣಯ ಹೇಳುತ್ತದೆ. ದೆವ್ವದ ಮನೆ ಕಥೆ ಪ್ರೇತಗಣದ ಉನ್ಮಾದ ಭೀಕರತೆಯನ್ನು ಚಿತ್ರಿಸುವ ಪರಿಣಾಮಕಾರಿ ಕಥೆ. ನಿಸರ್ಗ ಪ್ರೇಮಿಯಾದ ಕಥಾನಾಯಕ ತಾನು ಪ್ರೇಮಿಸಿ ವಿವಾಹವಾದ ಹೆಂಡತಿಯನ್ನು ಕಳೆದುಕೊಳ್ಳುತ್ತಾನೆ. ಅವಳ ಅನುರೂಪ ಸೌಂದರ್ಯವನ್ನು ಹೊತ್ತ ಹೆಣ್ಣು ಮಗುವಿನೊಂದಿಗೆ ಜೀವವಿಟ್ಟುಕೊಂಡು ಬಾಳುತ್ತಾನೆ. ಮಗು ಕಾಯಿಲೆಯಿಂದ ತೀರಿಕೊಂಡಾಗ ಅವಳೊಂದಿಗೆ ಜೀವ ಬಿಡುವ ಕವಿಹೃದಯದ ನಾಯಕನ ದುರಂತವನ್ನು ಉಸಿರಿನ ಉಸಿರು ಕಟ್ಟಿಕೊಡುತ್ತದೆ.
3: ಜನ ಕವಿಯನ್ನಿನ್ನೂ ಮರೆತಿರಲಿಲ್ಲ. ಕವಿಯ ಅದ್ಭುತ ವಿಚಿತ್ರ ಜೀವನ, ರಾಧಿಕೆಯ ಸೊಬಗು, ಇವು ನಿತ್ಯದ ಮಾತು. ಹೊಸಬರು ಬಂದರೆ ಕವಿ ರಾಧಿಕೆಯೊಡನೆ ಮಾಯವಾದ ಕತೆ ಹೇಳಿ

0: ದೆವ್ವ ಸೇರಿದೆ ಎಂದು ಹಾಳು ಬಿದ್ದಿದ್ದ ಕವಿಯ ಮನೆಯನ್ನು ತೋರುವರು. ಕವಿ ರಾಧಿಕೆಯೊಡನೆ ಹಿಮಾಲಯಕ್ಕೆ ಹೊರಟು ಹೋದನೆಂದು ಹಲವರ ನಿರ್ಧಾರ. ದೆವ್ವ ಅವರಿಬ್ಬರನ್ನ ನುಂಗಿತೆಂದು ಕೆಲವರ ನಂಬಿಕೆ. ಅದೊಂದು ಪವಾಡ ಅವರ ಪಾಲಿಗೆ. ಕಾಡಿನಲ್ಲಿ ಸೌದೆ ಕಡಿದವನು ತಂದ ಸುದ್ದಿ ಜನರ ಊಹಾಪೋಹಗಳನ್ನು ಮತ್ತೆ ಕೆರಳಿಸಿತು. ಮರ ಕಡಿಯುತ್ತಾ ಕಡಿಯುತ್ತಾ ಸೌದೆಯವ ಜನಸಂಚಾರವಿಲ್ಲದ ವನದ ನಡುವೆ ಸಾಗಿದ್ದ. ಮನುಷ್ಯನ ಎಲುಬುಗೂಡೊಂದು ಮರವನ್ನೊರಗಿ ಕುಳಿತಿತ್ತು. ತೊಡೆ ಎಲುಬುಗಳ ಮೇಲೆ ಮಗುವೊಂದರ ಎಲುಬು ಮಲಗಿತ್ತು.
1: ನಾಯಕನ ನಿಸರ್ಗ ವ್ಯಾಮೋಹ ಕವಿ ಹೃದಯ ಭಾವುಕ ನೆಲೆಯಲ್ಲಿ ಪ್ರಕಟವಾಗಿದೆ. ಮಠದ ಏಳ್ಗೆಗೆ ಅಡ್ಡಿಯಾಗುತ್ತಾರೆಂದು ಎಳೆಯ ಪ್ರಣಯಿಗಳಿಬ್ಬರ ಕನಸನ್ನು ಕೊಲ್ಲುವ ಮಠದ ಸನ್ಯಾಸಿಯ ಕ್ರೌರ್ಯವನ್ನು ಕಾಲ ಭೈರವ ಕಥೆ ಹೇಳುತ್ತದೆ.
2: ಒಲವಿನ ಉಪವನ ಯುವ ಪ್ರೇಮಿಗಳ ಕಾಲೇಜು ಜೀವನದ ಕಥೆಯಂತೆ ಕಂಡರೂ ಅಂತ್ಯದಲ್ಲಿ ಅದು ತಳೆಯುವ ಪುರೋಗಾಮಿ ನಿಲುವಿನಿಂದಾಗಿ ನಮಗೆ ಮೆಚ್ಚುಗೆಯಾಗುತ್ತದೆ. ಬಾಲವಿಧವೆಯೊಬ್ಬಳು ತನ್ನ ಶಿಕ್ಷಣದ ಮೂಲಕ ಜಾತಿ ಸಾಮಾಜಿಕ ಕಟ್ಟುಪಾಡುಗಳನ್ನು ಮೀರುವ ಅದೇ ಮನೋಭಾವದ ತರುಣನೊಂದಿಗೆ ಮರುವಿವಾಹವಾಗುವ ಪ್ರಗತಿಪರ ದೃಷ್ಟಿ ಈ ಕಥೆಯಲ್ಲಿದೆ.
1: ಭೋಪಾಲಂ ಅವರ ಬಹುತೇಕ ಕಥೆಗಳ ವಸ್ತು ಪ್ರೇಮ ಮತ್ತು ಭಗ್ನ ಪ್ರಣಯ. ದುರಂತವನ್ನು ಕಣ್ಣಿಗೆ ಕಟ್ಟುವಂತೆ ನಿರೂಪಿಸುವ ಕವಿತಾ ಶೈಲಿ ಅವರದು. ಈ ಕಾವ್ಯಮಯ ಶೈಲಿ ಕೆಲವೆಡೆ ಅವರ ನಿರೂಪಣೆಗೆ ಶಕ್ತಿ ತರುತ್ತದೆ, ದೌರ್ಬಲ್ಯವಾಗಿಯೂ ಪರಿಣಮಿಸುತ್ತದೆ. ಸನ್ನಿವೇಶ ಚಿತ್ರಗಳನ್ನು ಒಡಮೂಡಿಸುವಲ್ಲಿ ಅವರ ಕಥನ ಶೈಲಿ ಗೆಲ್ಲುತ್ತದೆ.
2: ಸತ್ಯ, ನ್ಯಾಯ, ಧರ್ಮ, ಮಕ್ಕಳನ್ನು ಕುರಿತಾದ ನೀತಿ ಪ್ರಚೋದಕ ಮನೋರಂಜಕ ಕಿರುಕಥಾ ಸಂಗ್ರಹಗಳು ಸುಲಭ ಶೈಲಿ ಮತ್ತು ಸರಳ ಕಥನ ಕ್ರಮಗಳನ್ನು ಹೊಂದಿದ್ದು ಸಾಹಿತ್ಯ, ಇತಿಹಾಸ, ಪುರಾಣ, ವೇದ ಮತ್ತು ದೊಡ್ಡ ವ್ಯಕ್ತಿಗಳ ಜೀವನ ಘಟನೆಗಳಿಂದ ಆಯ್ದು ಸಂಕಲಿಸಲಾಗಿದೆ.
1: ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ವಸುದೇವ ಭೋಪಾಲಂ ಅಂದಿನ ರಾಜಕೀಯ ಸಾಮಾಜಿಕ ಪರಿಸ್ಥಿತಿಗೆ ಸ್ಪಂದಿಸಿದ್ದಾರೆ. ಸ್ವಾತಂತ್ರ್ಯ ಚಳವಳಿಗೆ ಸ್ಫೂರ್ತಿ ನೀಡುವಂತಹ ಕೃತಿ ರಚನೆ ಮಾಡಿದ್ದಾರೆ. 1954 ಆಂದೋಲನ ಕಾದಂಬರಿ, 1942 ಆಗಸ್ಟ್ನಲ್ಲಿ ನಡೆದ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಸಕ್ರಿಯ ಪಾತ್ರ ವಹಿಸಿದ್ದ ವಿದ್ಯಾರ್ಥಿ ಪ್ರಮುಖರ ಭೂಗತ ಕಥೆಯನ್ನು ನಿರೂಪಿಸುತ್ತದೆ. ಈ ಹಿಂದಿನ ರಚನೆಗಳಲ್ಲಿ ಕಂಡುಬರುತ್ತಿದ್ದ ಸಿನಿಮೀಯ ಸನ್ನಿವೇಶಗಳು ಹಿಂದೆ ಸರಿದು ವಾಸ್ತವಿಕ ನೆಲೆಯ ಬರಹವಾಗಿ ಕೃತಿ ರೂಪುಗೊಂಡಿದೆ. ವೀರೇಂದ್ರ, ಕಾರ್ತಿಕೇಯ, ರಾಮಾನುಜ, ತಾರಾ ಮುಂತಾದವರ ಕ್ರಾಂತಿಕಾರಕ ಮನೋಭಾವ ಮತ್ತು ಹೋರಾಟವನ್ನಲ್ಲದೆ ದ್ಯಾವಪ್ಪನಂತಹ ಸಾಮಾನ್ಯನು ತನ್ನನ್ನು ಪೊಲೀಸರ ಗುಂಡಿಗೆ ಒಡ್ಡಿಕೊಳ್ಳುವ ಬಲಿದಾನದ ರೋಮಾಂಚಕ ವಿವರಗಳು ಸಿಗುತ್ತವೆ. ಆಂದೋಲನ ಸ್ವಾತಂತ್ರ್ಯ ಹೋರಾಟ ಕುರಿತ ಉತ್ತಮ ಕಾದಂಬರಿಗಳಲ್ಲಿ ಒಂದಾಗಿದೆ.
2: ಆಳವು ಕರ್ನಾಟಕ ದೇವಿ ಐತಿಹಾಸಿಕ ಕಾದಂಬರಿ. ಆಂಧ್ರ, ಉತ್ಕಲ, ಬಹಮನಿ ರಾಜರುಗಳನ್ನು ಸೋಲಿಸಿ ಕರ್ನಾಟಕ ರಾಜ್ಯವನ್ನು ವಿಸ್ತರಿಸಿ ಜಗದೇಕ ಮಲ್ಲನೆಂಬ ಹೆಸರು ಪಡೆದ ವಿಜಯನಗರದ ಸಾರ್ವಭೌಮ ಶ್ರೀ ಕೃಷ್ಣದೇವರಾಯನ ಜೀವನ ಕಥೆ ಈ ಕಾದಂಬರಿಯ ವಸ್ತು. ಕನ್ನಡ ನಾಡು ನುಡಿಯ ಅಭಿಮಾನವನ್ನು ಉತ್ಸಾಹ ಹಾಗೂ ಆವೇಶದ ಶೈಲಿಯಲ್ಲಿ ದಾಖಲಿಸಲಾಗಿದೆ.
1: ತಾಯಿ ತಂದೆಯರ ದುರಾಸೆಗೆ ಬಲಿಯಾಗುವ ಹೆಣ್ಣೊಬ್ಬಳ ದುರಂತ ಬಾಳಿನ ಕಥೆ ಅವಳು. 80 ಪುಟಗಳ ಈ ಕಿರು ಕಾದಂಬರಿಯ ನಾಯಕಿ ವೇಶ್ಯೆಯಾಗಿ ಮಾರ್ಪಡುವುದರ ಹಿಂದೆ ವೈಯಕ್ತಿಕ ನೆಲೆ, ಸಾಮಾಜಿಕ ಆರ್ಥಿಕ ಪರಿಸರಗಳು ಕಾರಣವಾಗುತ್ತವೆ. ವಸುದೇವ ಭೂಪಾಲಂ ಅವರ ಎಂದಿನ ಸರಳ ಕಥೆಗಾರಿಕೆಯಿಂದ ಕಾದಂಬರಿ ಓದಿಸಿಕೊಳ್ಳುತ್ತದೆ.
2: ಸ್ವತಃ ನಾಟಕಗಳ ಅಭಿನಯದಲ್ಲಿ ಆಸಕ್ತರಾಗಿದ್ದ ವಸುದೇವ ಭೂಪಾಲಂ 4 ನಾಟಕಗಳನ್ನು ಬರೆದಿದ್ದಾರೆ. ಅವು ಕುಮ್ಮಟವಲ್ಲಭ, ಕಾಲೇಜು ಹುಡುಗೀರು, ತ್ರಿಶೂಲ ಮತ್ತು ಚಕ್ಕರ್ರುಕ್ಕಿ. ಕುಮಾರರಾಮನ ಸುಪ್ರಸಿದ್ಧ ಕಥೆಯನ್ನು ಆಧರಿಸಿ ಬರೆದ ಐತಿಹಾಸಿಕ ನಾಟಕ ಕುಮ್ಮಟವಲ್ಲಭ.
1: ಕುಮಾರರಾಮನ ಶೌರ್ಯ ಪ್ರಧಾನ ವ್ಯಕ್ತಿತ್ವವನ್ನು ಸಮರ್ಥವಾಗಿ ಈ ನಾಟಕದಲ್ಲಿ ಕಟ್ಟಿಕೊಟ್ಟಿರುವುದಲ್ಲದೆ ಸಂವಿಧಾನದಲ್ಲಿ ಮೂಲ ಕಥೆಯ ಸಾಮಗ್ರಿಯನ್ನು ಪರಿಣಾಮಕಾರಿಯಾಗಿ ಬಳಸಿದ್ದಾರೆ.
3: ಅಪರೂಪಕ್ಕೆ ಆಗಮಿಸಿದೆ ಕುಮಾರ, ನನ್ನೊಲವು ಅರ್ಪಿತವಾದ ಆನಂತರವೇ ಹಿಂದೆರಳು.
4: ಒಬ್ಬ ತಾಯಿಯ ಒಲವಿನಿಂದಲೇ ನಲಿಯುತ್ತಿದ್ದ ನನಗೆ ಇನ್ನೋರ್ವ ಮಾತೆಯು ದೊರೆತು ನನ್ನ ಆನಂದ ಪರಮಾವಧಿಗೇರಿದೆ.
3: ನಿನ್ನಂತ ಸುಪುತ್ರನನ್ನ ಪಡೆಯಬಲ್ಲವಳು ಹರಿಯಾಲೆಯಂತಹ ಪುಣ್ಯವಂತೆ ಮಾತ್ರ. ನಿನ್ನ ಸಂಗ ಒದಗಿರುವ ಅಪರೂಪದ ಅಲ್ಪಕಾಲದಲ್ಲಾದರೂ ನನ್ನ ಆದರವನ್ನೊಪ್ಪಿಸಿ ನಿನ್ನೊಲವನ್ನ ಪಡೆವೆ. ನನ್ನ ಪ್ರೇಮದ ಕಾಣಿಕೆಗಳನ್ನ ಕೈಕೊಂಡು ನನ್ನನ್ನ

0: ಕೃತಾರ್ಥಳನ್ನಾಗಿಸು.
1: ಮಕ್ಕಳಲ್ಲಿ ಬರೀ ಉಪಚಾರಗಳ ಆಚರಣೆ ಏಕೆ? ಹರಿಯಾಲೆ ರತ್ನಾಜಿ ಇಬ್ಬರಿಗೂ ನಾನೊಬ್ಬನೇ ಮಗನಲ್ಲವೇ? ತರುತಿರೆಯಿಂದ ಹೀರಿದ ಸಾರವೆಲ್ಲ ಹಣ್ಣಿಗೇ ಬರುವಂತೆ ನಿಮ್ಮದೆಲ್ಲ ನನಗೇ ಸಲ್ಲುವುದು. ಮಾತೆಯೊಡವೆ ಮಕ್ಕಳಿಗೆನ್ನುವುದು ಲೋಕವಿಖ್ಯಾತಿ. ಮಕ್ಕಳಿಗೆಂದು ಕೈ ಎತ್ತಿ ಕೊಡುವ ಗೊಡವೆ ಏಕೆ? ಪ್ರೀತಿಯಿಂದ ಅವರನ್ನು ಒಯ್ಯುವಾಗ ಮಾತೆಯ ಮಾತು ಕೇಳುವರೆ?
0: ಮಾತೆಯ ಮಾತಲ್ಲಿ ನಾನಿನ್ನ ಹೆತ್ತ ತಾಯಿಯೂ ಅಲ್ಲ, ಹೆಸರಿಗೆ ತಾಯಿ, ಓರಿಗೆಯಲ್ಲಿ ನಿನ್ನ ಒಲವಾಗತಕ್ಕವಳು.
1: ನನ್ನೋರಿಗೆಯ ಸಂಗಡಿಗರು ಬಯಲಿನಲ್ಲಿ ಬೇಸರದಿಂದ ಚಂಡಿಗಾಗಿ ಇಷ್ಟು ಹೊತ್ತೂ ಕಾಯುತ್ತಿದ್ದಾರೆ.
2: ಸಂಭಾಷಣಾ ಪ್ರಧಾನವಾಗಿ ವ್ಯಕ್ತಿ ಚಿತ್ರಗಳನ್ನು ಮೂಡಿಸುವುದರಲ್ಲಿ ಈ ನಾಟಕದ ಯಶಸ್ಸಿದೆ. ಐತಿಹಾಸಿಕ ನಾಟಕಗಳ ಸಾಲಿನಲ್ಲಿ ವಸ್ತು ನಿರ್ವಹಣೆಯ ದೃಷ್ಟಿಯಿಂದ ಕುಮ್ಮಟ ವಲ್ಲಭ ಗಮನ ಸೆಳೆಯುತ್ತದೆ.
3: ಕಾಲೇಜು ಹುಡುಗ ಹುಡುಗಿಯರ ಪ್ರಣಯ ಪ್ರೇಮದ ಕನಸು ಕುರಿತಾದ ನಾಟಕ ಕಾಲೇಜು ಹುಡುಗಿಯರು. 75 ಪುಟ 3 ಭಾಗಗಳನ್ನು ಹೊಂದಿರುವ ಲಘು ಹಾಸ್ಯಧಾಟಿಯ ಬರಹ.
2: ಧನದ ಬಿಂದಿಗೆ, ಪರಿವರ್ತನೆ, ರುಕ್ಕಿಯ ಮದುವೆ ಎನ್ನುವ 3 ಚಿಕ್ಕ ನಾಟಕಗಳನ್ನು ತ್ರಿಶೂಲ ಎನ್ನುವ ಶೀರ್ಷಿಕೆಯಲ್ಲಿ ಪ್ರಕಟಿಸಲಾಗಿದೆ. ಚಕ್ಕರ್, ರುಕ್ಕಿ 4 ದೃಶ್ಯಗಳನ್ನುಳ್ಳ ನೃತ್ಯ ಗೀತ ನಾಟಕ.
3: ಜಾರ್ಜ್ ಬರ್ನಾರ್ಡ್ ಶಾ ಜೀವನ ಚರಿತ್ರೆ. ಶಾನ ಬಾಲ್ಯ ಜೀವನದಿಂದ ಮೊದಲುಗೊಂಡು ಅವನ ಮರಣದವರೆಗಿನ ಸ್ವಾರಸ್ಯಕರ ಲೇಖನಗಳು ದಾಖಲಾಗಿವೆ. ಆತನ ತೀಕ್ಷ್ಣ ಚುರುಕು ಬುದ್ಧಿ, ತನ್ನನ್ನು ಗುರುತಿಸಿಕೊಳ್ಳಲು ಆಯ್ಕೆ ಮಾಡಿಕೊಂಡ ವಿಲಕ್ಷಣ ಜೀವನ ವಿಧಾನಗಳು ಗಮನ ಸೆಳೆಯುತ್ತವೆ. ಶಾನ ವೈಯಕ್ತಿಕತೆ, ವಿಡಂಬನೆ, ಹಾಸ್ಯ ಪ್ರಜ್ಞೆ, ಸಂಗೀತ ಕಲೆಗಳ ಬಗೆಗಿನ ಆಸಕ್ತಿ, ಆತನ ಕಾದಂಬರಿ ನಾಟಕಗಳ ವೈಶಿಷ್ಟ್ಯ ಇತ್ಯಾದಿ ಕುತೂಹಲಕರ ಅಂಶಗಳನ್ನು 25 ಶೀರ್ಷಿಕೆಗಳಲ್ಲಿ ಪರಿಚಯ ಮಾಡಿಕೊಡುತ್ತದೆ.
2: ಒಟ್ಟಿನಲ್ಲಿ ಬರ್ನಾರ್ಡ್ ಶಾ ಜೀವನ ವ್ಯಕ್ತಿತ್ವವನ್ನು ಸರಳವಾಗಿ ಸ್ವಾರಸ್ಯಕರವಾಗಿ ಈ ಕೃತಿ ನಿರೂಪಿಸುತ್ತದೆ. ಆತನ ಬಗ್ಗೆ ತಿಳಿಯ ಬಯಸುವವರಿಗೆ ಇದೊಂದು ಉಪಯುಕ್ತ ಪುಸ್ತಕ.
3: 10 ವ್ಯಕ್ತಿ ಚಿತ್ರಗಳನ್ನೊಳಗೊಂಡ ಪುಸ್ತಕ ಗೊಂಚಲ್ ಮಿಂಚು. ಕುವೆಂಪು, ಕಾರಂತ, ಕೈಲಾಸಂ, ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್ ಮುಂತಾದವರನ್ನು ಕುರಿತು ಬರೆದಿದ್ದಾರೆ. ಹೃದಯ ಮುಟ್ಟುವ ಸರಳ ಸುಂದರ ಶೈಲಿ, ಶಬ್ದ ವಾಕ್ಯಗಳಲ್ಲಿನ ಖಚಿತ ವ್ಯಕ್ತಿ ಚಿತ್ರ ಮೂಡುವಂತೆ ಮಾಡುವ ಕುಶಲತೆ ಇದೆ. ಕವಿ ಪುತಿನ ಈ ಕೃತಿಗೆ ಮುನ್ನುಡಿ ಬರೆದಿದ್ದಾರೆ. ಇಲ್ಲಿನವಲ್ಲಿ ನಮಗೆಲ್ಲರಿಗೂ ಪ್ರಿಯವಾದ ಕುವೆಂಪು, ಕಾರಂತ, ಕೈಲಾಸಂ ಇವರ ಚಿತ್ರಗಳು ಬರಿಯ ಕಪ್ಪುಗೆರೆಯ ಚಿತ್ರಗಳಲ್ಲ, ಇವು ರಾಗರಂಜಿತವೂ ಆಗಿವೆ. ಶ್ರೀ ಕುವೆಂಪು ಅವರನ್ನು ಪ್ರೀತಿ ಆದರ ಅಭಿಮಾನಗಳಿಂದ, ಶ್ರೀ ಕಾರಂತರನ್ನು ಮೈತ್ರಿಯಿಂದ ಮೆಚ್ಚುಗೆಯಿಂದ ಗೌರವದಿಂದ, ಶ್ರೀ ಕೈಲಾಸಂ ಅವರನ್ನು ಅನುಕಂಪದೊಡನೆ ಬೆರೆತ ಬೆರಗಿನಿಂದ ಭೂಪಾಲಂ ಚಿತ್ರಿಸಿದ್ದಾರೆ.
2: ಬಾಪೂಜಿಯೊಂದಿಗೆ ಎಂಬ ವ್ಯಕ್ತಿ ಚಿತ್ರ ಕುರಿತು ಬರೆಯುತ್ತಾ ಗಾಂಧೀಜಿಯವರನ್ನು ಹೀಗೆ ಅರಸಿಕೊಂಡು ಹೋಗಿ ಕಂಡ ಕನ್ನಡಿಗರು ಅಪರೂಪ. ಕಂಡು ಕೇಳಿ ಕೇಳಿದ್ದನ್ನು ರೇಖಿಸಿರುವವರು ಒಬ್ಬರೋ ಇಬ್ಬರು. ಸಂದರ್ಭ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳುವ ಜಾಣ್ಮೆ ಭೂಪಾಲಂ ಅವರಲ್ಲಿದೆ. ಅದರ ಫಲವಾಗಿ ಮಹಾತ್ಮರೊಡನೆ ಅವರು ನಡೆಸಿದ ಸಂಭಾಷಣೆಯ ಚೂರೊಂದು ಈ ಬಂಧಗಳಲ್ಲಿ ನಮಗೆ ದೊರೆಯುತ್ತದೆ. ಅದು ಅಮೂಲ್ಯವೆಂದು ಹೇಳಬೇಕಾಗಿಲ್ಲ ಎನ್ನುತ್ತಾರೆ ಪೂತಿ ನರಸಿಂಹಾಚಾರ್ಯರು. ವ್ಯಕ್ತಿರೇಖಾ ಚಿತ್ರಗಳು ವಿರಳವಾಗಿದ್ದ ಸಮಯದಲ್ಲಿ ಪ್ರಕಟವಾದ ಈ ಕೃತಿಗೆ ಕಾಲದ ದೃಷ್ಟಿಯಿಂದಲೂ ಮಹತ್ವವಿದೆ.
3: ದಾದಾಬಾಯಿ ನವರೋಜಿ, ಗೋಖಲೆ, ತಿಲಕ್, ಆನಿ ಬೆಸೆಂಟ್ ಮುಂತಾದ ಭಾರತದ ಸ್ವಾತಂತ್ರ್ಯ ಚಳುವಳಿಯ ಮುಂಚೂಣಿಯ ವ್ಯಕ್ತಿಗಳ ಪರಿಚಯವನ್ನೊಳಗೊಂಡ ಕೃತಿ ಸ್ವಾತಂತ್ರ್ಯ ವೀರರು. ಪ್ರಕಟಗೊಂಡಿದ್ದು 1950. 109 ಪುಟಗಳ ಈ ಪುಸ್ತಕದಲ್ಲಿ 1920-21 ಅವಧಿಯ ಅಸಹಕಾರ ಚಳುವಳಿಯ ಚಿತ್ರವಿದೆ. ಭಾರತದ ಸ್ವಾತಂತ್ರ್ಯ ಚಳುವಳಿಯ ಮೊದಲ 30 ವರ್ಷಗಳ ಹೋರಾಟದ ರೂಪುರೇಷೆ ಇದರಲ್ಲಿ ಸಿಗುತ್ತದೆ.
2: ಎಲ್ಲಿ ಕೊಂಚ ಹಲ್ಲು ಕಿರಿ 34 ಕಿರುಬರಹಗಳ ಸಂಕಲನ. ಕೊರವಂಜಿ ಸಂಪಾದಕರಾಗಿದ್ದ ರಾಶಿ ಮುನ್ನುಡಿ ಬರೆದಿದ್ದಾರೆ. ಕನ್ನಡ ಕನ್ನಡ ಎಂದು ಬೊಬ್ಬೆ ಇಡುವ ಜನರು ಈ ಪುಸ್ತಕವನ್ನು ಕೊಂಡು ಓದಿ ಗೆಳೆಯರಿಗೆ ಪ್ರಿಯರಿಗೆ ಓದಿ ಹೇಳಿ ನಕ್ಕು ನಲಿಯಲಿ ಸ್ವಲ್ಪ ಹಲ್ಲು ಕಿರಿಯಲಿ ಎಂದಿದ್ದಾರೆ. ಅನುಭವದ ಭಾಗವಾಗಿ ಬಂದ ಹಾಸ್ಯ ಸನ್ನಿವೇಶ, ರಸ ನಿಮಿಷ, ವ್ಯಕ್ತಿ ವೈಚಿತ್ರ್ಯಗಳನ್ನು ಲೇಖಕರು ಈ ಕೃತಿಯಲ್ಲಿ ಸ್ವಾರಸ್ಯಕರವಾಗಿ ನಿರೂಪಿಸಿದ್ದಾರೆ. ಓದು ಹಾಸ್ಯ ವಿಡಂಬನೆ ಆಲೋಚನಾ ವಿಧಾನಕ್ಕೆ ಇಲ್ಲಿ ಬರಹದ ರೂಪ ಸಿಕ್ಕಿದೆ.
3: ವಸುದೇವ ಭೂಪಾಲಂ ಅವರ ಸಾಮಾಜಿಕ ರಾಜಕೀಯ ವಿಚಾರಗಳಿಗೆ ಒಂದು ಸ್ಪಷ್ಟ ರೂಪು ಸಿಕ್ಕಿರುವುದು ಅವರ ಎಡಪಂಥೀಯ ಚಿಂತನೆಯಿಂದ. ತಮ್ಮ ಎಡಪಂಥೀಯ ಪ್ರೀತಿಯ ಸಲುವಾಗಿ ಅವರು ರಷ್ಯಾ ಪ್ರವಾಸ ಮಾಡಿದ್ದಾರೆ. ಆ ಪ್ರವಾಸ ಅನುಭವದ ಕಥನವೇ ಸುತ್ತಿಗೆ ಕುಡುಗೋಲುಗಳ ನಡುವೆ ರಷ್ಯಾ ದೇಶದ ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಸಂಗತಿಗಳ ಟಿಪ್ಪಣಿ ರೂಪದ ಬರಹಗಳು ಇದರಲ್ಲಿವೆ. ಅಲ್ಲಿಯ ಜನತೆಯ ಸಾಮಾಜಿಕ, ಸಾಹಿತ್ಯಕ, ರಾಜಕೀಯ, ಧಾರ್ಮಿಕ ಈ ವಿಷಯಗಳ ಬಗೆಗೆ ವಿವೇಚನೆ ನಡೆಸಿದ್ದಾರೆ.
2: ಕವಿತೆ, ಕಥೆ, ಕಾದಂಬರಿಗಳಂತಹ ಸೃಜನಶೀಲ ಪ್ರಕಾರಗಳಲ್ಲಿ ಸಾಕಷ್ಟು ಪರಿಣತಿಯನ್ನು ತೋರಿ ವಿಮರ್ಶಕರ ಗಮನ ಸೆಳೆದ ಭೂಪಾಲಂ ಓದುಗರ ನೆನಪಿನಲ್ಲಿ ಉಳಿದಿರುವುದು ದೇವರು ಸತ್ತ ಎನ್ನುವ ವೈಚಾರಿಕ ಕೃತಿಯಿಂದ.
3: ಈ ಬಗೆಯ ವಸ್ತುವನ್ನು ಕುರಿತು ಬರೆದ ಕನ್ನಡದ ಮೊದಲ ಪುಸ್ತಕ ಇದು ಎನ್ನುವುದರಿಂದ ದೇವರು ಸತ್ತ ಕೃತಿಗೆ ಚಾರಿತ್ರಿಕ ಮಹತ್ವವಿದೆ. 50ರ ದಶಕದಲ್ಲಿ ರೂಪುಗೊಂಡ ನಿರೀಶ್ವರವಾದದ ಇಲ್ಲಿನ 18 ಲೇಖನಗಳನ್ನು ಹಸ್ತಪ್ರತಿಯಲ್ಲಿ ನೋಡಿ ನಕ್ಕವರಿದ್ದಾರೆ, ಕೋಪಗೊಂಡವರಿದ್ದಾರೆ. ಹೀಗೆಲ್ಲ ಬರೆಯಬಾರದು, ಪಾಪ ಬರುತ್ತದೆ, ಇದುವರೆಗೆ ಬರೆದುದ್ದೇ ತಪ್ಪು, ಮುಂದುವರೆಸಬೇಡಿ, ಇಲ್ಲದಿದ್ದರೆ 3 ದಿನದಲ್ಲಿ ನಿಮಗೆ ಸಿಡಿಲು ಹೊಡೆಯುತ್ತದೆ, ತಲೆ ಹೋಳಾಗುತ್ತದೆ ಎಂದು ಉಪದೇಶಿಸಿದವರಿದ್ದಾರೆ. ದೇವರು ಸತ್ತ ಶೀರ್ಷಿಕೆಯು ಆಸ್ತಿಕ ಮನಸ್ಸುಗಳಿಗೆ ತಡೆದುಕೊಳ್ಳಲಾಗದ ಆಘಾತವನ್ನು ಉಂಟು ಮಾಡುವಂಥದ್ದು. ಇಂತಹ ಉಗ್ರ ಆಕ್ರಮಣಕಾರಿ ಭಾಷೆ ಓದುಗನನ್ನು ದಿಗ್ಭ್ರಾಂತಗೊಳಿಸಿ ವಿಚಾರಗಳಲ್ಲಿ ತಲ್ಲಿನ ಮಾಡುವಂತೆ ಮಾಡುವ ಉದ್ದೇಶವನ್ನಿಟ್ಟುಕೊಂಡಿದೆ. ತಕ್ಕ ಮಟ್ಟಿಗೆ ಈ ಧೋರಣೆ ಕೃತಿಯಲ್ಲಿ ಯಶಸ್ಸನ್ನು ಪಡೆದಿದೆ.
2: ಈ ಪುಸ್ತಕ ದೇವರು, ಧರ್ಮ ಮತ್ತು ಮೂಢನಂಬಿಕೆಯನ್ನು ಅಸಾಂಪ್ರದಾಯಿಕ ನೆಲೆಯಲ್ಲಿ ಗ್ರಹಿಸುತ್ತದೆ. ಈ ವಿಚಾರಧಾರೆಗನುಗುಣವಾಗಿ ತರ್ಕಬದ್ಧ ಮಂಡನೆ ಮಾಡುತ್ತದೆ. ಮನುಷ್ಯ, ಜಗತ್ತು ಇಂಥ ವಿಚಾರಗಳ ಬಗ್ಗೆ ಹೊಂದಿರುವ ಅಜ್ಞಾನವನ್ನು ನಿವಾರಿಸುವ ದಿಕ್ಕಿನಲ್ಲಿ ದಿಟ್ಟ ಹೆಜ್ಜೆ ಇಡುತ್ತದೆ. ಹಾಗಾಗಿ ಇದು ಸಮಕಾಲೀನ ಪ್ರಗತಿಪರ ವಿಚಾರಧಾರೆಗೆ ಪ್ರಸ್ತುತವಾಗಿದೆ. ವೈಚಾರಿಕತೆಯ ಕಿರುಧಾರೆ ದೇವರು ಸತ್ತ ಕೃತಿಯ ಮೂಲಕ ಇನ್ನಷ್ಟು ವಿಸ್ತೃತವಾಗಿದೆ ಎನ್ನಲು ಅಡ್ಡಿಯಿಲ್ಲ.
3: ಒಟ್ಟಿನಲ್ಲಿ ವಸುದೇವ ಭೂಪಾಲಂ ಶಕ್ತರಾದ ಲೇಖಕರೆಂಬುದಕ್ಕೆ ಅವರ ಸೃಜನಶೀಲ ಕೃತಿಗಳು ಸಾಕ್ಷಿಯಾಗಿವೆ. ಸಾಹಿತ್ಯ ಪರಂಪರೆಯ ಜೀವಧಾತುವಿಗೆ ಅವರು ಇನ್ನಷ್ಟು ಸೇರಿಸಿದ್ದಾರೆ.

0: ಕವಿ ವಸುದೇವ ಭೂಪಾಲಂ ರೂಪಕ ಕೇಳುತ್ತಿದ್ದೀರಿ. ರಚಿಸಿದವರು ಪ್ರೊಫೆಸರ್ ಶ್ರೀಕಂಠ ಕೂಡಿಗೆ, ನಿರೂಪಣೆ ಎಂಎನ್ ರಾಣಿ ರತ್ನರಾವ್ ಹಾಗೂ ಎಸ್ಎಲ್ ರಮೇಶ್ ಪ್ರಸಾದ್, ಧ್ವನಿ ಸಹಕಾರ ನಳಿನಾ ಹಾಗೂ ಜಿ ಶಾಂತಕುಮಾರ್, ನಿರ್ಮಾಣ ಲಕ್ಷ್ಮೀಪತಿ, ಪ್ರಸ್ತುತಿ ಡಾಕ್ಟರ್ ಎನ್ ಸುಧೀಂದ್ರ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ

ಇಲ್ಲಿಗೆ ಮುಕ್ತಾಯವಾಯಿತು. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್, ಹಾಗೂ FM ಕಂಪನಾಂಕ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 5:55 ಪ್ರಾರಂಭವಾಗುವುದು. ಈಗ ವೇಳೆ 11:10:45. ಶುಭರಾತ್ರಿ, ಜೈ ಹಿಂದ್.